ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 16 ದಿನ ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 7 ತಾರೀಕು ಶುಕ್ರವಾರ. ಈಗ ಸಮಯ 5:58:50 ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಮಧುಶ್ರೀ ಅಶೋಕ್ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಬೆಂಗಳೂರು. ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರೆ ಗಮನಿಸಿ, ಇಂದು ಬೆಳಿಗ್ಗೆ 11:10 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ. ಇಂದು ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಜಿಎಸ್ ಉಬರಡ್ಕ ಅವರಿಂದ, ಇದು ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆಗಳನ್ನು ಕೇಳುವಿರಿ. 7:15 ಮಹತಿ ಅರ್ಕನಾಥ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗುವುದು. 7:45 ಮತ್ತು 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ಹುತಾತ್ಮರಾದ ಕ್ಯಾಪ್ಟನ್ ಎಂವಿ ಪ್ರಾಂಜಲ್ ಅವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ. 9:30 ಗಾನಗಂಗೆ, 10:30 ಸುನ್ಹೇರೇಪಲ್, 11:00 ಚಿತ್ರಗೀತೆಗಳು ಪ್ರಸಾರವಾಗುವುದು. 11:10 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಮೂಡಿಬರುವುದು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ, ನೂಲಿನೊಳಗಿನ ಜೀವನ, ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ರೂಪಕ, ರಚನೆ ಮತ್ತು ಪ್ರಸ್ತುತಿ ನೀರಜ ಕಾರಟಗಿ, ಇದು ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಅಸ್ತಮಾ ಕಾಯಿಲೆಗೆ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಸುಪ್ರೀತಾ ಎ ಟಿ ಅವರೊಂದಿಗೆ ಸಂದರ್ಶನವನ್ನು ಆಲಿಸುವಿರಿ. ಸಂದರ್ಶಿಸುತ್ತಾರೆ ಸುಜಾತಾ ಎಫ್ ತಳವಾರ್, ಇದು ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಖೇತ್ ಬಚಾವೋ ಅಭಿಯಾನ ಕುರಿತು ಸಂವಾದವನ್ನು ಆಲಿಸುವಿರಿ, ಇದು ಕಾರವಾರ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು ಪ್ರಸಾರವಾಗುವುದು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ. ಇನ್ನು ಸಂಜೆಯ ಕಾರ್ಯಕ್ರಮಗಳಲ್ಲಿ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ, 6:50 ಹೆಲೋ ಕೃಷಿರಂಗ, ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನ ಕಾಫಿ ಸಂಶೋಧನಾ ಕೇಂದ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:20 ಜನಪದ ಸಂಗೀತ, ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಆಲಿಸುವಿರಿ. 7:45 ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ ಮೂಡಿಬರುವುದು. 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುವುದು. 9:15 ಬಿಎಸ್ ಮೀರಾ ಅವರು ಹಾಡಿರುವ ಭಾವಗೀತೆಗಳು. 9:30 ಪ್ರಚಲಿತ ವಿದ್ಯಮಾನ, 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದಿಂದ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಪ್ರಸಾರದಲ್ಲಿ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಇಸ್ ಆಕಾಶವಾಣಿ ದಿ ನ್ಯೂಸ್ ರೆಡ್ ಬೈ ತನ್ವಿ ಗುಪ್ತಾ. Prime Minister Narendra Modi has urged every citizen

ಇದುವರೆಗೂ ಬಿ ಕೆ ಪ್ರಮತ್ ಅವರ ಧ್ವನಿಯಲ್ಲಿ ಭಕ್ತಿಗೀತೆಗಳು ಮೂಡಿಬಂದವು. ಇವರಿಗೆ ಪಕ್ಕವಾದ್ಯದಲ್ಲಿ ಸಾಥ್ ನೀಡಿದವರು ವಯಲಿನ್ ಕೃತಿಕ್ ಕೌಶಿಕ್, ಮೃದಂಗ ಪೃಥ್ವಿ ಕೃಷ್ಣ, ವೀಣಾ ಎಂಆರ್ ಮಂಜುಳಾ ಅವರಿಂದ. ಇನ್ನು ಮುಂದೆ ಕೇಳಿ ಬಸವಣ್ಣನವರ ವಚನ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ. ಹಾಡಿದ್ದಾರೆ ಮೌನೇಶ್ ಕುಮಾರ್ ಚಾವ್ನಿ.

0: ಆಕಾಶವಾಣಿ ಸಮಯ 6:30. ಇದೀಗ ಚಿಂತನ ಜಿಎಸ್ ಉಬರಡ್ಕ ಅವರಿಂದ.
1: ಮಾತು ಮಾತು ಮಥಿಸಿ ಬಂದ ನಾದದ ನವನೀತ ಎಂಬುದು ವರ ಕವಿ ದರಾಬೇಂದ್ರೆಯವರ ಬಂತೆಲ್ಲಿಗೆ ಕವಿತೆಯ ಒಂದು ಸಾಲು. ಮಾತು ಮಾತು ಮಥಿಸುವ ಶಕ್ತಿಯಿಂದ ಇಲ್ಲಿ ಕಾವ್ಯದ ಸೃಷ್ಟಿಯಾಗಿದೆ. ಇದು ಅಂತಿಂತ ಕಾವ್ಯವಲ್ಲ, ಇದು ಹಿತಮಿತವಾದ ಮಾತಿನ ಮಥನದಿಂದ ಸೃಷ್ಟಿಯಾದ ನಾದದ ನವನೀತ. ಭಾವ, ಧ್ವನಿಶಕ್ತಿ ಮತ್ತು ಚಿಂತನಶೀಲ ಗುಣವನ್ನು ಹೊಂದಿರುವ ಶ್ರೇಷ್ಠ ಕಾವ್ಯ ಹೇಗೆ ಸಂಕೀರ್ಣವೋ ಹಾಗೆ ಹಿತಮಿತವಾದ ಮಾತು ಕೂಡ. ಆದುದರಿಂದ ಮಾಣಿಕ್ಯವಾಗುವುದು, ಮುತ್ತಾಗುವುದು, ಕೊನೆಗೆ ಮಾತೇ ಜ್ಯೋತಿರ್ಲಿಂಗವಾಗುವುದು ಹಿತಮಿತವಾದ ಮಾತಿನ ಶಕ್ತಿಯಿಂದಲೇ. ಕಾವ್ಯಕ್ಕೆ ರಸವೇ ಮುಖ್ಯವೆಂದು ಕೆಲವರ ವಾದವಿದ್ದರೆ ಮತ್ತೆ ಕೆಲವರದು ಧ್ವನಿಯೆಂದು. ಇಂತಹ ವಾದಗಳೇನೇ ಇದ್ದರೂ ಕಾವ್ಯದ ಶರೀರ ಮಾತ್ರ ಮಾತು ಅಥವಾ ಧ್ವನಿ ಎಂಬುದರಲ್ಲಿ ಎರಡು ಮಾತಿಲ್ಲ. ಕವಿತೆ ವಾಚ್ಯವಾದರೆ ಅಂಥ ಕವಿತೆ ಕಾವ್ಯವೆಂದು ಪರಿಗಣಿಸಲ್ಪಡುವುದಿಲ್ಲ. ಒಬ್ಬ ವ್ಯಕ್ತಿಯ ಮಾತಾದರೂ ಕೂಡ ಹಿತಮಿತವಾಗಿದ್ದರೆ ಅದಕ್ಕೊಂದು ಘನತೆ ಪ್ರಾಪ್ತವಾಗುತ್ತದೆ. ಹಾಗಿಲ್ಲದೇ ಇರುವ ವ್ಯಕ್ತಿಯನ್ನು ವಾಚಾಳಿ ಎನ್ನುತ್ತೇವೆ. ಇಂತಹ ವಾಚಾಳಿತನದಿಂದ ಸಂಘರ್ಷಗಳು ಉಂಟಾದ, ನಗೆ ಪಾಟಲಿಗೆ ಗುರಿಯಾದ ಅನೇಕ ಉದಾಹರಣೆಗಳಿವೆ. ಹಿತಮಿತವಾದ ಮಾತುಗಾರಿಕೆ ಎಂದರೆ ಯಕ್ಷಗಾನ ತಾಳಮದ್ದಳೆಯ ಅರ್ಥಗಾರಿಕೆಯಂತೆ. ಪ್ರಸಂಗದ ಪಾತ್ರಕ್ಕೆ ಉಚಿತವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ, ವ್ಯಾಪ್ತಿ ಮೀರದಂತೆ ಅರ್ಥ ಹೇಳುವುದು ಅಥವಾ ಮಾತನಾಡುವುದು ಒಂದು ಕಲೆ. ಅದಕ್ಕೊಂದು ಶ್ರೇಷ್ಠ ಉದಾಹರಣೆ ನೀಡುವುದಿದ್ದರೆ, ನನ್ನ ದೃಷ್ಟಿಯಲ್ಲಿ ದೇರಾಜೆ ಸೀತಾರಾಮಯ್ಯನವರ ಅರ್ಥಗಾರಿಕೆ. ಇದು ಇಷ್ಟೇ ಅಲ್ಲ, ಮಾತಿನ ಕಲೆಗಾರಿಕೆ ಕೂಡ. ದೇರಾಜೆಯವರೀಗ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಹಿತಮಿತವಾದ ಅರ್ಥಗಾರಿಕೆಯ ನೆನಪು ಇನ್ನೂ ನನ್ನ ಸ್ಮೃತಿಪಟಲದಲ್ಲಿ ಗಾಢವಾಗಿ ಉಳಿದುಕೊಂಡಿದೆ. ನನ್ನ ಚಿಂತನೆಯ ಆರಂಭದಲ್ಲಿ ಹಿತಮಿತವಾದ ಮಾತಿಗೆ ಕಾವ್ಯದ ಉದಾಹರಣೆಯನ್ನು ನಾನು ನೀಡಿದೆ. ಈಗ ಅಂಥದೇ ಇನ್ನೊಂದು ಉದಾಹರಣೆ ಹೀಗಿದೆ. ನವ್ಯ ಕಾವ್ಯದ ರೂವಾರಿ ಎಂದು, ಒಂದು ಜನಾಂಗದ ಕಣ್ಣು ತೆರೆಯಿಸಿದ ಕವಿಯೆಂದು ಪ್ರಸಿದ್ಧಿ ಪಡೆದ ಗೋಪಾಲಕೃಷ್ಣ ಅಡಿಗರ ಶರದ್ಗೀತಾ ಕವಿತೆಯಲ್ಲಿನ ಅರ್ಥಗರ್ಭಿತವಾದ ಪ್ರಸಿದ್ಧ ಚರಣವೊಂದು ತಟ್ಟನೆ ನನ್ನ ನೆನಪಿಗೆ ಬರುತ್ತದೆ. ಆ ಚರಣ ಹೀಗಿದೆ: ಈಗ ಈ ಲೋಕ ಅಸ್ತವ್ಯಸ್ತ, ಗಡಿಯಾರ ಬಿಚ್ಚಿ, ಯಂತ್ರೋಪಯಂತ್ರಗಳ ಚೆಲ್ಲಾಪಿಲ್ಲಿ ಚೆಲ್ಲಿ, ಕೈ ಕಟ್ಟಿ ಕುಳಿತ ರಿಪೇರಿಯವನಂತೆ, ಯಾವ ತಿರುಗಣಿ ಮೊಳೆಯ ನೆಲ್ಲಿ ಹಾಕಲಿ, ಮತ್ತೆ ಈ ಸುರುಳಿ ತಂತಿಯನ್ನೆಲ್ಲಿ ತುರುಕಲಿ, ಗಡಿಯಾರವಿದೆ, ಯಂತ್ರವಿದೆ, ಎಲ್ಲ ಇವೆ, ಇಲ್ಲ ಸಾವಯವ ಶಿಲ್ಪದ ಸಮಗ್ರೀಕರಣ ಬಲ, ಎಲ್ಲ ಇದ್ದು ಜೋಡಣೆ ಸಮರ್ಪಕವಾಗದೇ ಇದ್ದರೆ ಯಾವುದೇ ವಸ್ತು ಒಟ್ಟಂದದಲ್ಲಿ ಪರಿಪೂರ್ಣವಲ್ಲ ಎಂಬುದೇ ಈ ಚರಣದ ತಾತ್ಪರ್ಯ. ಇದನ್ನು ಹಿತಮಿತವಾದ ಮಾತಿಗೆ ಅನ್ವಯಿಸಿ ಹೇಳುವುದಾದರೆ, ಯಾವ ಮಾತನ್ನು ಎಲ್ಲಿ ಹೇಳಬೇಕು, ಎಷ್ಟು ಹೇಳಬೇಕು, ಯಾರಿಗೆ ಹೇಳಬೇಕು ಎನ್ನುವ ಯುಕ್ತಾಯುಕ್ತ ವಿವೇಚನೆ ನಮಗಿರಬೇಕು.
0: ಇದುವರೆಗೂ ಜಿಎಸ್ ಉಬರಡ್ಕ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ರಸ್ತೆ, ರಸ್ತೆಯ ಇಕ್ಕೆಲಗಳು, ಬಸ್ಸು, ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆಗಾರಿಕೆ.

0: ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
3: ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ

0: ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡಿಗರಿಗೆ ಒಂದು ವಿಶಿಷ್ಟ ಧಾಟಿಯ ಹಾಸ್ಯವನ್ನು ಪರಿಚಯಿಸಿದವರು ಸರಸು ಮೈಲಾರಯ್ಯ. ಪಾತ್ರಗಳನ್ನು ಸೃಷ್ಟಿ ಮಾಡಿ ನಕ್ಕು ನಲಿಸಿದವರು. ಕೊರವಂಜಿ ಹಾಸ್ಯ ಮಾಸಪತ್ರಿಕೆಯಲ್ಲಿ ಸುಮಾರು 25 ವರ್ಷ ಬರೆದರು. ಚಿಕ್ಕ ವಯಸ್ಸಿನಲ್ಲೇ ಸಾಹಿತ್ಯದ ಪ್ರಭಾವಕ್ಕೆ ಒಳಗಾದರು. ಇವರು ಬರೆಯುತ್ತಿದ್ದ ಹಾಸ್ಯ ಲೇಖನಗಳನ್ನು ನಾಕಸ್ತೂರಿ, ಜೆಪಿ ರಾಜರತ್ನಂ, ರಾಶಿ ಆದಿಯಾಗಿ ಎಲ್ಲರೂ ಆನಂದಿಸುತ್ತಿದ್ದರು. ವಿಶಿಷ್ಟ ಧಾಟಿಯ ಲೇಖಕಿ ಟಿ ಸುನಂದಮ್ಮ. ಈ ದಿನ ಟಿ ಸುನಂದಮ್ಮ ಅವರ ಸಂದರ್ಶನದಿಂದ ಆಯ್ದ ಭಾಗವನ್ನು ಕೇಳೋಣ.
1: ಹೈಸ್ಕೂಲಿಗೆ ಬಂದಿದ್ದೆ, ಆಗ ಸಣ್ಣ ಕತೆಗಳನ್ನ ಬರೆಯಕ್ಕೆ ಪ್ರಾರಂಭ ಮಾಡಿದೆ. ಆಗಿನ ಕಾಲದಲ್ಲಿ ಅಂದರೆ ಪ್ರಕಾಶನಕ್ಕೆ ಹೆಚ್ಚು ಅವಕಾಶಗಳಿರಲಿಲ್ಲ. ಈ ಮಾಸಪತ್ರಿಕೆಗಳಾಗಲಿ ವಾರಪತ್ರಿಕೆಗಳಾಗಲಿ ಇರಲಿಲ್ಲ. ಈ ದಿನಪತ್ರಿಕೆಗಳಲ್ಲಿ ಇದ್ದದೊಂದು 2-3 ದಿನಪತ್ರಿಕೆಗಳು ವಾರಕ್ಕೊಂದು ಕತೆ ಹಾಕೋರು ಭಾನುವಾರದ ದಿನ. ಅದಕ್ಕೆ ನಾನು ಸಣ್ಣ ಕತೆಗಳನ್ನು ಬರೆದು ಕಳಿಸ್ತೆ. ಅಂದರೆ ಆಗಲೂ ನನ್ನ ಭಾಷೆ ಆಗಲೇ ಅಷ್ಟೊತ್ತಿಗೆ ಚೆನ್ನಾಗಿ ಆಗ್ಬಿಟ್ಟಿತ್ತು. ಆಗಿನ ವಿಷಯ ಅಂತಂದರೆ ಅವತ್ತಿನ ಸಮಸ್ಯೆಗಳು, ಬಾಲ್ಯ ವಿವಾಹ ಮತ್ತು ವರದಕ್ಷಿಣೆ, ವಿಧವೆಯರ ಸಮಸ್ಯೆ ಇಂಥದ್ದನ್ನು ನಾನು ಬರೆದೆ. ನನಗೆ 11 ವರ್ಷಕ್ಕೆ ಮದುವೆ ಆಗೋಯ್ತು. ಆದರೆ ನಿಜವಾಗಿ ನಾನು ಸಂಸಾರ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು 7 ವರ್ಷಗಳ ನಂತರ. ಅವರಿಗೆ ನಾನು ವಿದ್ಯಾರ್ಥಿನಿಯಾಗಿದ್ದೆ, ನಮ್ಮ ಯಜಮಾನರು ವಿದ್ಯಾರ್ಥಿಯಾಗಿದ್ದರು. ಅವರ ಗ್ರಾಜುಯೇಷನ್ ಮಾಡಿಕೊಂಡು ಲಾ ಓದ್ತಾ ಇದ್ರು ಪುನಾದಲ್ಲಿ. ಯಾವಾಗಲಾರೂ ಬರೋರು. ಆದರೆ ಆಗಿನ ಸಂಪ್ರದಾಯದಲ್ಲಿ ಬಹಳ ಮದುವೆ ಆಗಿದ್ದರೂ ಸಹ ಗಂಡ ಹೆಂಡತಿ ಹೊರಗೆ ಹೋಗೋದಾಗಲಿ ಮತ್ತು ಬಹಿರಂಗವಾಗಿ ಓಡಾಡೋದಾಗಲಿ ಇರಲಿಲ್ಲ. ಬಹಳ ಇನ್ನು ಆ ಸಂಪ್ರದಾಯ
2: ಬರೆದಿದ್ದನ್ನೆಲ್ಲ ಅವರು ಓದ್ತಾ ಇದ್ರು.
1: ಇಲ್ಲ ಇಲ್ಲ, ಅವರು ಯಾವತ್ತೂ ಓದಲೇ ಇಲ್ಲ. ಅವ್ರಿಗೇನು ನನ್ನ ಹಾಸ್ಯ ಅವ್ರಿಗೆ ಅರ್ಥವೇ ಆಗ್ತಾ ಇರಲಿಲ್ಲ. ಶಿಕ್ಷಣ ಅಂದರೆ ಅದೇ ಒಂದು ಹೋರಾಟ. ಈಗ ಎಲ್ಲದಕ್ಕೂ ಹೋರಾಟ ಆಗುತ್ತೆ. ನನ್ನ ಶಿಕ್ಷಣಕ್ಕೂ ಹೋರಾಟ ಅಂತಲೇ ನಾನು ಅನ್ಕೊಳ್ತೀನಿ. ಆದರೆ ನಾನಲ್ಲ, ನನ್ನ ತಂದೆ ತಾಯಿಗಳದ್ದು ಮಾಡಿದ ಹೋರಾಟ
2: ಮಾಡಿದ್ರು
1: ಅದು. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಈ ಮಿಡಲ್ ಸ್ಕೂಲ್ ಅಂತಾರಲ್ಲ, 7ನೇ ಕ್ಲಾಸಿನ ತನಕ ಕೂಡ ಶಾಲೆಗಳಿರ್ತಿರ್ಲಿಲ್ಲ. ನಮ್ಮ ತಂದೆ ಅವರಿಗೆ ಬೇರೆ ಬೇರೆ ವರ್ಗ, ಬೇರೆ ಊರಿಗೆ ವರ್ಗ ಆಗೋದು. ಸರ್ಕಾರದ ಕೆಲಸದಲ್ಲಿದ್ದರು. ತರೀಕೆರೆ ಅನ್ನೋ ಊರಿಗೆ ಹೋದಾಗ ಅಲ್ಲಿ ನನ್ನ ಗಂಡು ಮಕ್ಕಳ ಶಾಲೆಗೆ ನನ್ನನ್ನು ಸೇರಿಸಿದ್ರು ಓದ್ಲಿ ಅಂತ. ನಮ್ಮ ತಾಯಿಯವ್ರಿಗಂತೂ ಬಹಳ ಇಷ್ಟ ವಿದ್ಯಾಭ್ಯಾಸ ಅಂದರೆ. ಅದರಲ್ಲಿ ಏನಾಯಿತು ಅಂದರೆ 6 ತಿಂಗಳೊಳಗೆ ನನ್ನ ಆ ಸ್ಕೂಲ್ನಿಂದ ತೆಗೆದಾಕ್ಬಿಟ್ರು. ಯಾಕೆ ಅಂತೀರಾ? ಇಲ್ಲ ಫೇಲ್ ಆದೆ ಅಂತಲಲ್ಲ, ತುಂಬ ಚೆನ್ನಾಗಿ ಓದ್ದೆ ಅಂತ. ನಾನು ತರಗತಿಯಲ್ಲಿ ಯಾವಾಗಲೂ ಮೊದಲಿಗಳಾಗಿ ಬರ್ತಾ ಇದ್ದೆ. ಮತ್ತು ಆ ಉಪಾಧ್ಯಾಯರು ಏನು ಮಾಡೋರು, ನಾನು ಬರೆದದ್ದನ್ನು ಓದಿ ಮಿಕ್ಕ ವಿದ್ಯಾರ್ಥಿಗಳಿಗೆ ನೋಡಿ ಹೆಣ್ಮಗಳು ಎಷ್ಟು ಚೆನ್ನಾಗಿ ಬರೆದಿದ್ದಾಳೆ ಅಂತ ಓದಿ ಹೇಳೋರು. ಅವ್ರಿಗೇನಾಗೋಯ್ತು ಅಂದರೆ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಅಂತಾರಲ್ಲ, ಹಾಗಾಗ್ಬಿಟ್ಟು ಇದ್ದಕ್ಕಿದ್ದಾಗೆ ಒಂದಿನ ಮಧ್ಯಾಹ್ನ ಆ ಹೆಡ್ ಮಾಸ್ಟರ್ ಕರೆಸ್ಬಿಟ್ಟು ನಮ್ಮ ತಂದೆ ಅವ್ರಿಗೊಂದು ಪತ್ರ ಬರೆದು ನನ್ನ ಆಳಿನ ಜೊತೆಗೆ ಮನೆಗೆ ಕಳಿಸ್ಬಿಟ್ರು. ನನಗಿನ್ನೂ 11 ವರ್ಷ ಆವಾಗ. ಏನೋ ಹತ್ಕೊಳ್ತಾ ಮನೆಗೆ ಹೋದೆ. ಆಮೇಲೆ ನೋಡಿದರೆ ಹೀಗೆ ಬರೆದು ಕಳಿಸ್ಬಿಟ್ಟಿದ್ರು. ಕೇಳಿದ್ರು ಅವ್ರು ನಾನೇನು ಮಾಡಲಿ, ಇಲ್ಲಿರೋ ಮಿಕ್ಕ ಹುಡುಗರು ತಂದೆಯರೆಲ್ಲ ಬಂದ್ಬಿಟ್ಟು ಕೇಳ್ಕೊಳ್ತಿದ್ದಾರೆ, ಆ ಹುಡುಗಿಯಿಂದ ನಮ್ಗೆ ಅವಮಾನ ನಮ್ಮ ಮಕ್ಕಳಿಗೆ, ನೀವು ಅವ್ರನ್ನ ಬಿಡಿಸದೇ ಇದ್ರೆ ನಾವು ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಲ್ಲ, ನಿಮ್ಮ ಕೆಲಸದಿಂದ ತೆಗೆದಾಕ್ಬಿಡ್ತೀವಿ ಅಂದರು. ಸರಿ ಬೇಡ ಅಂತ ಹೇಳಿ ಕಡೆಗೆ ಆದರೆ ನಮ್ಮ ತಂದೆ ತಾಯಿಗಳು ಸೋಲಿಲ್ಲ. ಮನೆ ಒಳಗೆ ನನಗೆ ಟ್ಯೂಷನ್ ಇಟ್ಟು, ಆ ಊರಿನಲ್ಲಿ ಸೆಂಟ್ರ್ ಇಲ್ಲ, ಕಡೂರಿನಲ್ಲಿ ಹೋಗಿ ನಾ ಬೇರೆಯವರೊಬ್ಬರ ಮನೇಲಿ ನನ್ನ ಇಳಿಸಿ ಅಲ್ಲಿ ನಾನು ಪರೀಕ್ಷೆ ಕೊಟ್ಟು ಅಲ್ಲಿ ಪ್ರಥಮ ತರಗತಿಯಲ್ಲೇ ನಾನು ಪಾಸ್ ಮಾಡ್ಕೊಂಬಂದೆ. ಆ ನಂತರ ಕೂಡ ಅಷ್ಟೇ, ದಾವಣಗೆರೆಗೆ ನಮ್ಮ ತಂದೆಯವ್ರಿಗೆ ವರ್ಗ ಆಯಿತು. ಹೈಸ್ಕೂಲ್ನಲ್ಲಿ ನಾನು ಒಬ್ಬಳೇ ಒಬ್ಬಳು ಮಹಿಳಾ ವಿದ್ಯಾರ್ಥಿಯಾಗಿ ಹೈಸ್ಕೂಲ್ನಲ್ಲಿ ನಾನು ಓದ್ದೆ. ಹೀಗಾಗಿ ನನ್ನ ಶಿಕ್ಷಣವೆಲ್ಲ ಉದ್ದಕ್ಕೂ ಹೋರಾಟವೆ. ಆ ನಂತರ ಬೆಂಗಳೂರಿಗೆ ಬಂದು ನನ್ನ ಕಾಲೇಜ್ ವ್ಯಾಸಂಗ, ನಾನು ನನ್ನ ಕಾಲೇಜ್ ವಿದ್ಯಾಭ್ಯಾಸ ಮುಗಿದ ಮೇಲೆ ಒಂದು ಮಹಿಳಾ ಸಂಸ್ಥೆಯಲ್ಲಿ ಸದಸ್ಯಳಾಗ್ಬಿಟ್ಟು ಮತ್ತು ಟೆನ್ನಿಸ್ ಆಡಿದೆ ನಾನು. ಅದು ವಿಶೇಷ ಅಂತಂದರೆ ನಮ್ಮ ತಾಯಿಯವರು ನಾನು ಇಬ್ಬರು ಸೇರಿ ಟೆನ್ನಿಸ್ ಆಡ್ತಿದ್ವು. ಇಬ್ಬರು ಒಟ್ಟಿಗೆ ಹಿಂದಿ ಕ್ಲಾಸ್ಗೆ ಹೋಗ್ತಾ ಇದ್ವು. ಅದು ಇನ್ನೂ ಒಂದು ವಿಶೇಷ ಅಂತ ಹೇಳಬೇಕು. ಆನಂತರ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್ ಎಲ್ಲ ಆಡಿದ್ದೀನಿ ನಾನು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ವಿಶಿಷ್ಟ ಧಾಟಿಯ ಲೇಖಕಿ ಟಿ ಸುನಂದಮ್ಮ ಅವರ ಸಂದರ್ಶನದ ಆಯ್ದ ಭಾಗವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಇದೀಗ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ಬಾಳೋಣ ಕೂಡಿಯೇ ಗೆಳೆಯರೆ. ರಚನೆ ಡಾಕ್ಟರ್ ರಾಮಶ್ರೀ ಮುಗಳಿ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
2: ನಮಸ್ತೆ ಸರ್.
1: ಈಗ ಸರ್, ಈ ಕೆಲಸದ ಸ್ಥಳದಲ್ಲಿ ಅಪಘಾತ ಆಗ್ಬಹುದು ಅಥವಾ ಅಂಗವೂನತೆ ಆಗ್ಬಹುದು, ಏನಾದರೂ ಸಮಸ್ಯೆ ಆಗ್ತದೆ, ಅದಕ್ಕೆ ಪರಿಹಾರ ಏನೇನು ಇರುತ್ತೆ? ಅಲ್ಲಿ ಇದ್ದಂತಹ ಸಂಸ್ಥೆ ಆಗಲಿ, ಕಾರ್ಖಾನೆಯ ಮಾಲೀಕರಾಗಲಿ, ಕಾನೂನು ಪ್ರಕಾರ ಅವರು ಬಾಧ್ಯಸ್ಥರಾಗಿರ್ತಾರೆ ಅಂತೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಆದರೆ ವ್ಯವಸ್ಥಿತವಾಗಿ ಅದ್ರ ಬಗ್ಗೆ ಮಾಹಿತಿ ಬೇಕು. ಯಾವ ರೀತಿ ಇದೆ ಸರ್ ಅದು?
2: ನೋಡಿ ಸರ್, ಯಾವುದೇ ವ್ಯಕ್ತಿ ಕೆಲಸದ ಸ್ಥಳದಲ್ಲಿ ಅಥವಾ ಅಸ್ವಾಭಾವಿಕವಾಗಿ ಸಾವಾದರೆ ಆ ಕುಟುಂಬಕ್ಕೆ ಪರಿಹಾರ ಸಿಗುತ್ತೆ, ಖಂಡಿತ ಸಿಗುತ್ತೆ ಸರ್. ಅದು ಉದಾಹರಣೆಗೆ ಅಪಘಾತ ಅಂತ ಸಂದರ್ಭದಲ್ಲಿ ಅಥವಾ ವಿಷ ಸೇವನೆ ಮಾಡಿದ ಸಂದರ್ಭದಲ್ಲಿ ಅಥವಾ ಕೆಲಸದ ಸ್ಥಳಗಳಲ್ಲಿ ಯಾವುದಾದ್ರೂ ದುರಂತ ಆದರೆ ಅಥವಾ ಕೊಲೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಸಿಗುತ್ತೆ. ಯಾವ ಪರಿಹಾರ ಸಿಗುತ್ತೆ ಅಂತಂದು ಹೇಳಿದ್ರೆ, ಕೆಲಸದ ಸ್ಥಳದಲ್ಲಿ ಏನಾದರೂ ಸಾವಾದರೆ ಮಾಲೀಕರಿಂದ ಪರಿಹಾರ ಕಡ್ಡಾಯವಾಗಿ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಆಕ್ಟ್ ಅಂತೇಳಿ ಅಡಿಯಲ್ಲಿ ಕೊಡ್ತಾರೆ ಸರ್. ಮುಂದೆ ರಸ್ತೆಯಲ್ಲೆಲ್ಲಾದರೂ ಅಪಘಾತವಾದರೆ ವಿಮೆ ಮೂಲಕ ಪರಿಹಾರವನ್ನು, ಮೋಟಾರ್ ಆಕ್ಸಿಡೆಂಟ್ ಕ್ಲೈಮ್ ಇರುತ್ತೆ, ಅದರಲ್ಲಿ ಮೋಟಾರ್ ವೆಹಿಕಲ್ ಕೇಸ್ MVC ಕೇಸನ್ನು ಹಾಕಿ ವಿಮೆಯನ್ನು ಅವರು ಪಡ್ಕೊಳ್ಬೋದು. ಒಂದು ವೇಳೆ ವಿಮೆ ಇಲ್ಲ ಅಂತಂದರೆ ಆ ವಾಹನದ ಮಾಲೀಕರು ಯಾರಿರ್ತಾರೆ ಅವರಿಂದ ಪರಿಹಾರವನ್ನು ಪಡ್ಕೊಳ್ಬೋದಾಗಿದೆ. ಅದು ಬಿಟ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ಏನಾದರೂ ನಿರ್ಲಕ್ಷ್ಯ ಸಾವಾದರೆ ಅದನ್ನು ಕನ್ಸೂಮರ್ ಕೋರ್ಟಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿ ಕನ್ಸೂಮರ್ ಕೋರ್ಟಲ್ಲಿ ಪಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಒಂದು ವೇಳೆ ಕೊಲೆ ಉದ್ದೇಶಪೂರ್ವಕವಾಗಿ ಏನಾದರೂ ಸಾವಾದರೆ ಅದನ್ನು ಕ್ರಿಮಿನಲ್ ಕೇಸ್ ಅಂತೇಳಿ ಮಾಡ್ತಾರೆ, ಅವರಿಗೆ ಶಿಕ್ಷೆ ಪ್ಲಸ್ಸು ದಂಡ ಎರಡನ್ನೂ ವಿಧಿಸ್ತಾರೆ. ಅಲ್ಲೂ ಸಹ ಅವರಿಗೆ ಪರಿಹಾರವನ್ನು ಆ ಕುಟುಂಬಸರಿಗೆ, ಯಾರು ಇವರನ್ನು ನಂಬಿಕೊಂಡಿರ್ತಾರೆ ಅಂಥ ಕುಟುಂಬದ ವಾರಸುದಾರರಿಗೆ ಅವರಿಗೆ ವ್ಯವಸ್ಥೆಯನ್ನು ಪರಿಹಾರವನ್ನು ಮಾಡ್ತಾರೆ. ನಾವು ಒಂದು ಆ ಒಂದು ಏನಾದರೂ ಪೋಸ್ಟ್ಮಾರ್ಟಮ್ ಆಗಿದೆಯೇ ಅಂತ ಖಚಿತಪಡಿಸ್ಕೊಳ್ಬೇಕು. ಯಾಕಂದರೆ ಈಗ ಅಪಘಾತ ಪ್ರಕರಣದಲ್ಲಿ ಪೋಸ್ಟ್ಮಾರ್ಟಮ್ ತುಂಬ ಅವಶ್ಯಕವಾಗಿದೆ, ಮತ್ತು ಅದೇ ರೀತಿ ಕೊಲೆ ಏನಾದರೂ ಆಗಿದ್ದರೆ ಅದಕ್ಕೂ ಸಹ ಪೋಸ್ಟ್ಮಾರ್ಟಮ್ ರಿಪೋರ್ಟು ಅಗತ್ಯ ಆಗಿದೆ. ಯಾಕಂದರೆ ಅವರಿಗೆ ಶಿಕ್ಷೆ ಆಗಲ್ಲ ಮತ್ತೆ, ಹಾಗಾಗಿ ಆ ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಖಚಿತಪಡಿಸ್ಕೊಳ್ಬೇಕು, ಮತ್ತು FIR ದಾಖಲಿಸ್ ಮಾಡಿಸ್ಬೇಕು. ಮತ್ತು ಈ ಎಲ್ಲ ದಾಖಲೆಗಳನ್ನು ನಾವು ಜೋಪಾನವಾಗಿ ಇಟ್ಕೊಂಡಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು, ಮಾಲೀಕರಿಂದ ಆಗಿರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳಿಂದ ಕೊಡ್ತಕ್ಕಂಥ ಪರಿಹಾರಗಳನ್ನು
1: ಉದ್ದೇಶಗಳಿಂದ ಕೂಡ ಆಗಿರ್ಬೋದು
2: ಈ ಎಲ್ಲ ಇದನ್ನು ದಾಖಲೆಗಳನ್ನು ಇಟ್ಕೊಂಡು ನಾವು ನಿರ್ದಿಷ್ಟ ಅವಧಿಯೊಳಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಖಂಡಿತ ಪರಿಹಾರ ಸಿಗುತ್ತೆ
1: ಅಲ್ವಾ. ಈಗ ಕೆಲಸದ ಸ್ಥಳದಲ್ಲಿ ಅಪಘಾತ ಆಗಿ ಸಾವಾಗತ್ತಂತ ಒಂದು ಮಾತಾಡಿದ್ರು ಕೂಡ ವೈದ್ಯಕೀಯ ನಿರ್ಲಕ್ಷ್ಯದಿಂದ ಏನಾದರೂ ಸಾವಾದ್ರೂ ಕೂಡ ಅಲ್ಲಿ ಕೊಲೆ ಆಗಿರ್ಬೋದು ಇತ್ಯಾದಿ ಏನೇ ಚಿಕಿತ್ಸೆ ಸಂದರ್ಭದಲ್ಲಿ ಅಜಾಗರೂಕತೆ ಆಗಿರ್ಬೋದು, ಒಟ್ಟಾರೆ ಕಾನೂನಿನ ಪ್ರಕಾರ ಕೋರ್ಟ್ ಮೂಲಕವಾಗಿ ನಮಗೆ ನ್ಯಾಯ ಸಿಗಲು ದಾರಿ ಇದೆ, ಅದಕ್ಕಾಗಿ ಹೋರಾಟ ಮಾಡಬಹುದು. ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ಜೋಪಾನವಾಗಿ ಇಟ್ಕೊಂಡಿರ್ಬೇಕು ಮಾತ್ರ.
2: ಹೌದು ಸರ್.
1: ವಕೀಲರಾದ ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ. ನಮಸ್ಕಾರ.
2: ನಮಸ್ಕಾರ ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಪುಸ್ತಕದ ಅವಹೇಳನ ಜ್ಞಾನದ ಕೊಲೆ. ಪುಸ್ತಕ ಒಬ್ಬ ಉತ್ತಮ ಗೆಳೆಯನಿದ್ದಂತೆ. ಪ್ರಪಂಚದ ಮಹಾನ್ ವ್ಯಕ್ತಿಗಳೆಲ್ಲ ಪುಸ್ತಕ ಪ್ರೇಮಿಗಳೇ ಆಗಿದ್ದರು. ಉತ್ತಮ ಪುಸ್ತಕಗಳನ್ನು ಸಂಗ್ರಹಿಸಿ ನಮ್ಮ ಜ್ಞಾನ ಸಂಪತ್ತನ್ನು ವೃದ್ಧಿಸಿಕೊಳ್ಳೋಣ.

0: ಆಕಾಶವಾಣಿ ಬೆಂಗಳೂರು. ಇದೀಗ ರೈತರಿಗೆ ಸಲಹೆ.
1: ಮೈಕ್ರೋಗ್ರೀನ್ಸ್ಗಳು ಅಂದರೆ ತರಕಾರಿಗಳು ಮತ್ತು ಸಸ್ಯೌಷಧಿಗಳ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವ ಚಿಗುರು ಹಂತದ ಸಸಿಗಳಾಗಿವೆ. ಇವುಗಳನ್ನು ಕಾರ್ಯಾತ್ಮಕ ಆಹಾರಗಳಾಗಿ ಗುರುತಿಸಲಾಗಿದೆ. ಇದರಲ್ಲಿ ವಿಟಮಿನ್, ಖನಿಜಾಂಶ, ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಮೈಕ್ರೋಗ್ರೀನ್ಸ್ಗಳು ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗಿವೆ. ಮೈಕ್ರೋಗ್ರೀನ್ಸ್ ಉತ್ಪಾದನೆಗೆ ಬಳಸಲಾಗುವ ಬೆಳೆಗಳು ಯಾವ್ಯಾವೆಂದರೆ ಕಾಳು ಬೆಳೆಗಳು, ಬಟಾಣಿ ಕಾಳು, ಹೆಸರುಕಾಳು, ಸೋಯಾಬೀನ್, ತರಕಾರಿ ಬೆಳೆಗಳಲ್ಲಿ ಮೆಂತೆ, ಬ್ರೊಕೊಲಿ, ಎಲೆಕೋಸು, ಹೂಕೋಸು, ಮೂಲಂಗಿ, ಹುರುಳಿ ಮತ್ತು ಸುವಾಸನೆ ಸಸ್ಯಗಳು, ತುಳಸಿ, ಸೋಂಪು, ಎಣ್ಣೆ ಬೀಜಗಳಲ್ಲಿ ಸೂರ್ಯಕಾಂತಿ, ಎಳ್ಳು, ಸಾಸಿವೆ, ಹುಸಿ ಧಾನ್ಯಗಳು ಅಂದರೆ ಅಮರ್ಯಾಂತ್, ಕ್ವಿನೋವಾ, ಬಕ್ವೀಟ್ ಇವುಗಳಲ್ಲಿ ಬೆಳೆಯಲಾಗುತ್ತದೆ. ವಿಶೇಷವಾಗಿ ಬ್ರಾಸಿಕೇಸಿ ಕುಟುಂಬಗಳ ಬೆಳೆಗಳು ಜಾಗತಿಕ ಮೈಕ್ರೋಗ್ರೀನ್ಸ್ ಮಾರುಕಟ್ಟೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿರುತ್ತವೆ. ಮೈಕ್ರೋಗ್ರೀನ್ಸ್ಗಳ ಮಹತ್ವ ಪೌಷ್ಟಿಕಾಂಶ ಮೂಲದಿಂದ ಗುರುತಿಸಲಾಗುತ್ತದೆ. ಅಂದರೆ ಮೈಕ್ರೋಗ್ರೀನ್ಸ್ಗಳಲ್ಲಿ ವಿಟಮಿನ್, ಖನಿಜಾಂಶ, ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿ ಇರುತ್ತವೆ. ವಿಟಮಿನ್ ಸಿ, ಫೋಲೇಟ್, ಥಯಾಮಿನ್, ನಿಯಾಸಿಸ್, ನಿಯಾಸಿನ್ ಮುಂತಾದ ವಿಟಮಿನ್ಗಳು ಹೆಚ್ಚಾಗಿರುತ್ತವೆ. ಕಬ್ಬಿಣ, ಕ್ಯಾಲ್ಸಿಯಂ, ಜಿಂಕ್ ಮುಂತಾದ ಖನಿಜಾಂಶಗಳ ಲಭ್ಯತೆ ಕೂಡ ಹೆಚ್ಚಿರುತ್ತೆ. ಕ್ಯಾರೋಟಿನೈಡ್ ಮತ್ತು ಕ್ಲೋರೋಫಿಲ್ ಅಂಶಗಳು ಅಧಿಕವಾಗಿರುತ್ತವೆ. ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳು ಇವು ಕೂಡ ಹೆಚ್ಚಾಗಿರುತ್ತವೆ. ಅನೇಕ ಸಂದರ್ಭದಲ್ಲಿ ಪ್ರೌಢ ಸಸ್ಯಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇವು ಪೋಷಕಾಂಶಗಳನ್ನು ಹೊಂದಿರುತ್ತವೆ. ಆರೋಗ್ಯಕರ ಆಹಾರ ಪದ್ಧತಿಗೆ ಮೈಕ್ರೋಗ್ರೀನ್ಸ್ಗಳು ತುಂಬ ಪೂರಕವಾಗಿವೆ. ಮಾನವನ ಆರೋಗ್ಯ ಸುಧಾರಣೆಯಲ್ಲಿ ಕೂಡ ಮೈಕ್ರೋಗ್ರೀನ್ಸ್ಗಳು ತುಂಬ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತವೆ. ಇವು ರಕ್ತ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ನೆರವಾಗುವುದು. ಮಧುಮೇಹ, ಸ್ಥೂಲಕಾಯ ಮತ್ತು ಇತರ ಜೀವನ ಶೈಲಿ ಸಂಬಂಧಿತ ರೋಗಗಳ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ. ಮೈಕ್ರೋಗ್ರೀನ್ಸ್ಗಳು ದೇಹದ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತವೆ. ಮೈಕ್ರೋಗ್ರೀನ್ಸ್ಗಳನ್ನು ಆಹಾರ ಮತ್ತು ಪೌಷ್ಟಿಕ ಭದ್ರತೆಗಾಗಿಯೂ ಬಳಸಲಾಗುತ್ತೆ. ಅಂದರೆ ನಗರ ಪ್ರದೇಶಗಳಲ್ಲಿ ತಾಜಾ ಮತ್ತು ಪೌಷ್ಟಿಕ ಆಹಾರವನ್ನು ಇವು ಒದಗಿಸುತ್ತವೆ. ಕಡಿಮೆ ಅವಧಿಯಲ್ಲಿ ಉತ್ಪಾದನೆಯಾಗೋದ್ರಿಂದ ನಿರಂತರ ಆಹಾರ ಪೂರೈಕೆ ಇದು ನೆರವಾಗುತ್ತೆ. ಪೌಷ್ಟಿಕಾಂಶ ಕೊರತೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಮೈಕ್ರೋಗ್ರೀನ್ಸ್ಗಳು ಕಡಿಮೆ ಜಾಗದಲ್ಲಿ ಹೆಚ್ಚು ಉತ್ಪಾದನೆಯನ್ನು ಕೊಡುತ್ತವೆ. ಅಂದರೆ ಮೈಕ್ರೋಗ್ರೀನ್ಸ್ಗಳನ್ನು ಮನೆ, ಬಾಲ್ಕನಿ, ಟೆರೇಸ್ ಮತ್ತು ಒಳಾಂಗಣಗಳಲ್ಲಿಯೂ ಕೂಡ ಸುಲಭವಾಗಿ ಬೆಳೆಯಬಹುದಾಗಿದೆ. ನಗರ ಕೃಷಿಗೆ ಅಂದರೆ ಅರ್ಬನ್ ಫಾರ್ಮಿಂಗ್ಗೂ ಕೂಡ ಇದು ಅತ್ಯಂತ ಸೂಕ್ತವಾಗಿದೆ. ಭೂಮಿ ಕೊರತೆ ಇರುವ ಪ್ರದೇಶಗಳಲ್ಲಿಯೂ ಇದರ ಉತ್ಪಾದನೆ ಸಾಧ್ಯವಾಗಿದೆ. ಮೈಕ್ರೋಗ್ರೀನ್ಸ್ಗಳನ್ನು ಕಡಿಮೆ ನೀರು ಮತ್ತು ಸಂಪನ್ಮೂಲ ಬಳಕೆಯಿಂದಲೂ ಬೆಳೆಯಬಹುದಾಗಿದೆ. ಅಂದರೆ ಸಾಂಪ್ರದಾಯಿಕ ಕೃಷಿಗೆ ಹೋಲಿಸಿದರೆ ಇದಕ್ಕೆ ಕಡಿಮೆ ನೀರು ಅಗತ್ಯ. ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆಯೂ ಕೂಡ ಕಡಿಮೆ. ಪರಿಸರ ಸ್ನೇಹಿ ಕೃಷಿ ಪದ್ಧತಿಗೆ ಇದು ಉತ್ತೇಜನವನ್ನು ನೀಡುತ್ತೆ. ಮೈಕ್ರೋಗ್ರೀನ್ಸ್ಗಳು ರೈತರಿಗೆ ನಿರಂತರ ಆದಾಯವನ್ನು ಕೊಡುವ ಅವಕಾಶವನ್ನು ಕಲ್ಪಿಸ್ತವೆ. ಅಂದರೆ ಕಡಿಮೆ ಅವಧಿಯಲ್ಲಿ 7-21 ದಿನದಲ್ಲಿ ಇದನ್ನು ಕೊಯ್ಲು ಮಾಡಬಹುದು. ಹೆಚ್ಚಿನ ಮಾರುಕಟ್ಟೆ ಮೌಲ್ಯವನ್ನು ಪಡೆದುಕೊಳ್ಳಬಹುದು. ಸಣ್ಣ ಮತ್ತು ಅಲ್ಪ ಭೂಧಾರಕ ರೈತರಿಗೆ ಇದು ಹೆಚ್ಚಿನ ಆದಾಯ ತರ್ತಿದೆ. ಹಾಗೆ ನಗರ ಕೃಷಿ ಮತ್ತು ಸ್ವಾವಲಂಬನ ಕೃಷಿಗೂ ಕೂಡ ಮೈಕ್ರೋಗ್ರೀನ್ಸ್ ಸಹಾಯ ಮಾಡುತ್ತವೆ. ಅಂದರೆ ಕುಟುಂಬಗಳು ತಮ್ಮದೇ ಆಹಾರವನ್ನು ಉತ್ಪಾದಿಸಿಕೊಳ್ಳಲು ನೆರವಾಗುತ್ತೆ. ಸ್ಥಳೀಯ ಆಹಾರ ಉತ್ಪಾದನೆಯನ್ನು ಉತ್ತೇಜಿಸುತ್ತೆ ಮತ್ತು ಆಹಾರ ಸಾಗಣೆ ಮತ್ತು ಸಂಗ್ರಹಣೆ ಅವಶ್ಯಕತೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಇನ್ನೊಂದು, ಮೈಕ್ರೋಗ್ರೀನ್ಸ್ಗಳು ಸುಸ್ಥಿರ ಕೃಷಿಗೆ ಕೂಡ ಕೊಡುಗೆ ನೀಡುತ್ತವೆ. ಕಡಿಮೆ ಸಂಪನ್ಮೂಲಗಳಲ್ಲಿ ಹೆಚ್ಚಿನ ಉತ್ಪಾದನೆ, ಕಾರ್ಬನ್ ಹೆಜ್ಜೆ ಗುರುತನ್ನು ಕಡಿಮೆ ಮಾಡಲು ಸಹಕಾರಿ, ಭವಿಷ್ಯದ ಆಹಾರ ವ್ಯವಸ್ಥೆಯನ್ನು ಹೆಚ್ಚು ಸುಸ್ಥಿರಗೊಳಿಸಲು ನೆರವಾಗುತ್ತೆ.
0: ಇದುವರೆಗೂ ತಿಮ್ಮಪ್ಪ ಹೆಚ್ಗೌಡ ಅವರಿಂದ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.

0: ಆಕಾಶವಾಣಿ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ.

0: ಪೌರ ಕಾರ್ಮಿಕರು ಕಸ್ದವರಲ್ಲ, ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
1: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 6:50 ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ: ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುತ್ತಿರುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನ ಕಾಫಿ ಸಂಶೋಧನಾ ಕೇಂದ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
4: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
6: ಅಮ್ಮ, ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
7: ನೀನ್ ಮಾಡಿದ್ದು ನೀನೇ ತಿನ್ನು.
8: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
9: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
10: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ. ಇಂದು 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಈಗ ವಾರ್ತೆಗಳ ವಿವರ. ಕೈಮಗ್ಗ ಮತ್ತು ಜವಳಿ

0: ಇಲಾಖೆ ನನ್ನ ಕೈಮಗ್ಗ ನನ್ನ ಹೆಮ್ಮೆ ಧ್ಯೇಯದೊಂದಿಗೆ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಹಾಗೂ ಕೈಮಗ್ಗ ನೇಕಾರರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೇಂದ್ರದ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಂಡಲದ ಅಧ್ಯಕ್ಷ ಬಿಜೆ ಗಣೇಶ್, ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಾಗೇಂದ್ರ ಕುಮಾರ್ ಹಾಗೂ ರಾಜ್ಯ ಜವಳಿ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷ ಕೆ ಚೇತನ್ ಭಾಗವಹಿಸಲಿದ್ದಾರೆ. 2019-20 ಕೇಂದ್ರ ಸರ್ಕಾರದ 4ನೇ ರಾಷ್ಟೀಯ ಕೈಮಗ್ಗ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ 54,791 ಕೈಮಗ್ಗ ನೇಕಾರರಿದ್ದಾರೆ. 29,377 ಕೈಮಗ್ಗಗಳಲ್ಲಿ ವಿವಿಧ ಬಟ್ಟೆಗಳನ್ನು ಉತ್ಪಾದಿಸಲಾಗುತ್ತಿದೆ. 1905 ಆಗಸ್ಟ್ 7 ಕಲ್ಕತ್ತಾದಲ್ಲಿ ಸ್ವದೇಶಿ ಚಳವಳಿ ಪ್ರಾರಂಭವಾಯಿತು. ಆ ದಿನದ ಸ್ಮರಣಾರ್ಥ ಭಾರತದ ಕೈಮಗ್ಗ ಉತ್ಪನ್ನಗಳನ್ನು ಉತ್ತೇಜಿಸಲು 2015 ಕೇಂದ್ರ ಸರ್ಕಾರ ಆಗಸ್ಟ್ 7 ರಾಷ್ಟೀಯ ಕೈಮಗ್ಗ ದಿನವೆಂದು ಘೋಷಿಸಿತು. ಇಂದು 2026 ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ನೀಡಿ ಗೌರವಿಸಲಿದ್ದಾರೆ. ರೇಷ್ಮೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಗುರುನಾಥ್ ಗೊಂಡಬಾಳ್ ಇಳಕಲ್ ಸೀರೆ ನೇಯಿಕೆಗಾಗಿ ಪ್ರಥಮ ಸ್ಥಾನದೊಂದಿಗೆ 25,000 ರೂಪಾಯಿ ನಗದು ಬಹುಮಾನ, ಬೆಂಗಳೂರು ನಗರದ ಸುಂದರ್ ಆನೇಕಲ್ ಸಾಂಪ್ರದಾಯಿಕ ಸೀರೆ ನೇಯಿಕೆಗಾಗಿ ದ್ವಿತೀಯ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನಕ್ಕೆ ಆಯ್ಕೆಯಾಗಿದ್ದಾರೆ. ಹತ್ತಿ ವಿಭಾಗದಲ್ಲಿ ಬಾಗಲಕೋಟೆಯ ಸಣ್ಣಪ್ಪ ಜುಂಜಾ ಇಳಕಲ್ ಖಾದಿ ಹತ್ತಿ ಸೀರೆ ಮಾದರಿಯಲ್ಲಿ ಪ್ರಥಮ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನ, ಬೆಂಗಳೂರಿನ ಎಪಿ ನಾಗರಾಜ್ ಸ್ವರ್ಣ ಕಲ್ಯಾಣಿ ಹತ್ತಿ ಜರಿ ಸೀರೆ ಮಾದರಿಯಲ್ಲಿ ದ್ವಿತೀಯ ಸ್ಥಾನದೊಂದಿಗೆ 15,000 ರೂಪಾಯಿ ಹಾಗೂ ಉಣ್ಣೆ ವಿಭಾಗದಲ್ಲಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಪಿಟಿ ತಿಪ್ಪೇಸ್ವಾಮಿ ಕನಕದಾಸರ ಚಿತ್ರದ ಉಣ್ಣೆ ಕಂಬಳಿ ಮಾದರಿಯಲ್ಲಿ ಪ್ರಥಮ ಸ್ಥಾನ ಪಡೆದು 15,000 ರೂಪಾಯಿ ನಗದು ಬಹುಮಾನಕ್ಕೆ ಭಾಜನರಾಗಿದ್ದಾರೆ. ಇಂದು 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ. ಕೇಂದ್ರ ಜವಳಿ ಸಚಿವಾಲಯ 2026 ರಾಷ್ಟೀಯ ಕಾರ್ಯಕ್ರಮವನ್ನು ನನ್ನ ಕೈಮಗ್ಗ ನನ್ನ ಹೆಮ್ಮೆ, ವೋಕಲ್ ಫಾರ್ ಲೋಕಲ್ ಮತ್ತು ಕೈಮಗ್ಗ ಹ್ಯಾಕಥಾನ್ನಂತಹ ಪ್ರಮುಖ ಅಭಿಯಾನಗಳ ಸುತ್ತ ಕೇಂದ್ರೀಕರಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಬಳಿ ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷೆ ಮಹಾಲಕ್ಷ್ಮಿ ಸ್ವದೇಶಿ ಬಟ್ಟೆ ಖರೀದಿಸಿ ನೇಕಾರರಿಗೆ ನೆರವಾಗುವಂತೆ ಮನವಿ ಮಾಡಿದ್ದಾರೆ.
1: ನಾವು ಪ್ರತಿ ವರ್ಷವೂ ಆಗಸ್ಟ್ 7 ರಾಷ್ಟೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ. ತಾವೆಲ್ಲರೂ ಪಾಲ್ಗೊಳ್ಳಿ. ಇದರ ಉದ್ದೇಶ ವಿದೇಶಿ ಬಟ್ಟೆಯನ್ನು ತೆರೆಸಿ ಸ್ವದೇಶಿ ಬಟ್ಟೆಯನ್ನು ತೊಡಿರಿ ಎಂದು ನಾವೆಲ್ಲರೂ ಇಂದಿನಿಂದ ಪ್ರಯತ್ನ ಮಾಡೋಣ. ಯಾಕಂದ್ರೆ ನೇಕಾರರನ್ನು ಬೆಳೆಸಿ ಅವರನ್ನು ಉಳಿಸಿ ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವುದರಿಂದ ನಾವು ಈ ಕುಲಕಸುವುದನ್ನು ಉಳಿಸಲು ಸಹಾಯವಾಗುತ್ತದೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಿ ಬೆಂಬಲಿಸಿ ಬೆಳೆಸಿ.
0: ಕೈಮಗ್ಗವನ್ನು ರಕ್ಷಿಸಲು ಈಗಾಗಲೇ ಜಾರಿಯಲ್ಲಿರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಎಂದು ಖ್ಯಾತ ರಂಗಕರ್ಮಿ ಪ್ರಸನ್ನ ಹೆಗ್ಗೋಡು ಆಗ್ರಹಿಸಿದ್ದಾರೆ.
2: ಇವತ್ತು ಕೈಮಗ್ಗ ದಿನಾಚರಣೆ ಇದೊಂದು ಸಂಭ್ರಮದ ದಿನಾಚರಣೆಯಾಗಬೇಕೆಂಬುದು ನಮ್ಮೆಲ್ಲರ ಆಶಯ. ಆದರೆ ಹಾಗಾಗುತ್ತಿಲ್ಲ. ಕಾರಣ ನಾವೆಲ್ಲರೂ ಹೌದು. ಏಕೆಂದರೆ ನಾವೆಲ್ಲರೂ ವಿದ್ಯುತ್ ಮಗ್ಗವನ್ನು ತಿಳಿದೋ ತಿಳಿಯದೆಯೋ ಪ್ರೋತ್ಸಾಹಿಸುತ್ತಿದ್ದೇವೆ. ಅವುಗಳ ಬಟ್ಟೆಯನ್ನೇ ಕೈಮಗ್ಗದ ಬಟ್ಟೆ ಎಂದು ಭ್ರಮಿಸಿ ಕೊಳ್ಳುತ್ತಿದ್ದೇವೆ. ಇದು ತಪ್ಪಬೇಕು. ಕೈಮಗ್ಗವನ್ನು ರಕ್ಷಿಸಲಿಕ್ಕೆ ಈಗಾಗಲೇ ಇರುವ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕೆಂದು ನಾನು ಆಗ್ರಹಿಸುತ್ತೇನೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ 2047ರ ವಿಕಸಿತ ಭಾರತಕ್ಕಾಗಿ ಯುವಜನರನ್ನು ಸ್ವಯಂ ಉದ್ಯೋಗಿಗಳಾಗಲು ಪ್ರೇರೇಪಿಸುತ್ತಿದೆ. ಗ್ರಾಮೀಣ ಪ್ರತಿಭೆಗಳ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಹಲಸಿನ ಉತ್ಪನ್ನಗಳ ಸಂಶೋಧನೆಗೆ ಅವಕಾಶ ಕಲ್ಪಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ಸಿಇಒ ಪುನೀತ್ ರೈ.
1: ಕಳೆದ 6 ವರ್ಷಗಳಲ್ಲಿ ಎಐಸಿ ನಿಟ್ಟೆ ಇನ್ಕ್ಯುಬೇಷನ್ ಸೆಂಟರ್ ವಿದ್ಯಾರ್ಥಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗಾಗಿ ಒಂದು ಶಕ್ತಿಯುತ ವೇದಿಕೆಯಾಗಿದ್ದು ಹೊಸ ಆಲೋಚನೆಗಳನ್ನು ಯಶಸ್ವಿ ಉದ್ಯಮಿಗಳಾಗಿ ರೂಪಿಸಲು ಮಹತ್ವದ ಪ್ರಯತ್ನ ವಹಿಸಿದೆ. ಯುವ ಪ್ರತಿಭೆಗಳಿಗೆ ಸರಿಯಾದ ಮಾರ್ಗದರ್ಶನ, ಸಂಪನ್ಮೂಲಗಳು ಮತ್ತು ಅವಕಾಶಗಳನ್ನು ಒದಗಿಸುವುದು. ನಾವು ಸ್ಟಾರ್ಟ್ಅಪ್ಗಳಿಗೆ ಮೆಂಟರಿಂಗ್ ತರಬೇತಿ, ನೆಟ್ವರ್ಕಿಂಗ್ ಅವಕಾಶಗಳು ಮತ್ತು ಫಂಡಿಂಗ್ ಸಂಪರ್ಕಗಳನ್ನು ಒದಗಿಸುವ ಮೂಲಕ ಅವರ ಬೆಳವಣಿಗೆಗೆ ಬಲವಾದ ಬೆಂಬಲವನ್ನು ನೀಡುತ್ತಿದ್ದೇವೆ. ನಾವು ಸ್ಟಾರ್ಟ್ಅಪ್ಗಳಿಗೆ ಸರ್ಕಾರದ ಯೋಜನೆಗಳು, ಹೂಡಿಕೆದಾರರು ಮತ್ತು ಇತರ ಮೂಲಗಳ ಮೂಲಕ 14 ಕೋಟಿಗೂ ಹೆಚ್ಚು ನಿಧಿ ಸಂಗ್ರಹಿಸಲು ಸಹಾಯ ಮಾಡಿದ್ದೇವೆ. ಇಂದಿನ ತನಕ 130ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಇನ್ಕ್ಯುಬೇಟ್ ಮಾಡಿದ್ದು ಅನೇಕ ವಿದ್ಯಾರ್ಥಿಗಳಿಗೂ ಉದ್ಯಮಿಗಳಾಗಿ ಬೆಳೆಯಲು ನಾವು ಸಹಕಾರ ಮಾಡಿದ್ದೇವೆ. ಗ್ರಾಮೀಣ ಮಟ್ಟದಲ್ಲಿಯೂ ಪ್ರಯತ್ನಗಳನ್ನು ಮುಂದುವರೆದಿದೆ. 10 FPOಗಳನ್ನು ಸ್ಥಾಪಿಸುವ ಮೂಲಕ ಸುಮಾರು 10,000 ರೈತರಿಗೆ ನೇರವಾಗಿ ಸಹಾಯ ಮಾಡಲಾಗಿದೆ. ವಿಶೇಷವಾಗಿ ನಿಟ್ಟೆ ಜಾಕ್ ಫ್ರೂಟ್ ಪ್ರೊಸೆಸಿಂಗ್ ಕ್ಲಸ್ಟರ್ ಮೂಲಕ ರೈತರಿಗೆ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ ಹಾಗೂ ಆದಾಯ ಹೆಚ್ಚಿಸುವ ನೆರವು ನೀಡಲಾಗಿದೆ.
0: ಕೊಪ್ಪಳ ಜಿಲ್ಲೆಯ ಕುಷ್ಟಗಿ, ಕುಕನೂರು, ಯಲಬುರ್ಗಾ ಹಾಗೂ ಕೊಪ್ಪಳ ತಾಲೂಕುಗಳಲ್ಲಿ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಬಸವರಾಜ್ ರಾಯರೆಡ್ಡಿ ಬರ ಪರಿಸ್ಥಿತಿ ಅವಲೋಕಿಸಿದರು. ರಾಜೂರು ಗ್ರಾಮದಲ್ಲಿ ರೈತರೊಂದಿಗೆ ಉಭಯ ಸಚಿವರು ಸಮಾಲೋಚನಾ ಸಭೆ ನಡೆಸಿದರು. ಧಾರವಾಡ ತಾಲೂಕು ಹಾರೋ ಬೆಳವಡಿ ಮತ್ತು ನವಲಗುಂದ ತಾಲೂಕಿನ ಶಿರೂರ್, ಶಿರಕೋಳ, ಮೊರಬ್ ಹಾಗೂ ತಿರ್ಲಾಪುರ ಗ್ರಾಮಗಳ ಹೊಲಗಳಿಗೆ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಬೆಳೆಹಾನಿ ಅವಲೋಕಿಸಿದರು. ಗ್ಲಾಸ್ಕೋದಲ್ಲಿ ಆಯೋಜಿತ 2026ರ ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಶಾರ್ಟ್ಪಟ್ ಕ್ರೀಡೆಯಲ್ಲಿ ಕಂಚಿನ ಪದಕ ಗಳಿಸಿದ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ರಾಜ್ಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಗೋವಿಂದ ರಾಜು ಸನ್ಮಾನಿಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತ ಎಂಎನ್ ಅನುಚೇತ್ ಮಾತನಾಡಿ, ಕೆಎಸ್ ಶಿಲ್ಪಾ ಅವರಿಗೆ 15 ಲಕ್ಷ ನಗದು ಬಹುಮಾನ ಹಾಗೂ ಗ್ರೂಪ್ ಬಿ ಸರ್ಕಾರಿ ಹುದ್ದೆ ನೀಡಿ ಗೌರವಿಸಲಾಗುವುದು ಎಂದರು. ಪೂಜ್ಯಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಮಹೋತ್ಸವದ ಅಂಗವಾಗಿ ಇಂದು ಸಂಜೆ 5 ಗಂಟೆಗೆ ಧಾರವಾಡದ ಶ್ರೀ ಉಳವಿ ಚನ್ನಬಸವೇಶ್ವರ ವೃತ್ತದಿಂದ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದುಕೆಗಳ ಶೋಭಾಯಾತ್ರೆ ಹಾಗೂ ಶ್ರೀ ಸತ್ಯಾತ್ಮತೀರ್ಥರಿಗೆ ಸ್ವಾಗತ ಕಾರ್ಯಕ್ರಮ ನಡೆಯಲಿದ್ದು, ಉತ್ತರಾದಿ ಮಠದವರೆಗೆ ಪೂಜ್ಯರ ಮೆರವಣಿಗೆ ನಡೆಯಲಿದೆ ಎಂದು ಪಂಡಿತ್ ಪ್ರಹ್ಲಾದಾಚಾರ್ಯ ಗಲಗಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದಿರುವ ಹಗರಣಗಳ ಕುರಿತು ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಗದಗ ನಗರದ ಬಳಗಾನೂರ್ ರಸ್ತೆಯಲ್ಲಿರುವ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರ ಹಾಗೂ ಭೀಷ್ಮನ ಕೆರೆಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಹಾರ್ವಾಡ್ ಗ್ರಾಮದ ಕಡಲ್ ಕೊರೆತದ ಸ್ಥಳಕ್ಕೆ ಸಚಿವ ಲಕ್ಷ್ಮಣ ಸವದಿ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ್ ಹಲಮಡಗಿ ಧಾರವಾಡ ಹುಬ್ಬಳ್ಳಿಯ ವಿವಿಧ ಅನುಪಾಲನಾ ಗೃಹಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನನ್ನ ಕೈಮಗ್ಗ ನನ್ನ ಹೆಮ್ಮೆ, ಇಂದು 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ. ಕೈಮಗ್ಗ ನೇಕಾರರಿಗೆ ರೇಷ್ಮೆ, ಹತ್ತಿ ಹಾಗೂ ಉಣ್ಣೆ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿ ಪ್ರದಾನ. ಉಡುಪಿ ಜಿಲ್ಲೆ ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಗ್ರಾಮೀಣ ಪ್ರತಿಭೆಗಳ ಉದ್ಯಮಶೀಲತೆಗೆ ಆಧಾರ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ಬೆಂಗಳೂರಿನಲ್ಲಿ ಸನ್ಮಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಬೆಂಗಳೂರು, ಸಮಯ 7:15:45. ಭಾವಗೀತೆಗಳು ಮೊದಲಿಗೆ ಕೇಳಿ. ಹೆಚ್ ಎಸ್ ವೆಂಕಟೇಶ್ ಮೂರ್ತಿಯವರ ರಚನೆ, ತೂಗು

ಮುಂದಿನ ಭಾವಗೀತೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ. ರಚನೆ ಡಾಕ್ಟರ್ GS ಶಿವರುದ್ರಪ್ಪ ಅವರದ್ದು.

0: ಇದುವರೆಗೂ ಮಹತಿ ಅರ್ಕನಾಥ್ ಅವರು ಹಾಡಿದ್ದಂತಹ ಭಾವಗೀತೆಗಳನ್ನು ಆಲಿಸಿದ್ರಿ.
1: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
2: ರೂಪಾಯಿ ನೋಟಿನ ಮೇಲೆ ಬರೆಯಬಾರದು, ಅದನ್ನು ಕೊಳೆ ಮಾಡಬಾರದು. ಅದು ದೇಶದ ಆಸ್ತಿ, ಹಣ ಒಬ್ಬರ ಸ್ವತ್ತಲ್ಲ. ಎಲ್ಲೆಂದರಲ್ಲಿ ಉಗುಳಬಾರದು. ನಮ್ಮ ಶರೀರಕ್ಕೆ ಬೇಡವಾದದ್ದು ಬೇರೆಯವರಿಗೂ ಬೇಕಾಗುವುದಿಲ್ಲ. ಹಾಗೆ ವಾಹನದ ಕಿಟಕಿಯಿಂದ ಉಗಿಯುವುದು ಸರ್ವತಾ ಸಲ್ಲ. ಇದು ಆರೋಗ್ಯಕ್ಕೂ ಸ್ವಚ್ಛತೆಗೂ ಸಹಕಾರಿ, ನೆನಪಿರಲಿ.
0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:30.
3: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
4: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
3: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788 2237 4999 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.
1: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
2: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
1: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
2: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
1: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
3: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ಇಂದು ರಾಷ್ಟ್ರೀಯ ಕೈಮಗ್ಗ ದಿನ. ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಬೆಂಬಲಿಸುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನವದೆಹಲಿಯಲ್ಲಿಂದು ಜವಳಿ ಸಚಿವಾಲಯದಿಂದ ರಾಷ್ಟ್ರೀಯ ಕೈಮಗ್ಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜನೆ. ರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಉಪಸ್ಥಿತಿ. ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸಲು ಅಮೆರಿಕ ಅಧ್ಯಕ್ಷರಿಂದ ಎರಡು ಕಾರ್ಯಕಾರಿ ಆದೇಶಗಳಿಗೆ ಸಹಿ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ, ರಕ್ಷಿತಾ ಮತ್ತು ಅಶ್ಮಿತಾ ಕಣದಲ್ಲಿ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ 2026 ಸೆಪ್ಟೆಂಬರ್ 5 ಭಾರತ ಪಾಕಿಸ್ತಾನ.

0: ಗಾಂಧ್ಯ. ವಾರ್ತೆಗಳ ವಿವರ. ಪ್ರತಿಯೊಬ್ಬ ನಾಗರಿಕನು ಇಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಅತ್ಯಂತ ಉತ್ಸಾಹ ಮತ್ತು ಸಂತೋಷದಿಂದ ಆಚರಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಈ ಕುರಿತು ವಿಡಿಯೋ ಸಂದೇಶವೊಂದನ್ನು ಹಂಚಿಕೊಂಡಿರುವ ಅವರು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಭಾಗವಾಗಿ 1905 ಆಗಸ್ಟ್ 7 ಸ್ವದೇಶಿ ಚಳವಳಿಯನ್ನು ಪ್ರಾರಂಭಿಸಲಾಯಿತು. ಈ ಐತಿಹಾಸಿಕ ಹೋರಾಟದಲ್ಲಿ ಸಮಾಜದ ಎಲ್ಲಾ ವರ್ಗದ ಜನರು ಒಗ್ಗೂಡಿ ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಿದ್ದರು ಎಂದು ಸ್ಮರಿಸಿದ್ದಾರೆ. ಸ್ವಹಸ್ತದಿಂದ ಸುಂದರ ವಸ್ತ್ರಗಳನ್ನು ಸಿದ್ಧಪಡಿಸುವ ಬಡ ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಪ್ರತಿಯೊಬ್ಬರೂ ಬೆಂಬಲಿಸಬೇಕು ಎಂದು ಪ್ರಧಾನಿಯವರು ತಿಳಿಸಿದ್ದಾರೆ.
1: ಮೈ ಆಜ್ ಆಗ್ರಹ ಕರ್ತಾ ಹೂ 7 ಅಗಸ್ತ್ ಹ್ಯಾಂಡ್ಲೂಮ್ ಡೇ ಹೋಗಾ ಹಮನೆ ಉತ್ಸಾಹ ಔರ್ ಉಮಂಗ್ಕೆ ಸಾಥ್ ಹ್ಯಾಂಡ್ಲೂಮ್ ಡೇ ಮನಾನಾ ಹೈ ಹಮಾರಾ ಕಾಮ್ ಹೈ ಆತ್ಮನಿರ್ಭರ್ ಭಾರತ್ ಬನಾನೆ ಕೆ ಲಿಯೆ ಹಮಾರೆ ಇನ್ ಛೋಟೆ ಛೋಟೆ ಛೋಟೆ ಗರೀಬ್ ಪರಿವಾರೋ ಕೋ ಭೀ ಆರ್ಥಿಕ ರೂಪ ಸೆ ಸಮೃದ್ಧ ಕರ್ನಾ ಆಯಿಯೆ ಹಮ್ ಸ್ವಯಂ ಹ್ಯಾಂಡ್ಲೂಮ್ ಸೆ ಕುಛ್ ನ ಕುಛ್ ಖರೀದೆ ಉಸ್ಕಾ ಏಕ್ ವಿಡಿಯೋ ಬನಾಯೆ ಔರ್ ದೇಶ್ ಔರ್ ದುನಿಯಾ ಮೇ ಉಸ್ ವಿಡಿಯೋ ಕೋ ಪ್ರಚಾರಿತ್ ಕರೆ ತಾಕಿ ಹಮಾರೆ ಬುನ್ಕರ್ ಭಾಯಿ ಬಹನೋ ಕೆ ಸಾಮರ್ಥ್ಯ ಕಾ ಪರಿಚಯ ದುನಿಯಾ ಕೋ ಭೀ ಹೋ.
0: 12 ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಜವಳಿ ಸಚಿವಾಲಯವು ಇಂದು ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಹಾಗೂ ರಾಜ್ಯ ಸಚಿವ ಪವಿತ್ರಾ ಮಾರ್ಗರೀಟಾ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ 2025 ಸಾಲಿನ ಸಂತ ಕಬೀರ್ ಕೈಮಗ್ಗ ಪ್ರಶಸ್ತಿ ಹಾಗೂ ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿಗಳನ್ನು 22 ಮಂದಿ ನೇಕಾರರಿಗೆ ಪ್ರದಾನ ಮಾಡಲಾಗುವುದು ಹಾಗೂ 4 ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಸಹ ಬಿಡುಗಡೆ ಮಾಡಲಾಗುವುದು. 1905 ಆಗಸ್ಟ್ 7 ಆರಂಭವಾದ ಸ್ವದೇಶಿ ಚಳವಳಿಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನ ಆಚರಿಸಲಾಗುತ್ತದೆ. 23,730 ಕೋಟಿ ರೂಪಾಯಿಗಳ ಒಟ್ಟು ವೆಚ್ಚದ ರಾಷ್ಟ್ರೀಯ ಜೈವಿಕ ಇಂಧನ ಯೋಜನೆ ಗೋಬರ್ಧನ್ ಅನ್ನು ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆ 1.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಗೋಬರ್ಧನ್ ಭಾರತದ ಶುದ್ಧ ಇಂಧನ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಮೈಲುಗಲ್ಲನ್ನು ಗುರುತಿಸುತ್ತದೆ. ಇದು ದೇಶದ ಹೇರಳವಾದ ಕೃಷಿ ತ್ಯಾಜ್ಯ, ದನದ ಸಗಣಿ, ಮಣ್ಣು, ಸಾವಯವ ತ್ಯಾಜ್ಯ ಮತ್ತು ಇತರ ಜೀವರಾಶಿ ಸಂಪನ್ಮೂಲಗಳನ್ನು ಶುದ್ಧ ಇಂಧನ, ಸಾವಯವ ಗೊಬ್ಬರ, ಗ್ರಾಮೀಣ ಆದಾಯ ಮತ್ತು ರಾಷ್ಟ್ರೀಯ ಆರ್ಥಿಕ ಮೌಲ್ಯವಾಗಿ ಪರಿವರ್ತಿಸುತ್ತದೆ ಎಂದು ತಿಳಿಸಿದರು. ಮುಂಬರುವ 6 ಆವೃತ್ತಿಯ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, 5 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಅಭಿಯಾನ ರಾಷ್ಟ್ರೀಯ ಏಕತೆ ಮತ್ತು ಹೆಮ್ಮೆಯ ಸಂಕೇತವಾಗಿ ಜನಾಂದೋಲನವಾಗಿ ರೂಪುಗೊಂಡಿದೆ ಎಂದರು. ಈ ವರ್ಷದ ಅಭಿಯಾನ ವಂದೇ ಮಾತರಂನ 150 ವರ್ಷಾಚರಣೆಯೊಂದಿಗೆ ನಡೆಯುತ್ತಿರುವುದರಿಂದ ವಿಶೇಷ ಮಹತ್ವ ಪಡೆದಿದೆ. ಇದೇ 9-17 ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. 200 ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತವಾಸ ಕಚೇರಿಗಳು ಅಭಿಯಾನದ ಅಂಗವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಆಗಸ್ಟ್ 15 ಫಿಜಿಯಿಂದ ಆರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತೀಯ ದೂತವಾಸ ಕಚೇರಿಯಲ್ಲಿ ಅಂತ್ಯಗೊಳ್ಳುವ ಸೂರ್ಯಪಥ ತಿರಂಗ ಡಿಜಿಟಲ್ ರಿಲೇ ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಲಿದೆ ಎಂದು ಅವರು ಹೇಳಿದರು. ಭಾರತ ನಿನ್ನೆ ಒಡಿಶಾದ ಚಾಂದಿಪುರದ ಸಮಗ್ರ ಪರೀಕ್ಷಾ ವ್ಯಾಪ್ತಿಯಿಂದ ಮಧ್ಯಮ ದೂರದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ 4 ಯಶಸ್ವಿಯಾಗಿ ಪರೀಕ್ಷಿಸಿದೆ. ಕ್ಷಿಪಣಿಯ ಎಲ್ಲಾ ಕಾರ್ಯಾಚರಣಾ ಮತ್ತು ತಾಂತ್ರಿಕ ಮಾನದಂಡಗಳು ಯಶಸ್ವಿಯಾಗಿ ದೃಢಪಟ್ಟಿವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕಾರ್ಯತಂತ್ರ ಪಡೆಗಳ ಕಮಾಂಡ್ ನೇತೃತ್ವದಲ್ಲಿ ಪರೀಕ್ಷೆ ನಡೆಸಲಾಗಿದ್ದು, ದೇಶದ ಕಾರ್ಯತಂತ್ರದ ಪ್ರತಿಬಂಧಕ ಸಾಮರ್ಥ್ಯ ಬಲಪಡಿಸುವ ನಿಟ್ಟಿನಲ್ಲಿ ಇದು ಮತ್ತೊಂದು ಮಹತ್ವದ ಮೈಲುಗಲ್ಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸುವ ಹಾಗೂ ಬರ್ತ್ ಟೂರಿಸಂ ಅಂದರೆ ಪೌರತ್ವ ಮತ್ತಿತರದ ಉದ್ದೇಶಗಳಿಗಾಗಿ ನಿರ್ದಿಷ್ಟ ದೇಶಗಳಲ್ಲಿ ಜನ್ಮ ನೀಡುವುದನ್ನು ತಡೆಯುವ ಉದ್ದೇಶದಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಈ ವಿಷಯಕ್ಕೆ ಸಂಬಂಧಿಸಿದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಕುರಿತು

ನಿರಾಶೆ ವ್ಯಕ್ತಪಡಿಸಿದ್ದು ಅದನ್ನು ದುರದೃಷ್ಟಕರ ನಿರ್ಧಾರ ಎಂದು ಬಣ್ಣಿಸಿದ್ದಾರೆ. ಇದರೊಂದಿಗೆ ಅಮೆರಿಕದ ವಲಸೆ ವ್ಯವಸ್ಥೆಯ ದುರ್ಬಳಕೆಯ ವಿರುದ್ಧ ತಮ್ಮ ಸರ್ಕಾರ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯಲ್ಲಿ 6ನೇ ರಾಷ್ಟ್ರೀಯ ಸಂಸದೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನಿನ್ನೆ ಚಾಲನೆ ನೀಡಿದರು. ಸಂವಿಧಾನ ಕ್ಲಬ್ ಆಫ್ ಇಂಡಿಯಾದಲ್ಲಿ ನಡೆಯುತ್ತಿರುವ 4 ದಿನಗಳ ಚಾಂಪಿಯನ್ಶಿಪ್ ಭಾನುವಾರದವರೆಗೆ ಮುಂದುವರಿಯಲಿದೆ. ಸಂಸದರಲ್ಲಿ ಸ್ನೇಹ, ಏಕತೆ ಮತ್ತು ಆರೋಗ್ಯಕರ ಸಂವಹನ ಬೆಳೆಸಲು ಕ್ರೀಡಾಕೂಟ ಪ್ರಮುಖ ವೇದಿಕೆಯಾಗಿದೆ ಎಂದು ಸಚಿವರು ಹೇಳಿದರು. ಸಂಸದರು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮೀರಿ ಒಗ್ಗೂಡಲು ಕ್ರೀಡೆ ಅವಕಾಶ ಕಲ್ಪಿಸುತ್ತದೆ ಎಂದು ಅವರು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರು ಭಾರತ ಇಸ್ರೇಲ್ ವಿಶೇಷ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಿದರು. ಎರಡೂ ದೇಶಗಳ ಪರಸ್ಪರ ಹಿತಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಬದ್ಧತೆ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಿನ್ನೆ ಇಸ್ರೇಲ್ ಪ್ರಧಾನಿಯವರು ದೂರವಾಣಿ ಕರೆ ಮಾಡಿದ್ದು ಪಶ್ಚಿಮ ಏಷ್ಯಾದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆಯೂ ಇಬ್ಬರೂ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವದ ಮಾರ್ಗಸೂಚಿಯಡಿ ಗುರುತಿಸಲಾಗಿರುವ 8 ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಭಾರತ ಮತ್ತು ಸಿಂಗಾಪುರ ಪರಿಶೀಲಿಸಿವೆ. ನವದೆಹಲಿಯಲ್ಲಿ ನಡೆದ 19ನೇ ಸುತ್ತಿನ ಭಾರತ ಸಿಂಗಾಪುರ ವಿದೇಶಾಂಗ ಕಚೇರಿ ಸಮಾಲೋಚನೆಯಲ್ಲಿ ಉಭಯ ದೇಶಗಳು ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡವು. ಅಸ್ಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ ಶರ್ಮಾ ಭಾರತದವರೇ ಆದ ರಕ್ಷಿತಾ ರಾಮರಾಜ ಅವರನ್ನು ಎದುರಿಸಲಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ತನ್ವಿ ಮತ್ತೊಬ್ಬ ಭಾರತೀಯ ಆಟಗಾರ್ತಿ ಶ್ರೇಯಾಂಶಿ ವಾಲಿಶೆಟ್ಟಿ ಅವರನ್ನು ಸೋಲಿಸುವ ಮೂಲಕ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದರೆ ರಕ್ಷಿತಾ ಜಪಾನಿನ ಮನಾಮಿ ಸುಯಿಜು ಅವರನ್ನು ಸೋಲಿಸುವ ಮೂಲಕ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದರು. ಇನ್ನು ಅಸ್ಮಿತಾ ಚಲಿಹಾ ಮತ್ತೊಂದು ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ಹಿನಾ ಅಕೇಚಿ ಅವರನ್ನು ಎದುರಿಸಲಿದ್ದಾರೆ. ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಜಿ ವಿರುದ್ಧ ಜಯ ಸಾಧಿಸುವ ಮೂಲಕ ಅಸ್ಮಿತಾ ಕೊನೆಯ 8ರ ಘಟ್ಟಕ್ಕೆ ತಲುಪಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಮತ್ತು ಕೃಷ್ಣ ಪ್ರಸಾದ್ ಗರಗ ಜೋಡಿ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆಯಲು ಮಲೇಷ್ಯಾದ ಮನ್ ವಿ ಚೋಂಗ್ ಮತ್ತು ಸೋಹ್ ವುಯಿ ಯಿಕ್ ಜೋಡಿಯನ್ನು ಎದುರಿಸಲಿದೆ. ದುಬೈನಲ್ಲಿ ನಡೆಯಲಿರುವ ಭಾರತ ಮಹಿಳಾ ಟಿ20 ಏಷ್ಯಾಕಪ್ 2026ರ ವೇಳಾಪಟ್ಟಿಯನ್ನು ಏಷ್ಯನ್ ಕ್ರಿಕೆಟ್ ಮಂಡಳಿ ಪ್ರಕಟಿಸಿದೆ. ಆಗಸ್ಟ್ 28ರಂದು ಥೈಲ್ಯಾಂಡ್ ಹಾಗೂ ಹಾಂಕಾಂಗ್ ನಡುವಿನ ಪಂದ್ಯದೊಂದಿಗೆ ಸರಣಿ ಆರಂಭವಾಗಲಿದ್ದು ಸೆಪ್ಟೆಂಬರ್ 13ರಂದು ಫೈನಲ್ ಪಂದ್ಯ ನಡೆಯಲಿದೆ. ಟಿ20 ಮಾದರಿಯ ಈ 6ನೇ ಆವೃತ್ತಿಯ ಪ್ರಮುಖ ಪಂದ್ಯದಲ್ಲಿ ಸೆಪ್ಟೆಂಬರ್ 5ರಂದು ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯಾವಳಿಯಲ್ಲಿ ಒಟ್ಟು 8 ತಂಡಗಳು 2 ಗುಂಪುಗಳಲ್ಲಿ ಸ್ಪರ್ಧಿಸಲಿವೆ. ಎ ಗುಂಪಿನಲ್ಲಿ ಭಾರತ, ಪಾಕಿಸ್ತಾನ, ಥೈಲ್ಯಾಂಡ್, ಹಾಂಕಾಂಗ್ ಮತ್ತು ಚೀನಾ ತಂಡಗಳಿದ್ದರೆ ಬಿ ಗುಂಪಿನಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ, ಯುಎಇ ಹಾಗೂ ಇಂಡೋನೇಷ್ಯಾ ಸ್ಥಾನ ಪಡೆದಿವೆ. ಹಾಲಿ ಚಾಂಪಿಯನ್ ಶ್ರೀಲಂಕಾ ಮತ್ತು 2018ರ ಚಾಂಪಿಯನ್ ಬಾಂಗ್ಲಾದೇಶ ಪಂದ್ಯಾವಳಿಯ ಪ್ರಮುಖ ಸ್ಪರ್ಧಿಗಳಾಗಿದ್ದು 2012, 2016 ಮತ್ತು 2022ರಲ್ಲಿ 3 ಬಾರಿ ಪ್ರಶಸ್ತಿ ಗೆದ್ದಿರುವ ಭಾರತ ಸರಣಿಯ ಅತ್ಯಂತ ಯಶಸ್ವಿ ತಂಡವಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಕೇರಳದಾದ್ಯಂತ ಭಾರಿ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಪತ್ತನಂತಿಟ್ಟ, ಕೊಟ್ಟಾಯಂ ಮತ್ತು ಇಡುಕ್ಕಿ ಜಿಲ್ಲೆಗಳಲ್ಲಿ ರಾತ್ರಿಯಿಡೀ ಜಾರಿಯಲ್ಲಿದ್ದ ರೆಡ್ ಅಲರ್ಟ್ ಅನ್ನು ಇಂದು ಆರೆಂಜ್ ಅಲರ್ಟ್ ಆಗಿ ಘೋಷಿಸಲಾಗಿದ್ದು ಇತರ 5 ಜಿಲ್ಲೆಗಳಲ್ಲಿಯೂ ಇದು ಜಾರಿಯಲ್ಲಿದೆ. ಉಳಿದ 6 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟ್ರೀಯ ಕೈಮಗ್ಗ ದಿನ. ನೇಕಾರ ಕುಟುಂಬಗಳು ಮತ್ತು ಕರಕುಶಲ ಕಾರ್ಮಿಕರನ್ನು ಬೆಂಬಲಿಸುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ನವದೆಹಲಿಯಲ್ಲಿಂದು ಜವಳಿ ಸಚಿವಾಲಯದಿಂದ ರಾಷ್ಟ್ರೀಯ ಕೈಮಗ್ಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜನೆ. ರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಉಪಸ್ಥಿತಿ. ಅಮೆರಿಕದ ಜನ್ಮಸಿದ್ಧ ಪೌರತ್ವವನ್ನು ನಿಯಂತ್ರಿಸಲು ಅಮೆರಿಕ ಅಧ್ಯಕ್ಷರಿಂದ 2 ಕಾರ್ಯಕಾರಿ ಆದೇಶಗಳಿಗೆ ಸಹಿ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ತನ್ವಿ, ರಕ್ಷಿತಾ ಮತ್ತು ಅಸ್ಮಿತಾ ಕಣದಲ್ಲಿ. ಹಾಗೂ ಮಹಿಳಾ ಟಿ20 ಏಷ್ಯಾಕಪ್ 2026 ಸೆಪ್ಟೆಂಬರ್ 5ರಂದು ಭಾರತ ಪಾಕಿಸ್ತಾನ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:30 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 7:45:35. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ, ಅಮೃತಧಾರೆ ಚಿತ್ರಕ್ಕಾಗಿ ನಂದಿತಾ ಹಾಗೂ ರಾಮ್ ಪ್ರಸಾದ್ ಅವರು ಹಾಡಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಗೀತರಚನೆಗೆ ಮನು ಮೂರ್ತಿಯವರ ಸಂಗೀತ ನಿರ್ದೇಶನವಿದೆ.

0: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್, ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್.

0: ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೇಳಿ ಚಿರಂಜೀವಿ ಸುಧಾಕರ್ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ.

ಚಿ ಉದಯಶಂಕರ್ ಅವರು ಗೀತೆಯನ್ನು ಬರೆದು ವಿಜಯ್ ಭಾಸ್ಕರ್ ಅವರು ಸಂಗೀತ ನೀಡಿರುವಂತಹ ದೇವರು ಕೊಟ್ಟ ತಂಗಿ ಚಿತ್ರದ ಗೀತೆ ಪಿ ವಿ ಶ್ರೀನಿವಾಸ್ ಅವರ ಕಂಠದಲ್ಲಿ

0: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಪುನಃ 8:30 ಚಿತ್ರಗೀತೆಗಳನ್ನು ಆಲಿಸಬಹುದು. ಆಕಾಶವಾಣಿ ಸಮಯ 8:00 ಆಗ್ತಾ ಇದೆ. ಇನ್ನು ಮುಂದೆ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಬೇಟಾ, ಮೈ ಕಲ್ ಅಪ್ನೆ ಭತೀಜೆಕ್ಕೆ ಘರ್ ಹೋಕೆ ಆಯಾ, ದೇಖಕರ್ ಹೈರಾನ್ ರಹ ಗಯಾ ಕಿ ವೋ ಲೋಗ್ ದಿನ ಭರ್ ಎಸಿ ಚಲಾತೆ ಹೈನ್, ರೋಜ್ ವಾಷಿಂಗ್ ಮಶೀನ್ ಚಲಾತೆ ಹೈನ್, ಘರ್ ಮೇ ದೋ ದೋ ಫ್ರಿಜ್ ಹೈನ್, ಫಿರ್ ಭಿ ಉಸ್ಕಾ ಬಿಜ್ಲಿ ಬಿಲ್ ಪತಾ ಹೈ ಕಿತ್ನಾ ಆತಾ ಹೈ? ಜೀರೋ. ಮೈನೆ ಪೂಛಾ ತೋ ಭತೀಜಾ ಬೋಲಾ, ಚಾಚಾ ಜಿ ಸಬ್ ಊಪರ್ ವಾಲೆ ಕಿ ದಯಾ ಹೈ. ಮತಲಬ್ ಸೋಲರ್ ಪ್ಯಾನಲ್ ಕಿ? ಮೈನೆ ಸೋಚಾ ಅಬ್ ತೋ ಲಗವಾನಾ ಹಿ ಪಡೆಗಾ. ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ, ಜುಡ್ನೆ ಕೆ ಲಿಯೆ ರಿಜಿಸ್ಟರ್ ಕರೇ ಪಿಎಂ ಸೂರ್ಯ ಘರ್ ಡಾಟ್ ಜಿಒವಿ ಡಾಟ್ ಐಎನ್ ಪರ್.
2: ಹರ್ ಘರ್ ಸೂರ್ಯ ಘರ್.
3: क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखिए, समाधान आपके पास है. टेलीमानस के निशुल्क नंबर 14416 पर कॉल करें. कहीं से भी कभी भी 24 घंटे यह सुविधा उपलब्ध है. यहाँ आपकी बात सुनी जाती है, समझी जाती है और आपको सही दिशा दी जाती है. आप अकेले नहीं है, मदद बस एक कॉल दूर है.
4: नमस्कार, आकाशवाणी

ಆಕಾಶವಾಣಿ ಬೆಂಗಳೂರು, ಸಮಯ 8:30:10 ಇನ್ನೀಗ ಕೇಳಿ, ಬಿಜೆ ಭರತ್, ನಂದಿತಾ ಹಾಗೂ ಎಲ್ ಎನ್ ಶಾಸ್ತ್ರಿಯವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಧೀಮಂತ ಮನುಷ್ಯ ಚಿತ್ರದ ಗೀತೆ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇನ್ನೀಗ ಕೇಳಿ ನವೋದಯ ಡೇಸ್ ಚಿತ್ರದ ಗೀತೆ. ಮಧ್ವೇಶ್ ಭಾರದ್ವಾಜ್ ಅವರು ಹಾಡಿದ್ದಾರೆ. ದೀಪಕ್ ಗಂಗಾಧರ್ ಅವರ ಗೀತರಚನೆ. ಹರ್ಷವರ್ಧನ್ ರಾಜ್ ಅವರ ಸಂಗೀತ ನಿರ್ದೇಶನ.

ಸಪ್ಲಿಮೆಂಟರಿ ಚಿತ್ರದ ಗೀತೆ ವ್ಯಾಸರಾಜ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಡಾಕ್ಟರ್ ಎಸ್ ದೇವರಾಜ್ ಅವರ ಗೀತರಚನೆ, ರಾಘವ್ ಸುಭಾಷ್ ಅವರ ಸಂಗೀತ ನಿರ್ದೇಶನ.

ಶ್ರೀಮತಿ ಸಿಂಧೂರ ಚಿತ್ರದ ಗೀತೆ ಹಾಡಿದ್ದಾರೆ ಹೇಮಂತ್ ಕುಮಾರ್. ಕವಿರಾಜ್ ಅವರ ಗೀತರಚನೆ ರಾಜೇಶ್ ರಾಮನಾಥ್ ಅವರ ಸಂಗೀತ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಹೊಂದಬೇಕೆಂದಿರ್ದೋಡ್ ಹಿಂದೆ ಮೊದಲನಿಡು. ಎಂದಿಗಾನುಂ ನಿನ್ನ ಪೂರ್ವ ಋಣಗಳ ಲೆಕ್ಕ ನೊಂದಬೇಕೆಂದಿರ್ದೋಡ್ ಹಿಂದೆ ಮೊದಲನಿಡು. ಅಂದಿಸಿಕೋ ಹೆರರೆನಿಪರನು ಹೃದಯ ವಿಸ್ತರದೆ ಹೊಂದು ವಿಶ್ವಾತ್ಮತೆಯ ಮಂಕುತಿಮ್ಮ. ಅಂದಿಸಿಕೋ ಹೆರರೆನಿಪರನು ಹೃದಯ ವಿಸ್ತರದೆ ಹೊಂದು ವಿಶ್ವಾತ್ಮತೆಯ ಮಂಕುತಿಮ್ಮ.

ಋಣ ತೀರಿಕೆ ಹೇಗೆ? ಈ ನಿಜವಾಗಿ ನಮ್ಮ ನಮ್ಮಲ್ಲೇ ಕೇಳ ಡಿವಿಜಿಯವ್ರು ಎಷ್ಟೋ ಸಲ ಅದು ತಮಗೆ ಬಂದ ಪ್ರಶ್ನೆ ಅನಿಸೋದಿಲ್ಲ, ಎಲ್ಲ ಮನುಷ್ಯನಿಗೂ ಸಹಜವಾಗಿ ಜೀವನದಲ್ಲಿ ಬರುವಂಥ ಪ್ರಶ್ನೆ ಅದನ್ನ ಎತ್ಕೊಳ್ತಾರೆ. ಋಣ ತೀರಿಕೆ ಹೇಗಪ್ಪ? ಎಂದಿಗಾನು ನಿನ್ನ ಪೂರ್ವ ಋಣಗಳ ಲೆಕ್ಕ ನೊಂದಬೇಕೆಂದಿರ್ದಡೆ. ನೊಂದು ಅಂದರೆ ದಾಖಲಾಗುವಂತ ಅರ್ಥ, ಅಪರೂಪದ ಶಬ್ದ ಇದು. ಯಾವತ್ತಿಗಾದರೂ ನಿನ್ನ ಹಿಂದೆ ಮಾಡಿದ ಋಣಗಳ ಲೆಕ್ಕ ಇದೆಯಲ್ಲ, ಎಷ್ಟು ಋಣ ರೀ ನಮ್ಮದು, ಏನಿತು ಜನ್ಮದಲ್ಲಿ, ಏನಿತು ದೇವರಿಗೆ, ಏನಿತು ನಾವು ಋಣಿಯೋ, ಈ ಜೀವನ ಅನ್ನೋದಿದೆಯಲ್ಲ ಶಿವರುದ್ರಪ್ಪರು ಹೇಳುವಂತೆ ಗಣಿ, ಅದು ಋಣದ ರತ್ನ ಗಣಿ. ಅದರಿಂದ ಎಷ್ಟು ಲೆಕ್ಕ ಹಾಕಕ್ಕೆ ಹೋಗಬೇಡ. ಎಂದಿಗಾರು ನಿನ್ನ ಪೂರ್ವ ಋಣಗಳ, ಪೂರ್ವ ಹಿಂದೆ ಮಾಡಿದ ನೀನು ಪಡೆದ ಋಣಗಳ ಲೆಕ್ಕ ಅದನ್ನು ದಾಖಲಿಸೋದಕ್ಕೆ ಹೋಗಬೇಕು ಅಂತ ಅನಿಸಿದ್ರೆ ಇವತ್ತಿಂದಲೇ ಶುರು ಮಾಡು. ಓಹೋ 16 ವರ್ಷದ ಬೇಡಪ್ಪ, 17ನೇ ವರ್ಷ ಏನು ಮಾಡ್ತೀಯ ಅದನ್ನು ಹೇಳು, ಹಿಂದೆ ಮೊದಲ ನೀಡು. ಇನ್ನೊಂದು, ಅಂದಿಸಿಕೋ ಹೆರರೆನಿಪರನು ಹೃದಯ ವಿಸ್ತರದೆ. ಇದು ಡಿ ವಿ ಜಿಯವರು ಲೋಕಪ್ರೀತಿ ಅಂದರೆ ಅದನ್ನೇ. ಇನ್ನೊಬ್ಬರಿಗೆ ಅಪಚಾರವಾಗದಂತೆ ಹೆರರು ಅಂದರೆ ಹೊರಗಿನವರಿದಾರಲ್ಲ, ಅವರನ್ನು ನಿನ್ನ ಹೃದಯ ವಿಸ್ತಾರದಿಂದ ಅಂದಿಸಿಕೋ. ಈ ಅಂದಿಸು ಅನ್ನೋದು ಬಹಳ ಒಳ್ಳೆಯ ಶಬ್ದ. ಈ ಗಿಡದಲ್ಲಿ ಏನಾದ್ರು ಕೀಳಕ್ಕೆ ಹೋದಾಗ ಒಂದು ಕೋಲ್ ಇಟ್ಕೊಂಡು ಅಂದಿಸ್ಕೊಳ್ತೀವಿ, ಅದನ್ನು ಮೇಲೆ ಕೆಳಕ್ಕೆ ತಳ್ಕೊಳ್ತೀವಿ, ಹೂ ಕಿಡ್ಬೇಕಾದರೂ ಅಷ್ಟೇ. ಹಾಗೆ ಬದುಕಿನಲ್ಲಿ ನಿಮ್ಗೆ ಹೊಂದದೇ ಇದ್ದಾಗ ಕೊಕ್ಕೆಯಿಂದ ಅದನ್ನು ನಿನ್ನಲ್ಲಿ ಬಗ್ಗಿಸ್ಕೊಂಡು ಪ್ರಪಂಚನ ಪ್ರೀತಿಸೋದನ್ನು ಕಲ್ತ್ಕೋ. ಅಷ್ಟೇ ಅಲ್ಲ, ಒಂದು ವಿಶ್ವಾತ್ಮತೆಯ ಡಿ ವಿ ಜಿಯವರಿಗೆ ಇದು ಭಾಳ ಮುಖ್ಯವಾದ ಭಾವ. ಇದು ವಿಶ್ವಾತ್ಮತೆ ಅಂದರೆ ಏನಪ್ಪ? ತರಂಗ ವಲಯ ಅಂತ ಕರೀತಾರೆ ಅದನ್ನು ಡಿ ವಿ ಜಿಯವರು. ದೊಡ್ಡ ಸರೋವರಕ್ಕೆ ದಪ್ಪ ಕಲ್ಲು ಎಸ್ತರೆ ಎಷ್ಟು ದೂರದವರೆಗೆ ತರಂಗಗಳು ದುಂಡು ದುಂಡು ದುಂಡು ದುಂಡಾಗಿ ಅಲೆಯಲೆಯಾಗಿ ಹೇಳುತ್ತಲ್ಲ, ಹಾಗೆ ಪ್ರಪಂಚದಲ್ಲೂ ಕೂಡ ನಾವು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಎಲ್ಲರ ವಿಶ್ವಾಸಕ್ಕೆ ಪಾತ್ರವಾಗೋದು, ತೆಗೆದುಕೊಳ್ಳೋದು ನೀವು ಪಾತ್ರವಾಗೋದು ಅವರು. ಆದ್ದರಿಂದ ಇದನ್ನೇ ವಿಶ್ವಾತ್ಮಕತೆ ಅಂತ ಕರೀತಾರೆ. ಭಾಳ ಸೊಗಸಾದ ಒಂದು ಭಾವವುಳ್ಳಂಥ ಪದ್ಯ ಇದು.

ತನಗೆ ಬಾರದ ಲಾಭ ತನಯಂಗೆ ಬಂದಾಗ ಜನಕನ್ ಅದು ತನದೆಂದು ಸಂತಸಿಪತೆರದಿ. ತನಗೆ ಬಾರದ ಲಾಭ ತನಯಂಗೆ ಬಂದಾಗ ಜನಕನ್ ಅದು ತನದೆಂದು ಸಂತಸಿಪತೆರದಿ. ಜನದೊಳಾರ್ಗಾವ ಸೊಗವಾದೊಡಂ ತನದೆನ್ನು ತನುಭವಿಪನೋ ಜ್ಞಾನಿ ಮಂಕುತಿಮ್ಮ. ಜನದೊಳಾರ್ಗಾವ ಸೊಗವಾದೊಡಂ ತನದೆನ್ನು ತನುಭವಿಪನೋ ಜ್ಞಾನಿ ಮಂಕುತಿಮ್ಮ.

0: ಇನ್ನೊಂದು ಬದುಕಿನ ಕಲೆ ಅಂತ ಕರೀತಾರೆ, ಆರ್ಟ್ ಆಫ್ ಲಿವಿಂಗ್ ಅಂತ ನಾವು ಹೇಳ್ತೀವಲ್ಲ, ಅದು ಜೀವನ ಕಲೆ, ಅದೊಂದು ಯೋಗ ಅದು. ಈಗ ಉದಾಹರಣೆಗೆ ನಮಗೇನೋ ನಷ್ಟ ಆಯ್ತಪ್ಪ, ನಮ್ಮ ಪಕ್ಕದ ಅಂಗಡಿಯವನಿಗೆ ಹೋಟ್ಲಿಗೆ ವ್ಯಾಪಾರ ಆಗ್ತಾಯಿದೆ ಚೆನ್ನಾಗಿ, ನಿಮ್ಮ ಹೋಟ್ಲಿಗೆ ವ್ಯಾಪಾರ ಆಗಲಿಲ್ಲ, ಯಾಕೆ ಸಂಕಟ ಪಡ್ತೀಯ? ಅದಕ್ಕೆ ಕಾರಣ ಹುಡ್ಕೊಂಡು ಕೂತ್ಕೊಳ್ಳೋದು ಒಳ್ಳೆಯದಲ್ಲ. ತನಗೆ ಬಾರದ ಲಾಭ ತನಯಂಗೆ ಬಂದಾಗ, ಅಪ್ಪ ಇರೋ ತನಕ ವ್ಯಾಪಾರ ಸರಿಯಾಗಿ ಆಗ್ತಾ ಇರೋದಿಲ್ಲ, ಕೊನೆಗೆ ಮಗನ ಬಿಡ್ತಾನಲ್ಲ ಅವನಿಗೆ ತುಂಬ ಪ್ರಾಫಿಟ್ ತಂದುಬಿಟ್ರೆ ಅವನು ಜನಕನ್ ಅದು ತನದೆಂದು ಸಂತಸಿಪ ತೆರದಿ. ಬಹಳ ಒಳ್ಳೆ ಮಾತಿದು. ಅಸೂಯೆ ಇದೆಯಲ್ಲ, ಕೊಂಡೆಯ ಚಾಡಿ ಇತ್ಯಾದಿಗಳಿಂದ ತುಂಬಿದ ಈ ಬದುಕಿದೆಯಲ್ಲ, ದ್ವೇಷ ಈರ್ಷೆ ಅಸೂಯೆ, ಯಾಕಪ್ಪ ನಿನಗೆ? ಅವನಿಗೆ ರ್ಯಾಂಕ್ ಬಂತು ಅಂದರೆ ನಿಂಗೆ ಯಾಕೆ ಬೇಜಾರು? ಆ ಪಕ್ಕದ ಮನೆಯವನು ಸ್ವಲ್ಪ ಪ್ರಮೋಷನ್ ಸಿಕ್ತು ಅಂದರೆ ನಿಂಗೆ ಯಾಕೆ ಸಂಕಟ? ಅಂದರೆ ತನಗೆ ಬಂದ ಲಾಭ ತನಯಂಗೆ ಬಂದಾಗ ಜನಕನ್ ಅಪ್ಪ ತನದೆಂದು ಸಂತಸಿಪತ್ತಾರೆ. ನಿನಗೇ ಬಂತು ಅಂತ ಸಂತೋಷ ಪಡ್ತೀಯಲ್ಲ, ಹಾಗೆ ಜಗದೊಳ್ ಆರ್ಗೆ ಆವ ಸೊಗವಾದೊಡಂ ತನದೆನ್ನುತ್ತಾ. ಇಷ್ಟು ಮನಸ್ಸು ಬೆಳೆಸೋದು ಭಾಳ ಕಷ್ಟ ಅಂತ ಇಟ್ಕೊಳ್ಳಿ. ಲೋಕದಲ್ಲಿ ಯಾರಿಗೆ ಯಾವ ಸುಖ ಆದರೂ ಕೂಡ ಅದು ತನ್ನ ಸುಖ ಅಂತ ಅಂದ್ಕೊಳ್ಳೋದಿದೆಯಲ್ಲ. ಒಂದ್ಸಲ ಡಿ ವಿ ಜಿಯವರ ಸ್ನೇಹಿತರು ಟಿ ಎಸ್ ವೆಂಕಣ್ಣಯ್ಯನವರು ಎಸ್ ಎಸ್ ಎಲ್ ಸಿಯಲ್ಲಿ ಹಳೆಗನ್ನಡನೇ ಇಡೋದು ಬದಲು ನವೋದಯದ ಗೀತೆಗಳನ್ನು ಕೂಡ ಇಡಬೇಕು ಅಂತ ತೀರ್ಮಾನ ಆಯಿತು ಅಂತ ಪೇಪರಲ್ಲಿ ಬಂದರೆ, ಅವ್ರ ಮನೆ 3 ಮೈಲಿ ದೂರದಲ್ಲಿ ನಡ್ಕೊಂಬಂದು ಬೆಳಗಿನ ಜಾವದಲ್ಲಿ ಪೇಪರ್ ಓದಿದ ಕೂಡಲೇ ಡಿ ವಿ ಜಿಯವರ ಮನೆಗೆ ಬಂದು ಹೇಳಿದ್ರಂತೆ. ಅಂದರೆ ಹೀಗೆ ಜಗದೊಳ ಆರ್ಗ್ಯ ಆವ ಸೊಗವಾದೊಡಂ. ಕನ್ನಡ ಪ್ರೊಫೆಸರ್ ಆಗಿದ್ದವರು ಕನ್ನಡದಲ್ಲಿ ಹಳೆಗನ್ನಡ ಬಿಟ್ಟು ಇನ್ನೊಂದು ಕನ್ನಡವನ್ನು ಸೂಚಿಸ್ತೀನಿ ಅಂದಾಗ ಸಂತೋಷ ಪಡ್ತಾರೆ. ಯಾರಿಗೇ ಆಗಲಿ ಸಂತೋಷವಾಗಲಿ ಅದು ತನ್ನದೇನುತ್ತಾ. ಅನುಭವಿಪನೋ ಜ್ಞಾನಿ, ಜ್ಞಾನಿ ಇದಾನಲ್ಲ ಅವನು ಪ್ರಪಂಚದ ಎಲ್ಲ ಒಂದು ಹುಲ್ಲು ಕಡ್ಡಿ ಕಿತ್ತರು ನಕ್ಷತ್ರಕ್ಕೆ ನೋವಾಗುತ್ತೆ ಅಂತ ತಿಳ್ಕೊಳ್ಳೋ ಮನುಷ್ಯ ಅಂತ ಕರೀತಾರೆ ನಮ್ಮ ವೇದಗಳಲ್ಲಿ. ಅಂಥ ಮನುಷ್ಯ ವಿಶ್ವಪ್ರಜ್ಞೆ ಉಳ್ಳಂಥ ಮನುಷ್ಯ, ಎಲ್ಲ ಸೋದರ ಸೋದರಿಯರೊಂದಿಗೆ ಬಾಳಬೇಕು ಎಂದು ಮನಸ್ಸನ್ನು ದೊಡ್ಡದಾಗಿ ಮಾಡಿಕೊಳ್ತಕ್ಕಂಥ ಮನುಷ್ಯ, ಆ ಇನ್ನೊಬ್ಬರ ಸುಖವೇ ತನ್ನ ಸುಖ. ಇದು ಯಾರಿಗೂ ಬರೋದಿಲ್ಲರಿ. ಇದು ನಮ್ಮ ಸುಖವನ್ನು ಬೇರೆ ಕಡೆ ಕಾಣೋದಿದೆಯಲ್ಲ, ಅಯ್ಯೋ ಅವ್ರು ಸಂತೋಷ ಪಡ್ತಾ ಇದ್ದಾರೆ ನಾವು ಸಂತೋಷ ಪಡೋಣ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ MR ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ಮಿತ್ರ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz, DRM ತರಂಗಾಂತರ 603 kHz ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 9 ಗಂಟೆ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبان ہند پروگرام تو خبری تیچ نیوز آن اے آر ایپ پہ دستیاب اردو زبان کے پروگرام بھی اے آر ایپ پر ملتے
3: ہیں.
4: آکاشوانی انیت تمل نکلچوں نیوز آن اے آر ایپل کم.

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: माझा तुमचा जुळता तारा मधुर सुरांच्या बरसती धारा.
2: अहाँ सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं.
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
4: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹುತಾತ್ಮರಾದ ಕ್ಯಾಪ್ಟನ್ ಎಂವಿ ಪ್ರಾಂಜಲ್ರವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ಅನೇಕ ವಾರಗಳಿಂದ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಬೇರೆ ಬೇರೆ ವಿಭಾಗಗಳಲ್ಲಿ, ಬೇರೆ ಬೇರೆ ಹುದ್ದೆಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡಿದಂತಹ ಅನೇಕ ವೀರ ಯೋಧರನ್ನ ಇದರಲ್ಲಿ ಪರಿಚಯಿಸಿದ್ದೀವಿ. ಅವರನ್ನ ಪರಿಚಯಿಸುವಾಗ ಅವರ ಶೌರ್ಯದ ಹೆಮ್ಮೆಯ ಕಥೆಗಳನ್ನ, ಅವರ ಯಶಸ್ವಿ ಕಥೆಗಳನ್ನ ನಾವು ಕೇಳ್ತಾ ನಮ್ಮ ಶ್ರೋತೃಗಳಿಗೂ ಅದನ್ನ ತಲುಪಿಸಿದ್ದೀವಿ. ನಮ್ಮ ಅನೇಕ ಶ್ರೋತೃಗಳು ಈ ಕಾರ್ಯಕ್ರಮದ ಯಶಸ್ವಿ ಕಥೆಗಳನ್ನ ಕೇಳೋದಕ್ಕೆ ಕಾಯ್ತಾ ಇರ್ತಾರೆ. ಇವತ್ತಿನ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳಿಗಿಂತ ಬಹಳ ವಿಶಿಷ್ಟ ಅಂತ ನನಗನ್ನಿಸ್ತಾ ಇದೆ. ಇವತ್ತು ನಮ್ಮೊಂದಿಗೆ ಭಾರತೀಯ ಸೇನೆಯ ಅಧಿಕಾರಿ, ಅವರ ತಂದೆ ತಾಯಿಗಳು ಇದ್ದಾರೆ. ನಮ್ಮೆಲ್ಲರ ನೆನಪಿನಲ್ಲಿ ಭಾರತದ

0: ಇತಿಹಾಸದಲ್ಲಿ ಸದಾ ಅಜರಾಮರವಾಗಿ ಇರುವಂತಹ ಕೆಲಸವನ್ನ ಮಾಡಿ ಹೋಗಿದ್ದಾರೆ. ಅವರ ತಂದೆ ತಾಯಿಗಳು ಈಗ ನಮ್ಮೊಂದಿಗೆ ಅವರ ಯಶೋಗಾಥೆಯನ್ನ ಹೇಳ್ತಾರೆ. ನಾವೀಗ ಎಲ್ಲರೂ ಸೇರಿ ಅವರ ಹೆಮ್ಮೆಯ ಪಾಲಕರನ್ನ, ಅವರ ತಾಯಿ ಅನುರಾಧ ಹಾಗೂ ತಂದೆ ವೆಂಕಟೇಶ್ ಇವರನ್ನ ಆತ್ಮೀಯವಾಗಿ ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ಸ್ವಾಗತಿಸೋಣ. ಜೈ ಹಿಂದ್ ಅನುರಾಧ ಅವರೇ ಹಾಗೂ ವೆಂಕಟೇಶ್ ಅವರೇ.
1: ಜೈ ಹಿಂದ್.
2: ಜೈ ಹಿಂದ್. ನಮಸ್ಕಾರ.
0: ಪ್ರತಿ ಬಾರಿ ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ದೆ ನಾನು, ಆದರೆ ಇವತ್ತು ಸಂತೋಷದ ಜೊತೆಗೆ ಬಹಳ ದೊಡ್ಡ ಹೆಮ್ಮೆ, ಬಹಳ ದೊಡ್ಡ ಗೌರವ, ಜೊತೆಗೆ ಅಷ್ಟೇ ಒಂದು ರೀತಿಯ ಸಂಕಟ ಕೂಡ ನನಗೆ ಅನುಭವಕ್ಕೆ ಬರ್ತಾ ಇದೆ. ಕ್ಯಾಪ್ಟನ್ ಪ್ರಾಂಜಲ್ ಒಬ್ಬ ಚಿಕ್ಕ ಹುಡುಗ, ಉತ್ಸಾಹಿ ಯುವಕ, ಮಂಗಳೂರಿನಲ್ಲಿ ಆಟ ಆಡಿಕೊಂಡು ತುಂಬಾ ಲವಲವಿಕೆಯಿಂದ ಇದ್ದಂಥವ್ರು, ಕ್ಯಾಪ್ಟನ್ ಪ್ರಾಂಜಲ್ ಆಗಿ ಇವತ್ತು ಶೌರ್ಯ ಚಕ್ರವನ್ನ ಪಡೆದಂತಹ ಒಂದು ಪಯಣ ಇದೆಯಲ್ಲ, ಇದು ನನಗೆ ಈ ಮಾತನ್ನು ಹೇಳುವಾಗ್ಲೂ ಕೂಡ ತುಂಬಾ ರೋಮಾಂಚನ ಆಗ್ತಾ ಇದೆ. ಈ ಸಮಯ ಬರೀ 28 ವರ್ಷಗಳಷ್ಟೇ ಆದರೂ ಕೂಡ ಅದು ನಾನು ಈಗಾಗಲೇ ಹೇಳಿದ ಹಾಗೆ ಭಾರತದ ಇತಿಹಾಸದಲ್ಲಿ ಸದಾ ಅಜರಾಮರವಾಗಿ ಇರುವಂಥದ್ದು. ಅವರ ಹೆಸರಿಗೆ ತಕ್ಕದಾಗೆ ಪ್ರಾಂಜಲ್ ಅವರು ಬದುಕಿದ್ರು ಅಂತ ಅನ್ಸುತ್ತೆ. ಅನುರಾಧ ಅವರೇ, ತಾಯಿಗೆ ಬಹಳ ವಿಶೇಷವಾಗಿ ಮಕ್ಕಳ ಜೊತೆಗೆ ಒಂದು ಬಂಧ ಇರುತ್ತೆ. ಪ್ರಾಂಜಲ್ ಒಬ್ರೇ ಅವರನ್ನ ನೀವು ಸೈನ್ಯಕ್ಕೆ ಕಳಿಸ್ಬೇಕು ಅಂತಾದಾಗ ನೀವು ಒಪ್ಕೊಂಡ್ರ ಹೇಗೆ?
1: ತುಂಬಾ ಮನಸ್ಸಿಂದ ಒಪ್ಕೊಂಡ್ವಿ. ಇಬ್ರುನು ಆ ರೀತಿ ಸಪೋರ್ಟ್ ಅವನಿಗೆ ಇತ್ತು. ಹೇಗೆ ಅಂದ್ರೆ, ತುಂಬಾ ಮೊದ್ಲಿಂದ ನಮ್ಮ ಸ್ಟ್ಯಾಂಡ್ ಏನಿತ್ತು ಅಂತಂದ್ರೆ, ನಮ್ಮ ಆಸೆ ಅಥವಾ ನಮ್ದು ಆಂಬಿಷನ್ ಏನಿರುತ್ತೆ ಅದನ್ನ ನಮ್ಮ ಮಕ್ಳ ಮೇಲೆ ನಾವು ಹೊರಸಬಾರ್ದು. ಅವ್ರಿಗೇನ್ ಇಷ್ಟ ಇರತ್ತೋ ಅದನ್ನ ಪರ್ಸ್ಯೂ ಮಾಡ್ಬೇಕು ಮಕ್ಕಳು ಅಂತನ್ನೋದನ್ನ ನಾವಿಬ್ರು ತುಂಬಾ ಮುಂಚಿಂದ ಬಿಲೀವ್ ಮಾಡ್ಕೊಂಡು ಬಂದವರು. ಸೊ ಹಾಗಾಗಿ ಅವನ್ ಹೋಗ್ತೀನಿ ಅಂತ ಅದಕ್ಕೆ ಒಂಥರ ಕಂಪ್ಲೀಟ್ ಸಪೋರ್ಟ್ ಸಿಕ್ತು. ಅಂದ್ರೆ ಆಕ್ಚುಲಿ ಏನಾರ ಕೆಟ್ಟ ದಾರಿ ತುಳಿತಾರೆ ಮಕ್ಕಳು ಅಂತನ್ನುವಾಗ ನಾವು ಹಿಂಜರಿಬೇಕೇ ವಿನ, ಅಷ್ಟು ಒಳ್ಳೆ ದಾರಿನಲ್ಲಿ ಹೋಗ್ತೀನಿ ಅಂತನ್ನುವಾಗ ಏನ್ ಪ್ರಾಬ್ಲಮ್, ನೋ ಪ್ರಾಬ್ಲಮ್ ಅಟ್ ಆಲ್. ಸೊ ಸಪೋರ್ಟ್ ಸಿಕ್ತು. ಆಕ್ಚುಲಿ ಆಸೆ ಅಷ್ಟು ಅವಂದು, ಆ ಆಂಬಿಷನ್ ಅವಂದು, ಅದಕ್ಕೆ ಬೇಕಾದ ಗೈಡೆನ್ಸ್ ಸಪೋರ್ಟ್ ನಮ್ಮಿಂದ ಫಸ್ಟ್ ಇಂದ ಸಿಕ್ತು.
0: ವೆಂಕಟೇಶ್ ಅವ್ರೆ, ನೀವು ಉದ್ಯೋಗ ಮಾಡ್ತಾ ಇದ್ದಿದ್ದ ಕ್ಷೇತ್ರನೇ ಬೇರೆ ಆಗಿತ್ತು, ಅಲ್ಲಿಂದ ಸೈನ್ಯಕ್ಕೆ ಕಳಿಸೋದು ಅನ್ನುವಾಗ ಯಾಕೆ ಇಂಜಿನಿಯರಿಂಗ್ ಓದಿ ನನ್ನ ಜೊತೆನೆ ಕೆಲಸ ಮಾಡಬಹುದಲ್ಲ ಅಂತ ಒಂದ್ಸತಿ ಅನಿಸ್ತಾ ಹೇಗೆ?
2: ಆ ರೀತಿ ದೃಢವಾದ ಸಂಕಲ್ಪ ಏನು ಅನ್ಸಿರ್ಲಿಲ್ಲ. ನಮ್ಮನ್ನು ತಯಾರಿ ಮಾಡಿಕೊಂಡೇ ಬಂದ್ಬಿಟ್ಟಿದ್ದ. ಅವನು ಆರ್ಮಿಗೆ ಹೋಗ್ಬೇಕು ಅಥವಾ ಏರ್ಫೋರ್ಸ್ಗೆ ಹೋಗ್ಬೇಕು ಅಂತ ತಯಾರಿನಲ್ಲಿ ನಮ್ಮನ್ನು ಕೂಡಿಸ್ಕೊಂಡಿದ್ದ. ಸಿ ಇ ಟಿ ಎಕ್ಸಾಮ್ ಬರೆಯೋ ಸಂದರ್ಭದಲ್ಲಿ ಅವನು ಬರೆಯೋದೇ ಇಲ್ಲ ಅಂತ ಕೂತಿದ್ದ. ಇಲ್ಲಪ್ಪ, ಏನಕ್ಕಾದ್ರೂ ಇರ್ಲಿ, ಸಿ ಇ ಟಿ ಬರೀ ಅಂತ ಹೇಳಿ ಸಿ ಇ ಟಿ ಬರ್ಸಿದ್ದಾಯ್ತು. ಫೋರ್ಸ್ ಮಾಡಿದ್ರೆ
1: ಇನ್ ಕೇಸ್ ಸಿಗ್ಲಿಲ್ಲ ಅಂತಂದ್ರೆ ಏನಾರ ಒಂದ್ ಫಾಲ್ ಬ್ಯಾಕ್ ಇರ್ಬೇಕು, ಅದಕ್ಕೋಸ್ಕರ ಒಂದ್ ವರ್ಷ ಕಳ್ಕೊಂಡ್ಬಿಡಬಾರ್ದು ನೀನು. ಸೊ ಅದಕ್ಕೋಸ್ಕರ ಸಿ ಇ ಟಿ ಕೊಡು, ನಿನ್ ದಾರಿಗೆ ಅಡ್ಡ ಬರ್ತಾ ಇಲ್ಲ ನಾವು, ಬಟ್ ಫಾಲ್ ಬ್ಯಾಕ್ ಇರ್ಲಿ.
2: ಸೊ ಸಿ ಇ ಟಿ ನಲ್ಲಿ 8,000 ಚಿಲ್ಡ್ರನ್ನಲ್ಲಿ ಅವನಿಗೆ ರ್ಯಾಂಕ್ ಸಿಕ್ತು. ಅವನಿಗೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪ್ರೆಸಿಡೆಂಟ್ ಮೆಡಲ್, ಅವನು ರಾಷ್ಟ್ರಪತಿ ಪುರಸ್ಕಾರ. ಅವನು ಅದರಿಂದ ಆರ್ವಿ ರಾಷ್ಟ್ರೀಯ ವಿದ್ಯಾಲಯ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಅವನಿಗೊಂದು ಕೆಮಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ನಾನು ಕೂಡ ಕೆಮಿಕಲ್ ಇಂಜಿನಿಯರಿಂಗ್ ಓದಿರೋದು, ಅವನಿಗೂ ಅದೇ ಸಿಕ್ತು. ಅಲ್ಲಿ ಹೋಗಿ ಸೇರಿಸಿದ್ದು ಆಯ್ತು, ಬಟ್ ಅವನಿಗೆ ಅವನ ದೃಷ್ಟಿ ಆಗ್ಲಿ ಅವನ ಯೋಚನೆ ಆಗ್ಲಿ ಎಲ್ಲಾನು ಸೇನೆ ಕಡೆಗೆ ಇತ್ತು. ಅಲ್ಲಿ ಆರ್ಮಿ ಕಾಲೇಜಲ್ಲಿ ಆರ್ಮಿ ವಿಂಗ್ ಎನ್ ಸಿ ಸಿ ಇತ್ತು, ಅದಕ್ಕೆ ಹೋಗಿ ಸೇರ್ಕೊಂಡ. ಅಷ್ಟರಲ್ಲಿ ಅವನು ಎನ್ ಡಿ ಎ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಫಸ್ಟ್ ಅಟೆಂಪ್ಟ್ ಮಾಡಿದ್ದ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಸಕ್ಸಸ್ ಆಗಿರ್ಲಿಲ್ಲ. ಈ ಮಧ್ಯದಲ್ಲಿ ಅವನಿಗೆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಪ್ಲೈ ಮಾಡ್ಕೊಂಡಿದ್ದ. ಆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಬೇಸ್ಡ್ ಆನ್ ಹಿಸ್ ಟೆಕ್ನಿಕಲ್ ಸ್ಕಿಲ್ ಅಂಡ್ ದ ಮಾರ್ಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅಲ್ಲಿ. ಅವನಿಗೆ ಇಂಟರ್ವ್ಯೂ ಕಾಲ್ ಬಂತು, ಎಸ್ ಎಸ್ ಬಿ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಇಂಟರ್ವ್ಯೂ ಕಾಲ್ ಬಂತು. 5 ನವೆಂಬರ್ 2013 ಬೆಂಗಳೂರಲ್ಲೇ ಸೆಲೆಕ್ಷನ್ ಸೆಂಟರ್, ಎಸ್ ಎಸ್ ಬಿ ಸೆಲೆಕ್ಷನ್ ಸೆಂಟರ್ ಅಲ್ಲಿ ಇಂಟರ್ವ್ಯೂಗೂ ಹೋದ. ಸುಮಾರೊಂದು 15-20 ದಿನ ಆಯ್ತದು. ಅವನದು ಫಸ್ಟ್ ರೌಂಡ್ ಆಗಿ, ಸೆಕೆಂಡ್ ರೌಂಡ್ ಆಗಿ, ಮೆಡಿಕಲ್ಲು ಆಗಿ ತೇರ್ಗಡೆ ಒಂದು ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡ್ದ ಎಸ್ ಎಸ್ ಬಿ ನ. ಅದೊಂದು ಮುಖ್ಯವಾದ ಒಂದು ಅಚೀವ್ಮೆಂಟ್.
0: ಹೀಗೆ ಅವರು 1995 ಜುಲೈ 18 ಅವರ ಹುಟ್ಟಿದ ದಿನ. ನೀವು ಅವಾಗ ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರ ಸರ್?
2: ಮಂಗಳೂರಲ್ಲಿ ಮ್ಯಾಂಗ್ಳೂರ್ ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಅಂತ ಶೆಡ್ಯೂಲ್ ಎ ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್.

0: ಸಬ್ಸಿಡಿಯರಿ ONGC. 1994 ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 95 ಜುಲೈ 18 ಹುಟ್ಟಿದ್ದು. ಆಮೇಲೆ 4ನೇ ತಿಂಗಳಿಗೇನೆ ಬೆಂಗಳೂರಿಂದ ಮಂಗಳೂರಿಗೆ ಸಹಜವಾಗಿ ಕರ್ಕೊಂಡು ಬಂದ್ವಿ. ಅವಾಗಿಂದ ಅವನು ಮಂಗಳೂರಲ್ಲೇ ಬೆಳೆದಿದ್ದು, ಮಂಗಳೂರಲ್ಲೇ ಆಟ ಪಾಠ ಎಲ್ಲ. ಅವನು ನರ್ಸರಿಯಿಂದ ಹಿಡಿದು 10ನೇ ಕ್ಲಾಸ್ವರೆಗೂ MRPL ಸ್ಕೂಲಲ್ಲೇ ಪಾಠ. 6ನೇ ತರಗತಿ ಮಾತ್ರ ಒಂದ್ ವರ್ಷ ಡೆಲ್ಲಿಲಿ ಟ್ರಾನ್ಸ್ಫರ್ ಆಗಿತ್ತು ನಂಗೆ. ಡೆಲ್ಲಿಗೆ ಹೋಗಿದ್ವಿ. 6ನೇ ಕ್ಲಾಸು BGS ಇಂಟರ್ನ್ಯಾಷನಲ್ ಸ್ಕೂಲ್ ಡೆಲ್ಲಿಯಲ್ಲಿ, ಅದೊಂದು ವರ್ಷ ಇದ್ವಿ. ಆಮೇಲೆ ಮತ್ತೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ಅವಾಗಿಂದ ಅವನು ಕಂಟಿನ್ಯೂಸ್ ಆಗಿ 10ನೇ ಕ್ಲಾಸ್ ಮುಗಿಸ್ಕೊಂಡು ಫಸ್ಟ್ PU ಮತ್ತೆ ಸೆಕೆಂಡ್ PU ಮಹೇಶ್ PU ಕಾಲೇಜ್ ಮಂಗಳೂರಲ್ಲಿ. ಅವನಿಗೆ ಇಂಟ್ರೆಸ್ಟ್ ಇದ್ದಿದ್ದೆ ಅವನು ಸೇನೆಗೆ ಸೇರ್ಕೋಬೇಕು ಅಂತ. ಅದೇ ಪ್ರಯುಕ್ತ ಅವನು ಏನೇನ್ ಮಾಡ್ಬೇಕು ಅವನಾಗೋನೇ ಮಾಡ್ಕೊಂಡ.
1: ಅದು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ, ಅನುರಾಧ ಅವರೇ, ನೀವು ಜೊತೆಗೆ ಇರ್ತೀರಾ, ಮಕ್ಕಳ ಜೊತೆಗೆ ತಾಯಿ ಸದಾ ಇರ್ತಾರೆ. ಆ ಚಿಕ್ಕ ವಯಸ್ಸಿನಲ್ಲಿ ಅವರು ಎಲ್ಲ ಮಕ್ಕಳು ಬೇರೆ ಬೇರೆ ಆಟದ ಸಾಮಾನು ತಗೊಂಡಾಡಿದ್ರೆ ಇವರು ಹೇಗೆ ಇರ್ತಾ ಇದ್ರು ಅಂದ್ರೆ, ಅನೇಕ ನಾವು ನೋಡ್ತೀವಿ ಅವರು ಸೈನ್ಯದ ಕೆಲವರು ಡ್ರೆಸ್ ಹಾಕೋತಾರೆ, ಈ ತರದ್ದೆಲ್ಲ ಕತೆಗಳನ್ನ ಕೇಳ್ತೀವಿ ನಾವು. ಮುಂದೆ ಅವರು ಸೇನೆಗೆ ಸೇರೋ ಅಂತವ್ರಿದ್ರೆ ಮೊದಲೇ ಹೀಗೆ ಮಾಡ್ತಾ ಇದ್ರು ಅಂತ. ಹಾಗೆ ನೀವೇನಾದ್ರೂ ಈ ತರ ವಿಶೇಷವಾಗಿ ನೋಡಿದ್ರ ಅವರಲ್ಲಿ?
2: ನಾವು ಈ ಕೂತು ಯೋಚನೆ ಮಾಡುವಾಗ ನಮ್ಗೆ ಅನ್ಸೋದೇನು ಅಂತಂದ್ರೆ, ಕಾರ್ಗಿಲ್ ವಾರ್ ನಡೀತಾ ಇದ್ದಾಗ ಅವನು ಹಾರ್ಡ್ಲಿ 5 ಇಯರ್ಸ್ ಅಷ್ಟೇ ಇದ್ದಿದ್ದು, ನಮಗ್ ಗೊತ್ತಿದ್ದಂಗೆ ಟಿವಿನಲ್ಲಿ ಬರೋದು. ಸೊ ನಾವು ನೋಡ್ತಾ ಕೂತಿರ್ತಾ ಇದ್ವಿ, ಅವನು ಜೊತೆಲಿ ನೋಡ್ತಾ ಇದ್ದ. ಸೊ ವಾರ್ ಅಂದ್ರೆ ಏನು ಅಂತೆಲ್ಲ ಅರ್ಥ ಆಗೋ ಏಜ್ ಅಲ್ಲ ಅದು, ಬಟ್ ಏನಂದ್ರೆ ನೋಡ್ತಾ ಇರ್ತಿದ್ನಲ್ಲ. ಸೊ ಆ ಫೈಟರ್ ಜೆಟ್ಗಳು ಅದೆಲ್ಲ ಓಡಾಡುವಾಗ ಪ್ರಾಬಬ್ಲಿ ಅದ್ರ ಸ್ಪೀಡ್ ಮತ್ತೆ ಆ ಸೌಂಡ್ ಅದೆಲ್ಲ ಅವನನ್ನ
1: ಆಕರ್ಷಣೆ ಮಾಡ್ತಾ ಅನ್ಸುತ್ತೆ.
2: ನಮ್ಗ ಅನ್ಸೋದು ಅದು ಇವಾಗ ಆ ತರ ಆ ಏಜ್ ಅಲ್ಲಿ ಅಷ್ಟೇನೆ ಅಂದ್ರೆ ಆ ಸ್ಪೀಡ್ ಸೌಂಡ್ ಹಬ್ಬ, ನಾನು ಪೈಲಟ್ ಆಗ್ಬೇಕು ಅಂತನೋ ಆಸೆ ಅದು ಮೊಳಕೆ ಹೊಡೆದಿದ್ದ ಆ ಟೈಮಲ್ಲಿ ಅವನಿಗೆ. ಸೊ ಅದು ಪೈಲಟ್ ಆಗ್ಬೇಕು ಅಂತ ಇದ್ದಿದ್ದು, ಇಲ್ಲ ಏರ್ ಫೋರ್ಸ್ ಹೋಗ್ಬೇಕು ಅಂತನೋವರೆಗೂ ಪ್ರಾಬಬ್ಲಿ ನಮ್ಮಿಂದ ಗೈಡೆನ್ಸ್ ಸಿಕ್ಕಿರ್ಬೋದು. ಪೈಲಟ್ ಆಗ್ತೀನಿ ಅಂದ್ರೆ ಏರ್ ಫೋರ್ಸ್ ಅಲ್ಲಿ ಪೈಲಟ್ ಆಗುವಂತ. ಸೊ ಅವನ್ ಸಣ್ಣವನಿದ್ದಾಗಿಂದ ಅವನು ಕನಸು ಕಟ್ಟಿದ್ದು ಏರ್ ಫೋರ್ಸ್ ಗೆ ಸೇರ್ಬೇಕು ಅಂತ. ಬಟ್ ಹಿ ಗ್ರೂ ಅಪ್ ಟು ಬಿ 6 ಫೀಟ್ 3 ಇಂಚಸ್. ಸೊ ಅವನ್ನ ಅವ್ರದ್ದು ತುಂಬಾ ಮೆಡಿಕಲ್ ಸ್ಟ್ಯಾಂಡರ್ಡ್ ಸಿಕ್ಕಾಪಟ್ಟೆ ಇರತ್ತಲ್ಲ, ಹಿ ಕುಡ್ ನಾಟ್ ಬಿ ಅಕಾಮಡೇಟೆಡ್ ಇನ್ ದ ಕಾಕ್ಪಿಟ್. ಸೊ ಹಾಗಾಗಿ ದಿಸ್ ವಾಸ್ ದ ಸೆಕೆಂಡ್ ಬೆಸ್ಟ್ ಆಪ್ಷನ್ ಅವನಿಗೆ. ಸೊ ಆರ್ಮಿಗೆ ಹೋಗ್ತೀನಿ ಅನ್ಕೊಂಡ. ಸೊ ಅದು ಒಂದು. 9th ಅಲ್ಲಿ ಅವನಿದ್ದಾಗ ಲಕ್ಷ್ಯ ಫಿಲಂ ರಿಲೀಸ್ ಆಯ್ತು. ಎನಿವೇ ಅವನ್ಗೆ ಇದೆಲ್ಲ ನೋಡ್ತಾನೆ ಇದ್ನಲ್ಲ, ಅದ್ರಲ್ಲಿ ಅವನಿಗೆ ತುಂಬಾ ಅಟ್ರಾಕ್ಟ್ ಮಾಡಿದ್ದೇನು ಅಂತಂದ್ರೆ, ಓದ್ ತಗೊಳ್ಳೋದು ಪೂರ್ತಿ ಓದ್ತಿದೆ.
1: ಹೌದು,
2: ಲಕ್ಷ್ಯದಲ್ಲಿ ಹೌದು. ಸೊ ಅದು ಯಾವ ರೀತಿ ಅವನಿಗೆ ಹುಚ್ಚಿಡಿಸ್ತು ಅಂತಂದ್ರೆ, ಓಡಾಡ್ತಾ ಮೆಟ್ಲು ಹತ್ತುತ್ತಾ ಮೆಟ್ಲು ಇಳೀತಾ ಅಂದ್ರೆ, ನಾವು
1: ಯಾವ್ದಾದ್ರೂ ಶುರು ಮಾಡ್ಬಿಟ್ರು ಅನ್ಸುತ್ತೆ ಅಲ್ವಾ.
2: ಅಂದ್ರೆ
1: ಆವಾಗ್ಲೇನೆ
2: ನಿಜವಾಗ್ಲು ಅಂದ್ರೆ ಅದಿನ್ನೆಷ್ಟು ದಿನಕ್ಕೆ 40 ಸಲ 50 ಸಲ 60 ಸಲ ಅದೇ ಓದ್ ಅಂದ್ರೆ, ನಾವು ಏನಾರ ಒಂದ್ ಹಾಡ್ ಮನ್ಸಿಗೆ ಬಂದಾಗ ಅದನ್ನೇ ಗುನ್ಗುನಾಯಿಸ್ತೀವಲ್ಲ, ಆತರ ಆ ಓದನ್ನ ಹೇಳೋದು. ಸೊ ಅವನು ಆಕ್ಚುಲಿ ಓದ್ ತಗೊಳ್ಳೋ ಅಷ್ಟರಲ್ಲಿ 1000s of times ಹೇಳ್ಬಿಟ್ಟಿದ್ದ ಅನ್ಸುತ್ತೆ ಅಷ್ಟೆ. ಅಂಡ್ ಆ ಓದ್ ನೀವು ಕೇಳಿರೋ ಹಾಗೆ ಆಕ್ಚುಲಿ ಈವನ್ ಟು ದ ಪೆರಿಲ್ ಆಫ್ ಮೈ ಲೈಫ್ ಅಂತ ಎಂಡ್ ಆಗತ್ತೆ ಅದು. ಸೊ ಫೈನಲಿ ಅದೇ ಇದಕ್ಕೆ
1: ಅಂದ್ರೆ, ನಾನು ಅವಾಗ್ಲೇ ಹೇಳಿದಾಗೆ ಸೈನ್ಯಕ್ಕೆ ಸೇರೋಕ್ಕಿಂತ ಮೊದ್ಲೇನೆ ಪ್ರತಿ ಕ್ಷಣನು ಒಬ್ಬ ಯೋಧನಾಗೆ ಬಹುಶಃ ಬದುಕಿದ್ದಾರೆ. ಅದು ನಾವು ಆಮೇಲೆ ಗುರುತಿಸಿದ್ವಿ ಆತ ಯೋಧ ಆದ ಅಂತ. ಆದ್ರೆ ಬಹುಶಃ ಅವರು ತಾನೊಂದು ಯೋಧ ಅಂತಾನೆ ಪ್ರತಿ ಕ್ಷಣನು ಅಂದ್ಕೊಂಡು ಬದುಕಿದ್ರು ಅಂತ ನಂಗೆ ನೀವೀಗ ಹೇಳ್ತಾ ಇರುವಾಗ ಅನ್ಸುತ್ತೆ. ಯಾಕೆಂದ್ರೆ 9ನೇ ಕ್ಲಾಸಲ್ಲಿ ಮಕ್ಕಳಿಗೆ ಇಷ್ಟೆಲ್ಲ ತಿಳಿಯೋದು ನಮ್ಗೆ ಅನುಮಾನ ಆಗುತ್ತೆ. ಬಹುಶಃ ಅದೇ ನಾವು ಅಂದ್ಕೋತೀವಲ್ಲ ಒಂದೊಂದ್ಸತಿ, ಅವರು ಅದಕ್ಕೋಸ್ಕರನೇ ಹುಟ್ಟಿದವರು ಅಂತ ಅನ್ಕೋತೀವಲ್ವಾ. ಹಾಗೆ ಇವರು ಸೈನ್ಯಕ್ಕೋಸ್ಕರನೇ ಹುಟ್ಟಿದವರು ಪ್ರಾಂಜಲ್ ಅಂತ ಅನ್ಸುತ್ ನನಗೆ. ಮತ್ತೆ ಮಂಗಳೂರಿಂದ ಬೆಂಗಳೂರಿಗೆ ಬರುವಂತಹ ಪ್ರಸಂಗ ಬಂತು. ನೀವಾಗ್ಲೇ ಹೇಳಿದ್ರಿ RV ಕಾಲೇಜಲ್ಲಿ ಬಂದ್ರು ಇಲ್ಲಿ ಸೇರ್ಕೊಂಡ್ರು ಅಂತ. ಅದಕ್ಕಿಂತ ಮೊದಲೇ ಅವರು NCCನ ಮಂಗಳೂರಲ್ಲೇ ಓದುವಾಗ ತಗೊಂಡಿದ್ರ ಅಥವಾ ನಂತರದಲ್ಲಿ ತಗೊಂಡ್ರ ಅದನ್ನ?
2: ನಂತರ ಅವನು RV ಕಾಲೇಜಿಗೆ ಜಾಯಿನ್ ಆದ್ಮೇಲೆ ಅಲ್ಲಿ NCC ಇತ್ತು.
1: ಅವಾಗ್ಲೇ ಅವರಿಗೆ ರಾಷ್ಟ್ರಪತಿ ಪದಕ ಬಂದಿದ್ದ ಅಷ್ಟೇ ಸಣ್ಣ ಪೀರಿಯಡ್ ನಲ್ಲಿ.
0: ಅವನು ರಾಷ್ಟ್ರಪತಿ ಪದಕ ಸ್ಕೌಟ್ ಅಂಡ್ ಗೈಡ್ ಅಲ್ಲಿ ಬಂದಿದ್ದವನ್ಗೆ. ಆ ಪದಕ ಇಸ್ಕೊಳ್ಳೋ ಟೈಮ್ ಬಂದಾಗ ಅವ್ರ ಜೊತೆ ಸುಮಾರು ಜನನು ಇದ್ರು, ಸ್ಕೌಟ್ಸ್ ಗೈಡ್ಸ್ ಎಲ್ಲರೂ ಡೆಲ್ಲಿಗೆ ಹೋಗಿ ಅಲ್ಲೇ ಒಂದು 2 ವಾರ ಪದಕಕ್ಕೆ ಪ್ರಿಪರೇಷನ್ಸ್ ಮಾಡಿಕೊಂಡು ಅವನು ಹೋದ ರಾಷ್ಟ್ರಪತಿ ಭವನದ ಒಳಗಡೆ. ಅವನ ಜೊತೆಯಲ್ಲಿ ಬಂದಿರೋ

0: ಅವರು ಎಲ್ಲಾರ್ಗೂ ಒಟ್ಟಿಗೆ ಸೇರಿ
1: ಇಸ್ಕೊಂಡಿದ್ದಾರೆ.
0: ಆ ಟೈಮಲ್ಲಿ ಅವನ್ ಒಂದ್ ಮಾತ ಹೇಳಿದಾನೆ, ಅವನು MRPL ಸ್ಕೂಲ್ ಅಲ್ಲಿ ಕೆಮಿಸ್ಟ್ರಿ ಟೀಚರು ವೆಂಕಟರಾವ್ ಸರ್ ಅಂತ ಸ್ಕೌಟ್ ಮಾಸ್ಟರ್ ಆಗಿದ್ರು. ಅವ್ರ ಟೀಮ್ ಹಿಡ್ಕೊಂಡು ರಾಷ್ಟ್ರಪತಿಗೆ ಭವನಕ್ಕೆ ಹೋಗಿ ಅಲ್ಲಿ ಮೆಡಲ್ ಇವನ್ ಪರವಾಗಿ ಇನ್ನಿಬ್ರು ಇಸ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಒಂದ್ ಮಾತು ಹೇಳಿದಾನೆ, ಈ ರಾಷ್ಟ್ರಪತಿ ಭವನಕ್ಕೆ ನಾನೇ ಬರ್ತೀನಿ, ನಾನೇ ಮೆಡಲ್ ಇಸ್ಕೋತೀನಿ ರಾಷ್ಟ್ರಪತಿಯವ್ರ ಕೈಲಿ. ಆ ಒಂದು ಮಾತು ಹೇಳಿದ್ದ, ಅದನ್ನ ನಮ್ಗೆ ಅವ್ರ ಕೆಮಿಸ್ಟ್ರಿ ಟೀಚರ್ ನಮ್ಗೆ ಆಮೇಲೆ ಹೇಳಿದ್ರು. ಅವ್ರ ಅದನ್ನ ನಮ್ಗೆ ಹೇಳಿದ್ರು, ಈತನು ಈ ರೀತಿ ಹೇಳಿದ್ದ.
2: ನಾವು ಇನ್ಫ್ಯಾಕ್ಟ್ ಶೌರ್ಯ ಚಕ್ರ ಅವಾರ್ಡ್ ಸೆರೆಮನಿಗೆ ಡೆಲ್ಲಿಗೆ ಹೊರಡಬೇಕಾಗಿತ್ತು. ಹೊರಡೋ ದಿವಸ ಬೆಳಗ್ಗೆ 6:30 ಹೊತ್ತಿಗೆ ಅವನ್ ಸರ್ ಫೋನ್ ಮಾಡಿದ್ರು, ಈ ತರ ರಾಷ್ಟ್ರಪತಿ ಬ್ಯಾಡ್ಜ್ ಇಸ್ಕೊಳಕ್ ಹೋದಾಗ ಫೈನಲಿ ಅಂದ್ರೆ ಇಡೀ ಟೀಮ್ ಇಂದ ಇಬ್ರನ್ನ ರೆಪ್ರೆಸೆಂಟ್ ಮಾಡೋದಿಕ್ಕೆ ಕಳಿಸಿರ್ತಾರೆ. ಸೊ ಅವನ್ ಖುದ್ದಾಗ ಹೋಗಿ ಅವ್ರ ಕೈಲಿ ಇಸ್ಕೊಳ್ಳಿಲ್ಲ. ಅದೇ ದಿವಸ ಅವನ್ ನನಗೆ ಹೇಳಿದ್ದ, ನೋಡ್ತಾ ಇರಿ ನಾನ್ ಮತ್ತೆ ಬರ್ತೀನಿ ರಾಷ್ಟ್ರಪತಿ ಭವನ್ಗೆ, ನಾನು ರಾಷ್ಟ್ರಪತಿ ಅವ್ರ ಕೈಯಲ್ಲೇನೆ ನಾನು ಅವಾರ್ಡ್ ಇಸ್ಕೊಳ್ತೀನಿ ಅಂತ. ಸೊ ಅವರು ನಾವು ಶೌರ್ಯ ಚಕ್ರ ಇಸ್ಕೊಳಕ್ ಹೋದಾಗ ಅದನ್ನೇ ಹೇಳಿದ್ರು.
1: ಒಂದು 17-18 ವರ್ಷದ ಹುಡುಗನಲ್ಲಿ ಅದು ಎಂಥ ಒಂದು ದೃಢ ನಿರ್ಧಾರ ಇತ್ತು ಅನ್ನೋದು ಈಗ ಈ ಮಾತು ಹೇಳಿದಾಗ ತುಂಬಾ ಆಶ್ಚರ್ಯ ಅನ್ಸುತ್ತೆ, ತುಂಬಾ ಹೆಮ್ಮೆನೂ ಆಗುತ್ತೆ ನಿಮ್ ಜೊತೆ ನಮಗೂ ಕೂಡ. ಅಂದ್ರೆ ಸೈನ್ಯಕ್ಕೆ ಬೇಕಾಗಿರುವಂತಹ ಒಂದು ಮುಖ್ಯ ಗುಣ ಅಂದ್ರೇನೆ ಈ ತರದ ಒಂದು ದೃಢ ನಿಶ್ಚಯ ಆಗಿರಬಹುದು ಅಥವಾ ಈ ಸ್ಥಿರತೆ ಆಗಿರಬಹುದು, ಅದು ಅವರಿಗೆ ದೈವದತ್ವವಾಗಿ ಬಂದಿದೆಯಲ್ಲ ಅಂತ ನನಗೀಗ ನೀವು ಹೇಳ್ತಾ ಇರೋ ಮಾತಿನಿಂದ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಕೇಳಿ.
0: ಸ್ಕೌಟ್ಸ್ ಅಂಡ್ ಗೈಡ್ಸ್ ಪ್ರೆಸಿಡೆಂಟ್ ಮೆಡಲ್ ಕೋಟಾದಿಂದ ಅವನಿಗೆ ಕೆಮಿಕಲ್ ಇಂಜಿನಿಯರಿಂಗ್ ಸಿಕ್ತು. ಆರ್ವಿ ಕಾಲೇಜಲ್ಲಿ ಬಂದು ಸೇರಿಸಿದ್ದು ಆಯ್ತು 2013 ಜುಲೈನಲ್ಲಿ. ಅವನು ಅಲ್ಲಿ ಇಮಿಡಿಯೇಟ್ ಆಗಿ NCC ಸೇರ್ಕೊಂಡ, NCC ಆರ್ಮಿ ವಿಂಗ್ ಇದೆ ಅಲ್ಲಿ. ಅವನಿಗೆ ಬಹಳ ಇಷ್ಟ ಆಯ್ತು NCC. ಇಲ್ಲಿ ಬಂದು ಸೇರ್ಕೊಂಡ್ಮೇಲೆ ಅವನ ಫುಲ್ ಫೋಕಸ್ NCC, ಅದರ ಯೂನಿಫಾರ್ಮ್, ಆ NCC ಆಕ್ಟಿವಿಟಿ ಯಾವ್ದನ್ನು ಬಿಡ್ಲಿಲ್ಲ,
1: ಹೆಚ್ಚು ಸ್ಪಷ್ಟ ಆಗ್ತಾ ಹೋಯ್ತು ನಾನೇನ್ ಮಾಡ್ತಿದ್ದೀನೋ ಆ ದಾರಿ ಕಾಣ್ತಾ ಇದೆ ಅಂತ.
0: ಆಮೇಲೆ NCC ಕ್ಯಾಂಪ್ಗೆ ಹೋಗೋದು ತಪ್ಪೇ, ಇರೋ ಒಂದ್ 3-4 ತಿಂಗಳಲ್ಲೇನೆ ಅವನ್ ಕ್ಲಿಯರ್ ಆಗಿ ಗೊತ್ತಿತ್ತು ಅವನ್ಗೆ, ಹೇಗಾದ್ರೂ ಮಾಡಿ ಅವನು ಸೈನ್ಯಕ್ಕೆ ಸೇರ್ಕೊಂಡೇ ಸೇರ್ಕೋತೀನಿ ಅಂತ.
1: ಆಮೇಲೆ NDA ಪರೀಕ್ಷೆ ತಗೊಂಡಾಗ ಅವರು ರಾಷ್ಟ್ರೀಯ 2ನೇ ರ್ಯಾಂಕ್ ತಗೊಂಡ್ರು. NDA ಪರೀಕ್ಷೆ ಅನ್ನೋದೇ ಬಹಳ ಕಷ್ಟದ ಪರೀಕ್ಷೆ, ಅದನ್ನ ನೀವೇ ಹೇಳಿದ್ರಿ ಮೊದಲನೇ ಬಾರಿ ಆಗ್ಲಿಲ್ಲ ಅದು ಅಂತ ಹೇಳಿ. 2ನೇ ಬಾರಿ ಮಾಡಿದಾಗ್ಲೂ ಅವರು 2ನೇ ರ್ಯಾಂಕ್ ತಗೊಂಡ್ರು. ಅಂದ್ರೆ ಎಷ್ಟು ಅದಕ್ಕೆ ಸಿದ್ಧತೆ ಮಾಡಿಕೊಂಡಿರಬಹುದು ಅಂತ.
0: ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅವನ್ ಫೋಕಸ್ ಇತ್ತು, ಮೊದಲನೇ ಪ್ರಯತ್ನಕ್ಕೆ ಅವನ್ ಸಕ್ಸಸ್ ಆಗಿರ್ಲಿಲ್ಲ. ಈ ಮಧ್ಯದಲ್ಲಿ ಅವನು 2ನೇ ಪ್ರಯತ್ನ ಕೊಟ್ಟಿದ್ದ NDAಗೆ. ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತ TES ಸ್ಕೀಮ್ ಅಂತ, ಅದು NDA ಪ್ಯಾರಲಲ್. ಅದು NDA ಎಕ್ಸಾಮ್ ಬರೆದು SSB ಇಂಟರ್ವ್ಯೂಗೆ ಹೋಗ್ತಾರೆ. ಇಲ್ಲಿ ಅವ್ರದ್ದು ಟೆಕ್ನಿಕಲ್ ಮಾರ್ಕ್ಸ್ ಏನ್ ಬಂದಿದೆ 8ನೇ ಕ್ಲಾಸ್ ಇಂದ ಹಿಡಿದು 12ನೇ ಕ್ಲಾಸ್ ವರ್ಗೂ ಅದನ್ನ ಲೆಕ್ಕಕ್ಕೆ ತಗೊಂಡು ಅವ್ರ ಇಂಟರ್ವ್ಯೂ ಕರೀತಾರೆ. ಆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಲ್ಲಿ ಅವನಿಗೆ SSB ಇಂಟರ್ವ್ಯೂ 5ನೇ ತಾರೀಕು ನವೆಂಬರ್ 2013 ಬೆಂಗಳೂರಲ್ಲೇ ಸಿಕ್ತು ಅವನಿಗೆ. SSB ಇಂಟರ್ವ್ಯೂನಲ್ಲಿ ಅವನ್ ಒಂದಾಗತ್ಲೂ ಒಂದು ಪಾಸ್ ಮಾಡಿಕೊಂಡು ಫೈನಲ್ ಆಗಿ ಮೆಡಿಕಲ್ ಟೆಸ್ಟ್ ಪಾಸ್ ಆಯ್ತು. ಅವನ್ ಒಂದೋ ಎರಡೋ ಮೆಡಿಕಲ್ ಟೆಸ್ಟ್ ಅಲ್ಲಿ ಟೆಂಪ್ರರಿ ರಿಜೆಕ್ಷನ್ ಅಂತ ಆಯ್ತು. ಅವನ್ ವೆಯ್ಟ್ ಇರಲಿಲ್ಲ, ಅವನ್ ಹೈಟ್ಗೆ 7-8 kg ಕಡಿಮೆ ಇದ್ದ. ಆ ಒಂದು ರಿಜೆಕ್ಷನ್ಗೆ ಟೈಮ್ ಕೊಡ್ತಾರೆ,
2: 45 ದಿವಸ ಟೈಮ್ ಕೊಡ್ತಾರೆ.
0: ಆ ಟೈಮ್ ಅಲ್ಲಿ ಅವನ ವಾಪಸ್ ಮಂಗಳೂರಿಗೆ ಕರೆಸ್ಕೊಂಡು ಅವನಿಗೆ ಏನ್ ಪೋಷಣೆ ಮಾಡ್ಬೇಕು ಮಾಡಿ ಅವನು ಮಾಡ್ದ.
1: ಅದರಲ್ಲಿ ಅನುರಾಧ ಅವ್ರ ಕೊಡುಗೆ ಜಾಸ್ತಿ ಇರುತ್ತೆ.
2: ಹೌದು, ಇನ್ಫ್ಯಾಕ್ಟ್ ಅವನು 7-7.5 kg ಕಡಿಮೆ ಇದ್ದ. ಬಟ್ ಫೈನಲಿ ಆ 40 ದಿವಸದಲ್ಲಿ ಮತ್ತೆ ಟೆಸ್ಟ್ ಕೊಡಕ್ ಹೋಗೋತ್ತಿಗೆ 9.5 kg ಏನಾಗಿದ್ದ, ಒಂಥರ ನಿಜವಾಗ್ಲು ಆಶ್ಚರ್ಯ ಆಯ್ತು ನಮ್ಗೆನೆ. ಅಂಡ್ ಅವನು TES ಎಂಟ್ರಿ ಇಂದ ಹೋಗಿ NDA ಎಂಟ್ರಿ ಎಕ್ಸಾಮ್ ಬರ್ದಿದ್ದ, ಫಸ್ಟ್ ಟೈಮ್ ಆಗಿರ್ಲಿಲ್ಲ TES ಇಂದ.
0: ಸೆಕೆಂಡ್ ಟೈಮ್ ತೇರ್ಗಡೆ ಆದ, NDA ರಿಸಲ್ಟ್ ಬಂತು, ಅಷ್ಟಲ್ಲ ಅವನು ODA ಗಯಾ TES ಎಂಟ್ರಿ ನಲ್ಲಿ
1: ಸೇರ್ಕೊಂಡಿದ್ದ.
0: ಅಲಹಾಬಾದ್ ಅಲ್ಲಿ ಅವನಿಗೆ SSB ಬಂದಿತ್ತು NDA, ಇಲ್ಲ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಲ್ಲಿ
1: ಕಂಟಿನ್ಯೂ
0: ಮಾಡ್ತೀನಿ. ಅವನು SSB ಸೆಲೆಕ್ಷನ್ ಮೆರಿಟ್ ಲಿಸ್ಟ್ ಅಲ್ಲಿ
1: ಆಲ್ ಇಂಡಿಯಾ
0: ಸೆಕೆಂಡ್ ರ್ಯಾಂಕ್, ಸೌತ್ ಇಂಡಿಯಾ ಫಸ್ಟ್.
1: ಓಹೋ,
0: ಅವನ್ ಈ ಒಂದ್ ಸಂದರ್ಭದಲ್ಲಿ ನಾವು ಡೆಲ್ಲಿಗೆ ಹೋಗಿ ಅವನ್ನ ರೀಮೆಡಿಕಲ್, ಅವನ್ ವೆಯ್ಟ್ ಏನು ಕಡಿಮೆ ಇತ್ತು ಅದನ್ನ ಮಾಡಿ ಕ್ಲಿಯರ್ ಆದ ಕೂಡ್ಲೇ ಅವನು ನಾವೆಲ್ಲ ಹೊರಗಡೆ ಕಾಯ್ತಾ ಇದ್ವಿ ಮೆಡಿಕಲ್ ಟೆಸ್ಟ್ ಸೆಂಟರ್ ಅಲ್ಲಿ. ಮೆಸೇಜ್ ಬೇರೆ ಮಾಡ್ದ, ದ ಗೇಟ್ಸ್ ಆಫ್ OTA ಗಯಾ ಆರ್ ಓಪನ್ ಟು ಮೀ ನೌ.
1: ಒಂಥರ ಹೀಸ್ ಅಹೆಡ್ ಆಫ್ ಹಿಸ್ ಟೈಮ್ಸ್ ಅಂತ ನಂಗೆ ಅನ್ಸುತ್ತೆ ನೋಡಿ, ಎಷ್ಟು ದೊಡ್ಡ ಮಾತದು, ದ ಗೇಟ್ಸ್ ಆರ್ ಓಪನ್ ಅಂತಂದ್ರೆ.
0: ಸರಿ, ಆಮೇಲೆ ನಾವು ಅಷ್ಟೆಲ್ಲ ಆದ್ಮೇಲೆ

0: ಮೆರಿಟ್ ಲಿಸ್ಟ್ ಅಲ್ಲಿ ಬರಬೇಕು. ಮೆರಿಟ್ ಲಿಸ್ಟ್ ಇಸ್ ಆಲ್ಸೋ ದ ಲಾಸ್ಟ್ ಫೈನಲ್ ಪ್ರೂಫ್ ದಟ್ ಹಿ ಹ್ಯಾಸ್ ಗಾಟ್ ಸೆಲೆಕ್ಟೆಡ್. ನಾವು ಟ್ರೈನ್ ಇಂದ ಬರ್ತಾ ಇದ್ವಿ, ಡೆಲ್ಲಿಯಿಂದ ಬೆಂಗಳೂರಿಗೆ ಬುಕ್ ಮಾಡಿಕೊಂಡು ರಾತ್ರಿ ಟ್ರೈನ್ ಅದು, ನಾವು ಭೋಪಾಲಿಗೆ ಬರೋ ಹೊತ್ತಿಗೆ ಅವನಿಗೆ ಮೆಸೇಜ್ ಬಂತು, ಲಿಸ್ಟ್ ಬಂತು, ನಂಬರ್ 2 ಲಿಸ್ಟ್ ಅಲ್ಲಿ
1: ಹೆಸರಿದೆ.
0: ಸೊ ಹಿ ವಾಸ್ ಸೋ ವೆರಿ ಕ್ಲಿಯರ್ ದಟ್ ಅವನ್ ಆರ್ಮಿಗೆ ಫೋರ್ಸಸ್ ಗೆ ಸೇರ್ಕೋಬೇಕು ಅಂತ ಅದನ್ನ ಮಾಡಿ ತೋರಿಸ್ತ.
1: ತುಂಬಾ ಸೂಕ್ಷ್ಮವಾಗಿನೇ ಎಲ್ಲನ್ನು ಗಮನಿಸೋದು ಅಥವಾ ಎಲ್ಲವನ್ನು ತಾವು ಅಳವಡಿಸ್ಕೊಳ್ಳೋದು ಉದ್ದಕ್ಕೂ ಕಾಣ್ತಾ ಹೋಗುತ್ತೆ. ಈಗ ನೀವು ಹೇಳ್ತಾ ಇರುವಾಗ ಕೊನೆಗೆ ಕಮಿಷನ್ ಆಗ್ತಾರಲ್ಲ, ಅದು ಬಹಳ ಮುಖ್ಯ. ಸೆಲೆಕ್ಷನ್ ಆದಾಗ ಒಂದ್ ಸಂತೋಷ, ಟ್ರೈನಿಂಗ್ ಹೋಗ್ತಾರೆ, ಟ್ರೈನಿಂಗ್ ನಾರ್ಮಲ್ ಎಲ್ಲರ ಹಾಗೆ ಆಗುತ್ತೆ. ಮೊದಲಿಂದ ಅವ್ರು ಎಲ್ಲದರಲ್ಲೂ ಚೆನ್ನಾಗೇ ಮಾಡ್ತಿರೋದ್ರಿಂದ ಬಹುಶಃ ಟ್ರೈನಿಂಗ್ ಅಲ್ಲೂ ತುಂಬಾನೇ ಚೆನ್ನಾಗಿ ಮಾಡಿರ್ತಾರೆ ಅಂತ ಅನ್ಸುತ್ತೆ. ಆಮೇಲೆ ಪೋಸ್ಟಿಂಗ್ ಸಿಗುತ್ತೆ ನೋಡಿ ಅವ್ರಿಗೆ, ಅದು ಬಹಳ ಮುಖ್ಯ. ಅದರಲ್ಲೂ ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ ಕೆಲಸ ಮಾಡಬೇಕು ಅನ್ನೋದು ಬಹುಶಃ ಇಂಡಿಯನ್ ಆರ್ಮಿಯ ಎಲ್ಲರದ್ದು ಒಂದ್ ಕನಸು ಅಂತ ನನ್ಗನ್ಸುತ್ತೆ. ಹಾಗೆ ಇವರಿಗೆ ರಾಷ್ಟ್ರೀಯ ರೈಫಲ್ಸೇ ಸಿಕ್ಬಿಡ್ತಲ್ಲ, ಅವಾಗ ಏನ್ ಅನ್ಸ್ತು ಅವ್ರಿಗೆ?
0: ಅವನು 2018 ಡಿಸೆಂಬರ್ ಇಂಜಿನಿಯರಿಂಗ್ ಅವರೇ ಮಾಡಿಸ್, ಟೆಲಿಕಮ್ಯುನಿಕೇಶನ್ ಅಂಡ್ ಐಟಿ, ಮಾಹು ಇಂದೂರಲ್ಲಿ. ಮೂರ್ ಕಡೆ ಇದೆ CTW ಕ್ಯಾಡೆಟ್ ಟ್ರೈನಿಂಗ್ ವಿಂಗ್, ಒಂದು ಮಾಹು, ಇನ್ನೊಂದು ಸಿಕಿಂದ್ರಾಬಾದ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೂರನೇದು ಕಾಂಬ್ಯಾಟ್ ಇಂಜಿನಿಯರಿಂಗ್ ಪುಣೆಯಲ್ಲಿದೆ. ಸೊ ಹೀ ಸೆಲೆಕ್ಟೆಡ್ ಮಾಹು ಟೆಲಿಕಮ್ಯುನಿಕೇಶನ್ ಅಂಡ್ ಐಟಿ. 4 ವರ್ಷ ಇಂದೂರಲ್ಲಿ ಮಾಹು ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಆಫ್ ವಾರ್ 4 ವರ್ಷ ಇದ್ದ. 2017 ಗಯಾ OTA ಒಂದು ಪೇರೆಂಟ್ ಮಿಲಿಟರಿ ಟ್ರೈನಿಂಗ್ ಅಲ್ಲಿ ಅವನಿಗೆ ಪಾಸ್ ಔಟ್ ಪೀರಿಯಡ್ ಇತ್ತು. ಪಾಸ್ ಔಟ್ ಪೀರಿಯಡ್ ದೆನ್ ಹಿ ಗಾಟ್ ದ ರ್ಯಾಂಕ್ ಆಫ್ ಎ ಲೆಫ್ಟಿನೆಂಟ್. ಸೊ ಹಿ ಟುಕ್ ದ ರ್ಯಾಂಕ್, ಒನ್ ಮೋರ್ ಇಯರ್ ವಾಸ್ ಲೆಫ್ಟ್, ಇನ್ನೊಂದು ವರ್ಷ ಉಳಿದಿತ್ತು ಇಂಜಿನಿಯರಿಂಗ್ ಅಲ್ಲಿ. ಅದ್ ಮಾಹುನಲ್ಲಿ ಮುಗಿಸ್ಕೊಂಡು 2018 ಡಿಸೆಂಬರ್ ಅವನಿಗೆ ಪೋಸ್ಟಿಂಗ್ ಬಂತು. ಫಸ್ಟ್ ಪೋಸ್ಟಿಂಗ್ ಅಂಬಾಲಾ, ಅಂಬಾಲಾ ಸ್ಟ್ರೈಕ್ ಕೋರ್ 2 ಕೋರ್ ಆಫ್ ಸಿಗ್ನಲ್ಸ್ ಅಲ್ಲಿ ಅವನ ಅಂಬಾಲಾಗ ಹೋಗಿ ಸೇರ್ಕೊಂಡ. ಇಮಿಡಿಯೇಟ್ ಆಗಿ 2019 ಅವನಿಗೆ ಫರೀದ್ಕೋಟ್ ಒಂದು ಪೋಸ್ಟಿಂಗ್ ಆಯ್ತು. ಫರೀದ್ಕೋಟ್ ಅಲ್ಲಿ ಅವನ್ ವಾಲಂಟಿಯರ್ ಮಾಡ್ದ. ಇನ್ಯಾರೋ ಹೋಗ್ಬೇಕಾಗಿತ್ತು,
1: ತಾನೇ ಹೋಗ್ತೀನಿ,
0: ಅವ್ರು ಹೋಗಲ್ಲ ಅಂತ ಹೇಳದ್ಮೇಲೆ ಇವನ್ ವಾಲಂಟಿಯರ್ ಮಾಡ್ಕೊಂಡು ಫರೀದ್ಕೋಟ್ ಹೋಗಿ ಹಿ ವಾಸ್ ದೇರ್ ಇನ್ ದ 6 ಮಂತ್ಸ್ ಫರೀದ್ಕೋಟ್ ಅಲ್ಲಿ. ಅದಾದ್ಮೇಲೆ ಮತ್ತೆ ಯಂಗ್ ಆಫೀಸರ್ ಕೋರ್ಸ್ ಅಂತ ಮತ್ತೆ ಮಾಹೂಗ್ ಬಂದ. ದೆನ್ ಆಫ್ಟರ್ ದಟ್ ಯಂಗ್ ಆಫೀಸರ್ಸ್ ಕೋರ್ಸ್ ಹಿ ವೆಂಟ್ ಬ್ಯಾಕ್ ಟು ಅಂಬಾಲಾ. ಅಂಬಾಲಲ್ಲಿ 2021 ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಅಂಬಾಲಲ್ಲೇ ಇದ್ದಿದ್ದು. ನವೆಂಬರ್ ಹಿ ವಾಸ್ ಪೋಸ್ಟೆಡ್ ಇನ್ ರಾಷ್ಟ್ರೀಯ ರೈಫಲ್ಸ್ 63 ಕಾಲಕೋಟ್ ಅಲ್ಲಿ. 2.5 ವರ್ಷ
2: ಪೋಸ್ಟಿಂಗ್, ಅದು ಮ್ಯಾಂಡೇಟರಿ ಪೋಸ್ಟಿಂಗ್ ಸಿಗ್ನಲ್ಸ್ ಅಲ್ಲಿ ಇರೋರ್ಗೆ, ಮತ್ತೆ ಇಂಜಿನಿಯರಿಂಗ್ ರೆಜಿಮೆಂಟ್ ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ 30 ಮಂತ್ಸ್ ಮಾಡ್ಲೇಬೇಕು ಮ್ಯಾಂಡೇಟರಿ ಪೀರಿಯಡ್ ಅದು. ಸೊ ಅದನ್ನ ಆ ಟೈಮ್ ಆಪ್ಟ್ ಮಾಡ್ಕೊಂಡ ಅವನು,
1: ಅವರೇ ಆರಿಸ್ಕೊಂಡಿದ್ದು.
2: ಹೌದು,
0: 2021 ಆಗಸ್ಟ್ 27 ಅವನ ಅದಿತಿ ಜೊತೆ ಅವನ್ ಮದ್ವೆ ಆಯ್ತು. ಬೆಂಗಳೂರಲ್ಲೇ ಮಾಡಿದ್ವಿ. ಅವಳು ಅಂಬಾಲಲ್ಲಿ ಒಂದು 3-4 ತಿಂಗಳು ಇದ್ಲು. ಆಮೇಲೆ ನಾನೇ ಅವಳನ್ನ IIT ಮದ್ರಾಸ್ಗೆ ಹೋಗಿ ಚೆನ್ನೈಗೆ ಹೋಗಿ ಬಿಟ್ಬಿಟ್ಟು ಬಂದ. ಅವಳು IIT ಖರಗ್ಪುರ್ ಅಲ್ಲಿ PhD ಬಯೋಟೆಕ್ ಅಲ್ಲಿ ಸೇರ್ಕೊಂಡಿದ್ಲು, ಬಟ್ ಗಾಟ್ ಎ ಚೇಂಜ್ ಟು IIT ಚೆನ್ನೈ. ನಾನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ IIT ಚೆನ್ನೈಗೆ. ಬೈ ದ ಟೈಮ್ ಹಿ ಹ್ಯಾಡ್ ಜಾಯಿನ್ಡ್ ರಾಷ್ಟ್ರೀಯ ರೈಫಲ್ಸ್.
1: ಅನುರಾಧ ಅವರೇ ಹಾಗೂ ವೆಂಕಟೇಶ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್.
0: ಜೈ ಹಿಂದ್. ಭಾರತ್ ಮಾತಾ ಕಿ ಜೈ.
3: ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಹುತಾತ್ಮರಾದ ಕ್ಯಾಪ್ಟನ್ MV ಪ್ರಾಂಜಲ್ ಅವರ ಪಾಲಕರಾದ ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ SB. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಗಾನಗಂಗೆ

ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಂದಿನಂತೆ ಮಾತು, ಮಾಹಿತಿ ಹಾಗೂ ಗೀತೆಗಳೊಂದಿಗೆ ನಾವು ನಿಮ್ಮ ಜೊತೆಯಾಗ್ತೀವಿ ನಮ್ಮ ಈ ಗಾನಗಂಗೆ ಕಾರ್ಯಕ್ರಮದಲ್ಲಿ.

ಪ್ರತಿ ವರ್ಷ ಆಗಸ್ಟ್ 7ನೇ ತಾರೀಕಿನಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನಾಗಿ ಆಚರಿಸಲಾಗುತ್ತೆ. 1905ರ ಸ್ವದೇಶಿ ಚಳುವಳಿಯ ಸ್ಮರಣಾರ್ಥವಾಗಿ ಈ ದಿನವನ್ನು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಎಂದು ಆಚರಿಸುತ್ತೇವೆ. ಭಾರತೀಯ ಕೈಮಗ್ಗ ನೇಕಾರರ ಕೌಶಲ್ಯ, ಪರಿಶ್ರಮ ಹಾಗೂ ದೇಶದ ಸಾಂಸ್ಕೃತಿಕ ಪರಂಪರೆಯನ್ನ ಗೌರವಿಸುವುದು ಈ ದಿನದ ಮುಖ್ಯ ಉದ್ದೇಶ. ನಮ್ಮ ಸಂಸ್ಕೃತಿಯ ಬಣ್ಣಗಳನ್ನು ನೂಲಿನಲ್ಲಿ ಹೆಣೆದು ಈ ಒಂದು ಪರಂಪರೆಯನ್ನು ತಲೆಮಾರಿನಿಂದ ತಲೆಮಾರಿಗೆ ಕೊಂಡೊಯ್ತಾ ಇರುವಂತಹ ಕೈಗಳೇ ನಮ್ಮ ಕೈ

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಸ್ವದೇಶಿ ಚಳುವಳಿಯ ಸ್ಮರಣಾರ್ಥವಾಗಿ ಇಂದಿನ ದಿನವನ್ನು ಆಚರಿಸಲಾಗುತ್ತೆ. ಇದೊಂದು ಸ್ವದೇಶಿ ಎಂಬ ಚಿಂತನೆಗೆ ಜೀವ ತುಂಬಿದಂತಹ ನೂಲಿನ ಕತೆ. ಆತ್ಮನಿರ್ಭರ ಭಾರತದ ಹೆಮ್ಮೆಯ ಸಂಕೇತವಾದಂಥ ಕೈಮಗ್ಗದ ಪ್ರಾಮುಖ್ಯತೆಯನ್ನು ನಾವೆಲ್ಲರೂ ಸ್ಮರಿಸಲೇಬೇಕು. ಸ್ವದೇಶಿ ಅಂದರೆ ನಮ್ಮ ದೇಶದಲ್ಲಿ ತಯಾರಾದಂತಹ ವಸ್ತುಗಳನ್ನೇ ನಾವು ಬಳಸಬೇಕು ಎಂಬ ಉದ್ದೇಶದಿಂದ ಬ್ರಿಟಿಷರ ಆಳ್ವಿಕೆಯಲ್ಲಿ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ನಮ್ಮವರೇ ತಯಾರಿಸುತ್ತಿದ್ದಂತಹ ವಸ್ತುಗಳನ್ನು ಬಳಸುವಂತೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಸ್ವದೇಶಿ ಚಳುವಳಿ ಆರಂಭವಾಯಿತು. 1905 ಬ್ರಿಟಿಷ್ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಕರ್ಜನ್ ಅವರು ಬಂಗಾಳವನ್ನು ನಮ್ಮ ದೇಶದಿಂದ ವಿಭಜಿಸುತ್ತಾರೆ. ಈ ನಿರ್ಧಾರವನ್ನ ವಿರೋಧಿಸಿ 1905 August 7 ಕೋಲ್ಕತ್ತಾದ ಟೌನ್ ಹಾಲ್ನಲ್ಲಿ ನಡೆದಂತಹ ಐತಿಹಾಸಿಕ ಸಭೆಯಲ್ಲಿ ಈ ಸ್ವದೇಶಿ ಚಳುವಳಿಗೆ ಕರೆ ನೀಡಲಾಗುತ್ತೆ. ಅಲ್ಲಿಂದ ದೇಶಾದ್ಯಂತ ವಿದೇಶಿ ವಸ್ತುಗಳನ್ನು ಬಹಿಷ್ಕಾರಗೊಳಿಸಿ ಸ್ವದೇಶಿ ವಸ್ತುಗಳನ್ನೇ ನಾವೆಲ್ಲರೂ ಬಳಸೋಣ ಎಂಬ ಜಾಗೃತಿಯನ್ನು ಭಾರತೀಯರಲ್ಲಿ ಮೂಡಿಸಲಾಗುತ್ತೆ. ಇದೀಗ ಕೇಳಿ ರನ್ನ ಚಿತ್ರಕ್ಕಾಗಿ ವಿಜಯಪ್ರಕಾಶ್ ಅವರು ಹಾಡಿರುವ ಗೀತೆ, ಯೋಗರಾಜ್ ಭಟ್ ಅವರ ಗೀತರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ.

ಈ ಒಂದು ಸ್ವದೇಶಿ ಚಳವಳಿಯಲ್ಲಿ ನಮ್ಮ ದೇಶದ ಅನೇಕ ಪ್ರಮುಖ ನಾಯಕರು ಭಾಗವಹಿಸ್ತಾರೆ. ಅವರಲ್ಲಿ ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್ ಹಾಗೂ ಅರವಿಂದ್ ಘೋಷ್ ಇನ್ನು ಮುಂತಾದವರು. ಇವರೆಲ್ಲರ ಉದ್ದೇಶ ಒಂದೇ, ಭಾರತೀಯರು ತಯಾರಿಸಿದ ವಸ್ತುಗಳಿಗೆ ಹೆಚ್ಚು ಬೇಡಿಕೆ ಬರಬೇಕು. ಇದರ ಮೂಲಕ ದೇಶದ ಆರ್ಥಿಕತೆ ಬಲಗೊಂಡು ಸ್ವಾವಲಂಬನೆ ಮತ್ತು ರಾಷ್ಟ್ರಭಕ್ತಿಯನ್ನು ಬಲಪಡಿಸುವ ಐತಿಹಾಸಿಕ ಜನಾಂದೋಲನ ಏರ್ಪಡಬೇಕು. ಆಗಷ್ಟೇ ಈ ಆಂಗ್ಲರ ಆರ್ಥಿಕ ಪ್ರಭಾವ ಕಡಿಮೆ ಮಾಡಬಹುದು. ಅಷ್ಟೇ ಅಲ್ಲ, ಇವರ ಅಟ್ಟಹಾಸಕ್ಕೆ ಕಡಿವಾಣವನ್ನ ಹಾಕಲೇಬೇಕು ಅಂತ ಎಲ್ಲರೂ ಸೇರಿ ಈ ಸ್ವದೇಶಿ ಚಳವಳಿಯನ್ನ ಆರಂಭಿಸ್ತಾರೆ. ಇದೀಗ ಕೇಳಿ, ಜೊತೆಗಾರ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಕಲ್ಪನಾ ಅವರು ಹಾಡಿದ್ದಾರೆ. ಜಮಖಂಡಿ ಶಿವು ಅವರ ಸಾಹಿತ್ಯಕ್ಕೆ ಸುಜಿತ್ ಶೆಟ್ಟಿ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 9:50. ಪ್ರತಿಯೊಂದು ಕೈಮಗದ ಬಟ್ಟೆಯ ಹಿಂದೆ ಒಬ್ಬ ನೇಕಾರನ ಕನಸು, ಒಂದು ಕುಟುಂಬದ ಬದುಕು ಮತ್ತು ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆ ಅಡಗಿರುತ್ತೆ. ಯಂತ್ರಗಳು ನಿಮಿಷಗಳಲ್ಲಿ ಸಾವಿರಾರು ಬಟ್ಟೆಗಳನ್ನು ತಯಾರಿಸಬಹುದು, ಆದರೆ ಒಬ್ಬ ಮನುಷ್ಯ ತನ್ನ ಕೈಗಳಿಂದ ಹೆಣೆದ ಬಟ್ಟೆಯಲ್ಲಿ ಅವನ ಶ್ರಮದ ಬೆವರಿನ ಹನಿಗಳು ನೂಲಾಗಿ, ನೂಲಿನ ಎಳೆಗಳು ಕಲೆಯಾಗಿ, ಆ ಕಲೆಯ ಸೊಬಗು ನಮ್ಮ ಸಂಸ್ಕೃತಿಯ ಹೆಮ್ಮೆಯಾಗಿ ರೂಪುಗೊಳ್ಳುವಂತಹ ಅದ್ಭುತ ಪ್ರಕ್ರಿಯೆ ಕೈಮಗ್ಗದ್ದು.

ಕೆ ಜೆ ಜೇಸುದಾಸ್ ಅವರ ಕಂಠಸಿರಿಯಲ್ಲಿ ಈ ಒಂದು ಗೀತೆ ಮೂಡಿಬಂತು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿತ್ತು.

ಇನ್ನು ನೇಕಾರರ ಕಾರ್ಯವೈಖರಿ ಹೇಗಿರುತ್ತೆ ಅಂದರೆ, ಮೊದಲನೇದಾಗಿ ಹತ್ತಿ, ರೇಷ್ಮೆ, ಉಣ್ಣೆ ಅಥವಾ ಇತರ ನಾರುಗಳಿಂದ ತಯಾರಿಸಿದಂತಹ ನೂಲನ್ನು ಆಯ್ಕೆ ಮಾಡ್ಕೋತಾರೆ. ನಂತರ ಆ ನೂಲನ್ನು ಸರಿಯಾಗಿ ಸುತ್ತಿ ಬೇಕಾದರೆ ಬಣ್ಣವನ್ನು ಹಾಕ್ಕೊಂಡು ಮಗ್ಗಕ್ಕೆ ತಯಾರಿ ಮಾಡಿಕೊಳ್ತಾರೆ. ನಂತರ ಉದ್ದುದ್ದ ನೂಲುಗಳನ್ನು ಎಲ್ಲೆಯೋ ಗಂಟು ಇರದ ಹಾಗೆ ಮಗ್ಗದಲ್ಲಿ ಅಳವಡಿಸಬೇಕಾಗಿ ಬರುತ್ತೆ. ಇವಿಷ್ಟು ಕೇವಲ ಸಿದ್ಧತೆಗಳಾದರೆ ಈಗ ಆರಂಭ ಆಗುತ್ತೆ ನೇಯುವ ಕೆಲಸ. ಅಡ್ಡ ನೂಲನ್ನು ತಾಣಿಯ ನಡುವೆ ಹಾಯಿಸ್ತಾ ಮಗ್ಗದ ಸಹಾಯದಿಂದ ಬಟ್ಟೆಯನ್ನ ಹೆಣೆಯಲು ಪ್ರಾರಂಭ.

ಮಾಡ್ತಾರೆ. ಈಗ ಅದಕ್ಕೊಂದು ವಿನ್ಯಾಸ ಕೊಡಬೇಕಲ್ವಾ? ಸೀರೆ, ಶಾಲು ಅಥವಾ ಬಟ್ಟೆಗೆ ಒಪ್ಪುವಂತಹ ಡಿಸೈನ್ಗಳನ್ನ ನೂಲಿನಿಂದಲೇ ಹೆಣಿತಾರೆ. ಅಂತಿಮವಾಗಿ ನೇಯ್ದ ಬಟ್ಟೆಯ ಗುಣಮಟ್ಟವನ್ನ ಪರಿಶೀಲಿಸಿ ಉತ್ತಮವಾಗಿ ಮಡಚಿ ಮಾರಾಟಕ್ಕೆ ಸಿದ್ಧಪಡಿಸ್ತಾರೆ. ಹೀಗೆ ಒಬ್ಬ ನೇಕಾರ ಕೇವಲ ಬಟ್ಟೆಯನ್ನ ಮಾತ್ರ ನೇಯೋದಿಲ್ಲ, ತನ್ನ ಶ್ರಮ, ಕೌಶಲ್ಯ ಮತ್ತು ಸೃಜನಶೀಲತೆಯನ್ನ ಪ್ರತಿಯೊಂದು ನೂಲಿನ ಎಳೆಯಲ್ಲಿ ಹೆಣೆದು ಬಟ್ಟೆಯಾಗಿ ರೂಪಿಸುವಂತಹ ಒಬ್ಬ ಮಹಾನ್ ಕಲಾವಿದ. ಇನ್ನು ಮುಂದೆ ಕೇಳಿ, ಜನುಮದ ಜೋಡಿ ಚಿತ್ರಕ್ಕಾಗಿ ಸಂಗೀತ ಕಟ್ಟಿಯವರು ಹಾಡಿದ್ದಾರೆ ವಿ ಮನೋಹರ್ ಅವರ. ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ
1: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ರಾಜೇಶ್ ಕೃಷ್ಣನ್ ಹಾಗೂ ದಿವ್ಯಾ ರಾಘವನ್ ಅವರ ಕಂಠದಲ್ಲಿ ಕೇಳಿ ಬಲರಾಮ ಚಿತ್ರದ ಗೀತೆ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನ ನೀಡಿದ್ದಾರೆ ಹಂಸಲೇಖಾ.

ಸ್ನೇಹಿತರೆ, ನಾವು ಮಾತಾಡ್ತಿದ್ವಿ ರಾಷ್ಟ್ರೀಯ ಕೈಮಗ್ಗ ದಿನದ ಬಗ್ಗೆ. ಯಾವುದೇ ಒಂದು ಕ್ಷೇತ್ರದಲ್ಲೂ ಎಷ್ಟೆಲ್ಲ ಪ್ರಯೋಜನಗಳಿರುತ್ತೋ ಅಷ್ಟೇ ಕಠಿಣ ಸವಾಲುಗಳು ಇರುತ್ತೆ. ಹೌದು, ಪಾರಂಪರಿಕವಾಗಿ ಬರ್ತಾ ಇರುವಂತಹ ಈ ಕೈಮಗ್ಗಗಳು ಅನೇಕ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಲಕ್ಷಾಂತರ ಕುಟುಂಬಗಳಿಗೆ ಜೀವನೋಪಾಯದ ಮಾರ್ಗಗಳಾಗಿವೆ. ಒಂದು ಪ್ರದೇಶದ ಸಂಸ್ಕೃತಿ, ಸಂಪ್ರದಾಯ ಎಲ್ಲವೂ ಅವರವರ ಕಲೆ ಉಳಿಯೋದಕ್ಕೆ ಸಹಕಾರಿಯಾಗುತ್ತೆ. ಕೈಮಗ್ಗ ಪರಿಸರ ಸ್ನೇಹಿಯಾಗಿದ್ದು ಕಡಿಮೆ ವಿದ್ಯುತ್ ಬಳಕೆಯನ್ನ ಆಗುತ್ತೆ. ಅಷ್ಟೇ ಅಲ್ಲ, ಕೈಯಿಂದ ನೇಯ್ದಂತಹ ಬಟ್ಟೆಗಳು ಒಳ್ಳೆಯ ಗುಣಮಟ್ಟ, ಬಾಳಿಕೆ ಮತ್ತು ವಿಶಿಷ್ಟ ವಿನ್ಯಾಸಕ್ಕೆ ಹೆಸರುವಾಸಿಯಾಗಿವೆ. ಜೊತೆಗೆ ಮಹಿಳೆಯರ ಸ್ವಾವಲಂಬನೆಗೂ ಆರ್ಥಿಕವಾಗಿ ನೆರವಾಗುತ್ತೆ. ವೋಕಲ್ ಫಾರ್ ಲೋಕಲ್ ಮತ್ತು ಸ್ವದೇಶಿ ಉತ್ಪನ್ನಗಳು ಬೇಕಾದ ಕಚ್ಚಾ ವಸ್ತುಗಳ ಬೇಡಿಕೆಗೂ ಉತ್ತೇಜನವನ್ನು ನೀಡಿದಂತಾಗತ್ತೆ. ಇನ್ನು ಮುಂದೆ ಕೇಳಿ, ನೀಲಕಂಠ ಚಿತ್ರಕ್ಕಾಗಿ ಶ್ರೀನಿವಾಸ್ ಹಾಗೂ ಸುಮಾ ಶಾಸ್ತ್ರಿ ಅವರು ಹಾಡಿರುವಂತಹ ಗೀತೆ. ವಿ ರವಿಚಂದ್ರನ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಸಮಯ ಆಗಿದೆ 10:15. ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ. ಇನ್ನು ಮುಂದೆ ಕೇಳಿ ದಾರಿ ತಪ್ಪಿದ ಮಗ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಶೌರಿ ಶೌರಿ ಬೋಲೋ ಶ್ರೀ ಕೃಷ್ಣ ಪರಮಾತ್ಮಕಿ. ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ನಾರಿಯ ಸೀರೆ ಕದ್ದ ರಾಧೆಯ ಮನವ.

0: ಮಗುವಾಗಿರುವಾಗ ಬೆಣ್ಣೆಯ ಕದ್ದ
1: ಕದ್ದ
0: ಮಣಿಯೊಡನೆ ರಮಣಿ ಭಾಮೆಯ ಗೆದ್ದ
1: ಗೆದ್ದ
0: ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದೆ ಗೊತ್ತೇ ರುಕ್ಮಿಣಿಯ ಕದ್ದ
1: ಕದ್ದ
0: ನರಕಾಸುರನ ಕೊಂದು 16,000 ನಾರಿಯರ ಗೆದ್ದ
1: ಗೆದ್ದ
0: ಹೌದಪ್ಪ ಕದ್ದ ಗೆದ್ದ ಗೆದ್ದ ಕದ್ದ ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ.

ಈ ಜಗತ್ತಿನಲ್ಲಿ ಪರಿಪೂರ್ಣ ಅಂತ ಯಾವುದೂ ಇಲ್ಲ. ಪ್ರತಿಯೊಂದು ಸಾಧನೆಗೂ ಅದರದ್ದೇ ಆದ ಸವಾಲುಗಳಿರುತ್ತೆ, ಅಡಚಣೆಗಳಿರುತ್ತೆ. ಬೆಳಕಿನ ಜೊತೆ ನೆರಳು ಇರುವಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅನುಕೂಲಗಳು ಪ್ರತಿಕೂಲಗಳು ಇದ್ದೇ ಇವೆ. ಕೈಮಗ್ಗ ಕ್ಷೇತ್ರವೂ ಇದಕ್ಕೆ ಹೊರತಲ್ಲ. ನಿಜಕ್ಕೂ ಸವಾಲುಗಳು ಏನು ಅಂತ ನೋಡೋದಾದರೆ, ಈ ಯಾಂತ್ರಿಕ ಯುಗದಲ್ಲಿ ಮನುಷ್ಯ ಮನುಷ್ಯನಿಗಿಂತಲೂ ಯಂತ್ರಗಳ ಮೇಲೆ ಹೆಚ್ಚಿನ ಅವಲಂಬನೆ ಆಗಿರೋದ್ರಿಂದ ಯಂತ್ರಗಳಿಂದ ತಯಾರಾಗುವ ಬಟ್ಟೆಗಳ ಸ್ಪರ್ಧೆ ಹೆಚ್ಚಾಗಿದೆ. ಕೈಮಗ್ಗದ ಉತ್ಪನ್ನಗಳಿಗೆ ಹೆಚ್ಚು ಸಮಯ ಮತ್ತು ಶ್ರಮ ಬೇಕಾಗತ್ತೆ. ನೇಕಾರರಿಗೆ ಕೆಲವೊಮ್ಮೆ ಅವರ ಶ್ರಮಕ್ಕೆ ಸಿಗಬೇಕಾದಂತಹ ಸಮರ್ಪಕ ಆದಾಯವೂ ಸಹ ದೊರೆಯೋದಿಲ್ಲ. ಆದ್ದರಿಂದ

ಯುವ ಪೀಳಿಗೆಗೆ ಈ ವೃತ್ತಿಯತ್ತ ಒಲವು ಕಡಿಮೆಯಾಗುವಂತಹ ಸಾಧ್ಯತೆಗಳಿವೆ. ಮಾರುಕಟ್ಟೆ ಮತ್ತು ಜಾಹೀರಾತಿನ ಅವಕಾಶಗಳು ಎಲ್ಲರಿಗೂ ಸಮವಾಗಿ ದೊರೆಯಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಿಂದ ಉತ್ಪಾದನಾ ವೆಚ್ಚವೂ ಹೆಚ್ಚು. ಮಾರುಕಟ್ಟೆಯಲ್ಲಿ ನೇಕಾರರಿಗೆ ನಿಗದಿತ ಬೆಲೆ ಸಿಗದೆ ಹೋಗುತ್ತೆ. ಇಷ್ಟೆಲ್ಲ ಸವಾಲುಗಳ ಮಧ್ಯೆಯೂ ಎಲ್ಲವನ್ನೂ ಮೀರಿ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಉಳಿಸ್ಕೊಂಡು ಬರ್ತಾ ಇರೋ ನಮ್ಮ ನೇಕಾರರ ಶ್ರಮ ನಿಜಕ್ಕೂ ಶ್ಲಾಘನೀಯ. ಮಂಗಳಸೂತ್ರ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಗೀತೆ, ಆರ್ ಎನ್ ಜೈಗೋಪಾಲ್ ಅವರ ಗೀತ ರಚನೆ, ವಿದ್ಯಾಸಾಗರ್ ಅವರ ಸಂಗೀತ ನಿರ್ದೇಶನ.

ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಕೈಮಗ್ಗ ಕೇವಲ ಒಂದು ಉದ್ಯಮವಲ್ಲ, ಒಬ್ಬ ನೇಕಾರನ ಪರಿಶ್ರಮ, ಒಂದು ಕುಟುಂಬದ ಕನಸು, ನಮ್ಮ ದೇಶದ ಪರಂಪರೆ. ಆದ್ದರಿಂದ ಮಗ್ಗದ ಉತ್ಪನ್ನಗಳನ್ನು ಬಳಸೋದು ಅಂದರೆ ಕೇವಲ ಬಟ್ಟೆಯ ಖರೀದಿ ಮಾತ್ರವಲ್ಲ, ನೇಕಾರರ ಶ್ರಮಕ್ಕೆ ಸಲ್ಲಿಸುವಂತಹ ಗೌರವ. ಸ್ವದೇಶಿ ಚಿಂತನೆಯನ್ನು ಬೆಂಬಲಿಸಿ ಭಾರತೀಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಜವಾಬ್ದಾರಿ. ಈ ರಾಷ್ಟ್ರೀಯ ಕೈಮಗ್ಗ ದಿನದಂದು ನಮ್ಮ ದೇಶದ ಪ್ರತಿಯೊಬ್ಬ ನೇಕಾರನಿಗೂ ಕೃತಜ್ಞತೆಯನ್ನ ಸಲ್ಲಿಸ್ತಾ ಸ್ವದೇಶಿಯನ್ನ ಬೆಂಬಲಿಸೋಣ, ಕೈಮಗ್ಗವನ್ನು ಉಳಿಸೋಣ, ಈ ಪರಂಪರೆಯನ್ನ ಬೆಳೆಸೋಣ ಎಂಬ ಸಂಕಲ್ಪದೊಂದಿಗೆ ಎಲ್ಲರಿಗೂ ಮತ್ತೊಮ್ಮೆ ರಾಷ್ಟ್ರೀಯ ಕೈಮಗ್ಗ ದಿನದ ಶುಭಾಶಯಗಳು ಅಂತ ಹೇಳ್ತಾ ನಮ್ಮ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ.

ಸಮಯ ಆಗಿದೆ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೆರೆ ಪಲ್.

ಖಾನ್ದಾನ್ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಅವರು ಹಾಡಿರುವಂತಹ ಗೀತೆ, ರಾಜೇಂದ್ರ ಕೃಷನ್ ಅವರ ಗೀತ ರಚನೆ, ರವಿಯವರ ಸಂಗೀತ.

ಶರಾರತ್ ಚಿತ್ರದ ಗೀತೆ ಲತಾ ಅವರ ಕಂಠದಲ್ಲಿ ಮೂಡಿಬಂತು. ಶೈಲೇಂದ್ರ ಅವರ ಗೀತ ರಚನೆ, ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು.

ಸಚ್ಚ ಝೂಟ ಚಿತ್ರಕ್ಕಾಗಿ ಆಶಾ ಭೋಸ್ಲೆಯವರು ಹಾಡಿದ್ದಂತಹ ಗೀತೆಯನ್ನ ಆಲಿಸಿದ್ರಿ. ಗುಲ್ಶನ್ ಬಾವ್ರಾ ಅವರ ಗೀತ ರಚನೆ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು.

ಯಾದ್ಗಾರ್ ಚಿತ್ರಕ್ಕಾಗಿ ಮಹೇಂದ್ರ ಕಪೂರ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ, ವರ್ಮಾ ಮಲ್ಲಿಕ್ ಅವರ ಗೀತ ರಚನೆ, ಕಲ್ಯಾಣ್ ಜಿ ಆನಂದ್ ಜಿಯವರ ಸಂಗೀತ ನಿರ್ದೇಶನ.

ಇದುವರೆಗೂ ಸುನ್ಹೇರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 11 ಗಂಟೆ. ಇದೀಗ ಚಿತ್ರಗೀತೆಗಳು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಕೇಳಿ ಕಾವೇರಿ ಚಿತ್ರದ ಗೀತೆ, ವಿಜಯ್ ನರಸಿಂಹ ಅವರ ಗೀತ ರಚನೆ, ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನ.

ದೇವರ ಮಕ್ಕಳು ಚಿತ್ರದ ಗೀತೆ ನವೀನ್ ಕೃಷ್ಣ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಜಿಎಸ್ ಶಿವರುದ್ರಪ್ಪ ಅವರ ರಚನೆಗೆ ಹಂಸಲೇಖ ಅವರ ಸ್ವರ ಸಂಯೋಜನೆ ಇದೆ.

ಸಾಯಿರಾ ನರಸಿಂಹಾರೆಡ್ಡಿ ಚಿತ್ರಕ್ಕಾಗಿ ಹರಿಚರಣ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಆಜಾದ್ ವರದರಾಜವರ ಸಾಹಿತ್ಯ, ಅಮಿತ್ ತ್ರಿವೇದಿಯವರ ಸಂಗೀತ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸಿದ್ರಿ. ಸಮಯ 11:10 ಇದೀಗ 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾಗವಹಿಸುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.

0: ವೃಂದಗಾನದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ರಚನೆಯ ದೇಶಭಕ್ತಿ ಗೀತೆಯನ್ನು ಆಲಿಸಿದರಿ. ಸಮಯ 12:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆಗಳು.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
6: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
7: 16-70 ವರ್ಷದ ಅರ್ಹ ಕಾರ್ಮಿಕರು ಹಿಂದೆ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
9: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
8: ಹೌದಾ ಅಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
9: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
7: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
10: ದುಡಿಮೆಯ ದೇವರು, ದುಡಿಮೆ ತವರೂರು.
11: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ, ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಮಧ್ಯಾಹ್ನ 1:30 ವಿವಿಧ ಭಾರತಿಯಲ್ಲಿ ಸಂಜೆ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಅರಿವಾ

0: ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಆಸ್ತಮಾ ಕಾಯಿಲೆಗೆ ಕಾರಣಗಳು ಮತ್ತು ಚಿಕಿತ್ಸೆ. ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಸುಪ್ರೀತಾ ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ವಾಸಕೋಶ ತಜ್ಞರಾಗಿರುವಂತಹ ಡಾಕ್ಟರ್ ಸುಪ್ರೀತಾ ಟಿ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಸ್ತಮಾ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಸ್ತಮಾ ಕುರಿತಂಗೆ ಮಾತಾಡಬಹುದು ಅಂತ ಅನ್ಸುತ್ತೆ. ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಆಸ್ತಮಾ ಅಂದ್ರೆ ಏನು ಮೇಡಮ್?
3: ಆಸ್ತಮಾ ಅಂದ್ರೆ ಒಂದು ದೀರ್ಘಕಾಲದ ಶ್ವಾಸಕೋಶದ ತೊಂದರೆ. ಅದು ಯೂಶಲಿ ವಾಯುನಾಳಗಳ ಊತದಿಂದ ಬರುತ್ತೆ. ವಾಯುನಾಳ ಊತ ಸುಮಾರು ತೊಂದರೆಗಳಿಂದ ಆಗಿರ್ಬೋದು. ಬಿಕಾಸ್ ಆಫ್ ಅಲರ್ಜನ್ ಎಕ್ಸ್ಪೋಸ್ ಆದಾಗ ಅದರಿಂದ ಟ್ರಿಗರ್ ಆಗ್ಬೋದು, ಅಥವಾ ಬೇರೆ ಪಲ್ಯೂಷನ್, ಅಥವಾ ಬೇರೆ ಈಗ ಪಶು ಅಥವಾ ಡಾಗ್ಸ್ ಅದ್ರೆಲ್ಲ ಡ್ಯಾಂಡರ್ಸ್ ಅಂತ ಹೇಳ್ತೀವಿ, ಆ ಧೂಳಿಂದನೋ, ಅಥವಾ ತುಂಬಾ ಎಮೋಷನಲ್ ಸ್ಟ್ರೆಸ್ ಆದಾಗ, ಅಥವಾ ತುಂಬಾ ಎಕ್ಸಸೈಸ್ ಮಾಡ್ದವ್ರಿಗೆ, ಅಂದ್ರೆ ಆಲ್ರೆಡಿ ಆಸ್ತಮಾ ಇದ್ದು ಎಕ್ಸಸೈಸ್ ಮಾಡ್ದವ್ರಿಗೆ ಈ ತರದಿಂದ ವಾಯುನಾಳದ ಊತ ಆಗ್ಬೋದು, ಅಥವಾ ಲೋಳೆ ಬರ್ಬೋದು. ಲೋಳೆ ಅಂದ್ರೆ ಸೆಕ್ರೀಷನ್ಸ್ ತುಂಬ್ಕೋಬಹುದು. ಸೊ ದೀರ್ಘಕಾಲದಿಂದ ಆಗಿ ಇದರಿಂದ ದಮ್ ಕಟ್ಬೋದು, ಇಲ್ಲ ಕೆಮ್ ಬರ್ಬೋದು, ಅಥವಾ ವೀಸಿಂಗ್ ಬರ್ಬೋದು. ವೀಸಿಂಗ್ ಅಂದ್ರೆ ಶಿಳ್ಳೆ ಹೊಡೆಯೋ ಶಬ್ದ ಬರುತ್ತೆ. ಸೊ ಇದೇ ಆಸ್ತಮಾ ಅಂತ ಹೇಳ್ತೀವಿ ನಾವು.
2: ಏನೇನು ಲಕ್ಷಣಗಳು ಕಾಣಿಸ್ಕೊಳುತ್ತೆ?
3: ಯೂಶಲಿ ಆಸ್ತಮಾ ಮೇನ್ ತೊಂದ್ರೆ ದಮ್ ಕಟ್ಟತ್ತೆ, ಎದೆ ಕಟ್ಟದಂಗ ಆಗುತ್ತೆ, ಚೆಸ್ಟ್ ಟೈಟ್ನೆಸ್ ಆಗ್ಬೋದು, ಅಥವಾ ವೀಸಿಂಗ್ ಸೌಂಡ್ ಬರ್ಬೋದು, ಅಥವಾ ತುಂಬಾ ದೀರ್ಘಕಾಲದ ಕೆಮ್ ಬರ್ಬೋದು. ಇಷ್ಟು ಮೇನ್ ಲಕ್ಷಣಗಳಿರುತ್ತೆ, ಕೆಮ್ಮು, ದಮ್ಮು, ವೀಸಿಂಗ್ ಶಬ್ದ ಅಂಡ್ ಚೆಸ್ಟ್ ಟೈಟ್ನೆಸ್. ಎದೆ ಹಿಡ್ಕೊಂಡಾಗ
2: ತುಂಬಾ ಕಾಲ ಅಂತಂದ್ರೆ ಎಷ್ಟು ವಾರಗಳ, ತಿಂಗಳುಗಳ, ವರ್ಷಗಳ, ಹೇಗೆ?
3: ಯೂಶಲಿ ಇದು ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಆಸ್ತಮಾ ಸಡನ್ ಆಗಿ ಶುರು ಆಗಿತ್ತು ಅಂತ ಏನಲ್ಲ, ಕೆಲವ್ರಿಗೆ ಚಿಕ್ಕ ವಯಸ್ಸಿಂದನೂ ಶುರು ಆಗಿರತ್ತೆ. ಸೊ ಚಿಕ್ಕ ವಯಸ್ಸಲ್ಲೂ ಬಂದು ಬಂದು ಅಲರ್ಜನ್ ಎಕ್ಸ್ಪೋಸ್ ಏನಾಗ್ತಾರೆ ಅಂದ್ರೆ, ಎಲ್ಲಾರ್ಗು ಒಂದೇ ಅಲರ್ಜನ್ಸ್ ಇರಲ್ಲ. ಕೆಲವ್ರಿಗೆ ಚಳಿಗಾಲದಲ್ಲಿ ಮಾತ್ರ ಬರುತ್ತೆ, ಕೆಲವ್ರಿಗೆ ಧೂಳಿಗೋದ್ರೆ ಮಾತ್ರ ಬರುತ್ತೆ, ಕೆಲವು ಫ್ರಾಗ್ರೆನ್ಸ್ ಏನಂತೆ ಪರ್ಫ್ಯೂಮ್, ಅಥವಾ ಕೆಲವ್ರಿಗೆ ಈ ಜಾಸ್ಮಿನ್ ಫ್ಲವರ್ಸ್ ದು ಪರ್ಫ್ಯೂಮ್ ಆತರ ಎಕ್ಸ್ಪೋಸ್ ಆದಾಗ ಬರುತ್ತೆ. ಅದು ಎಕ್ಸ್ಪೋಸ್ ಆಗಿಲ್ಲ ಅಂದ್ರೆ ನಾರ್ಮಲ್ ಕಂಟ್ರೋಲ್ ಅಲ್ಲಿ ಬರ್ಬೋದು.
2: ಅಲ್ಲ, ಈಗ ಸಹಜವಾಗಿ ಆತರದ್ದು ಧೂಳಿಗೆ ಹೋದಾಗ ಕೆಮ್ ಬರುವಂತದ್ದು, ಅಥವಾ ಯಾವ್ದೋ ಒಂದು ಪರಿಮಳವನ್ನ ತಗೊಂಡಾಗ ಕೆಮ್ ಬರುವಂತದ್ದು, ಸೀನ್ ಬರುವಂತದ್ದು, ಇದಕ್ಕೆಲ್ಲ ನಾವು ಅಲರ್ಜಿ ಅಂತ ಹೇಳ್ಬಿಡ್ತೀವಿ ಅಲ್ವಾ?
3: ಆಸ್ತಮಾಗೆ ಒನ್ ಆಫ್ ದ ಮೂಲ ಕಾರಣನೇ ಅಲರ್ಜಿ. ಎಲ್ಲಾ ಆಸ್ತಮಾನು ಅಲರ್ಜಿಯ ಆಸ್ತಮಾ ಅಂತ ಅನ್ನಲ್ಲ.
2: ಹಾಗಾದ್ರೆ ಎಲ್ಲಾ ಆಸ್ತಮಾ ಅಂತಂದ್ರೆ ಎಷ್ಟು ಪ್ರಕಾರಗಳಿದೆ ಆಸ್ತಮಾದಲ್ಲಿ?
3: ಎರಡು ಪ್ರಕಾರ ಇದೆ, ಒಂದು ಅಲರ್ಜಿಕ್ ಆಸ್ತಮಾ, ಒಂದು ನಾನ್ ಅಲರ್ಜಿಕ್ ಆಸ್ತಮಾ ಅಂತ ಬರುತ್ತೆ. ಸೊ ಇವಾಗ ನಮ್ಗೆ ಮೇನ್ ಟ್ರೀಟ್ಮೆಂಟ್ ಬರೋದು ಅಲರ್ಜಿಕ್ ಆಸ್ತಮಾಗೆ, ಬಿಕಾಸ್ ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಅಲರ್ಜಿಕ್ ಆಸ್ತಮಾಟಿಕ್ಸ್. ಸೊ ಅವ್ರದಕ್ಕೆ ಟ್ರೀಟ್ಮೆಂಟ್ ಫೋಕಸ್ ಆಗ್ಬೇಕಾಗ್ ಬರತ್ತೆ. ನಾನ್ ಅಲರ್ಜಿಕ್ ಆಸ್ತಮಾಗೆ ಅದ್ರದೇ ಸಪರೇಟ್ ಟ್ರೀಟ್ಮೆಂಟ್ ಬರುತ್ತೆ, ಅವ್ರಿಗೆ ಡಯಾಗ್ನೋಸಿಸ್ ಬೇರೆ ತರ ಇರುತ್ತೆ.
2: ನಾನ್ ಅಲರ್ಜಿಕ್ ಅಂತಂದ್ರೆ ಈ ಅಲರ್ಜಿಗಳು ಇಲ್ಲದೆ ಇದ್ದಾಗ್ಲೂ ಆಸ್ತಮಾ ಇರುತ್ತೆ.
3: ಹೌದು, ನಾನ್ ಅಲರ್ಜಿಕ್ ಇಲ್ಲದೆ ಇದ್ದಾಗ್ಲೂ ಆಸ್ತಮಾ ಇರುತ್ತೆ. ಕೆಲವ್ರಿಗೆ ಒಬಿಯಸಿಟಿ ಇರುತ್ತಲ್ಲ, ಅಂದ್ರೆ ತುಂಬಾ ದಪ್ಪ ಇದ್ದಾಗ, ಅಥವಾ ಕೆಲವು ಆಲ್ರೆಡಿ ಶ್ವಾಸಕೋಶದ ತೊಂದರೆಗಳಿರುತ್ತೆ ಅಲ್ಲ,

0: ಆ ತರ ಇದ್ದವ್ರಿಗೆ ಶ್ವಾಸಕೋಶ ವೀಕ್ ಇದ್ದಾಗ ಆಸ್ತಮಾ ತರ ಲಕ್ಷಣಗಳು ಬರುತ್ತೆ.
1: ಶ್ವಾಸಕೋಶ ಹುಟ್ಟಿದಾಗಿಂದ ವೀಕ್ ಆಗಿರುತ್ತಾ ಅಥವಾ ಯಾಕೆ ವೀಕ್ ಆಗುತ್ತೆ?
0: ಬೆಳೀತಾ ಬೆಳೀತಾ ವೀಕ್ ಆಗ್ಬೋದು. ಈಗ ಸಿಒಪಿಡಿ ಅಂತ ಹೇಳ್ತೀವಿ, ಇನ್ನೊಂದು ಪ್ಯಾರಲಲ್ ಆಫ್ ಆಸ್ತಮಾ, ಅದು ಅಲರ್ಜಿಯಿಂದ ಅಲ್ಲ, ಸ್ಮೋಕಿಂಗ್ ಬೇರೆ ಬೇರೆ ಕಾರಣಗಳಿಂದ. ಈಗ ತುಂಬಾ ವರ್ಷಗಳಿಂದ ಒಲೆಯಲ್ಲಿ ಅಡಿಗೆ ಮಾಡಿರ್ತಾರೆ, ಅಥವಾ ತುಂಬಾ ವರ್ಷಗಳು ಸ್ಮೋಕಿಂಗ್ ಮಾಡಿರ್ತಾರೆ, ಅಥವಾ ತುಂಬಾ ವರ್ಷ ಇಂಡಸ್ಟ್ರಿ ಹೊಗೆಯಲ್ಲಿ ಕೆಲಸ ಮಾಡಿರ್ತಾರೆ, ಇಂಥವ್ರಿಗೆ ಸಿಒಪಿಡಿ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಅವ್ರಿಗೆ ಅಲರ್ಜಿ ಹಿಸ್ಟ್ರಿನೇ ಇರಲ್ಲ. ಹಾಗೆ ಸೇಮ್ ನನಗೆ ಹೇಳ್ದಲ್ಲ ಸಿಂಪ್ಟಮ್ಸ್, ಕೆಮ್ಮು, ದಮ್ಮು, ವೀಸಿಂಗು, ಇದೆಲ್ಲಾನು ಇರುತ್ತೆ. ಇದು ಸಿಒಪಿಡಿ ಅಂತ ಹೇಳ್ತೀವಿ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್. ಇನ್ನೊಂದು ಬಂದು ಆಸ್ತಮಾ. ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ, ಆಸ್ತಮಾ ಇವಾಗ ನೀವು ಒಂದು ಏನಾದ್ರೂ ಎಕ್ಸ್ಪೋಸ್ ಆದ್ರೆ ಅದು ಇರುತ್ತೆ, ಸ್ವಲ್ಪ ದಿನ ಎಲ್ಲ ಸರಿ ಹೋದ್ಮೇಲೆ ತಮ್ಮ ಒಂಚೂರು ಇರಲ್ಲ, ಕೆಮ್ಮು ಒಂಚೂರು ಇರಲ್ಲ. ಬಟ್ ಸಿಒಪಿಡಿ ಹಂಗಲ್ಲ. ಸೊ ಸಿಒಪಿಡಿ ಇವಾಗ ಯಾವಾಗ್ಲೂ ಬೇಸ್ ಲೈನ್ ಸ್ವಲ್ಪ ದಮ್ಮು ಅಥವಾ ಸ್ವಲ್ಪ ಕೆಮ್ಮು ಇದ್ದೇ ಇರುತ್ತೆ. ಅದು ಏನಾದ್ರೂ ಧೂಳಿಗೋದ್ರೆ ಅಥವಾ ಕರೆಕ್ಟ್ ಆಗಿ ಮೆಡಿಸಿನ್ ತಗೊಳ್ದೆ ಇದ್ರೆ ಅಥವಾ ಏನಾದ್ರೂ ಇನ್ಫೆಕ್ಷನ್ ಆದಾಗ ಜೋರಾಗತ್ತೆ, ಸ್ವಲ್ಪ ಇದ್ದಿದ್ದು ತುಂಬಾ ಜೋರಾಗತ್ತೆ. ಮತ್ತೆ ಟ್ರೀಟ್ಮೆಂಟ್ ಕೊಟ್ಮೇಲೆ ಸ್ವಲ್ಪ ಆಲ್ಮೋಸ್ಟ್ ಇನ್ನೊಂದ್ ಚೂರ್ ಇದೆ ಅನ್ನೋ ತರ ಯಾವಾಗ್ಲೂ ಇದ್ದೇ ಇರತ್ತೆ. ಅಂಡ್ ಅದು ಯೂಶಲಿ ಸಿಒಪಿಡಿ ವಯಸ್ಸಾದವ್ರಿಗೆ ಜಾಸ್ತಿ, ಅಂಡ್ ಈ ಎಲ್ಲಾ ಎಕ್ಸ್ಪೋಜರ್ ಆಗಿದ್ದವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಸ್ಮೋಕರ್ಸ್ಗೆ ಮಾತ್ರ ಆಸ್ತಮಾ ಬರೋದು ಅಥವಾ ದಮ್ಮು ಕಟ್ಟೋದು ಅಂತ ಏನಿಲ್ಲ, ಚಿಕ್ಕ ಮಕ್ಕಳಿಂದಾನೇ ಶುರು ಆಗುತ್ತೆ. ಯಾಕಂದ್ರೆ ಹುಟ್ಟಾನೇ ಅವ್ರಿಗೆ ಆ ತರ ಸಮಸ್ಯೆ ಇರುತ್ತೆ. ಸೊ ಫಸ್ಟ್ ನಾವು ಈ ತರ ಲಕ್ಷಣಗಳಿದ್ರೆ ನಾವು ಸಿಂಪ್ಟಮ್ಸ್ ಆಧಾರಿತ ನೋಡ್ಕೊಂಡು ಡಯಾಗ್ನೋಸಿಸ್ ಬರ್ತೀವಿ.
1: ಈಗ ಹುಟ್ಟುತ್ತಾನೇ ಇರುತ್ತೆ ಅಂತ ಅಂದ್ರಲ್ಲ, ಹಂಗಾದ್ರೆ ಇದು ಹೆರಿಡಿಟಿ ಇಂದ ಆನುವಂಶಿಕವಾಗಿ ಬರುವಂತ ಕಾಯಿಲೆನಾ?
0: ಆಸ್ತಮಾ ಆನುವಂಶಿಕ, ಹೌದು.
1: ಅಪ್ಪ ಅಮ್ಮ ಅಜ್ಜಿ ತಾತ ಯಾರಿಗಿದ್ರು ಬರುತ್ತೆ,
0: ಸೋದರತೆ ಸೋದ್ರು ಮಾವ ಆತರ ಯಾರಿಗಿದ್ರು ಬಂದೇ ಬರುತ್ತೆ ಅಂತ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಈಗ ಕೆಲವ್ರಿಗೆ ಬರೀ ಅಲರ್ಜಿಕ್ ರೈನೈಟಿಸ್ ಇರುತ್ತೆ, ಅಂದ್ರೆ ಬರೀ ತಿನ್ನೋದು ಬರೀ ನೆಗಡಿ ಆಗ್ತಾನೆ ಇರೋದು ಅಂತವ್ರಿಗೆ ಕೆಲವು ವರ್ಷ ಆದ್ಮೇಲೆ ಆಸ್ತಮಾ ತಿರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಶ್ವಾಸಕೋಶ ತುಂಬಾ ವೀಕ್ ಮಾಡ್ತಾ ಮಾಡ್ತಾ ಮಾಡ್ತಾ ಅದು ಆಸ್ತಮಾಕ್ಕೆ ತಿರ್ಕೊಳ್ಳೋ ಚಾನ್ಸಸ್ ಇರುತ್ತೆ.
1: ಈಗ ಮಕ್ಕಳಿಗೆ ಮತ್ತೆ ತುಂಬಾ ವಯಸ್ಸಾದವ್ರಿಗೆ ಅತಿ ಹೆಚ್ಚು ಇದು ಕಾಡುತ್ತೆ ಅಂತ ಹೇಳಿದ್ರೆ,
0: ಹೌದು ಮಕ್ಕಳಿಗೆ ಕಾಣಿಸುತ್ತೆ. ಅತಿ ಹೆಚ್ಚು ವಯಸ್ಸಾದವ್ರಿಗೆ ಆಸ್ತಮಾಗಿಂತ ಸಿಒಪಿಡಿ, ಯಾಕೆಂದ್ರೆ ಅವರು ಈಗ ವಯಸ್ಸಾದವರೆಲ್ಲ ಆಲ್ಮೋಸ್ಟ್ 60-70 ಇಯರ್ಸ್ ಹಳೆ ಕಾಲದವ್ರು ಇರ್ತಾರೆ. ಮೋಸ್ಟ್ ಆಫ್ ದಮ್ ಒಲೆಯಲ್ಲಿ ಅಡಿಗೆ ಮಾಡಿರ್ತಾರೆ, ಸೊ ಒಲೆಯಲ್ಲಿ ಅಡಿಗೆ ಮಾಡಿರ್ಬೋದು ಅಥವಾ ಸ್ಮೋಕ್ ಮಾಡಿರ್ಬೋದು. ಸೊ ಇದೆಲ್ಲ ಕಾರಣಕ್ಕೆ ಸಿಒಪಿಡಿ ಬರೋ ಚಾನ್ಸಸ್ ಇರುತ್ತೆ. ಆಸ್ತಮಾ ವಯಸ್ಸಾದವ್ರಿಗೆ ಬರೋದು ಅಂದ್ರೆ ಏನೂ ಇಲ್ಲದೆ ಸಡನ್ ಆಗಿ ಬಂತು, ಯಾವತ್ತೂ ನಾನು ಒಲೆಯಲ್ಲಿ ಅಡಿಗೆ ಮಾಡಿಲ್ಲ, ಯಾವತ್ತೂ ಸ್ಮೋಕೇ ಮಾಡಿಲ್ಲ ಅಂತವ್ರಿಗೆ ಬಂತು ವಿತ್ ಅಲರ್ಜಿ ಸಿಂಪ್ಟಮ್ಸ್ ಇದ್ರೆ ಮಾತ್ರ ನಾವು ವಯಸ್ಸಾದವ್ರಿಗೆ ಆಸ್ತಮಾ ಅಂತ ಕನ್ಸಿಡರ್ ಮಾಡ್ಬೋದು. ಅದು ಕಮ್ಮಿ ಚಾನ್ಸಸ್ ಇರುತ್ತೆ. ಯೂಶಲಿ ಆಸ್ತಮಾ ಚಿಕ್ಕ ಏಜ್ ಇಂದಾನೇ ಸ್ಟಾರ್ಟ್ ಆಗುತ್ತೆ. ಹಂಗಂತ ಅಂದ್ರೆ 1-2 ವರ್ಷ ಅಂತ ಅಲ್ಲ, ಒಂದ್ 5-15 ವರ್ಷದಿಂದ ಶುರು ಆಗ್ಬೋದು. ಕೆಲವ್ರಿಗೆ ಪ್ರೆಗ್ನೆನ್ಸಿ ಆದ್ಮೇಲೆ ಬೇಸ್ ಲೈನ್ ಅಲ್ಲಿ ಇರುತ್ತೆ, ಯಾವತ್ತೂ ಕಾಣಿಸ್ಕೊಂಡಿರಲ್ಲ ಅಥವಾ ಕಾಣಿಸ್ಕೊಂಡ್ರು ಏನೋ ಯೂಶಲಿ ಕೆಮ್ಮು ಆತರ ಅನ್ಕೊಂಡಿರ್ತಾರೆ. ಒನ್ಸ್ ಪ್ರೆಗ್ನೆಂಟ್ ಆದ್ಮೇಲೆ ಏನಾಗುತ್ತೆ, ಇಮ್ಯುನಿಟಿ ಕಮ್ಮಿ ಆಗತ್ತಲ್ಲ ಅವರಿಗೆ, ಸೊ ಅವಾಗ ಜೋರ್ ಆಗತ್ತೆ. ಏನಿದ್ದಿದ್ ಸಿಂಪ್ಟಮ್ ಆಚೆ ಬರಕ್ ಸ್ಟಾರ್ಟ್ ಆಗತ್ತೆ. ಪೋಸ್ಟ್ ಪ್ರೆಗ್ನೆನ್ಸಿ ಅವ್ರಿಗೆ ಆಸ್ತಮಾ ಲಕ್ಷಣಗಳು ಜೋರ್ ಆಗ್ತಾ ಬರುತ್ತೆ. ಯೂಶಲಿ ಯಂಗರ್ ಜನರೇಷನ್ಗೆ ಜಾಸ್ತಿ ಕಾಣಿಸ್ಕೊಳ್ಳೋದಿದು. ಬಟ್ ಟ್ರೀಟ್ಮೆಂಟ್ ಅನ್ನೋದಿದೆ, ಆಸ್ತಮಾ ಕ್ಯೂರ್ ಮಾಡಕ್ ಆಗಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ, ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಆಸ್ತಮಾನ.
1: ಒಂದ್ಸರ್ತಿ ಬಂದ್ರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಥವಾ ಪೂರ್ತಿ ಕಡಿಮೆ ಮಾಡಬಹುದು ಅನ್ನೋ ತರದಿಲ್ಲ.
0: ಈಗ ಬಿಪಿ ಶುಗರ್ ಹೇಗೋ ನಾವು ಮಾತ್ರೆ ತಗೊಂಡು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು, ಅದೇ ಕಂಪ್ಲೀಟ್ ಆಗಿ ವಾಸಿ ಮಾಡಕ್ ಆಗಲ್ಲ ಬಿಪಿ ಶುಗರು, ಅದೇ ತರ ಆಸ್ತಮಾ ಕೂಡ. ಇನ್ಹೇಲರ್ಸ್ ಏನ್ ಕೊಟ್ಟಿರ್ತೀವಿ ಅದನ್ನ ತಗೊಂಡು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು, ಹೊರ್ತು ಅದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಕ್ ಆಗಲ್ಲ. ನೀವು ಮತ್ತೆ ಎಕ್ಸ್ಪೋಜರ್ ಆದ್ರೆ ಮತ್ತೆ ಬಂದೇ ಬರತ್ತೆ.
1: ಮತ್ತೆ ಒಬ್ಬ ವ್ಯಕ್ತಿ ಜೀವನ ನಡೆಸ್ಬೇಕಲ್ವಾ, ಅವಾಗ ಹೊರಗಡೆ ಹೋಗ್ಬೇಕಾಗತ್ತೆ, ಧೂಳಿಗ್ ಹೋಗ್ಬೇಕು, ಮಳೆಗ್ ಹೋಗ್ಬೇಕು, ಚಳಿಗ್ ಹೋಗ್ಬೇಕು, ಹಾಗಾಗಿ ಅವ್ರಿಗೆ ಪದೇ ಪದೇ ಅಟ್ಯಾಕ್ ಆಗ್ತಾನೆ ಇರುತ್ತೆ, ಏನ್ ಮಾಡ್ಬೇಕು?
0: ಅದಕ್ಕೆ ಅಂತಾನೆ ಇನ್ಹೇಲರ್ಸ್ ಕೊಟ್ಟಿರ್ತೀವಲ್ಲ. ಇನ್ಹೇಲರ್ ತಗೊಂತಿದ್ದಾಗ ಅವ್ರಿಗೆ ಏನು ಎಕ್ಸ್ಪೋಸ್ ಆದ್ರೂ ಬರಲ್ಲ, ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಔಷಧಿ ಕೊಟ್ಟಿರ್ತೀವಿ. ಔಷಧಿ ಡೈರೆಕ್ಟ್ ಶ್ವಾಸಕೋಶದ ಏನೇ ಈ ಟ್ರಿಗರ್ ಆದ್ರೂ ಒಳಗಡೆ ಹಾಗೆ ಇರುತ್ತೆ. ಇನ್ಹೇಲರ್ಸ್ ಅದ್ ತಗೊಂಡಾಗ ಅದು ಸಿಂಪ್ಟಮ್ಸ್ ಬರದೆ ಇರಂಗೆ ತಡಿಯುತ್ತೆ. ಅದೇ ನಾವು ಇನ್ಹೇಲರ್ಸ್ ತಗೊಳ್ದೇನೆ ಅಥವಾ ಏನು ಔಷಧಿ ತಗೊಳ್ದೇನೆ ನಾವು ಎಕ್ಸ್ಪೋಸ್ ಆದ್ರೆ ಆಬ್ವಿಯಸ್ಲಿ ಬರುತ್ತೆ. ಈಗ ನಾವು ಎಸ್ಪೆಷಲಿ ಸ್ವಲ್ಪ ಯಂಗ್ ಪೇಷಂಟ್ಸ್ಗೆ ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗ್ ತಗೊಳ್ಳಿ ಅಂತ ನಾವು ಇನ್ಹೇಲರ್ಸ್ ಕೊಡಲ್ಲ. ನಾವು ಫಸ್ಟ್ ಡಯಾಗ್ನೋಸ್ ಮಾಡದೆ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಶ್ವಾಸಕೋಶದ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಕ್ಕೆ ಅದು ಪರೀಕ್ಷೆ, ಒಂದು ಊದೋ ಪರೀಕ್ಷೆ ಅದು. ಅದರಿಂದ ಎಷ್ಟು ಪರ್ಸೆಂಟೇಜ್ ನಿಮ್ ಶ್ವಾಸ

0: ಶ್ವಾಸಕೋಶ ವೀಕ್ ಆಗಿದೆ ಅನ್ನೋದ್ ನೋಡ್ಕೊಂಡು ಔಷಧಿ ಒಂದು ಕೊಡ್ತೀವಿ. ಔಷಧಿ ಕೊಡಕ್ ಮುಂಚೆ ಒಂದ್ಸರಿ ಮಾಡ್ತೀವಿ, ಔಷಧಿ ಕೊಟ್ಟು ಒಂದ್ಸರಿ ಮಾಡ್ತೀವಿ 20 ನಿಮಿಷ ಗ್ಯಾಪ್ ಅಲ್ಲಿ. ಆ 20 ನಿಮಿಷ ಗ್ಯಾಪ್ ಅಲ್ಲಿ ಔಷಧಿ ರಿವರ್ಸಿಬಿಲಿಟಿ ಬರ್ತಾ ಇದೆ ಅಂದ್ರೆ ಓಕೆ ಆಸ್ಮಾ ತರ ಇದೆ, ಇದು ಎಷ್ಟು ಪರ್ಸೆಂಟೇಜ್ ಹಾಳಾಗಿದೆ ಅಂತ ನೋಡ್ಕೊಂಡು ಡೋಸೇಜ್ ನ ನಾವ್ ಒಂದು ಫಿಕ್ಸ್ ಮಾಡಿ ಕೊಟ್ಟಿರ್ತೀವಿ. ಸೊ ಮತ್ತೆ ನಾವ್ ರಿಪೀಟ್ ಟೆಸ್ಟ್ ಗಳು ಮಾಡಿದಾಗ ಓಕೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಫಸ್ಟ್ ಎಕ್ಸಾಂಪಲ್ ಈಗ ಒಂದು 50% ಕಾಣಿಸ್ತು, ಆಮೇಲೆ ನೆಕ್ಸ್ಟ್ ನಾವ್ ಒಂದ್ 3 ಮಂತ್ಸ್ ತಗೊಂಡ್ಮೇಲೆ ಒಂದ್ 60% ಬಂದಿದೆ, 70% ಆಗಿದೆ. ಸೊ ಹಂಗೆ ಇಂಪ್ರೂವ್ಮೆಂಟ್ ಬರ್ತಾ ಬರ್ತಾ ಒಂದ್ 6 ಮಂತ್ಸ್ ಅಲ್ಲಿ ಓಕೆ ನಾವ್ ಈಗ ಒಂದ್ ಡೋಸ್ ಅಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ, ಆ ಡೋಸ್ ನ ಕ್ರಮೇಣ ಕಮ್ಮಿ ಮಾಡ್ಕೊಂತಾ ಬರ್ತೀವಿ. ಕ್ರಮೇಣ ಕಮ್ಮಿ ಮಾಡ್ಕೊಂತಾ ಬಂದಾಗ ಅವ್ರಿಗೆ ಏನೋ ಸಿಂಪ್ಟಮ್ಸ್ ಕಾಣಿಸೇ ಇಲ್ಲ ಒಂದ್ 6 ಮಂತ್ಸ್ ಅಲ್ಲಿ ಇನ್ಹೇಲರ್ಸ್ ತಗೋತಿದ್ದಾಗ ಅಂತ ಅಂದಾಗ ಇನ್ಹೇಲರ್ ಯಾವಾಗ ಜೋರ್ ಆಗತ್ತೆ ಅವಾಗ ತಗೊಳ್ಳಿ ಅನ್ನೋ ತರ ಮಾಡ್ಕೊಟ್ಟಿರ್ತೀವಿ. ವಿತ್ ರಿಪೀಟೆಡ್ ಫಾಲೋ ಅಪ್ ಅಲ್ಲಿ ಇರ್ಬೇಕು ನಮ್ ಜೊತೆ, ಪ್ಲಸ್ ಒಂದ್ 6 ಮಂತ್ಸ್ ಒನ್ಸ್ ಅಟ್ಲೀಸ್ಟ್ PFT ಮಾಡ್ಕೋತಾ ಇರ್ಬೇಕು. ಸೊ ಅವ್ರ ಶ್ವಾಸಕೋಶದ ಕೆಪಾಸಿಟಿ ಎಷ್ಟಿದೆ ಅನ್ನೋದು ಗೊತ್ತಾಗತ್ತೆ. ಸೊ ಈ ತರ ಇದ್ದಾಗ ಕಂಟ್ರೋಲ್ ಅಲ್ಲೇ ಇರುತ್ತೆ. ಸೊ ಇದನ್ನ ಸ್ಟೇಬಲ್ ಆಸ್ತಮಾ ಅಂತ ಹೇಳ್ತೀವಿ, ಕಂಟ್ರೋಲ್ಡ್ ಆಸ್ತಮಾ. ಸೊ ಸಡನ್ ಆಗಿ ಏನೋ ಒಂದು ಇನ್ಫೆಕ್ಷನ್ ಗೆ ಎಕ್ಸ್ಪೋಸ್ ಆದ್ರು ಅಥವಾ ತುಂಬಾ ಧೂಳಿಗೆ ಎಕ್ಸ್ಪೋಸ್ ಆದ್ರು ಅವಾಗ ಸ್ವಲ್ಪ ಸಿಂಪ್ಟಮ್ ಬಂದಾಗ ಅವ್ರ ಹತ್ರ ಇನ್ಹೇಲರ್ ಇರುತ್ತೆ, ಆ ಇನ್ಹೇಲರ್ ತಗೊಂಡ್ರೆ ಕಮ್ಮಿ ಆಗುತ್ತೆ. ಅದು ಇನ್ಹೇಲರ್ ತಗೊಂಡ್ರು ಕಮ್ಮಿ ಆಗ್ತಾ ಇಲ್ಲ ಅಂದ್ರೆ ಮಾತ್ರ ನಮ್ಮ ಹತ್ರ ಬರ್ಲಿಕ್ಕೆ ಹೇಳ್ತೀವಿ, ನಾವೇನ್ ಸಿಂಪ್ಟಮ್ ನೋಡ್ಕೊಂಡು ಅದ್ರದ್ದು ಹೈಯರ್ ಟ್ರೀಟ್ಮೆಂಟ್ ಏನ್ ಬೇಕು ಅದನ್ನ ಸ್ಟಾರ್ಟ್ ಮಾಡ್ಕೋತೀವಿ. ಸೊ ಕೆಲವ್ರು ಏನ್ ಮಾಡ್ತಾರೆ, ಬರ್ತಾರೆ ತುಂಬಾ ಜೋರ್ ಇರುತ್ತೆ, ಇನ್ಹೇಲರ್ ಬರ್ಕೊಟ್ಟಿರ್ತೀವಿ, ಒಂದ್ ತಿಂಗ್ಳು ತಗೋತಾರೆ, ಒಂದ್ ತಿಂಗ್ಳು ತಗೊಂಡ್ಮೇಲೆ ನನಗ್ ಕಮ್ಮಿ ಆಯ್ತು, ಇನ್ನೇನು ಇನ್ಹೇಲರ್ ತಗೊಂಡ್ರೆ ಅಭ್ಯಾಸ ಆಗ್ಬಿಡುತ್ತೆ ಅನ್ಬಿಟ್ಟು ಬಿಟ್ಬಿಡ್ತಾರೆ, ಮತ್ತೆ 3 ಮಂತ್ಸ್ ಬಿಟ್ಕೊಂಡು ಅದೇ ಸಿಂಪ್ಟಮ್ ಅಲ್ಲಿ ಬರ್ತಾರೆ. ದಟ್ ಇಸ್ ವೆರಿ ಡೇಂಜರಸ್. ಸೊ ಪದೇ ಪದೇ ಹಿಂಗೆ ಎಕ್ಸ್ಪೋಸ್ ಆಗಿ ಪದೇ ಪದೇ ಎಕ್ಸಜರ್ವೇಷನ್ ಆದ್ರೆ ಆಸ್ತಮಾ ಅದು ವಾಯುನಾಳಗಳು ವೀಕ್ ಆಗ್ತಾ ಬರುತ್ತೆ. ಸೊ ಇದು ಮಾಡಕ್ ಬಿಡಬಾರ್ದು. ಸೊ ಆಸ್ ಅ ಡಾಕ್ಟರ್ ನಾವೇನ್ ಪ್ರಿಸ್ಕ್ರೈಬ್ ಮಾಡಿರ್ತೀವಿ ಇನ್ಹೇಲರ್ ಅದನ್ನ ಕರೆಕ್ಟ್ ಆಗಿ ತಗೋಬೇಕು. ಅಂಡ್ ಕೆಲವ್ರಿಗೆ ಮೂಢನಂಬಿಕೆಗಳಿದೆ, ಓ ಇನ್ಹೇಲರ್ಸ್ ತಗೊಂಡ್ರೆ ಅದು ಅಭ್ಯಾಸ ಆಗ್ಬಿಡುತ್ತೆ ಪರ್ಮನೆಂಟ್ ಏನೋ ಅದು. ಇಲ್ಲ, ಇನ್ಹೇಲರ್ಸ್ ಇಂದ ಅಷ್ಟು ಸೈಡ್ ಎಫೆಕ್ಟ್ ಇಲ್ಲ. ಯಾಕೆ ಅಂದ್ರೆ ಇನ್ಹೇಲರ್ಸ್ ಡೈರೆಕ್ಟ್ ಶ್ವಾಸಕೋಶಕ್ಕೆ ಹೋಗೋದು. ನೀವು ಸುಮ್ನೆ ಲಂಗ್ ಸ್ಪೆಷಲಿಸ್ಟ್ ಅಲ್ಲದೆ ಬೇರೆ ಅವ್ರ ಹತ್ರ ಹೋದ್ರೆ ಅಥವಾ ಮೆಡಿಕಲ್ ಶಾಪ್ ಅಲ್ಲಿ ತಗೊಂಡ್ರೆ ಅವ್ರ ಏನ್ ಮಾಡ್ತಾರೆ, ಸ್ಟೀರಾಯ್ಡ್ ಮಾತ್ರೆ, ಆ ಮಾತ್ರೆ ಈ ಮಾತ್ರೆ ಅಂತ ಕೊಟ್ಬಿಡ್ತಾರೆ. ಅದು ಒಂದೆರಡು ದಿನ ಸರಿ ಹೋಗುತ್ತೆ ಮತ್ತೆ ಇದಾಗುತ್ತೆ. ಬಟ್ ಅದ್ರದೇ ಆದ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಕೆಲವ್ರು ವರ್ಷಾನ್ಗಟ್ಲೆ ಸ್ಟೀರಾಯ್ಡ್ ಮಾತ್ರೆ ತಗೋತಿರ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ ಅದು ಸ್ಟೀರಾಯ್ಡ್ ಮಾತ್ರೆ ಅಂತ. ಇದ್ರಿಂದ ನಂಗೆ ಸಿಂಪ್ಟಮ್ ಕಮ್ಮಿ ಆಗ್ತಾ ಇದೆ. ಬಟ್ ಅದ್ರದ್ದು ಸೈಡ್ ಎಫೆಕ್ಟ್ಸ್ ತುಂಬಾನೇ ಇರುತ್ತೆ, ಯಾಕಂದ್ರೆ ಮಾತ್ರೆ ನುಂಗೋದ್ರಿಂದ ಇಡೀ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಅದೇ ಇನ್ಹೇಲರ್ ತಗೊಳ್ಳಿ ಅಂದ್ರೆ ತಗೊಳ್ಳಲ್ಲ, ಯಾಕೆಂದ್ರೆ ಅವ್ರಿಗೆ ಭಯ ಅಭ್ಯಾಸ ಆಗುತ್ತೆ ಅಂತ. ಬಟ್ ಇನ್ಹೇಲರ್ಸ್ ಇಂದ ಸೈಡ್ ಎಫೆಕ್ಟ್ ಮಿನಿಮಲ್, ಆದ್ರೆ ಅದೇ ಮಾತ್ರೆಗಳು ಅಥವಾ ಇಂಜೆಕ್ಷನ್ ಗಳಿಂದ ಇಡೀ ಬಾಡಿಗೂ ಸೈಡ್ ಎಫೆಕ್ಟ್ ಆಗುತ್ತೆ, ಶ್ವಾಸಕೋಶಕ್ಕೆ ಡೈರೆಕ್ಟ್ ಆಗಿ ಹೋಗಲ್ಲ ಅಲ್ಲ ಅದು. ಸೊ ಅದ್ರಿಂದ ಸೊ ಅದೊಂದು ಮಿತ್ತು ಜನಗಳು ಅರ್ಥ ಮಾಡ್ಕೋಬೇಕು. ಇನ್ಹೇಲರ್ಸ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಕಮ್ಮಿ ಇದೆ, ಇನ್ಹೇಲರ್ಸ್ ಅಭ್ಯಾಸ ಆಗಲ್ಲ. ಡಾಕ್ಟರ್ ನಿಮ್ಗೆ ಇಷ್ಟು ತಿಂಗಳಿಗೆ ಅಂತ ಪ್ರಿಸ್ಕ್ರೈಬ್ ಮಾಡ್ತಾರೆ, ಕ್ರಮೇಣ ಕಮ್ಮಿ ಮಾಡ್ಕೊಂಡು ಅದ್ ನಿಲ್ಸ್ತಾ ಬರ್ತಾರೆ. ನಿಮ್ ಯಂಗ್ ಏಜ್ ಅಲ್ಲಿ ಇದ್ರೆ ಅಥವಾ ನಿಮ್ಗೆ ವಯಸ್ಸು ಆಗ್ತಾ ಬಂದಿದೆ, ಒಂದ್ 60-70 ವಯಸ್ಸು ಆಗಿದೆ, ಅವ್ರಿಗೆ ಇನ್ಹೇಲರ್ಸ್ ಡೈಲಿ ತಗೋಬೇಕಾಗಿ ಬರ್ತಾ. ಯಾಕಂದ್ರೆ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ, ಡೈಲಿ ಅವ್ರಿಗೆ ಸ್ವಲ್ಪ ಸಿಂಪ್ಟಮ್ ಇದ್ದೇ ಇರುತ್ತೆ, ಅಂಡ್ ಶ್ವಾಸಕೋಶ ಆಲ್ರೆಡಿ ಪರ್ಮನೆಂಟ್ ಡ್ಯಾಮೇಜ್ ಆಗೋಗಿರುತ್ತೆ ಅವ್ರಿಗೆ. ಸೊ ನಾವು ಅದನ್ನೇ ಕೇಳ್ಕೊಳ್ಳೋದು ಯಂಗರ್ ಪಾಪ್ಯುಲೇಷನ್ ಗೆ, ಪರ್ಮನೆಂಟ್ ಡ್ಯಾಮೇಜ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಇನ್ಹೇಲರ್ಸ್ ಕರೆಕ್ಟ್ ಆಗಿ ತಗೊಂಡು ಆಸ್ತಮಾನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ನಾವು ಇನ್ಹೇಲರ್ಸ್ ಕೊಟ್ಟು ಆಸ್ತಮಾ ಕಂಟ್ರೋಲ್ ಬರ್ತಾ ಇಲ್ಲ ಅಂದ್ರೆ ಅವ್ರಿಗೆ ಬೇರೆ ಕಾಯಿಲೆಗಳು ಇದೆಯಾ ಜೊತೆಗೆ ಅಂತ ನೋಡ್ಬೇಕು. ಕೆಲವರು ತುಂಬಾ ದಪ್ಪ ಇರ್ತಾರೆ, ಅಥವಾ ಕೆಲವ್ರಿಗೆ ಶುಗರ್ ಇರುತ್ತೆ, BP ಇರುತ್ತೆ, ಕೆಲವ್ರಿಗೆ ನಿದ್ದೆ ಸಮಸ್ಯೆಗಳಿರುತ್ತೆ. ಸೊ ಇವೆಲ್ಲಾನು ಕಂಟ್ರೋಲ್ ಅಲ್ಲಿ ತರ್ಕೊಂಡ್ ಬರ್ಬೇಕಾಗಿ ಬರುತ್ತೆ. ಇವೆಲ್ಲ ತಗೊಂಡು ಕಂಟ್ರೋಲ್ ಬರ್ತಾ ಇಲ್ಲ ಅಂತ ಅಂದ್ರೆ ಕೆಲವು ಬಯೋಲಾಜಿಕಲ್ಸ್ ಅಂತ ಬರುತ್ತೆ, ಆ ಔಷಧಿಗಳು ಶುರು ಮಾಡ್ಬೇಕಾಗ್ ಬರುತ್ತೆ. ಅದು ತುಂಬಾ ಹೈಯರ್ ಲೆವೆಲ್. ಸೊ ಅದೆಲ್ಲಾ ಲೆವೆಲ್ ಹೋಗ್ಬಾರ್ದು ಅಂದ್ರೆ ನೀವು ಕರೆಕ್ಟ್ ಆಗಿ ಇನ್ಹೇಲರ್ಸ್ ತಗೊಂಡ್ರೆ ಅಲ್ಲಿವರೆಗೂ ಹೋಗಲ್ಲ.
1: ಈಗ ಚಿಕ್ಕ ಮಕ್ಕಳಿಗೆ ಆದಾಗ ಅವ್ರಿಗೆ ಇಮ್ಯುನಿಟಿ ಬೆಳೆದಂಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರಲ್ಲ, ವೈದ್ಯರಾಗಿ ತಾವೇನ್ ಹೇಳ್ತೀರಾ?
0: ಇಮ್ಯುನಿಟಿ ಬೆಳ್ದಂಗೆ ಎಲ್ಲಾರ್ಗೂ ಸರಿ ಹೋಗೇ ಹೋಗುತ್ತೆ ಅಂತ ಹೇಳಲ್ಲ. ನಾನ್ ಆಗ್ಲೇ ನಿಮ್ಗೆ ಹೇಳ್ದಂಗೆ ಕೆಲವ್ರಿಗೆ ಒಂದ್ 5-6 ವರ್ಷಕ್ಕೆ ಕಾಣಿಸ್ಕೊಂಡಿರುತ್ತೆ, ಒಂದ್ ಸ್ಕೂಲ್ ಏಜ್ ಅಲ್ಲಿ ಇದ್ದಾಗ ಕಾಣಿಸ್ಕೊಂಡಿರುತ್ತೆ, ಆಮೇಲೆ ಬೆಳೀತಾ ಬೆಳೀತಾ ಕಾಲೇಜ್ ಹೋದಾಗ ಏನೂ ಇರಲ್ಲ, ಆರಾಮಾಗಿರ್ತಾರೆ. ಒಂದ್ ಪ್ರೆಗ್ನೆನ್ಸಿ ಆಯ್ತು, ಪ್ರೆಗ್ನೆನ್ಸಿ ಅಲ್ಲೇ ಆಗ್ಬೋದು ಅಥವಾ ಪೋಸ್ಟ್ ಪ್ರೆಗ್ನೆನ್ಸಿನೇ ಆಗ್ಬೋದು, ಮತ್ತೆ ಸಿಂಪ್ಟಮ್ಸ್ ಬರುತ್ತೆ ಅವ್ರಿಗೆ. ಸೊ ಆವಾಗ ಮತ್ತೆ ಬಂದಾಗ ಓ ಪ್ರೆಗ್ನೆಂಟ್ ಇದಾರೆ ಇನ್ಹೇಲರ್ಸ್ ತಗೋಬಾರ್ದು ಹಂಗ ಯಾರು ಅನ್ಕೋಬೇಡಿ. ಅದು ಅಗೇನ್ ಮೂಢನಂಬಿಕೆ, ಓ ಪ್ರೆಗ್ನೆಂಟ್ ಇದ್ದವ್ರು ಇನ್ಹೇಲರ್ಸ್ ತಗೊಂಡ್ರೆ ಮಗುಗೆ ಎಫೆಕ್ಟ್ ಆಗುತ್ತೆ. ಪ್ರೆಗ್ನೆಂಟ್ ಇದ್ದವ್ರು ಇನ್ಹೇಲರ್ಸ್ ಕರೆಕ್ಟ್ ಆಗಿ ತಗೊಂಡಿಲ್ಲ ಅಂದ್ರೆ ಮಗುಗೆ ಎಫೆಕ್ಟ್ ಆಗುತ್ತೆ. ಯಾಕೆ ಅಂದ್ರೆ ಆಕ್ಸಿಜನ್ ಕರೆಕ್ಟ್ ಆಗಿ ನಿಮ್ ಬಾಡಿಯಲ್ಲಿ ಸಪ್ಲೈ ಆಗ್ತಾ ಇಲ್ಲ ಅಂತ ಅಂದ್ರೆ ಮಗುಗೂ ಆಕ್ಸಿಜನ್ ಕರೆಕ್ಟ್ ಆಗಿ ಹೋಗಲ್ಲ. ಸೊ ಆಗೇನಾಗತ್ತೆ, ಇನ್ನ ಎಫೆಕ್ಟ್ ಜಾಸ್ತಿ ಆಗತ್ತೆ. ಸೊ ಆ ತರ ಲಕ್ಷಣಗಳು ಕಾಣಿಸ್ಕೊಂಡು

0: ಕೊಂಡ್ರೆ ಪ್ರೆಗ್ನೆನ್ಸಿ ಅಲ್ಲೇ ಆಗ್ಲಿ ಅಥವಾ ನಿಮಗ್ ಬೇರೆ ಯಾವ್ದೋ ಇನ್ಫೆಕ್ಷನ್ ಆಯ್ತು ಅವಾಗ ಇಮ್ಯುನಿಟಿ ಕಮ್ಮಿ ಆಯ್ತು. ಸೊ ಅವಾಗ ಮತ್ತೆ ಇದು ಬರೋ ಚಾನ್ಸಸ್ ಇರುತ್ತೆ. ನಾನು ಹೇಳ್ದೆ ಅಲ್ಲ, ಆಸ್ತಮಾ ಪರ್ಮನೆಂಟ್ ಕ್ಯೂರ್ ಇಲ್ಲ, ಅದು ನಮ್ ಬಾಡಿಯಲ್ಲಿ ಸಬ್ ಕ್ಲಿನಿಕಲಿ ಇದ್ದೇ ಇರುತ್ತೆ. ಒಂದ್ ಯಾವಾಗ ಟ್ರಿಗರ್ ಆಗತ್ತೆ ಅವಾಗ ಬಂದೇ ಬರುತ್ತೆ.
1: ಈಗ ತಂಪು ಪ್ರದೇಶಗಳಲ್ಲಿ, ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಅಥವಾ ಶುಚಿತ್ವ ಕಡಿಮೆ ಇರುವಂತಹ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಆಸ್ತಮಾದಿಂದ ಬಳಲ್ತಾರೆ ಅಂತ ಹೇಳ್ತಾರಲ್ಲ, ಅದು ನಿಜಾನ?
0: ಆಗ್ಲೇ ಹೇಳ್ದೆ ಅಲ್ಲ, ಎಲ್ಲಾರ್ ಬಾಡಿನೂ ಒಂದೇ ತರ ಇರಲ್ಲ. ಸೊ ಅವ್ರಿಗೆ ಒಳಗಡೆ ಶ್ವಾಸಕೋಶ ವೀಕ್ ಇದ್ದು ಆತರ ಅಲರ್ಜಿಕ್ ಇದ್ರೆ ಯಸ್, ಹೌದು, ತಂಪು ಪ್ರದೇಶಗಳಲ್ಲಿ ಚಳಿಗಾಲದಲ್ಲಿ ಅವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಎಲ್ಲಾರ್ಗೂ ತಂಪು ಪ್ರದೇಶ, ಈಗ ಹಿಮಾಲಯಸ್ ಅಲ್ಲಿ ಇದ್ದವ್ರ ಎಲ್ಲಾರ್ಗೂ ಆಸ್ಮಾ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಹಿಮಾಲಯ ಬೇಡ, ಇಲ್ಲೇ ಚಿಕ್ಕಮಂಗ್ಳೂರ್ ಸಕಲೇಶ್ಪುರದಲ್ಲಿ ಎಲ್ಲಾರ್ಗೂ ಆಸ್ಮಾ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅವ್ರ ಬಾಡಿ ಜೆನೆಟಿಕ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಗೇನ್, ಆಸ್ಮಾ ಎಲ್ಲ ನಮ್ ಬಾಡಿ ಜೆನೆಟಿಕ್ಸ್ ಹೆಂಗೆ ಇದೆ ಹಂಗೆ. ಎಲ್ಲಾರ್ಗೂ ಶುಗರ್ ಕಾಯಿಲೆ ಬರಲ್ಲ ಅಲ್ಲ, ಹಂಗೆ ಎಲ್ಲಾರ್ಗೂ ಆಸ್ಮಾ ಬರಲ್ಲ. ನಮ್ ಬಾಡಿ ಜೀನ್ಸ್ ಮೇಲೆ ಡಿಪೆಂಡ್ ಆಗತ್ತೆ.
1: ಈಗ ಮನೆಯಲ್ಲಿ ಯಾರಿಗಾದ್ರೂ ಇದ್ದವ್ರು ಹೇಗೆ ಕಾಳಜಿ ತಗೋಬೇಕು?
0: ಎಸ್ಪೆಷಲಿ ನೀವು ಮನೇನ ಫುಲ್ ಕ್ಲೀನ್ ಆಗಿ ಇಟ್ಕೋಬೇಕು. ಧೂಳು ಒಳಿಯೋದು ಅಥವಾ ಕಸ ಗುಡ್ಸೋ ಕೆಲಸ ಏನಾದ್ರು ನೀವ್ ಮಾಡ್ತಾ ಇದ್ರೆ ಮಾಸ್ಕ್ ಹಾಕೊಂಡ್ರೆ ಎಲ್ಲ ಮಾಡ್ಬೇಕು. ಯಾಕಂದ್ರೆ ಅಗೇನ್, ಧೂಳಿಗೆ ಎಕ್ಸ್ಪೋಸ್ ಆದ್ರೆ ಮತ್ತೆ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಕರೆಕ್ಟ್ ಆಗಿ ಮೆಡಿಸಿನ್ ತಗೋತಾ ಇಲ್ಲ ಅಂದ್ರೆ ಮತ್ತೆ ತುಂಬಾ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಪ್ರತಿದಿನ ಮನೇನೆಲ್ಲ ಕ್ಲೀನ್ ಆಗಿ ಇಟ್ಕೋಬೇಕು, ವೆಂಟಿಲೇಷನ್ ಕರೆಕ್ಟ್ ಆಗಿ ಇಟ್ಕೋಬೇಕು, ವಾರಕ್ಕೊಂದ್ಸರಿ ಬೆಡ್ಶೀಟ್ಸ್ ನೆಲ್ಲ ಚೇಂಜ್ ಮಾಡ್ತಾ ಇರ್ಬೇಕು. ಕೆಲವ್ರ ಮನೇಲಿ ಪಾಚಿ ಕಟ್ಟಿರೋ ತರ ಗೋಡೆಗಳೆಲ್ಲ ಇರುತ್ತಲ್ಲ, ಅದು ಟ್ರಿಗರ್ ಮಾಡುತ್ತೆ
1: ಫಂಗಸ್ ಬಂದಿರೋದು.
0: ಅದು ಇಲ್ದೇ ಇರೋ ತರ ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡ್ರೆ, ಅಂಡ್ ಎಲ್ಲಾದ್ರೂ ಧೂಳಿಗೆ ಹೋದ್ರೆ ಅಥವಾ ಈಗ ಹೊಲದ ಕಡೆ, ಈಗ ನಾವು ಜನಕ್ಕೆ ಹೊಲಕ್ಕೆ ಹೋಗ್ಬೇಡಿ ಕೆಲಸ ಮಾಡ್ಬೇಡಿ ಅಂತ ಹೇಳಕ್ ಆಗಲ್ಲ. ಸೊ ನೀವು ಹೋದಾಗ ಮಾಸ್ಕ್ ಹಾಕೊಂಡು ಕೆಲಸ ಮಾಡ್ಬೇಕಾಗತ್ತೆ. ಇನ್ನೂ ಒಂದೇನು ಅಂದ್ರೆ, ಅಲರ್ಜಿಕ್ ಟೆಸ್ಟ್ ಅಂತ ಮಾಡ್ತೀವಿ, ಅಲರ್ಜಿಕ್ ಸ್ಕಿನ್ ಪ್ರಿಕ್ ಟೆಸ್ಟ್. ನಮ್ಮ ಆದಿಚುಂಚನಗಿರಿ ಹಾಸ್ಪಿಟಲ್ ಅಲ್ಲೂ ಅದು ಅವೈಲಬಲ್ ಇದೆ. ಆ ಸ್ಕಿನ್ ಪ್ರಿಕ್ ಟೆಸ್ಟ್ ಇಂದ ಒಂದಷ್ಟು ಅಲರ್ಜೆನ್ಸ್ ನ ನಿಮ್ ಸ್ಕಿನ್ ಗೆ ಹಾಕಿ ಯಾವ್ದು ನಿಮ್ಗೆ ಮೇನ್ ಆಗಿ ಅಲರ್ಜಿ ಇದೆ, ಯಾವ್ದು ನಿಮಗ್ ಫಿಗರ್ ಆಗ್ತಾ ಇದೆ ಅನ್ನೋದು ಕಂಡಿಡ್ಕೋತೀವಿ. ಆ ಅಲರ್ಜನ್ ನಿಮ್ಗೆ ಹೌದು ಇದೆ ಅಂತ ಗೊತ್ತಾದ್ರೆ ಆ ಪರ್ಟಿಕ್ಯುಲರ್ ಅಲರ್ಜನ್ನ ನೀವು ಅವಾಯ್ಡ್ ಮಾಡ್ಬೋದು. ಈಗ ಎಕ್ಸಾಂಪಲ್, ಕೆಲವರಿಗೆ ಪಾರ್ಥೆನಿಯಂ ಗಿಡ ತುಂಬಾ ಅಲರ್ಜಿ ಇರುತ್ತೆ. ಪಾರ್ಥೆನಿಯಂ ಗಿಡ ಅಲರ್ಜಿ ಇದ್ದಾಗ ಇದು ಗೊತ್ತಾದ್ರೆ ಓಕೆ ಇದ್ರಿಂದ ಆಗ್ತಾ ಇದೆ ಅಂತ ಅದನ್ನ ಅವಾಯ್ಡ್ ಮಾಡ್ಬೋದು. ಅಥವಾ ಕೆಲವ್ರಿಗೆ ಕಾಕ್ರೋಚ್ ಅಲರ್ಜಿ ಇರುತ್ತೆ, ಅಥವಾ ಕೆಲವ್ರಿಗೆ ಬೆಕ್ಕು ಅಥವಾ ಡಾಗ್ದು ಅಲರ್ಜಿ ಇರುತ್ತೆ. ಸೊ ಅದನ್ನೆಲ್ಲಾನು ಕಂಡಿಡ್ಕೊಂಡ್ರೆ ಓಕೆ ಇದನ್ನ ಅಲರ್ಜಿ ಮಾಡ್ಬೋದು. ಕೆಲವ್ರಿಗೆ ಹೌಸ್ ಡಸ್ಟ್ ಮೈಟ್ ಅಂತ ಹೇಳ್ತೀವಿ, ಅದ್ರದ್ದು ಅಲರ್ಜಿ ಇದ್ದಾಗ ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಅದಕ್ಕೆ ಆದಂತಾನು ಮೆಡಿಸಿನ್ ಇರುತ್ತೆ, ಇಮ್ಯುನೋಥೆರಪಿ ಅಂತ ಹೇಳ್ತೀವಿ. ಸೊ ಆ ಪರ್ಟಿಕ್ಯುಲರ್ ಅಲರ್ಜನ್ ಆಗಿ ನಿಮ್ಗೆ ಮೆಡಿಸಿನ್ ಬರುತ್ತೆ. ಸೊ ನಾಟ್ ಜಸ್ಟ್ ಆಸ್ತಮಾ ಟ್ರಿಗರ್ ಆಗೋದು, ನೆಗಡಿ ಆಗೋದು, ಅಕ್ಷಿ ಬರೋದು, ತುಂಬಾ ಸ್ನೀಸಿಂಗ್ ಮಾಡೋದು, ಕಟ್ಟ ಬರೋದು, ಅದೆಲ್ಲಾನು ಆಗುತ್ತೆ. ಸೊ ಇಮ್ಯುನೋಥೆರಪಿ ಕೊಡೋದ್ರಿಂದ ಅಗೇನ್ ಸಿಂಪ್ಟಮ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಪರ್ಮನೆಂಟ್ ಕ್ಯೂರ್ ಅಂತ ಆಗಲ್ಲ, ಆಲ್ಮೋಸ್ಟ್ ಬರದೇ ಇರೋ ತರ
1: ತಡೆಗಟ್ಟಬಹುದು. ಈಗ ಈ ಶ್ವಾಸಕೋಶ ದುರ್ಬಲ ಆಗೋದ್ರಿಂದನೇ ಇದು ಬರುತ್ತೆ ಅಂತ ಹೇಳಿದ್ರಿ ಅಲ್ವಾ? ಶ್ವಾಸಕೋಶವನ್ನ ಸದೃಢ ಮಾಡ್ಲಿಕ್ಕೆ, ಸ್ಟ್ರಾಂಗ್ ಮಾಡ್ಲಿಕ್ಕೆ ಏನು ಔಷಧಿಗಳಿಲ್ವಾ?
0: ಆತರ ಏನೂ ಇಲ್ಲ, ಜಸ್ಟ್ ದಟ್ ನೀವು ಬ್ರೀದಿಂಗ್ ಎಕ್ಸಸೈಸಸ್, ರೆಗ್ಯುಲರ್ ಎಕ್ಸಸೈಸಸ್, ಹೆಲ್ದಿ ಡಯಟ್, ಅಂಡ್ ಮೇನ್ ಆಗಿ ಒಬೆಸಿಟಿ. ಒಬೆಸಿಟಿಗೆ ಹೋಗದೆ ಇರೋ ತರ ಅಥವಾ ಆಲ್ರೆಡಿ ಹೋಗಿರೋ ನಾರ್ಮಲ್ ವೆಯ್ಟ್ ಇಟ್ಕೊಳ್ಳೋ ತರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡ್ಬೋದು ಹೊರತು ಸ್ಟ್ರಾಂಗ್ ಮಾಡ್ಕೊಳಕ್ ಏನು ಇಂಗ್ಲಿಷ್ ಮೆಡಿಸನ್ ಇಲ್ಲ. ಅದೇ ನಾ ಹೇಳ್ದಲ್ಲ, ಹೆಲ್ದಿ ಫುಡ್, ಹೆಲ್ದಿ ಡಯಟ್ ಅಂಡ್ ಗುಡ್ ಲೈಫ್ ಸ್ಟೈಲ್ ಇಷ್ಟ ಮೇಂಟೈನ್ ಮಾಡ್ಕೋಬಹುದು ಅಷ್ಟೇ. ಅದು ಬಿಟ್ರೆ ಔಟ್ ಸೈಡ್ ಏನೋ ಒಂದ್ ತಗೊಂಡು ನಾನು ಫುಲ್ ಸ್ಟ್ರಾಂಗ್ ಆಗ್ತೀನಿ ಅಂತ ಏನೂ ಇಲ್ಲ.
1: ಈಗ ಊಟದ ವಿಷಯಕ್ಕೆ ಬಂದ್ರೆ, ಆಸ್ತಮಾ ಇರೋರಿಗೆ ತುಂಬಾ ಬಾಯಿ ಕಟ್ಟಬೇಕು ಅಂತ ಹೇಳ್ತಾರೆ. ಬೆಣ್ಣೆ ತಿನ್ಬೇಡಿ, ತುಪ್ಪ ತಿನ್ಬೇಡಿ, ಕರ್ದದ್ ತಿನ್ಬೇಡಿ, ಆಮೇಲೆ ತಂಪಾಗಿರೋದನ್ನ ತಿನ್ಬೇಡಿ, ಆಮೇಲೆ ಈ ಹಣ್ಣು ತಿನ್ಬೇಡಿ, ಆ ಹಣ್ಣು ತಿನ್ಬೇಡಿ, ಮತ್ತೆ ಏನ್ ತಿನ್ಬೇಕು ಅಂದ್ರೆ ಆಹಾರ ಪದ್ಧತಿ ಹೇಗಿರ್ಬೇಕು
0: ಅಂದ್ರೆ, ಕೆಲವ್ರಿಗೆ ವಿಟಮಿನ್ ಸಿ ರಿಚ್ ಫ್ರೂಟ್ಸ್ ಏನಿರುತ್ತೆ, ಎಸ್ಪೆಷಲಿ ಹುಳಿ ಹಣ್ಣುಗಳು ಲೈಕ್ ಈ ಕಿತ್ತಲೆ ಹಣ್ಣು, ಗ್ರೇಪ್ ಅಂಡ್ ನಲ್ಲಿಕಾಯಿ, ಕೆಲವ್ರಿಗೆ ಈ ನೇರಳೆ ಹಣ್ಣು, ಪಚ್ಚಬಾಳೆ ಹಣ್ಣು, ಇವೆಲ್ಲಾನು ಟ್ರಿಗರ್ ಮಾಡುತ್ತೆ. ಆತರ ಟ್ರಿಗರ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ನಾವು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಒನ್ಸ್ ಅದ್ ಅವಾಯ್ಡ್ ಮಾಡಿದ್ರೆ ತಿನ್ಕೊಂಡು ಇದ್ ಮಾಡಿದ್ರೆ ಅಗೇನ್ ಅದು ಟ್ರಿಗರ್ ಆಗತ್ತೆ. ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥ ಕಂಪ್ಲೀಟ್ ಅವಾಯ್ಡ್ ಆಗ್ಬೇಕು. ಹಾಲು ಮೊಸರು ತಿನ್ಬಹುದು, ಬಟ್ ಫ್ರಿಡ್ಜ್ ಅಲ್ಲಿ ಇರಬಾರ್ದು. ಅದು ಬಿಸಿ ಬಿಸಿ ಇರೋ ಫುಡ್ ಆಗಿದ್ರೆ ತಿನ್ಬಹುದು, ಮೊಸರು ಫ್ರಿಡ್ಜ್ ಅಲ್ಲಿ ಇದ್ರೆ ಅದನ್ನು ತಿನ್ನಕ್ ಹೋಗ್ಬಾರ್ದು. ಹೈ ಫ್ಯಾಟಿ ಫುಡ್ ಟ್ರಿಗರ್ ಮಾಡುತ್ತೆ. ಸೊ ಆದಷ್ಟು ಹೈ ಫ್ಯಾಟಿ ಫುಡ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಅದು ಬಿಟ್ಟು ಬಿಸಿ ಬಿಸಿ ಆಗಿರೋ ಆಹಾರ ಏನೇ ಆಗಿದ್ರು ತಿನ್ಬಹುದು, ಸೊಪ್ಪು ತರಕಾರಿ ಅವೆಲ್ಲ ಏನು ರುಚಿ

0: ರೆಸ್ಟ್ರಿಕ್ಷನ್ ಇಲ್ಲ, ಕೆಲವು ಹುಳಿ ಹಣ್ಣುಗಳು ಮಾತ್ರ ರೆಸ್ಟ್ರಿಕ್ಷನ್ ಮಾಡಿದ್ರೆ ಬೆಟರ್. ಎಲ್ಲಾರ್ಗು ಟ್ರಿಗರ್ ಆಗೇ ಆಗುತ್ತೆ ಅಂತ ಇಲ್ಲ, ಬಟ್ ಮೋಸ್ಟ್ ಆಫ್ ದೆಮ್ಗೆ ಟ್ರಿಗರ್ ಆಗೋದ್ರಿಂದ ಹುಳಿ ಹಣ್ಣುಗಳು ಅವಾಯ್ಡ್ ಮಾಡೋದ್ ಬೆಟರು. ಪಚ್ಚಬಾಳೆ ಹಣ್ಣು ಮತ್ತೆ ಎಣ್ಣೆ ಕರೆದಿರೋ ಪದಾರ್ಥ, ಫ್ರಿಡ್ಜ್ ಅಲ್ಲಿರೋ ಪದಾರ್ಥ ಅವಾಯ್ಡ್ ಮಾಡ್ಬೇಕಾಗ್ಬರುತ್ತೆ ಕಂಪ್ಲೀಟ್ಲಿ. ಕೆಲವ್ರಿಗೆ ಮಕ್ಳಿಗೆ ಎಸ್ಪೆಷಲಿ ಎದುರಿಸ್ಬಿಟ್ಟಿರ್ತಾರೆ ಹಾಲು ಕುಡಿಯಂಗೆ ಇಲ್ಲ ಅಂತ. ಹಾಲು ಕುಡಿಯೋದ್ರಿಂದ ಕೆಲವ್ರಿಗೆ ಅದು ಟ್ರಿಗರ್ ಆಗೋದು, ಬಿಕಾಸ್ ಹಾಲಲ್ಲಿ ಒಂದು ಅಂಶ ಏನಿರುತ್ತೆ ಅದು ಮಕ್ಳಿಗೆ ಅಲರ್ಜಿಕ್ ಇರುತ್ತೆ. ಆ ಇದ್ರಿಂದ ಕೆಸಿನ್ ಅಲರ್ಜಿ ಇರೋದ್ರಿಂದ ಅವ್ರಿಗೆ ಟ್ರಿಗರ್ ಆಗ್ತಿರ್ಬೋದು ಹೊರ್ತು ಹಾಲೇ ಕೆಟ್ಟದು ಅಂತ ಹೇಳಕ್ ಆಗಲ್ಲ. ಅದನ್ನ ಕಂಡಿಡ್ಕೊಂಡು ಓಕೆ ಮಗು ಕೆಲವು ಮಕ್ಳಿಗೆ ಇದ್ದಿದೆ ಅಂತಂದ್ರೆ ಓಕೆ ಯು ಕ್ಯಾನ್ ಅವಾಯ್ಡ್, ಅವಾಗ ಹಾಲು ಮೊಸರು ಅವಾಯ್ಡ್ ಮಾಡ್ಬೋದು. ಇಲ್ಲ ಅಂದ್ರೆ ಯಾವ್ದೋ ಒಂದ್ ಮಗುಗೆ ಹಾಲು ಮೊಸರು ಅಲರ್ಜಿ ಆಯ್ತು ಅಂದಿದ ತಕ್ಷಣ ಎಲ್ಲಾ ಮಕ್ಳಿಗೂ ಇರಲ್ಲ ಅದು. ಸೊ ಬೆಳೆಯೋ ಮಕ್ಳಿಗೆ ಹಾಲು ಮೊಸರು ಅವಶ್ಯಕತೆ ಇದ್ದೇ ಇರುತ್ತೆ. ಬಿಸಿ ಬಿಸಿ ಇದ್ರೆ ಕೊಡ್ಬೋದು. ಫ್ರಿಡ್ಜ್ ಅಲ್ಲಿರೋ ಹಾಲು, ಕೋಲ್ಡ್ ಐಸ್ ಕ್ರೀಮ್, ಎಸ್ಪೆಷಲಿ ಐಸ್ ತಿನ್ನೋ ಅಭ್ಯಾಸ ಇರುತ್ತೆ ಕೆಲವು ಮಕ್ಳಿಗೆ, ಅದನ್ನ ಅವಾಯ್ಡ್ ಮಾಡಿಸ್ಬೇಕು. ಮಕ್ಳು ಕೇಳಕ್ ಕಷ್ಟ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತವೆ, ಬಟ್ ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್ ಇರುತ್ತೆ. ಅಂಡ್ ಹೈಜೀನಿಕ್ ಆಗಿ ಇಟ್ಕೊಂಡು ಹೈಜೀನ್ ಪ್ಲೇಸ್ ಅಲ್ಲಿ ತಿನ್ನೋದು ಬೆಟರ್ ಇರುತ್ತೆ. ಮನೆಯಲ್ಲಿ ಇನ್ನು ಅಷ್ಟು ಗಲೀಜ್ ಗಲೀಜ್ ಆಗಿ ಇಟ್ಕೊಂಡು ಈ ಹಂಗೆಲ್ಲ ಕುಕ್ ಮಾಡೋದೇ ಆಗ್ಲಿ ಅಥವಾ ಮನೇಲಿ ಎಲ್ಲಾ ಕಡೆ ಕಾಕ್ರೋಚಸ್ ಅಥವಾ ಆ್ಯಂಟ್ಸ್ ಎಲ್ಲ ಇಟ್ಕೊಂಡಿದ್ರೆ ಅದನ್ನು ಹಂಗೆ ಟ್ರಿಗರ್ ಮಾಡುತ್ತೆ ಅವ್ರಿಗೆ ಆಸ್ತಮಾ. ಆದಷ್ಟು ನೀವು ಮಕ್ಳಿಗೆ ಎಸ್ಪೆಷಲಿ ಹೈಜೀನ್ ಮೇಂಟೈನ್ ಮಾಡೋದು ಬೆಟರ್. ಮಕ್ಳಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ, ಚಿಕ್ಕ ಮಕ್ಳು ಇರ್ತಾರೆ.
1: ಹೈಜೀನ್ ಅಂದ ತಕ್ಷಣನೇ ನಮ್ಮ ಅಂದ್ರೆ ತಾಯಿಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಸ್ನಾನ ಮಾಡಿದ್ರೆ ತಂಪಾಗ್ಬಿಡ್ತದೆ ನೆಗಡಿ ಆಗ್ಬಿಡುತ್ತೆ ಅಂತ ಸ್ನಾನನೇ ನಿಲ್ಲಿಸ್ತಾರೆ, ತಲೆ ಸ್ನಾನ ನಿಲ್ಲಿಸ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಡೆಫಿನೆಟ್ಲಿ ಅದನ್ನ ಫಾಲೋ ಮಾಡಬಾರ್ದು. ಯಾಕೆ ಅಂದ್ರೆ ಸ್ನಾನ ಮಾಡಿಲ್ಲ ಅಂದ್ರೆ ಅಗೇನ್ ಮಕ್ಳಿಗೆ ಹೈಜೀನ್ ಇರಲ್ಲ, ಅವ್ರ ಬಟ್ಟೆನೆ ಆಗ್ಲಿ ಅಥವಾ ಅವ್ರದ್ದು ದೇವ್ರು ಅಥವಾ ಆ ಧೂಳು ಇರುತ್ತೆ ಅದು ಮತ್ತೆ ಟ್ರಿಗರ್ ಆಗುತ್ತೆ. ಸೊ ನೀವು ಬಿಸಿನೀರಿಂದ ಸ್ನಾನ ಮಾಡಿಸ್ಬೋದು, ಏನು ಆಗಲ್ಲ. ಸ್ನಾನ ಮಾಡಿಸ್ದೆ ನೀವು ಮಕ್ಳಿಗೆ ಓ ಕೆಮ್ಮಿದೆ ಹುಷಾರಿಲ್ಲ ಅಂತ ಸ್ನಾನ ಮಾಡಿಸ್ದೆ ಹಾಗೆ ಇದ್ರೆ ಮತ್ತೆ ಅನ್ಹೈಜಿನಿಕ್ ಆಗಿರೋದ್ರಿಂದಾನೆ ಇನ್ನ ಜಾಸ್ತಿ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ.
1: ಒಟ್ಟಾರೆ ಆಸ್ತಮಾ ಅನ್ನೋದು ಒಂದು ಬಂದ್ರೆ ಅದು ಜೀವನ ಪೂರ್ತಿ ನಿಭಾಯಿಸಬಹುದು ಮತ್ತೆ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಅದಕ್ಕೆ ಒಂದ್ ಮಾತ್ರೆ ತಗೊಂಡ ತಕ್ಷಣ ಅದು ಇಲ್ಲ ಹೋಯ್ತು ಅನ್ನೋ ತರದ್ ಇರೋದಿಲ್ಲ. ಅದ್ರ ಜೊತೆಗೆ ಜೀವನ ಶೈಲಿಯ ಬದಲಾವಣೆ ಮತ್ತೆ ಒಳ್ಳೆ ಆಹಾರ ತಿನ್ನೋದು, ಅದರ ಜೊತೆಗೆ ವೈದ್ಯರು ಹೇಳಿರುವಂತಹ ಔಷಧಿಗಳನ್ನ ನಿಯಮಿತವಾಗಿ ತೆಗೆದುಕೊಳ್ಳೋದು ಮತ್ತೆ ಫಾಲೋ ಅಪ್ ಮಾಡ್ಕೊಳ್ಳೋದು, ಇದಿಷ್ಟಿದ್ರೆ ಅದು ಒಂದು ಕಾಯಿಲೆ ಅಂತ ಅನ್ಸಲ್ಲ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತೀರಾ?
0: ಆಸ್ತಮಾ ಡೆಡ್ಲಿ ಡಿಸೀಸ್ ಅಲ್ಲ, ಬಟ್ ನೀವು ಇನ್ಹೇಲರ್ಸ್ ಅಥವಾ ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಖಂಡಿತ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಯಾವ್ದೇ ಮೂಢನಂಬಿಕೆಗಳಿಲ್ಲದೆ ಡಾಕ್ಟರ್ಗೆ ತೋರಿಸಿ ಕರೆಕ್ಟ್ ಆಗಿ ಡಾಕ್ಟರ್ ಹೇಳೋ ಟ್ರೀಟ್ಮೆಂಟ್ ನ ಫಾಲೋ ಮಾಡಿದ್ರೆ ಖಂಡಿತ ಕಂಟ್ರೋಲ್ ಅಲ್ಲಿ ಬರುತ್ತೆ.
1: ತುಂಬಾ ಧನ್ಯವಾದಗಳು ಇಷ್ಟೊತ್ತು ಆಸ್ತಮಾ ಕುರಿತಂತೆ ಸವಿಸ್ತಾರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಮಸ್ಕಾರ.
0: ಥ್ಯಾಂಕ್ ಯು.
2: ಇದುವರೆಗೆ ಆಸ್ತಮಾ ಕಾಯಿಲೆಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಸುಪ್ರೀತಾ ಟಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237074 88, 2237049 99, STD ಕೋಡ್ 08 0. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.

0: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
0: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಸಮಯ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಖೇತ ಬಚಾವೋ ಅಭಿಯಾನ್ ಕುರಿತು ಸಂವಾದ.
2: ಸವಿತಾ ಕಾ?
3: ಹಾ ಹೇಳಿ ಶಮಣ್ಣ.
2: ಈ ವರ್ಷದ ಮಳೆ ನೋಡಿದ್ರೆ ಈ ಕೃಷಿಕರೆಲ್ಲ ಹೇಗೆ ಕೃಷಿ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು.
3: ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಶಮಣ್ಣ. ನೋಡಿ, ಮಳೆ ಕಾಯ್ದು ಕಾದು ಕಾದು ಬಿತ್ತನೆ ಮಾಡುದು ಯಾವಾಗ, ಬೇಸಾಯ ಮಾಡುದು ಯಾವಾಗ, ಅದರಲ್ಲೇ ಇದ್ದಾರೆ.
2: ಅಲ್ಲ ರೂಪಕ, ನಾನು ನೋಡ್ತಾ ಇದ್ದೇನೆ ಈಗ ನಮ್ಮ ಊರಿನಲ್ಲಿ ಸ್ವಲ್ಪ ಮಳೆ ಕಮ್ಮಿ ಅಂತ ತಿಳ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಅಸ್ಸಾಮು ಮತ್ತೆ ಈ ಏನು ಅರುಣಾಚಲ ಪ್ರದೇಶ ಎಲ್ಲ ಇದೆಯಲ್ಲ, ಇನ್ನು ಈಶಾನ್ಯ ರಾಜ್ಯಗಳು ಅಂತ ಹೇಳ್ತೀವಲ್ಲ, ಅಲ್ಲಿ ನೋಡಿದ್ರೆ ನೆರೆ ಬಂದಿದೆ, ಸಾಕಷ್ಟು ಜಮೀನುಗಳೆಲ್ಲ ನೀರಿನಲ್ಲಿ ಮುಳುಗಿ ಹೋಗಿದೆ.
4: ಶಮಣ್ಣ ನೋಡ್ಲಿಕ್ಕೆ ಆಗುದಿಲ್ಲ, ಆ ತರ ಅಲ್ಲಿ ದೊಡ್ಡ ಪ್ರವಾಹನೆ ಬಂದ್ಬಿಟ್ಟಿದೆ.
3: ಊರು ಊರೇ ತೊಳ್ಕೊಂಡು ಹೋಗಿದ್ದು ಕಾಣಿಸ್ತಾ ಇದಾರಲ್ಲ ಶಮಣ್ಣ, ಗಾಳಿಗಳು ಮನೆಗಳು ಏನು ಇಲ್ಲ.
2: ಆದ್ರೆ ನಮ್ಮೂರಿನಲ್ಲಿ ನೋಡಿದ್ರೆ ವಾರ್ಷಿಕವಾಗಿ ಬರಬೇಕಾದಂತಹ ಮಳೆಯೂ ಕೂಡ ಬರಲಿಲ್ಲ ಅಂತ.
4: ಹೌದು ಶಮಣ್ಣ,
3: ಅಂದ್ರೆ ವಿಪರೀತ ಆಗ್ತಾ ಇದೆ, ಮಳೆಗಾಲನೋ ಬೇಸಿಗೆಗಾಲನೋ ಅಂತಾನೆ ಗೊತ್ತಾಗ್ತಾ ಇಲ್ಲ ಶಮಣ್ಣ.
2: ಹಾಗಾಗಿ ನಾವು ಯೋಚನೆ ಮಾಡಬೇಕಾಗಿರುವಂತಹದ್ದು ಇರುವಂತಹ ಮಳೆ ನೀರನ್ನ ಹೆಚ್ಚು ಹೆಚ್ಚು ಭೂಮಿಯ ಒಳಗಡೆ ಇಂಗಿಸುವುದು ಹೇಗೆ ಅಂತ ಯೋಚನೆ ಮಾಡಬೇಕು. ಯಾಕಂದ್ರೆ ನಾಳೆ ನಮಗೆ ಕೃಷಿಗೆ ಬೇಕಲ್ಲ,
3: ಕುಡಿಲಿಕ್ಕೆ ಬೇಕು,
2: ಜಾನುವಾರುಗಳಿಗೆ ಬೇಕು. ಹಾಗೆ ಈಗ ಇರುವ ಸಂಪನ್ಮೂಲವನ್ನ ಹೆಚ್ಚು ಹೆಚ್ಚು ಬಳಸುವುದು ಹೇಗೆ ಅಂತ ನಾವು ಯೋಚನೆ ಮಾಡಬೇಕು. ಅದಕ್ಕಂತಲೇ ರೂಪಕ ಈ ವರ್ಷ ಜೂನ್ ಮೊದಲ ವಾರದಿಂದ ಈ ಖೇತ್ ಬಚಾವೋ ಆಂದೋಲನ ಅಂತ ಒಂದು ಪ್ರಾರಂಭ ಮಾಡಿದ್ರು. ಅಂದ್ರೆ ಬೇಸಾಯವನ್ನ ಉಳಿಸಿ ಆಂದೋಲನ ಅಂತ ಹೇಳಿ.
3: ಯಾವ ತರ ಬಂತಲ್ಲ ಕಾಲ.
2: ಹೌದು,
3: ಇದನ್ನ ಯೋಚನೆನೇ ಸಹ ಮಾಡಿರ್ಲಿಲ್ಲ ನಾವು, ಇಂಥದೊಂದು ಕಾಲ ಬರಬಹುದು.
2: ನಾವು ಈಗೇನಂದ್ರೆ ಹೆಚ್ಚು ಹೆಚ್ಚು ಆಹಾರ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಮಣ್ಣಿಗೆ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರವನ್ನ ಹಾಕುವುದು ಅಥವಾ ಯಾವುದೊಂದು ರಾಸಾಯನಿಕ ಸಿಂಪರಣೆಯನ್ನ ಮಾಡುವಂತಹದ್ದು ಹೆಚ್ಚು ಹೆಚ್ಚು ಮಾಡಿದ ಹಾಗೆ ವರ್ಷದಿಂದ ವರ್ಷಕ್ಕೆ ಫಸಲು ಕಡಿಮೆ ಆಗ್ತಾ ಹೋಗ್ತು ಹೊರತು ಹೆಚ್ಚಾಗುದಿಲ್ಲ,
3: ಮಣ್ಣಿನ ಗುಣಮಟ್ಟ ಹಾಳಾಗ್ತದೆ.
4: ಹೌದು ಶಮಣ್ಣ. ಮತ್ತೇನಪ್ಪಾ ಅಂತಂದ್ರೆ, ನಾವು ಬೆಳೆಗಳನ್ನ ಬೆಳಿಬೇಕಿದ್ರೆ ಏನೋ ಒಂದಿಷ್ಟು ಗೊಬ್ಬರವನ್ನ, ಯಾವ್ದೊಂದು ಗೊಬ್ಬರವನ್ನ ತಂದು ಹಾಕ್ಬಿಡ್ತೇವೆ, ನಮಗ ಮನ್ಸಿಗೆ ಬಂದಷ್ಟು ಗೊಬ್ಬರವನ್ನ ಹಾಕ್ಬಿಡ್ತೇವೆ. ಆದ್ರೆ ಹಂಗ್ ಹಾಕೋದ್ರಿಂದ ಭೂಮಿ ಮಣ್ಣ ಹಾಳಾಗ್ತದೆ.
2: ಹೌದು, ಈಗ ನಾವು ಇಲ್ಲಿ ಏನು ಭತ್ತ ಬೆಳೆಯುವಂತಹ ಒಂದು ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸದೆ ಹೋಗ್ಬಹುದು. ಆದ್ರೆ ಉತ್ತರ ಭಾರತದಲ್ಲೆಲ್ಲ ಹೇಗೆ ಅಂತಂದ್ರೆ ಸಾವಿರಗಟ್ಟಲೆ ಎಕರೆಯಲ್ಲಿ ಗೋಧಿ ಬೆಳೆಯುವಂತಹ ಒಂದು ಪ್ರದೇಶ, ಈಗ ಪಂಜಾಬ್ ಆಗ್ಬಹುದು, ಹರಿಯಾಣ ಆಗ್ಬಹುದು ಅಥವಾ ಉತ್ತರ ಪ್ರದೇಶ ಆಗ್ಬಹುದು, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಈ ಗೋಧಿ ಬೆಳೆಯುವಂತಹ ಪ್ರದೇಶದಲ್ಲಿ ಹಟ್ಟಿ ಗೊಬ್ಬರ ಎಷ್ಟೊಂದು ಹಾಕ್ತೀರಿ. ಈಗ 1 ಎಕರೆ 2 ಎಕರೆಗೆ ಹಟ್ಟಿ ಗೊಬ್ಬರ ಹಾಕ್ಬಹುದು, 1,000 ಗಟ್ಟಲೆ ಎಕರೆ ಬೆಳೆಯುವಾಗ ಏನ್ ಮಾಡ್ತಾರೆ, ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರವನ್ನ ಬಳಕೆ ಮಾಡ್ತಾರೆ.
3: ಅಷ್ಟು ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಸಿಗುವುದು ಕಷ್ಟ.
2: ಆಮೇಲೆ ಅಷ್ಟು ಜಾನುವಾರನ ಸಾಕುವುದು ಕಷ್ಟ ಅಲ್ವಾ. ಹಾಗೆ ಈ ವರ್ಷದಿಂದ ವರ್ಷಕ್ಕೆ ರಾಸಾಯನಿಕ ಗೊಬ್ಬರದ ಬಳಕೆ ಜಾಸ್ತಿ ಮಾಡಿದ ಹಾಗೆ ಮಣ್ಣಿನ ಆರೋಗ್ಯವೂ ಕೂಡ ಕೆಡ್ತಾ ಹೋಗ್ತದೆ ಅಂತ.
4: ಹೌದು ಶಮಣ್ಣ,
3: ಅಂದ್ರೆ ಹಾಕಿದ ವರ್ಷ ತುಂಬಾ ಚೆನ್ನಾಗಿ ಬೆಳೆ
2: ಬರ್ತದೆ,
3: ಆಮೇಲೆ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗ್ತದೆ ಇರ್ಬೇಕಲ್ಲ ಶಮಣ್ಣ.
2: ಹೌದು.
4: ಮತ್ತೆ ಶಮಣ್ಣ, ಇಂತಿಷ್ಟು ಪೋಷಕಾಂಶಗಳು ಇಷ್ಟೇ ಇರಬೇಕು ಮಣ್ಣಲ್ಲಿ ಅಂತ ಇದೆ ಅಲ್ಲ,
2: ಮಣ್ಣಿನಲ್ಲಿ ಇರುವುದಲ್ಲ, ಬೆಳೆಗಳಿಗೆ ಎಷ್ಟು ಬೇಕು ಅಂತ ಒಂದು ನಿರ್ಧಾರ ಮಾಡಿರ್ತಾರೆ. ಈ ಭತ್ತದ ಬೆಳೆಗಾದ್ರೆ ಇಷ್ಟು ಕೊಡಬೇಕು, ಇಷ್ಟು ಸಾರಜನಕ, ಇಷ್ಟು ರಂಜಕ, ಇಷ್ಟು ಪೊಟ್ಯಾಶ್ ಅಂತ ಸಂಶೋಧನೆ ಎಲ್ಲ ಮಾಡಿರ್ತಾರೆ. ಅದಕ್ಕಿಂತ ಜಾಸ್ತಿ ಕೊಡ್ತಾ ಹೋದ್ರೆ ಬೆಳೆಗೇನು ಸಿಗುವುದಿಲ್ಲ, ಅದು ಪೋಲಾಗುವುದು ಜಾಸ್ತಿ, ಜೊತೆಗೆ ಮಣ್ಣಿನವು ಕೂಡ ರಸಸಾರವು ಕೂಡ ಕಡಿಮೆ ಆಗ್ತಾ ಹೋಗ್ತದೆ.
3: ಅದಕ್ಕೆ ಸರಿಯಾದ ಮಾಹಿತಿ ಬೇಕು ಅಲ್ಲ ಶಮಣ್ಣ, ಯಾವ ಬೆಳೆಗೆ ಎಷ್ಟು ಉಪಯೋಗ ಮಾಡಬೇಕು, ರಾಸಾಯನಿಕ ಮಾಡುದು ತಪ್ಪೇ ಆದ್ರೂ ಈಗ ಅನಿವಾರ್ಯ ಇದ್ದಲ್ಲಿ ಎಲ್ಲ ತಿಳ್ಕೊಂಡು ಉಪಯೋಗ ಮಾಡುದು ಒಳ್ಳೇದು.
2: ಆಮೇಲೆ ಈಗ ಮಣ್ಣು ಪರೀಕ್ಷೆ ಅಂತ ಮಾಡ್ತಾರೆ, ಸಾಮಾನ್ಯವಾಗಿ ಬೇಸಿಗೆ

0: ಹೋಗ್ತದೆ. ಅಂದ್ರೆ ಏಳರಿಂದ ಕಡಿಮೆ ಇರ್ತದೆ. ಏಳು ಎನ್ನುವಂತದ್ದು ನ್ಯೂಟ್ರಲ್ ಅಂತ ಹೇಳುವಂತದ್ದು. ಅದಕ್ಕಿಂತ ಕಡಿಮೆ ಆದ ಹಾಗೆ ಬೆಳೆಗಳಿಗೂ ಕೂಡ ತೊಂದರೆ ಆಗ್ತದೆ.
1: ತೊಂದರೆ ಆಗ್ತದೆ, ಕೊಡಬೇಕಾದಂತ ಫಸಲು ಕೊಡದೇ ಇರಬಹುದು.
0: ಹೌದು
1: ಅಲ್ಲ. ಮತ್ತೆ ಶಾಮಣ್ಣ, ಈ ಮಣ್ಣಿನ ಬಗ್ಗೆ ನಾವು ಹೇಳಲಿಕ್ಕೆ ಹೋದ್ರೆ ಮಣ್ಣು ಪರೀಕ್ಷೆಯನ್ನ ನಾವೇ ಸ್ವತಃ ಮನೆಯಲ್ಲೂ ಸಹ ಮಾಡಬಹುದಂತೆ.
0: ಅಂದ್ರೆ ಮಣ್ಣು ಪರೀಕ್ಷೆ ಕಿಟ್ ಅಂತ ಸಿಗ್ತದೆ.
1: ಹಾ, ಅದು ಒಂದಾಯ್ತು ಶಾಮಣ್ಣ. ಇನ್ನೊಂದು, ಈ ನಾವು ಸ್ವಲ್ಪ ಮಣ್ಣು ತಗೊಂಡು ಅದರ ಒಂದು ಪರಿಮಳವನ್ನ ನೋಡಿದ್ರೆ, ಈ ಫಸ್ಟ್ ಮಳೆ ಬಂದಿರ್ತದಲ್ಲ ಶಾಮಣ್ಣ, ಅವಾಗ ಮಣ್ಣಿನ ವಾಸನೆ ಬರುತ್ತಲ್ಲ, ಆ ಪರಿಮಳ ಬಂದ್ರೆ ಮಣ್ಣು ಚೆನ್ನಾಗಿದೆ ಅಂತ ಅರ್ಥ ಅಂತ. ಮತ್ತೆ ಇನ್ನೊಂದು ಶಾಮಣ್ಣ, ಈ ಮಣ್ಣನ್ನ ನಾವು ಗುದ್ಲಿಲೋ ಅಗ್ದಾಗ ಎರೆಹುಳುಗಳು ಸಿಕ್ಕಿದ್ರೆ ಮಣ್ಣು ಉತ್ತಮವಾಗಿದೆ ಅಂತ.
0: ಸಾಮಾನ್ಯವಾಗಿ ಮಣ್ಣಿನ ಫಲವತ್ತತೆ ಹೇಗಿದೆ ಅಂತ ನೋಡ್ಬೇಕಿದ್ರೆ ಬರಿಗಾಲಲ್ಲಿ ನಡಿಬೇಕು ಅಂತ ಹೇಳಿ, ಚಪ್ಪಲಿ ಹಾಕೊಂಡು ಹೋಗಬಾರದು ಜಮೀನಿಗೆ. ಬರಿಗಾಲಲ್ಲಿ ನಡೆದು ಹೋದಾಗ ಅದು ಮೆತ್ತಗೆ ಒಂದು ಹಾಸಿಗೆಯ ಅನುಭವ ಆಯ್ತು ಅಂತಂದ್ರೆ ಮಣ್ಣು ಫಲವತ್ತ ಆಗಿದೆ
1: ಅಂತ ಅರ್ಥ.
0: ನೀವು ಬೇರೆ ಏನು ಪರೀಕ್ಷೆ ಬೇಕಾಗುದಿಲ್ಲ. ಹೌದು ಹೌದು. ಆದ್ರೂ ಕೂಡ ಈ ಆಸಿಡ್ ಸಾಯಿಲ್ ಅಂತ ಹೇಳ್ತೀವಲ್ಲ, ಹುಳಿ ಮಣ್ಣು ಅಂತ ಹೇಳಿ, ಅದರ ಒಂದು ಸುಧಾರಣೆ ಆಗಬೇಕು ಅಂದ್ರೆ ಮಣ್ಣಿಗೆ ಒಂದಷ್ಟು ಸುಣ್ಣವನ್ನ ಕೊಡಬೇಕಾಗ್ತದೆ. ಈಗ ಕೃಷಿ ಸುಣ್ಣ, ಡೋಲಮೈಟ್ ಸುಣ್ಣ ಅಂತೆಲ್ಲ ಸಿಗ್ತದೆ, ಅದನ್ನ ಮಣ್ಣಿಗೆ ಹಾಕಿ ಮಣ್ಣಿನ ರಸಸಾರವನ್ನ ಹೆಚ್ಚಿಸಿದ್ರೆ, ಅಂದ್ರೆ ನ್ಯೂಟ್ರಲ್ ಏಳರ ತನಕ ತಗೊಂಡ್ಬಂದ್ರೆ ಮಣ್ಣಿನ ಫಲವತ್ತತೆಯೂ ಜಾಸ್ತಿ ಆಗ್ತದೆ, ಜೊತೆಗೆ ಇಳುವರಿ ಕೂಡ ಜಾಸ್ತಿ ಆಗ್ತದೆ.
2: ಹೌದು ಶಾಮಣ್ಣ. ಈಗ ನೀವು ರಾಸಾಯನಿಕಗಳು ಅಂತ ಹೇಳಿದ್ರಲ್ಲ ಶಾಮಣ್ಣ, ಈಗ ರಾಸಾಯನಿಕಗಳು, ಈಗ ನಮ್ಗೆ ಇದು ಉತ್ತಮವಾದ ರಾಸಾಯನಿಕ ಅಥವಾ ಇದು ಕಲಬೆರಕೆ ಆತರ ಎಲ್ಲಾದ್ರೂ ಸಿಗುವುದು?
0: ಅಂದ್ರೆ ಕೃಷಿ ಇಲಾಖೆಯಲ್ಲಿಯೂ ಕೂಡ ರಾಸಾಯನಿಕ ಗೊಬ್ಬರ ಉತ್ತಮ ಗುಣಮಟ್ಟದ ಹೌದು ಅಲ್ವ ಅನ್ನೋದಕ್ಕೆ ಪರೀಕ್ಷೆ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಇರ್ತದೆ. ಈಗ ನಾವು ಯಾವ್ದು ಅಂಗಡಿಯಿಂದ ಹೋಗಿ ಒಂದು 50 ಕಿಲೋ 100 ಕಿಲೋ ತಗೊಂಡ್ಬರ್ತೀವಿ ರಾಸಾಯನಿಕ ಗೊಬ್ಬರ, ಅದು ಗುಣಮಟ್ಟದ ಹೌದು ಅಲ್ವ ಅಂತ ಪರೀಕ್ಷೆ ಮಾಡೋದಕ್ಕೂ ಕೂಡ ಅವಕಾಶ ಇರ್ತದೆ.
2: ಯಾಕಂದ್ರೆ ಇಂದಿನ ಕಾಲದಲ್ಲಿ ಕಲಬೆರಕೆಗಳು ಮಾರಾಟ ಆಗುವ ಪರಿಸ್ಥಿತಿ ಜಾಸ್ತಿ.
1: ಮತ್ತೆ ಇನ್ನೊಂದು ಶಾಮಣ್ಣ, ನೈಸರ್ಗಿಕ ಕೃಷಿ ಅಂತಾರಲ್ಲ ಶಾಮಣ್ಣ, ಅದನ್ನ ಮಾಡಿಸಿದ್ರು ಕೂಡ ಕೃಷಿಯನ್ನು ಆರೋಗ್ಯವಾಗಿಟ್ಕೊಳ್ಬಹುದು, ಮಣ್ಣನ್ನು ಆರೋಗ್ಯವಾಗಿಟ್ಕೊಳ್ಬಹುದಲ್ಲ
2: ಸಾವಯವ ಕೃಷಿ ಎಲ್ಲರೂ.
0: ಈಗ ಮೊದ್ಲೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಹಸಿರೆಲೆ ಸೊಪ್ಪು ಅಂತೆಲ್ಲ ಸಿಗ್ತಾ ಇತ್ತು, ತರಗನ್ನ ತಂದು ಹಾಕುವುದಾಗ್ಬಹುದು ಅಥವಾ ಹಸಿರೆಲೆ ಸೊಪ್ಪು ಆಗ್ಬಹುದು ಅಥವಾ ಈ ಗೊಬ್ಬರದ ಗಿಡ ಅಂತಲೂ ಕೂಡ ಇದೆ, ಗ್ಲಿರಿಸಿಡಿ ಅಂತ ಇದೆಯಲ್ಲ, ಅಂತಹ ಗಿಡಗಳನ್ನ ನಮ್ಮ ಜಮೀನಿನ ಸುತ್ತಮುತ್ತ ಅಥವಾ ಬದುಗಳಲ್ಲೆಲ್ಲ ನೆಟ್ಟು ಅದನ್ನೇ ಮಣ್ಣಿಗೆ ಸೇರಿಸುವಂತಹದ್ದು, ಈ ಮೂಲಕವೂ ಕೂಡ ಮಣ್ಣಿನ ಒಂದು ಫಲವತ್ತತೆಯನ್ನು ಜಾಸ್ತಿ ಮಾಡಲಿಕ್ಕೆ ಅವಕಾಶ ಉಂಟು.
2: ಹೌದು ಶಾಮಣ್ಣ, ಈಗ ರಾಸಾಯನಿಕ ಗೊಬ್ಬರದಾಯ್ತು, ಮಣ್ಣಿನ ಪರೀಕ್ಷೆ ಆಯ್ತು, ಈಗ ನೀರಿನ ಪ್ರಭಾವ ಯಾವ ರೀತಿ ಈ ತರ ಫಲವತ್ತತೆ ನಾವು ಕಾಪಾಡ್ಕೊಳ್ಬೇಕು
0: ಅಂದ್ರೆ, ಈಗ ನಾವು ಮನುಷ್ಯರು ಎಷ್ಟು ನೀರು ಕುಡಿತೀವಿ, ದಿವಸಕ್ಕೆ 1-3 ಲೀಟರ್ 1.5 ಲೀಟರ್ ನೀರು ಕುಡಿಬಹುದು. ಅದರ ಬದಲು ಹೆಚ್ಚು ನೀರು ಕುಡಿದ್ರೆ ಏನಾಗ್ತದೆ, ಬೇವರಿ ಹೋಗ್ಬಹುದು ಅಥವಾ ಇನ್ನೇನಾದ್ರು ರೂಪದಲ್ಲಿ ಹೋಗ್ಬಹುದು. ಹಾಗೆ ಮಣ್ಣಿಗೂ ಕೂಡ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಗುಣ ಅಂತ ಇರ್ತದೆ. ಅದಕ್ಕಿಂತ ಹೆಚ್ಚಾಯ್ತು ಅಂದ್ರೆ ಬೇರಿಗೆ ಅಂದ್ರೆ ಗಿಡದ ಬೇರುಗಳಿಗೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಯಾವುದೇ ಗಿಡ, ಈಗ ಭತ್ತ ಆಗ್ಬಹುದು ಅಥವಾ ಹಣ್ಣಿನ ಗಿಡಗಳಾಗ್ಬಹುದು, ತೆಂಗು ಅಡಿಕೆ ಯಾವ ಗಿಡಕ್ಕೆ ಬೇಕಿದ್ರೆ ಆಗ್ಬಹುದು, ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ನೀರನ್ನ ಕೊಡಬೇಕು. ಅದು ಕಡಿಮೆ ಆದ್ರೆ ಒಣಗಿ ಹೋಗ್ತದೆ ಗಿಡ,
1: ಜಾಸ್ತಿ
0: ಆದ್ರೆ ಕುಳಿತು
2: ಹೋಗ್ತದೆ. ನೀರಿನ ಪಾತ್ರನೂ ಬಹಳ.
0: ಹೌದು, ಅಂತೂ ಪ್ರತಿ ಸರ್ತಿಯೂ ಕೂಡ ನಾವು ಮಾತಾಡುವಾಗ ಹೇಳ್ತೀವಿ, ಈಗ ಬೇರೆ ಬೇರೆ ಇಲಾಖೆಗಳು ಇರ್ತವೆ, ಕೃಷಿ ವಿಜ್ಞಾನ ಕೇಂದ್ರ ಅಂತ ಇರ್ತದೆ, ಆಮೇಲೆ ಕೃಷಿ ಇಲಾಖೆ ಇದೆ, ತೋಟಗಾರಿಕಾ ಇಲಾಖೆ ಇದೆ. ಈ ಬೇರೆ ಬೇರೆ ಇಲಾಖೆಗಳ ಸಂಪರ್ಕ ಇಟ್ಟುಕೊಂಡ್ರೆ ರೈತರಿಗೂ ಕೂಡ ಅನುಕೂಲ ಆಗ್ತದೆ. ಅಂದ್ರೆ ಸರಿಯಾದಂತಹ ಮಾಹಿತಿಯನ್ನ ಬಳಕೆ ಮಾಡಿಕೊಂಡು ಕೃಷಿಯನ್ನ ಸುಸ್ಥಿರವಾಗಿ ಮಾಡುವುದು ಹೇಗೆ, ಸುಲಭದಲ್ಲಿ ಮಾಡುವುದು ಹೇಗೆ ಅಂತ ಕಲ್ಕೋಬಹುದು.
1: ಹೀಗೆ ಶಾಮಣ್ಣ, ನಾವು ನಮ್ಗೆ ಆರೋಗ್ಯ ಸರಿ ಇಲ್ದಿದ್ರೆ ನಾವು ಹಾಸ್ಪಿಟ್ಲಿಗೆ ಹೋಗ್ತೇವೆ,
0: ಡಾಕ್ಟರ್
1: ಭೇಟಿ ಆಗ್ತೇವೆ, ಅವರೊಂದಿಷ್ಟು ನಮ್ಗೆ ಮಾತ್ರೆಗಳನ್ನ ಕೊಡ್ತಾರೆ, ಅದು ಎಷ್ಟು ತಗೊಳ್ಬೇಕು MG ಆ ರೀತಿನೇ ಕೊಡ್ತಾರೆ. ಅದೇ ರೀತಿ ನಾವು ಕೃಷಿಯಲ್ಲೂ ಸಹ ಯಾವ ರೀತಿ ರಾಸಾಯನಿಕ ಬಳಸ್ಕೊಳ್ಬೇಕು, ಎಷ್ಟೆಷ್ಟು ಗೊಬ್ಬರ ಬಳಸ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ.
0: ಹೌದು, ಅಂದ್ರೆ ಮಣ್ಣಿನ ಆರೋಗ್ಯವನ್ನ ಕಾಪಾಡಿದ್ರೆ ಮಣ್ಣಿನ ಮೂಲಕ ಬೆಳೆಯನ್ನು ಕೂಡ ಸಂರಕ್ಷಣೆ ಮಾಡಬಹುದು, ಬೆಳೆ ಚೆನ್ನಾಗಿ ಬಂತು ಅಂದ್ರೆ ರೈತರು ಕೂಡ ಖುಷಿಯಾಗಿರ್ತಾರೆ,
2: ನಾವು ಆರೋಗ್ಯವಂತ ಜೀವನ ನಡೆಸಬಹುದು.
3: PM ಖೇತ್ ಬಚಾವೋ ಅಭಿಯಾನ್ ಕುರಿತು ಸಂವಾದ ಪ್ರಸಾರವಾಯಿತು. ಸಂವಾದದಲ್ಲಿ ಭಾಗವಹಿಸಿದವರು ಟಿ ಶ್ಯಾಮ್ ಪ್ರಸಾದ್, ಸವಿತಾ ಗೌಡ, ರೂಪಾ ಗೌಡ. ಇದಾಗಿತ್ತು ಇಂದಿನ ಪ್ರಗತಿ ಪಥ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ

0: ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ನವಜೀವನಕ್ಕೆ ನವಚೇತರಿಕೆ ನೀಡಲು ಬಂದಿದೆ ಹಬ್ಬದ ನಾಳಿಗೆ.
4: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 1:10. ಈಗ ಕನ್ನಡದಲ್ಲಿ ವಾರ್ತೆಗಳು.
5: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಷ್ಟ್ರೀಯ ಕೈಮಗ್ಗ ದಿನ, 22 ಮಂದಿ ನೇಕಾರರಿಗೆ ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರೆದ ವಿಪಕ್ಷಗಳ ಗದ್ದಲ, ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆ, ಗಡಿಯಾಚೆಗಿನ ಸಹಕಾರ ಕುರಿತು ಚರ್ಚೆ. ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಚ್ ಪ್ರಶಸ್ತಿ. ವಾರ್ತೆಗಳ ವಿವರ: 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಜವಳಿ ಸಚಿವಾಲಯವು ಇಂದು ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಈ ವೇಳೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಹಾಗೂ ರಾಜ್ಯ ಖಾತೆ ಸಚಿವ ಪವಿತ್ರ ಮಾರ್ಗ್ರೇಟಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 2025ನೇ ಸಾಲಿನ ಸಂತ ಕಬೀರ್ ಕೈಮಗ್ಗ ಪ್ರಶಸ್ತಿ ಹಾಗೂ ರಾಷ್ಟೀಯ ಕೈಮಗ್ಗ ಪ್ರಶಸ್ತಿಗಳನ್ನು 22 ಮಂದಿ ನೇಕಾರರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇದೇ ವೇಳೆ 4 ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಯಿತು. 1905ರ ಆಗಸ್ಟ್ 7ರಂದು ಆರಂಭವಾದ ಸ್ವದೇಶಿ ಚಳುವಳಿಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಆಗಸ್ಟ್ 7ರಂದು ರಾಷ್ಟೀಯ ಕೈಮಗ್ಗ ದಿನ ಆಚರಿಸಲಾಗುತ್ತದೆ. ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ ಮೇಲಿನ ಪೊಲೀಸ್ ಕ್ರಮ ಸೇರಿದಂತೆ ವಿವಿಧ ವಿಷಯಗಳನ್ನು ಮುನ್ನೆಲೆಗೆ ತಂದು ವಿರೋಧ ಪಕ್ಷಗಳು ನಡೆಸಿದ ತೀವ್ರ ಗದ್ದಲದಿಂದಾಗಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಇಂದು ಬೆಳಗ್ಗೆ 11ಗಂಟೆಗೆ ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಕ್ವಿಟ್ ಇಂಡಿಯಾ ಚಳುವಳಿಯ 84ನೇ ವಾರ್ಷಿಕೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧೀಜಿ ಸೇರಿದಂತೆ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ತಪಸ್ವಿಗಳು ಹಾಗೂ ಅಮರ ಹುತಾತ್ಮರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು. ಬಳಿಕ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಯತ್ನಿಸಿದಾಗ ವಿದ್ಯಾರ್ಥಿಗಳ ಪ್ರತಿಭಟನೆ ಮೇಲಿನ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಹೇಳಿಕೆಗೆ ಆಗ್ರಹಿಸಿ ವಿಪಕ್ಷ ಸದಸ್ಯರು ಗದ್ದಲ ಎಬ್ಬಿಸಿದರು. ಪ್ರಶ್ನೋತ್ತರ ಕಲಾಪ ಸಂಸತ್ತಿನ ಮುಖ್ಯ ಅಂಗ ಎಂದು ಸಭಾಧ್ಯಕ್ಷರಿಗೆ ಮನವರಿಕೆ ಮಾಡಲು ಯತ್ನಿಸಿದರಾದರೂ ಕಲಾಪಕ್ಕೆ ಅಡ್ಡಿಯುಂಟಾದ ಹಿನ್ನೆಲೆ ಮೊದಲಿಗೆ 12ಗಂಟೆಯವರೆಗೆ ಸದನವನ್ನು ಮುಂದೂಡಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಕ್ವಿಟ್ ಇಂಡಿಯಾ ಚಳುವಳಿಯ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದರು. ಬಳಿಕ ಸಚಿವರು ವಿವಿಧ ಇಲಾಖೆ ಸಂಬಂಧಿಸಿದ ಸಂಸದೀಯ ಕಾಯಂ ಸಮಿತಿಗಳನ್ನು ವರದಿಗಳನ್ನು ಸದನದಲ್ಲಿ ಮಂಡಿಸಿದರು. ಶೂನ್ಯ ವೇಳೆಯ ಸಂದರ್ಭದಲ್ಲಿ ವಿಪಕ್ಷಗಳ ಘೋಷಣೆ ಮತ್ತು ಗದ್ದಲ ಮುಂದುವರೆದ ಕಾರಣ ಸಭಾಪತಿಯವರು ರಾಜ್ಯಸಭೆಯನ್ನು ಮೊದಲಿಗೆ 12:00 ನಂತರ ದಿನದ ಮಟ್ಟಿಗೆ ಮುಂದೂಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ನಿವಾಸದಲ್ಲಿ ಎನ್ಡಿಎಗೆ ಇತ್ತೀಚೆಗೆ ಸೇರ್ಪಡೆಗೊಂಡ ವಿವಿಧ ಪಕ್ಷಗಳ ಸಂಸದರೊಂದಿಗೆ ಉಪಹಾರ ಕೂಟ ಸಭೆ ಹಾಗೂ ಸಭೆಯನ್ನು ಆಯೋಜಿಸಿದ್ದರು. ಎನ್ಸಿಪಿಐ ಮತ್ತು ಶಿವಸೇನೆಯ ಸಂಸದರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯ ಬಳಿಕ ಸಂಸತ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿವಸೇನೆ ಸಂಸದೆ ಜ್ಯೋತಿ ಸಾವಿತ್ರಿ ನಾಗನಾಥ್ ವಾಘ್ಮೊರೆ, ಸಂಸತ್ತಿನಲ್ಲಿ ಪದೇ ಪದೇ ನಡೆಯುವ ಅಡಚಣೆಗಳಿಂದಾಗಿ ಹೊಸ ಆಯ್ಕೆಯಾದ ಹಾಗೂ ಪ್ರತಿಭಾವಂತ ಸದಸ್ಯರಿಗೆ ತಮ್ಮ ಅಭಿಪ್ರಾಯ ಮಂಡಿಸಲು ಅವಕಾಶ ಸಿಗುತ್ತಿಲ್ಲ ಎಂದು ಪ್ರಧಾನಿ ಕಳವಳ ವ್ಯಕ್ತಪಡಿಸಿರುವುದನ್ನು ತಿಳಿಸಿದರು. ಎನ್ಡಿಎಗೆ ಸಂಬಂಧಿಸಿದ ಎಲ್ಲರನ್ನೂ ಪ್ರಧಾನಿ ಮೋದಿ ಸ್ವಾಗತಿಸಿ ರಾಷ್ಟ್ರ ನಿರ್ಮಾಣದಲ್ಲಿ ಸಂಸದರು ಪರಿಣಾಮಕಾರಿಯಾಗಿ ಹೇಗೆ ಕೊಡುಗೆ ನೀಡಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡಿದರು ಎಂದು ಎನ್ಸಿಪಿಐ ಸಂಸದೆ ಶತಾಬ್ದಿ ರಾಯ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. 587 ಪಿಎಚ್ಡಿ ವಿದ್ಯಾರ್ಥಿಗಳು ಸೇರಿದಂತೆ

0: 3,000ಕ್ಕೂ ಹೆಚ್ಚು ಪದವೀಧರರು ಸಮಾರಂಭದಲ್ಲಿ ಪದವಿ ಸ್ವೀಕರಿಸಲಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ರಾಷ್ಟಪತಿ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಸೇರಿದಂತೆ ವಿವಿಧ ಗೌರವಗಳನ್ನು ಪ್ರಧಾನಿ ಪ್ರದಾನ ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಿರುವ ಕೃತಕ ಬುದ್ದಿಮತ್ತೆ ಆಧಾರಿತ ಉನ್ನತ ಕಾರ್ಯಕ್ಷಮತೆಯ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂ ಪ್ರಜ್ಞಾವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಚೀನಾ ನವದೆಹಲಿಯಲ್ಲಿ ನಿನ್ನೆ ನಡೆದ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯವಿಧಾನದ 36ನೇ ಸಭೆಯಲ್ಲಿ ವಾಸ್ತವಿಕ ನಿಯಂತ್ರಣ ರೇಖೆಯ ಪರಿಸ್ಥಿತಿಯನ್ನು ಪರಿಶೀಲಿಸಿ ಮುಕ್ತ ಚರ್ಚೆ ನಡೆಸಿವೆ. ಈ ಕುರಿತು ಇಂದು ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವಾಲಯ, ಗಡಿ ಗುರುತಿಸುವಿಕೆ, ಗಡಿ ನಿರ್ವಹಣೆ, ಕಾರ್ಯವಿಧಾನಗಳ ನಿರ್ಮಾಣ ಹಾಗೂ ಗಡಿಯಾಚೆಗಿನ ಸಹಕಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳು ಚರ್ಚಿಸಿವೆ. ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವುದು ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಅಭಿವೃದ್ದಿಗೆ ಅಗತ್ಯ ಎಂಬುದನ್ನು ಒತ್ತಿ ಹೇಳಲಾಗಿದೆ ಎಂದು ತಿಳಿಸಿದೆ. ಮಾದಕ ದ್ರವ್ಯ ಕಳ್ಳಸಾಗಣೆ ತಡೆ ಹಾಗೂ ರಾಸಾಯನಿಕಗಳ ಅಕ್ರಮ ದುರ್ಬಳಕೆ ತಡೆಯುವ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆ ಎನ್ಸಿಬಿ ನವದೆಹಲಿಯಲ್ಲಿ ಭಾರತ ಅಮೆರಿಕ ಮಾದಕ ವಸ್ತು ವಿರೋಧಿ ಕಾರ್ಯಕಾರಿ ಗುಂಪಿನ ಸಭೆಯ ಕಾರ್ಯಾಚರಣೆ ಸಭೆಯನ್ನು ಆಯೋಜಿಸಲಾಗಿತ್ತು. ನಿನ್ನೆ ಹೈಬ್ರಿಡ್ ಮಾದರಿಯಲ್ಲಿ ನಡೆದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಎರಡೂ ದೇಶಗಳ ಪ್ರಮುಖ ತನಿಖಾ ಹಾಗೂ ಆಡಳಿತಾತ್ಮಕ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕವಿ ಗುರುದೇವ ರವೀಂದ್ರನಾಥ ಠಾಗೂರ್ ಅವರ ಪುಣ್ಯತಿಥಿಯಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಠಾಗೂರ್ ತಮ್ಮ ಬರಹಗಳ ಮೂಲಕ ಭಾರತದ ಆತ್ಮಕ್ಕೆ ಧ್ವನಿ ನೀಡಿ ಸ್ವಾತಂತ್ರ್ಯ ಚಳವಳಿಯಲ್ಲಿನ ಹೊಸ ಜಾಗೃತಿ ಮೂಡಿಸಿದರು ಎಂದು ಹೇಳಿದ್ದಾರೆ. ಠಾಗೂರ್ ಅವರ ಅಮರ ಕೃತಿ ಜನಗಣಮನ ದೇಶದ ಏಕೀಕೃತ ಪ್ರಜ್ಞೆ ಮತ್ತು ಸ್ವಾಭಿಮಾನದ ಸಂಕೇತವಾಗಿದೆ. ವಿಶ್ವಭಾರತಿ ವಿಶ್ವವಿದ್ಯಾಲಯ ಸ್ಥಾಪಿಸುವ ಮೂಲಕ ಭಾರತೀಯ ಸಂಸ್ಕೃತಿ, ತತ್ವಶಾಸ್ತ್ರ ಮತ್ತು ಶಿಕ್ಷಣದ ಕೀರ್ತಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದರು ಎಂದು ಸಚಿವರು ಸ್ಮರಿಸಿದ್ದಾರೆ. ನೀಟ್ ಯುಜಿ 2026 ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ತೀವ್ರ ಭದ್ರತಾ ಲೋಪಗಳನ್ನು ಸಿಬಿಐ ತನ್ನ ದೋಷಾರೋಪ ಪಟ್ಟಿಯಲ್ಲಿ ಬಹಿರಂಗಪಡಿಸಿದೆ. ಗೌಪ್ಯ ವಿಭಾಗದಲ್ಲಿ ದೈಹಿಕ ತಪಾಸಣೆ ಮತ್ತು ಲೈವ್ ಸಿಸಿಟಿವಿ ಉಸ್ತುವಾರಿ ಇಲ್ಲದುದನ್ನು ದುರ್ಬಳಕೆ ಮಾಡಿಕೊಂಡ ಎನ್ಟಿಎಯ 3 ವಿಷಯ ತಜ್ಞರು May 3 ಪರೀಕ್ಷೆಗೂ ಮುನ್ನವೇ ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರದ ಪ್ರಶ್ನೆಗಳನ್ನು ಕಾಗದದ ಚೂರುಗಳಲ್ಲಿ ಹಾಗೂ ನೆನಪಿನಲ್ಲಿಟ್ಟುಕೊಂಡು ಹೊರಸಾಗಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ದಕ್ಷಿಣ ಕೊರಿಯಾ ಅಸನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಅಶ್ಮಿತಾ ಜಪಾನ್ನ ಹಿನಾ ಅಕೇಚಿ ವಿರುದ್ದ 20-22, 21-15, 21-19 ಸೆಟ್ಗಳ ಅಂತರದಲ್ಲಿ ಭರ್ಜರಿ ಜಯ ಸಾಧಿಸಿದರೆ ರಕ್ಷಿತಾ ರಾಮರಾಜ್ ಭಾರತದವರೇ ಆದ ತಾನ್ವಿ ಶರ್ಮಾ ಅವರನ್ನು 18-21, 21-19, 21-18 ಅಂತರದಲ್ಲಿ ಮಣಿಸಿ ಅಂತಿಮ 4 ಘಟ್ಟ ಪ್ರವೇಶಿಸಿದ್ದಾರೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅಮೆರಿಕದಲ್ಲಿ ನಡೆದ ಗ್ರ್ಯಾಂಡ್ ಚೆಸ್ ಟೂರ್ ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಟ್ಜ್ ಪ್ರಶಸ್ತಿ ಗೆದ್ದಿದ್ದಾರೆ. ಉಜ್ಬೇಕಿಸ್ತಾನದ ಗ್ರ್ಯಾಂಡ್ ಮಾಸ್ಟರ್ ಜವೋಖಿರ್ ಸಿಂಧೋವೋರ್ ವಿರುದ್ದದ ಅಂತಿಮ ಹಂತದ ಪಂದ್ಯದಲ್ಲಿ ಡ್ರಾ ಸಾಧಿಸುವ ಮೂಲಕ ಪ್ರಜ್ಞಾನಂದ 35 ಅಂಕಗಳೊಂದಿಗೆ ಚಾಂಪಿಯನ್ಶಿಪ್ ಅನ್ನು ಗೆದ್ದರು. 5 ದಿನಗಳ ಟೂರ್ನಿಯಲ್ಲಿ ಆರಂಭದಿಂದಲೂ ಮುನ್ನಡೆ ಕಾಯ್ದುಕೊಂಡಿದ್ದ ಪ್ರಜ್ಞಾನಂದ ಅವರಿಗೆ ಸಿಂಧರೋವ್ ತೀವ್ರ ಪೈಪೋಟಿ ನೀಡಿದರು. 1.5 ಅಂಕಗಳ ಅಂತರದಿಂದ ರನ್ನರ್ಅಪ್ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಜೂನ್ನಲ್ಲಿ ಒಸ್ಲೋದಲ್ಲಿ ನಡೆದ ನಾರ್ವೆ ಚೆಸ್ 2026 ಪ್ರಶಸ್ತಿಯನ್ನು ಪ್ರಜ್ಞಾನಂದ ಗೆದ್ದಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಕೈಮಗ್ಗ ದಿನ, 22 ಮಂದಿ ನೇಕಾರರಿಗೆ ರಾಷ್ಟೀಯ ಕೈಮಗ್ಗ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಸಂಸತ್ತಿನ ಉಭಯ ಸದನಗಳಲ್ಲಿ ಮುಂದುವರೆದ ವಿಪಕ್ಷಗಳ ಗದ್ದಲ, ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಭಾರತ ಚೀನಾ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ

0: ಕಾರ್ಯವಿಧಾನದ 36ನೇ ಸಭೆ, ಗಡಿಯಾಚೆಗಿನ ಸಹಕಾರ ಕುರಿತು ಚರ್ಚೆ. ಕೊರಿಯಾ ಮಾಸ್ಟರ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಸೆಮಿಫೈನಲ್ಸ್ ಪ್ರವೇಶ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಗ್ರ್ಯಾಂಡ್ ಚೆಸ್ ಟೂ ಸೆಂಟ್ ಲೂಯಿಸ್ ರ್ಯಾಪಿಡ್ ಮತ್ತು ಬ್ಲಿಡ್ಜ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಮೊಗ್ಗಿನ ಮನಸ್ಸು ಚಿತ್ರದ ಗೀತೆಯನ್ನು ಕೇಳೋಣ. ಚೈತ್ರ ಹಾಗೂ ಇಂಚರ ಅವರ ದನಿಗಳಲ್ಲಿ ಶಶಾಂಕ್ ಅವರ ಗೀತರಚನೆಗೆ ಮನುಮೂರ್ತಿಯವರು ಸಂಗೀತ ನೀಡಿದ್ದಾರೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕೇಳುಗರೆ ಗಮನಿಸಿ,

ಮಧ್ಯಾಹ್ನ 1:30 ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೂಲಿನೊಳಗಿನ ಜೀವನ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ರೂಪಕ ಪ್ರಸಾರವಾಗಲಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಕೋಟಿಗೊಬ್ಬ 2 ಚಿತ್ರದ ಗೀತೆಯನ್ನು ಕೇಳೋಣ. ಶ್ರೇಯಾ ಘೋಷಾಲ್ ಹಾಗೂ ವಿಜಯ್ ಪ್ರಕಾಶ್ ಅವರ ಕಂಠಸಿರಿಗಳಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಇಮಾನ್ ಡಿ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಇಂದಿನ ವನಿತಾ ವಿಹಾರದಲ್ಲಿ ನೂಲಿನೊಳಗಿನ ಜೀವನ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ರೂಪಕ ರಚನೆ ಮತ್ತು ಪ್ರಸ್ತುತಿ ನೀರಜ ಕಾರಟಗಿ.
1: ಕೇಳುಗರೆ, ಇದು ಕೇವಲ ಸದ್ದಲ್ಲ, ಶ್ರಮದ ಹೃದಯ ಬಡಿತ. ಅದು ಪರಂಪರೆಯ ಉಸಿರು. ನೇಕಾರನ ಬೆರಳುಗಳು ಮಾತನಾಡುತ್ತವೆ ನೂಲಿನ ಭಾಷೆಯಲ್ಲಿ. ಅವನ ಕಣ್ಣುಗಳು ಬರೆಯುತ್ತವೆ ಬಣ್ಣಗಳ ಕಾವ್ಯವನ್ನು. ಒಂದು ಎಳೆ ತಪ್ಪಿದರೆ ಕಥೆಯೇ ಬದಲಾಗುತ್ತದೆ. ಬೆಳಕಿನ ಬೆಳಕಿಗೂ ಮುಂಚೆ ಆರಂಭವಾಗುತ್ತದೆ ನೇಕಾರನ ದಿನ. ಸಂಜೆಯ ನೆರಳಿಗೂ ಮೀರಿಸಿ ಅವನ ನೇಯುವಿಕೆಯ ಕನಸು ಮುಂದುವರಿಯುತ್ತದೆ. ಮಗ್ಗದ ಮುಂದೆ ಕುಳಿತ ನೇಕಾರ ಮೌನದ ಮಹಾಕವಿ. ನೂಲಿನ ಮೇಲೆ ಬರೆಯುವ ಅವನ ಕೈಗಳು ಕಾಲದ ಕಾವ್ಯ ಬರೆಯುತ್ತದೆ. ನೂಲಿನ ಪ್ರತಿ ಎಳೆಯಲ್ಲೂ ಕಥೆ ಅಡಗಿದೆ. ಪ್ರತಿಯೊಂದು ಸೀರೆಯ ಅಂಚಿನಲ್ಲಿ ಒಂದು ತಲೆಮಾರಿನ ನೆನಪಿದೆ. ಆತ್ಮೀಯ ಕೇಳುಗರೆ, ವಸ್ತ್ರ ಮನುಷ್ಯನ ಮೂಲಭೂತ ಅಗತ್ಯಗಳಲ್ಲಿ ಒಂದು. ಹಾಗಂತ ವಸ್ತ್ರ ಕೇವಲ ಧರಿಸುವ ಬಟ್ಟೆಯಲ್ಲ, ನಮ್ಮ ವ್ಯಕ್ತಿತ್ವ, ಸಂಸ್ಕೃತಿ, ಸಂಪ್ರದಾಯ, ಜೀವನ ಶೈಲಿ ಮತ್ತು ನಮ್ಮ ನಾಡಿನ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ಒಂದು ಪ್ರಮುಖ ಮಾಧ್ಯಮ. ನಮ್ಮ ಭಾರತ ವಿವಿಧ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ದೇಶ. ದೇಶದಲ್ಲಿನ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ಸಾಂಪ್ರದಾಯಿಕ ಉಡುಗೆಗಳಿವೆ. ನಾವು ಕೆಲಸಕ್ಕೆ ಹೋಗುವಾಗ, ಸಭೆ ಸಮಾರಂಭಗಳಿಗೆ ಹೋಗುವಾಗ, ಹಬ್ಬಗಳನ್ನು ಆಚರಿಸುವಾಗ ವಿಭಿನ್ನ ರೀತಿಯ ಉಡುಪುಗಳನ್ನು ಧರಿಸುತ್ತೇವೆ. ಸಂದರ್ಭಕ್ಕೆ ತಕ್ಕ ವಸ್ತ್ರ ಧರಿಸುವುದು ನಮ್ಮ ಸಂಸ್ಕಾರ ಮತ್ತು ಶಿಸ್ತಿನ ಭಾಗವಾಗಿದೆ. ಅದರಲ್ಲೂ ಸೀರೆ ಭಾರತೀಯ ಮಹಿಳೆಯರ ಸಾಂಪ್ರದಾಯಿಕ ಉಡುಪುಗಳಲ್ಲಿ ಪ್ರಮುಖವಾದದ್ದು. ಸೀರೆಯ ವಿನ್ಯಾಸ, ಬಣ್ಣ, ನೇಯ್ಗೆ ಮತ್ತು ಅಂಚುಗಳು ಆಯಾ ಪ್ರದೇಶದ ಸಂಸ್ಕೃತಿಯನ್ನು ಪರಿಚಯಿಸುತ್ತದೆ. ನಮ್ಮ ಕರ್ನಾಟಕದಲ್ಲಿ ಮೈಸೂರು ಸಿಲ್ಕ್, ಇಳ್ಕಲ್ ಸೀರೆ, ಮೊಣಕಾಲ್ಮೂರು ಸೀರೆ, ಶಹಪುರ ಸೀರೆ, ಗೋಗಿ ಸೀರೆ, ಹೀಗೆ ಹಲವು ಪ್ರಸಿದ್ಧ ಸೀರೆಗಳಿವೆ. ಇವು ಕೇವಲ ಬಟ್ಟೆಗಳಲ್ಲ, ಅವುಗಳ ಹಿಂದೆ ನೇಕಾರರ ಕೌಶಲ್ಯ, ಶ್ರಮ ಮತ್ತು ತಲೆತಲಾಂತರಗಳಿಂದ ಬಂದಿರುವ ಪರಂಪರೆ ಅಡಗಿದೆ.
2: ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟೆ

0: ಮಲ್ಲಿಗೆ.
1: ನಮ್ಮ ಭಾರತೀಯ ಸಂಸ್ಕೃತಿ, ಪರಂಪರೆ, ಸ್ವದೇಶಿ ಆತ್ಮವನ್ನು ತನ್ನ ನೂಲುಗಳಲ್ಲಿ ಹೊತ್ತು ಸಾಗುತ್ತಿರುವ ಒಂದು ಅದ್ಭುತ ಕಲೆ ಕೈಮಗ್ಗ. ಕೇಳುಗರೆ, ಪ್ರತಿ ವರ್ಷ ಆಗಸ್ಟ್ 7ರಂದು ಭಾರತದೆಲ್ಲೆಡೆ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ಕೈಮಗ್ಗ ದಿನವನ್ನು 2015ರಲ್ಲಿ ಭಾರತ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿತು. ಇದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಇದೆ. 1905ರಲ್ಲಿ ನಡೆದ ಸ್ವದೇಶಿ ಚಳವಳಿ, ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತು ಸ್ವದೇಶಿ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸಿತು. ಅಂದಿನಿಂದ ಭಾರತೀಯ ಕೈಮಗ್ಗ ಹೊಸ ಜೀವ ಕಂಡಿತು. ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಕೈಮಗ್ಗ ಪರಂಪರೆಯಿದೆ. ಪ್ರಾಚೀನ ಕಾಲದಲ್ಲಿ ಭಾರತದ ಹತ್ತಿ, ರೇಷ್ಮೆ ಮತ್ತು ನೇಕಾರಿಕೆ ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿತ್ತು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಖಾದಿ ಮತ್ತು ಕೈಮಗ್ಗ ಬಳಕೆಗೆ ಕರೆ ನೀಡಿದ್ದರು. ಸ್ವದೇಶಿಯ ಉತ್ಪನ್ನಗಳನ್ನು ಬಳಸುವ ಮೂಲಕ ಸ್ವದೇಶಿ ಚಳುವಳಿಗೆ ಶಕ್ತಿ ನೀಡಲಾಯಿತು. ಸುಮಾರು 40 ವರ್ಷಗಳ ಹಿಂದಿನ ನೇಕಾರಿಕೆ ಬಗ್ಗೆ ಶಾಹಪುರಿನ ಚಾಂದ್ವಿ ಅವರ ಅನುಭವ ಹೀಗಿದೆ.
2: ಮೇರಾ ನಾಮ ಚಾಂದ್ವಿ ಹೈ ಔರ್ ಸುಸಾಟಿ ಸೆ ಕ್ರೀಮ್ ಲಾತೆ ಥೆ ಮೈ ಸೂತ್ ಲಾತೆ ಥೆ ಸೂತ್ ಲಾಕೋ ಘರ್ ಮೇ ರಖೋ ನಲ್ಯಾ ಭರ್ ಲೇಕೋ ಕಪಡಾ ತಯಾರ್ ಕರ್ಕೋ ಹಫ್ತೆ ಮೇ 30 ಮೀಟರ್ ಕಪಡಾ ಲೇಕ್ ಜಾಕೋ ಖಾದಿ ಬಂಡರ್ ಕೋ ಪಹುಂಚಾತೆ ಥೆ ವಹಾಂ ಔರ್ ಉನ್ಹೋ ಭೀ ಪೈಸಾ ದೇತೆ ಥೆ ಹಮೆ ಮಹೀನೆ ಮೇ 2 ಭೀಮ್ 3 ಭೀಮ್ ಖತಮ್ ಕರ್ತೆ ಥೆ ಪೂರಾ ಕಪಡಾ ಲೇ ಜಾಕೋ ಗವರ್ನಮೆಂಟ್ ಮೇ ಜಮಾ ಕರ್ತೆ ಥೆ ಉಸ್ಕೆ ಬಾದ್ ಉನ್ಹೋ ಪೈಸಾ ಹಮಾರೆ ಕೋ ದೇತೆ ಥೆ ಮುಶ್ಕಿಲ್ ಕರ್ಕೋ ಐಸಾ ಉನ್ಹೋ ಕಪಡಾ ತಯಾರ್ ಕರ್ಕೆ ದೇತೆ ಥೆ ಸೊಸೈಟಿ ಹೈ ವೋ ಗುಲ್ಬರ್ಗೆ ಸೇ ಆತಾ ಥಾ ಹಮೆ ಪೈಸಾ ದೇಕೋ ಲೇಕೋ ಭುಣಕೋ ಉನ್ಕೋ ಭುರ್ಕ ದೇತೆ ಥೆ ಸ್ಟಾರ್ಟಿಂಗ್ ಸೇ ಪಹಲೆ ನಲ್ಲಿ ಭರ್ ಲೇತೆ ಥೆ ನಲ್ಲಿ ಖಂಡ್ಕಿ ಬೋಲ್ಕೆ ತಾತಾ ಚರ್ಕಾ ಚರ್ಕೆ ಮೇ ಫಿರಾ ಫಿರಾ ಫಿರಾ ಫಿರಾ ಫಿರಾ ಭರ್ಕೋ ಉಸ್ಮೆ ಕ್ಯಾ ಹೈ ಭೀರ್ ಕಾರ್ಪೋರೇಷನ್ ಕೋ ಬೈಟ್ಕೋ ಸಟಲ್ ಸಿಟಲ್ ಸಟಲ್ ಸಿಟಲ್ ಭುಣತೆ ಥೆ ಹಮೆ ಲೋಗ ಜಬ್ ಕಪಡಾ ತಯಾರ್ ಹೋತಾ ಥೋ ಲೇಕ್ ಜಗ್ ದೇತೆ ಥೆ ವಹಾಂ ಏಕ್ ಭೀಮ್ ಮೇ 10 ಮೀಟರ್ ಕಾ 10 ಥಾನ್ ಆತೆ ಥೆ ಕುಚ್ ಉಸೆ ಲಗಾ ಕೋ ತಾರ್ ಕೋ ತಾರ್ ಐಸಾ ಐಸಾ ಐಸಾ ಐಸಾ ಐಸಾ ಪೂರಾ 4 ದಿನ ಲಗ್ತಾ ಥಾ ಐಸೆ ಲಗೆ ಕೆ ಬಾದ್ ಜಬ್ ಭುಣ್ಣಾ ಶುರು ಕರ್ತೆ ಥೆ ಜಬ್ ಹಮೆ ಲೋಗ ಕಪಡಾ ಭೀ ರಖ್ಯೂ ಟೇಮ್ ಪಡ್ಯಾ ಥೋ ಔರ್ ಬಯಾ ಭೀ ರಖ್ಯೂ ವೋ ನಲ್ಲಿ ಭೀ ರಖ್ಯೂ ಭುಣ್ಣೆ ಕಾ ಭೀ ರಖ್ಯೂ ಕಭಿ ಭೀ ಏಕ್ ಟೇಮ್ ಕಾಮ್ ಮೇ ಆತಾ ಕರ್ ಬೋಲ್ ಅಬ್ ದೇಖೋ ಮೇರೆ ಕೋ ಹಾರ್ಟ್ ಆಯಾ ಆಂಖಿ ಕಾ ಆಪರೇಷನ್ ಹುವಾ ಅಭಿ ಆಂಖಿ ಮಂಜ್ ದಿಖಣೆ ಲೇಗಿ ಅವ್ರ ಕಪಡಾ ಖರಾಬ್ ಆಣೆ ಮೇ ಆಂಕೋ ಭಾಣೆ ಲೇಗಿ ಹಮಾರೆ ಕೋ ಮೇ ಕಾಂಡ್ ಜಾಗ ಬೇಚೆಂಗೆ ಕಪಡಾ ನೀ ಬೇಸ್ ಐಸೆ ಲೋಗ ದಿಯೆ ತೋ 10-20 ಮೇ ಹಮನಾ ಕೋ ಮಿಲ್ಲಿಂಗಾ ಕ್ಯಾ ಫಿರ್ ಆಂಕೋ ಏಕ್ ಬಾದ್ ಫಿರ್ ಮೇ 300-400 ರೂಪಾಯಿ ಉಸೆ ದುಬಾರಾ ಭರ್ನೆ ಹೋಣೆ ಲಗ್ಯಾ ನಾ ಜಬ್ ಸೆ ಮೇ ಕಾಮ ಬಂದ್ ರಖೆ ನೀ ಮಾ ಸಾಡಿ ಕಾ ಸೂತ್ ಲಗಾ ದೇತೆ ವೋ ಸಾಡಿ ಕಾ ಸೂತ್ ಲಗಾ ಕೋ ಔರ್ ಜೈಂಟ್ ಕರ್ ಕೋ ಭುಣಕೋ ಬಿರ್ ಚರ್ಕೆ ಕೋ ಮುಠೆ ಬಯಾ ಡಾಲ್ ಕೋ ಬಿರ್ ಚರ್ಕಾ ಭರ್ ಲೇ ಕೋ ನಲ್ಯಾ ಭರ್ ಕೋ ಸಾಡಿ ತಯಾರ್ ಕರ್ತೆ ಬೀಚ್ ಮೇ ಬಿರ್ ಪಲ್ಲೋ ಡಾಲ್ ದೇತೆ ಧಡಿ ಆತಿ ಥಿ ತೋ ವೈಸ್ ಕಪಡಾ ಐಸಾ ಲೈನ್ ಸಿ ತಾರ್ ಕೋ ತಾರ್ ತಾರ್ ಕೋ ತಾರ್ ಲಗಾ ಕೋ ಭುಣಕೋ ಜಮಾ ಕರ್ ಕೋ ತಯಾರ್ ಕರ್ ಭೇಜ್ತೆ ಥೆ ಸಾಡ್ಯಾ ಮೇ ಕಲರ್ ಯೇ ಹರ್ಯಾ ಆತಾ ಥಾ ಲಾಲ್ ಕಲರ್ ಮೇ ಆತಾ ಥಾ ನೀಲಿ ಕಲರ್ ಮೇ ಆತಾ ಥಾ.
1: ನೇಕಾರಿಕೆ ಮಾಡಲು ಮೊದಲು ದಾರಕ್ಕೆ ಹಣಕೆ ಹಾಕುವ ಬಗ್ಗೆ ತಿಳಿಸಿದ್ದು ಯಲ್ಲಮ್ಮ ಹಿರೇಕಾರ್ ಅವರು.
3: ಯಲ್ಲಮ್ಮ ಹಿರೇಕಾರ್ ನಾವು ಹುನ್ಕಿ ತೆಗಿತಿದೀವಿ. ನಾವು ಮತ್ತೆ ಹುನ್ಕಿ ತೆಗೆದ ಮೇಲೆ ಅವ್ರ ನೈಕಾರ್ ನಮ್ಗ್ ತಂದು ಕೊಟ್ರೆ ಅವ್ರು ಸೀರೆ ನೈತಿದ್ರು. ದುಂಡಿನ ಸೀರೆ ಅಂತ ಇರ್ತಿದ್ವ್ರಿ, ಆ ನೈತಿದ್ರು. ಆಮೇಲೆ ಅವ್ರ ಲಕ್ಷ್ಮಿ ಪೂಜೆಕ್ ಅದು ಬರ್ತಾವಂತ ನಮ್ಮಲ್ಲಿ ಅವ್ರು ತಂದು ಕೊಡ್ಬೇಕು, ನಾವು ಮಾಡಿ ಕೊಟ್ರೆ ಅವ್ರು ನೈತಿದ್ರು ಅಷ್ಟೇ. ನಾವು ಚಿಕ್ಕಂದ್ಲಿ ಅಂದ್ರೇನು 10 ವರ್ಷದಿಂದ ನಾವು ಮಾಡಿದ್ರೆ ಈಗ ನಾವು ಬೊಟ್ಟುನು 40 ವರ್ಷ ಆಯ್ತ್ರಿ. ನಾವು ದಾರ ಮಾಡಿ ಕೊಡ್ಬೇಕ್ರಿ, ಗಂಜಿ ಬಡದು ಮಾಡಿ ಕೊಟ್ರೆ ಅವ್ರ ಸೀರೆ ನೆಲಕ್ ಬರ್ತಿತ್ತು. ರಂಗಂಪೇಟಿಲಿಂದ ತಂದು ಕೊಟ್ರೆ ನಾವು ಇಲ್ಲಿ ಮಾಡ್ಬಹುದು. ಕಲರು ಕೆಂಪು, ಅರಿಶಿನ ಕಲರು, ಚಾಕ್ಲೇಟ್ ಕಲರು, ಬಿಳಿ ಕಲರು, 4 ಕಲರು ಇರ್ತಿದ್ವು, ನೀಲಿ ಕಲರ್. ನಾವು ಮತ್ತೆ ಅದಕ್ ದಾರಕ್ ಬೇರೆ ಬೇರೆ ಮಾಡ್ಬೇಕ್ರಿ. ಮಾಡಿದ್ಮೇಲೆ ನುಚ್ಚು ಗಂಜಿ ಮಾಡಿ ಅದಕ್ ಬಡದು ಅದಕ್ ಜಗ್ಬೇಕ್ರಿ. ಬ್ರಷ್ ಟೈಪ್ ಇರ್ತಿತ್ತು, ಅದು ಹಿಂಗ್ ಹಿಡದು ಆಡಿದ್ರೆ ಅವಾಗ ಅದು ಇದು ಬಿಸಿಲೂ ಇರ್ಬೇಕು, ಗಾಳಿನೂ ಇರ್ಬೇಕು, ಅವಾಗ ಅದು ಕಡಕ್ ಬರ್ಬೇಕು. ಎಳಿ ಕಡಕ್ ಬಂದಿಲ್ಲ ಅಂದ್ರೆ ಅವ್ರಿಗೆ ನೆಲಕ್ ಬರೋದಿಲ್ರಿ. ಇಲ್ಲ ದಿನಕ್ಕೆ 4-4 ಮಾಡಿವ್ರಿ. 4 ಹಾಕಿದ್ರೆ ಒಂದು ಸೀರೆಗೆ, ಮತ್ತಾರು ಒಳಗ ನೈಯೋದು ಬೇರೆ ರೀ. ಇದು ಬರೇ ಹಿಂಗ್ ಇದು ಮಾಡಿಕೇಸಿ ಜಾಯಿಂಟ್ ಮಾಡೋರು, ಅದು ಪೂರಾ ಉದ್ದ, ಅದು ಒಳಗ ಹಾಕವು ಮತ್ತೆ ಬೇರೆ, ನಾವು ಮಾಡಿ ಪಡೋದಿಲ್ಲ, ಅವ್ರು ಬೇರೆ ಅದು ಚರ್ಕದ್ಲಿಂದ ಇದು ಮಾಡಿ ಅವು ಹಾಕ್ತಿದ್ರು. ಅರಿಶಿನ ಕಲರ್ ಅವು ನೈಗಿ ದಡಿ ಬೇರೆ ಅರಿಶಿನ ಕಲರ್ ಇರ್ಬೇಕು. ನಡ್ಬರ್ಕಂದ್ರೆ ಚಾಕ್ಲೇಟಿ

0: ಕಪ್ಪು ಮತ್ತೆ ಬಿಳಿ. ಬಿಳಿ ಬೇಕಿದ್ರೆ ದೇವ್ರಿಗೆ ಯಾವ್ಯಾವ ಇದಾಗ್ತಾವ ಆ ನಮೂನಿ ಅವ್ರು ಮಾಡ್ಕೋಬೇಕು. ನಾವು ಅವ್ರು ಎಷ್ಟು ಕೊಡ್ತಾರ ಅಷ್ಟು ಮಾಡಿ ಕೊಟ್ರೆ ಅದು ದಿರಿಸಿದ್ರೆ ಅವ್ರಿಗೆ ನೈಲಕ್ಕೆ ಬರ್ಬೇಕು, ಇಲ್ಲಾಂದ್ರೆ ಹರ್ಕೊಂಡು ಹೋಗ್ತಿದ್ವಿ. ಜೋಳದ ಗಂಜಿ ಎರಡು ದಿನ ನೆನೆ ಹಿಟ್ಟು ಕುದಿಸ್ಬೇಕು, ಕುದಿಸಿ ಸೋಸ್ಬೇಕ್ರಿ, ಒಂದು ಮೇಲ ಇದು ಇಲ್ದಂಗ ಸೋಸ್ಬೇಕು ನೋಡ್ರಿ. ಸೋಸಿದ್ರೆ ಹೊಟ್ಟೆ ಬರಬಾರ್ದು. ಆಮೇಲೆ ಅದು ಗಂಜಿಗೆ ಅದು ಹದ ಮಾಡಿ ಇಷ್ಟು ಬಟ್ಟಿ ಹಳಿ ಬಟ್ಟಿಗಳು ಇರ್ತಾವಲ್ಲ ಅದು ತಗೊಂಡು ಹಿಂಗ ಗಂಜಾಗ ಇದು ಮಾಡಿ ಬಡಿಬೇಕು. ಬಡದು ಉದ್ದಕ್ ಮಾಡಿ ಅದು ಬ್ರಷ್ ಇಲ್ಲೇ ಇದು ಮಾಡ್ಬೇಕು. ಅದು ಹೇಳಿದ್ರೆ ಅವಾಗ ಗಂಜಿ ಕುಲ್ಲ ಕುಲ್ಲ ಕುಲ್ಲ ಕುಲ್ಲ ಆಗ್ಬೇಕು ಎಲೆಗಳು.
1: ಕೇಳುಗರೆ, ಕರ್ನಾಟಕದ ಕೈಮಗ್ಗ ಇಡೀ ವಿಶ್ವದ ಗಮನ ಸೆಳೆದಿದೆ. ಇಲ್ಕಲ್ ಸೀರೆ ಇದು ಬಾಗಲಕೋಟೆ ಜಿಲ್ಲೆಯ ಪ್ರಸಿದ್ಧ ಸೀರೆ. ವಿಶೇಷ ಪಲ್ಲು ಮತ್ತು ಅಂಚಿನಿಂದ ಗುರುತಿಸಬಹುದು. ಮೊಣಕಾಲ್ಮುರು ಸೀರೆ ಚಿತ್ರದುರ್ಗ ಜಿಲ್ಲೆಯ ಹೆಮ್ಮೆ. ಇದರಲ್ಲಿ ರೇಷ್ಮೆ ಮತ್ತು ಜರಿಯ ಅದ್ಭುತ ಸಂಯೋಜನೆ ಇದೆ. ಗುಳೆಗುಡ್ಡದ ಖಣ, ಗದಗ್ ಹ್ಯಾಂಡ್ಲೂಮ್ ಸರಳತೆಗೆ ಮತ್ತು ಬಾಳಿಕೆಗೆ ಪ್ರಸಿದ್ಧ. ಗೋಕಾಕ್ ಸೀರೆ ಸುಂದರ ವಿನ್ಯಾಸ ಮತ್ತು ಬಣ್ಣಗಳಿಗೆ ಹೆಸರುವಾಸಿ. ಕೈಮಗ್ಗ ಪರಂಪರೆಯಲ್ಲಿ ಶಹಾಪುರದ ಗೋಗಿ ಸೀರೆಗಳು ಪ್ರಾಮುಖ್ಯತೆಯನ್ನು ಪಡೆದಿವೆ. ಇದರ ವಿಶೇಷತೆ ಅಂದರೆ ನೇಕಾರಿಕಾ ವಿಧಾನ, ಬಣ್ಣಗಳ ಸಂಯೋಜನೆ, ವಿನ್ಯಾಸ ಮತ್ತು ಸಾಂಪ್ರದಾಯಿಕ ಸ್ಪರ್ಶ. ಇವೆಲ್ಲ ಕೇವಲ ಬಟ್ಟೆಗಳಲ್ಲ, ನಮ್ಮ ಸಂಸ್ಕೃತಿಯ ಪ್ರತೀಕ.

0: ಮೈಸೂರು ಮಲ್ಲಿಗೆ.
1: ನೇಕಾರಿಕೆಯನ್ನು, ಕೈಮಗ್ಗವನ್ನು ಸಾವಿರಾರು ಕುಟುಂಬಗಳು ತಮ್ಮ ಜೀವನೋಪಾಯಕ್ಕಾಗಿ ನೆಚ್ಚಿಕೊಂಡಿವೆ. ಕೈಮಗ್ಗ ಕೇವಲ ಉದ್ಯೋಗವಲ್ಲ, ಒಂದು ಕುಟುಂಬದ ಬದುಕು, ಒಂದು ಕಲಾವಿದನ ಕನಸು, ನಮ್ಮ ಸಂಸ್ಕೃತಿಯ ಜೀವಂತ ಪರಂಪರೆ. ನಾವು ಮಾರುಕಟ್ಟೆಯಲ್ಲಿ ಸೀರೆಗಳನ್ನು, ಉಡುಪುಗಳನ್ನು ನೋಡಿದಾಗ ಬೆಲೆಯ ಬಗ್ಗೆ ವಿಚಾರ ಮಾಡ್ತೀವಿ ಹೊರತು ಅದರ ಹಿಂದಿನ ಪರಿಶ್ರಮದ ಬಗ್ಗೆ ವಿಚಾರ ಮಾಡೋದಿಲ್ಲ. ಒಬ್ಬ ನೇಕಾರ ಬೆಳಗ್ಗೆಯಿಂದ ಸಂಜೆಯವರೆಗೂ ಮಗ್ಗದ ಮುಂದೆ ಕುಳಿತು ನೂಲನ್ನು ಜೋಡಿಸಿ, ಬಣ್ಣಗಳನ್ನು ಹೊಂದಿಸಿ, ಇಂಚಿಂಚು ಬಟ್ಟೆಗಳನ್ನು ನೇಯುತ್ತಾನೆ. ಒಂದು ಗುಣಮಟ್ಟದ ಕೈಮಗ್ಗ ಬಟ್ಟೆ, ಸೀರೆ ಪೂರ್ಣಗೊಳಿಸಲು ಹಲವು ದಿನಗಳು, ಕೆಲವೊಮ್ಮೆ ವಾರಗಳೇ ಬೇಕಾಗಬಹುದು. ಆದ್ದರಿಂದ ಕೈಮಗ್ಗ ಬಟ್ಟೆ ಖರೀದಿಸುವುದು ಕೇವಲ ಧರಿಸಲಿಕ್ಕೆ ಅಲ್ಲ, ಒಬ್ಬ ನೇಕಾರನ ಶ್ರಮಕ್ಕೆ ಗೌರವ ಸಲ್ಲಿಸುವುದು. ಆದರೆ ನಾವೆಷ್ಟು ಕೈಮಗ್ಗದ ಬಟ್ಟೆಗಳನ್ನು ಉಪಯೋಗಿಸುತ್ತಿದ್ದೇವೆ ಅನ್ನೋದೇ ಪ್ರಶ್ನೆ. ಕೈಮಗ್ಗ ಉಳಿಸುವುದು ಕೇವಲ ಉದ್ಯಮ ಉಳಿಸುವುದಲ್ಲ, ನಮ್ಮ ಸಂಸ್ಕೃತಿ, ಗ್ರಾಮೀಣ ಆರ್ಥಿಕತೆ ಮತ್ತು ಕಲೆಯನ್ನ ಉಳಿಸುವುದು. ಕೈಮಗ್ಗ ಪರಿಸರ ಸ್ನೇಹಿ, ಕಡಿಮೆ ವಿದ್ಯುತ್ ಬಳಕೆ, ಹೆಚ್ಚಿನ ಗುಣಮಟ್ಟ, ದೀರ್ಘಕಾಲ ಬಾಳಿಕೆ ಬರುತ್ತದೆ. ಶಹಾಪುರದ ಮಲ್ಲಿಕಾರ್ಜುನ್ ತಮ್ಮ ಕೈಮಗ್ಗದ ಬಗ್ಗೆ ತಿಳಿಸಿದ್ದು ಹೀಗೆ.
2: ಮಲ್ಲಿಕಾರ್ಜುನ್ ರಾವತ್, ಬನಶಂಕರಿ ಕೈಮಗ್ಗ ನೇಕಾರ ಸಹಕಾರ ಸಂಘದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಮ್ಮಲ್ಲಿ ನೇಕಾರು ಟೋಟಲ್ 30 ಜನ ಕೆಲಸಗಾರರಿದ್ದಾರೆ. ನೂಲು ಇಲ್ಕಲ್ಲಿಂದ, ಗೊಳೆದಗುಡಿಲಿಂದ, ಆಂಧ್ರ ಪ್ರದೇಶದಿಂದ, ಆನಂತರ ಮಹಾರಾಷ್ಟ್ರದಿಂದ ಪರ್ಚೇಸ್ ಮಾಡ್ತೀವಿ. ಅದನ್ನು ನೂಲು ಬಂದ ನಂತರ ಬಾಬಿನ್ ಸುತ್ತೀವಿ ರೀ, ಬಾಬಿನ್ಲಿಂದ ಬೀಮ್ ರೆಡಿ ಮಾಡ್ಕೋತೀವಿ, ಬೀಮ್ಲಿಂದ ಮಗ್ಗಕ್ಕೆ ಹಾಕ್ತೀವಿ, ಮಗ್ಗಲಿಂದ ಬಟ್ಟೆ ತಯಾರು ಮಾಡ್ತಾರೆ. ಅವರಿಗೆ ಪ್ರತಿ ತಿಂಗಳದಾಗ ಒಂದು 3 ಸಲ ಏನಾದ ಪೇಮೆಂಟ್ ಮಾಡ್ತೀವಿ, 10 ದಿವಸಕ್ಕೊಮ್ಮೆ. ಅವ್ರಿಗೆ ಏನಾದ್ರು ಸುಮಾರು ಏನಿಲ್ಲ ಅಂತ

0: ಅಂದ್ರೂ ಪ್ರತಿ ತಿಂಗಳ 6 ರಿಂದ 10 ಸಾವಿರ ರೂಪಾಯಿ ತನ ಪಗಾರ ಹಾಕೋತಾರ ಅವರು. ಸ್ವಲ್ಪ ಜಲ್ದಿ ಬಂದ್ರಂತಂದ್ರ 10 ಸಾವಿರ ತನ ಹಾಕೋತಾರ, ಇಲ್ಲ ಸ್ವಲ್ಪ ಲೇಟ್ ಮಾಡಿ ಬಂದ್ರಂತಂದ್ರ 6 ಸಾವಿರ ರೂಪಾಯಿ ತನ ಹಾಕೋತಾರ ಪ್ರತಿ ತಿಂಗಳ. ಆನಂತರ ನಂಬಲ್ಲಿ ಲುಂಗಿ ಶಾಲು, ಆನಂತರ ಬಟ್ಟೆ ಕಲರ್ ಬಟ್ಟೆ ಧೋತಿ ತಯಾರು ಮಾಡ್ತೀವಿ. ಆನಂತರ ಸೇಲ್ನು ಏನದ, ಲೋಕಲ್ ಸೇಲ್ನು ಅದ ರೀ, ಸಾಕಷ್ಟು ಸೇಲ್ ಅದ, ಸೇಲ್ನು ಚಲೋ ಅದ. ಆನಂತರ ನೇಕಾರನು ಬೆಳಗ್ಗೆ ಮುಂಜಾನೆ 10 ವರೆಗೆ ಬಂದು ಸಾಯಂಕಾಲ 5 ವರೆ ತನ ನೈತಾರ. ಆಮ್ಯಾಗ ಅಲ್ಲಲ್ಲಿ ಎಕ್ಸಿಬಿಷನ್ ಇದ್ದಾಗ ನಮ್ಮ ಕೈಮಗ್ಗ ಜೋಳಿ ಇಲಾಖೆ ಅವರು ಪತ್ರ ಬರೀತಾರ, ಇಂಥಲ್ಲಿ ಎಕ್ಸಿಬಿಷನ್ ಅದ, ನೀವು ಅಂತಲ್ಲಿ ಹೋಗಿ ಮಾರಾಟ ಮಾಡ್ಕೊಂಡು ಬರ್ರಿ ಅಂಥೇಳಿ. ನಾವು ಅಲ್ಲಲ್ಲೇ ಬಿಜಾಪುರ ಆಯಿತು, ಬೆಂಗಳೂರು ಆಯಿತು, ಆನಂತರ ಎಲ್ಲ ಜಿಲ್ಲೆಗಳೊಳಗೆ ಎಲ್ಲೆಲ್ಲಿ ಎಕ್ಸಿಬಿಷನ್ ಇರ್ತದೋ ಅಲ್ಲಲ್ಲಿ ಎಕ್ಸಿಬಿಷನ್ಗೆ ಹೋಗಿ ಮಾರಾಟ ಮಾಡ್ಕೊಂಬಂದು ಎಲ್ಲ ನೇಕಾರಿಗೆ ಸ್ಯಾಲ್ರಿ ಆಯಿತು, ಆನಂತರ ನೂಲು ಖರೀದಿಗೆ ದುಡ್ಡಾಯಿತು. ಎಕ್ಸಿಬಿಷನ್ ಹೋದರೆ ಮತ್ತಿಷ್ಟು ಜಾಸ್ತಿ ಮಾರಾಟ ಆಗ್ತದ, ನಂತರ ಏನದ ಬಂದಂಥ ದುಡ್ಡೊಳಗೆ ಎಲ್ಲ ಪರ್ಚೇಜ್ ಮಾಡಿ ಎಲ್ಲರಿಗೆ ಕೆಲಸ ಪ್ರತಿನಿತ್ಯ ಸುಮಾರು 364 ದಿವಸಗಳು ಪೂರ ಅವ್ರಿಗೆ ಕೆಲಸ ಕೊಡ್ತೀವಿ.
1: ನೇಕಾರಿಕೆ ಕೆಲಸ ಮಾಡುವ ಸಮೀನಾ ಬೇಗಂ ಅವರು ತಮ್ಮ ಶ್ರಮದ ಬಗ್ಗೆ ಹೀಗೆ ತಿಳಿಸುತ್ತಾರೆ.
2: ಸಮೀನಾ ಬೇಗಂ ಬಾತರು ಮೈ ಅಮೇ ಕೈ ಮಗ್ಗ ಕಾಮ್ ಬಿಡ್ತೇ ಹೆಮೆ ಹಾತ ಕಾಮ್ ಕಪಡ ಬನ್ನದ ಕಮೆ ಅವ್ರ ಕ್ಯಾ ಪೂರ ತಾಗೇಸಿ ಲೇಕೋ ಪೂರ ಕಪಡ ಬನ್ನೇ ತ ಕಾಮ್ ಕರ್ತೇ ಹೆಮೆ ಇದಾರ ಹಮಾರೆ ಆಂಕೋ ಕಿ ಮಜೂರಿ ಹಮೇ ಕಭಿ 11 ಬಜೆ ಆತೆ ಕಭಿ 12 ಬಜೆ ಆತೆ ಕಭಿ 6 ಬಜೆ 7 ಬಜೆ ಚಲೇ ಜಾತೆ ಹಮೇ ಯಾಸಿ ಹಮಾರೆ ಆಂಕೋ ಕಿ ಮಜೂರಿ ಬೀಳುತ್ತೋ ಕಭಿ 100 ಕಭಿ 150 ಕಭಿ 120 ಇತ್ನಾ ಹಿ ಮಜೂರಿ ಗಿರ್ತಾ ಹಮಾರಕು ಲಾಸ್ಟ್ ಬಹುತ್ ಕಾಮ್ ಕರ್ನೆ ವಾಲೆಕೋ 250 ರೂಪಾಯಿ ಮಜೂರಿ ಬೋಲೆ ತೋ 10 ಮೀಟರ್ ಕಪಡ ಹುಣ್ಣಾ ಮೇ ಬೋಲೆ 250 ರೂಪಾಯಿ ಮಜೂರಿ ಗಿರ್ತೇ ಮಗ 10 ಮೀಟರ್ ಕಪಡ ಹುಣ್ಣೆ ಪಹಲೆ ಏಕ್ ಕೋಮ್ ಆತ ವೋ ಕೋಮ್ ತಯಾರ ರೆಡಿಮೇಡ್ ಕೋಮ್ ಆತ ಉಸ್ಕೆ ಲಿಯೇ ಬಾಬಿನ್ ಭರ್ನಾ ಕೋಮ್ ಬೋಲೆ ತೋ ಏಕ್ ತಾಗೆ ಕಾ ಕೋಮ್ ಹೊಸ ಕೋಮ್ ಆತ ವೋ ಕೋಮ್ ಬಾಬಿನ್ ಕೂಪರ್ ಭರ್ನಾ ಭರ ಕೋ ಉಸ್ಸೆ ಫಿರ್ ನಲ್ಲಿ ಭರ್ನಾ ನಲ್ಲಿ ಭರ್ನೇ ಕೆ ಬಾದ್ ಹಮೇ ಕಪಡಾ ಬನಾತೆ ಫಿರ್ ಹಮೇ ಯಾ ರೂಲ್ ತಯಾರ ಕರ್ತೇ ಭೀಮ್ ಬಡಾ ತಾಗೆ ಕಾ ಭೀಮ್ ವೋ ರೂಲ್ ತಯಾರ ಕರ್ನೇ ಕೆ ಬಾದ್ ಹಮಾರೆ ಕೋ ಜಬ್ ಕಪಡಾ ಬನಾನೆ ಕಾಮ್ ಮೇ ಆತಾ ವೋ ಕಪಡಾ ಏಕ್ ನಾಲ್ ರಹತಾ ವೋ ನಾಲ್ ಮೇ ನಲ್ಲಿ ದಾಲ್ನಾ ನಲ್ಲಿ ದಾಲ್ ಕೆ ವೋ ಸುರಾಖ ರೀತಿ ಉಸ್ರಾಖ ಮೇ ತಾರ ಲೇಕೆ ನಾ ಕಪಡಾ ಬನಾನಾ ವೋ ಹಾಥೆ ಬಹುತ್ ಮೆಹನತಿ ಬಹುತ್ ಮಜೂರಿ ಹೈ ಬಹುತ್ ಮುಷ್ಕಿಲ್ ಕಾ ಕಾಮ ಹೈ ಕಲರ್ ಕಾ ಭೀ ವೈಸೆ ಮೈ ಜೈಸಾ ಬೋರಿ ನೀ ಯೇ ವೈಟ್ ಹೈ ಕಲರ್ ಭೀ ವೈಸಿ ಚಾರ್ ದೋ ಚಾರ್ ಕಲರ್ ಆಗ ದೋ ಚಾರ್ ಬಾಬಿನಾ ಲಗಾನಾ ಉಸ್ಕು ಜೋ ಹಮೇ ರೂಲ್ ಬರ್ತೇ ನಾ ವೋ ರೂಲ್ ಕೋ 4 ಬಾಬಿನಾ 8 ಬಾಬಿನಾ 10 ಬಾಬಿನಾ ಆತೆ ವೈಸಾ ವೋ ಲೈರಿಂಗ್ ಕೆ ಹಿಸಾಬ್ ಸೆ ಬಾಬಿನಾ ದಾಲ್ ಕೆ ರೂಲ್ ಬರ್ತೇ ಅವ್ನು ವೋ ರೂಲ್ ಬರ್ನೆ ಕೆ ಬಾದ್ ಮೇ ಕ್ಯಾ ಹೈ ತಯಾರ್ ಹೋತಾ ಭೀಮ್ ಉಸ್ಕೆ ಬಾದ್ ಹಮಾರ ಕಾಮ್ ಆತಾ ವೋ ಕಪಡಾ ಬನಾನೆ ಕೆ ಲಿಯೆ ಕಾಮ್ ಅಬ್ ತಕ್ ಶರ್ಟ್ ಧೋತಿ ಲುಂಗಿ ಶಾಲ್ ಇತ್ತಾ ರೆಡಿ ಹೋರಾ ಹಮಾರೆ ಪಾಸ್ ಕಂಪನಿ ಮೇ ಇತ್ತಾ ಹಮಾರೆ ಏಕ್ ರೂಲ್ ಕಾಟ್ನೆ ಕೆ ಲಿಯೆ ಏಕ್ ಮಹಿನಾ ಲಗ್ತಾ ಹಮಾರೆ ಕೋ ಏಕ್ ರೂಲ್ ಖಾಲಿ ಕರೆಂಗೆ ನಾ ಮೇ ಏಕ್ ಮಹಿನಾ ಲಗ್ತಾ ಹಮಾರೆ ಕಭಿ ಏಕ್ ಮಹಿನೆ ಮೇ ಯಾ ಕಿತ್ನಿ ಪಗಾರ್ ಪಡ್ತಿ ಹಮಾರೆ ಕೋ ಬೋಲೆ ತೋ ಕಭಿ 5 ಹಜಾರ್ ಕಭಿ 6 ಹಜಾರ್ ಕಭಿ 7 ಹಜಾರ್ ಹಮಾರೆ ಉಪರ್ ಕಾ ಹೈ ನಾ ಏಕ್ ಮಹಿನೆ ಮೇ ಹಮೇ ಇತ್ತಿ ಪಗಾರ್ ಲೇತೇ ಇದಾರ 5 ಹಜಾರ್ 4 ಹಜಾರ್ ಕೆ ನಿಚ್ಚೆ ಉಪರ್ ಬಹುತ್ ತಕಲೀಫ್ ಉಠಾತೆ ಬಹುತ್ ಆಖ್ಯಾ ಕೂ ಏಕ್ದಮ್ ಬಹುತ್ ಖಿಸ್ತೆ ಆಖ್ಯಾ ತಕಲೀಫ್ ಹೋ ಬಾಬಿನ್ ಏಕ್ ತಾರ್ ನೀ ಜಾನಾ ಉಸ್ಮೇ ಏಕ್ ಭೀ ತಾರ್ ಕಪಡೆ ಮೇ ಜಾಯೆಂಗೆ ನಾ ವೋ ಕಪಡಾ ಖಾಲಿ ಇದಕ್ಕೆ ಲೈನ್ ಮಾರ್ತೀವಿ ಲೈನ್ ಸಿ ವೋ ಪೈಲೆ ಜಬ್ ಕ ಜಬ್ ಕಾಮ್ ರೋಕೆ ಪಲ್ಲೆ ತಾರ್ ಭರ್ ಲೇನಾ ವೋ ಭರ್ ಲೇಕು ಫಿರ್ ಕಾಮ್ ಚಾಲು ಕರ್ನಾ ಅಬ ಅಗರ್ ಏಕ್ ಕಪಡಾ ಶರ್ಟ್ ಮೇ ಹೈ ಏಕ್ ಭೀ ತಾರ್ ಗಯಿ ಇಸ್ಮೇ ತೋ ಕಪಡಾ ಅಚ್ಛಾ ನೀ ಲಗೇಂಗಾ ಸಾಮ್ನೆ ವಾಲಾ ಕೋಯಿ ನೀ ಖರೀದ್ತಾ ವೋ ಕಪಡಾ ಹಮೇ ಡ್ಯಾಮೇಜ್ ಬೋಲ್ತೇ ಉಸ್ಕು ತೋ ಹಮೇ ಅಚ್ಛಾ ಬುನೇಂಗೆ ನೀ ಸಾಮ್ನೆ ವಾಲಾ ಕೋ ಪಸಂದ್ ಆತ ಕಪಡಾ ತೋ ಲೇ ಸಕ್ತಾ ಹೂಂ ಖರೀದ್ ಸಕ್ತಾ ಸಾಮ್ನೆ ವಾಲಾ ಜಬ್ ತಕ್ ನೀ ಖರೀದ್ತಾ ಹೂಂ ಐಸಾ ಹೈ ಹಮಾರ್ ಕೋ ಇಲ್ಲ ಇದರ ಹಮಾರ್ ಕೋ ಸೌಲತ್ ಬಹುತ್ ಚಾಹಿಯೇ ಹಮಾರ್ ಕೋ ಇದರ ಇದರ ಕಿದೀರ್ ಕಿ ಹಮಾರ್ ಕೋ ಸೌಲತ್ ನೀ ಹಮೇ ಗರೀಬ್ ಲೋಗ ಕಾಮ್ ಕರ್ನೆ ವಾಲೇ ಇದರ ಹಮಾರ್ ಕೋ ಹಮಾರೇ ಮೆಹನತ್ ಕಿ ಪರ್ ಕಿ ಪಗಾರ್ ಹೈ ಜ್ಯಾದಾ ಭೀ ನಹೀ ಕಮ್ ಭೀ ನಹೀ ಮೀಟರ್ ಕಿ ಸಬ್ಸ್ ಕಿ ಪಗಾರ್ ಹೈ
1: ತಿಪ್ಪಮ್ಮ ತಾವು ನೇಯುವ ಬಟ್ಟೆಗಳ ಬಗ್ಗೆ ತಿಳಿಸಿದ್ದು ಹೀಗೆ
3: ನನ್ನ ಹೆಸರು ತಿಪ್ಪಮ್ಮ ರೀ ನಾವು ಇಲ್ಲಿ ಕೈ ಮಗ್ಗ ಕೆಲಸ ಮಾಡ್ತೀವಿ ಆಮೇಲೆ ನಾವು ದಿನಾಲು ಇಲ್ಲಿ ಬೇರೆ ಕಡೆಯಿಂದ ನೂಲು ತಗೊಂಬರ್ತೀವಿ ಆ ನೂಲು ತಗೊಂಬಂದು ಇಲ್ಲಿ ಎಲ್ಲ ಬಾಬಿನ್ ಸುತ್ತಿ ಭೀಮ್ ಸುತ್ತಿ ನಾವು ಫಸ್ಟ್ ಟಾವಲ್ ರೆಡಿ ಮಾಡ್ತಿದ್ವಿ ಟಾವಲ್ದಾಗನ ಸೀರೆ ನೈದೀವಿ ರೀ ಸೀರೆ ಆಗನ ಧೋತ್ರ ನೈಯಕತ್ತೀವಿ ಶರ್ಟ್ ಬಟ್ಟೆ ನೈತೀವಿ ಇವೆಲ್ಲ ನಾವು ಇಲ್ಲೇ ತಯಾರು ಮಾಡಿ ಇಲ್ಲಿಂದ ಕಳಿಸ್ತೀವಿ. ಬೇರೆ ನಾವು ಮಾಡೋ ದಿನಾಲು 15 ವರ್ಷದಿಂದ ನಾವು ಕೆಲಸ ಮಾಡೋದು ಇಲ್ಲಿ. ಫಸ್ಟ್ ಗೆ ಅದು ಟಾವಲ್ ಬಾಬಿನ್ ಸುತ್ತೀವಿ, ಬಾಬಿನ್ ಸುತ್ತಿ ಬೀಮ್ ಸುತ್ತಕೊಳ್ತೀವಿ. ಬೀಮ್ ಸುತ್ತಕೊಂಡು ವೈಫಣಿ ಮಾಡ್ಕೊಂಡು ನಾವು ನಯ್ಯಕ್ಕೆ ಚಾಲು ಮಾಡ್ತೀವಿ. ವೈಫಣಿ ಅಂದ್ರೆ ಅದು ಒಂದ್ ತಟ್ಟಿನೊಳಗ ತಗೊಳೋದಿರ್ತದ್ರಿ, ತಟ್ಟಿನೊಳಗ ತಗೊಂಡು ನೈತೀವ್ರಿ. ಅದು ನೈದು ಅವಾಗ ಟಾವಲ್ 2 ಮೀಟರ್ ಟಾವಲ್ ರೆಡಿ.

0: ಆಗ್ತಿದ್ರು. ನಮ್ಗೆ ಇದ್ರೊಳಗ ಕಷ್ಟ ಅಂದ್ರೆ ಜರಾ ಸೀರೆ ನೆಯ್ಯೋದೇ ಕಷ್ಟ ಆಗಿತ್ತು. ಈಗ ಇವೆಲ್ಲ ಬಿಳಿ ಶರ್ಟ್ ಎಲ್ಲ ನೆಯ್ಯಕತ್ತೀವ್ರಿ, ಇವೆಲ್ಲ ನಮ್ಗೆ ಪ್ರಾಕ್ಟೀಸ್ ಆಗಿರ್ತಾವ.
1: ಬಾಬಿನ್ ಸುತ್ತುವ ಬಗ್ಗೆ ಅಕ್ಷತಾ ಹೀಗೆ ಹೇಳ್ತಾರೆ.
2: ನನ್ನ ಹೆಸರು ಅಕ್ಷತ ಅಂತ ಹೇಳಿ, ನಾವು ಇಲ್ಲಿ ಕೈಮಗ್ಗ ನೇಕರ್ದಾಗ ಕೆಲಸ ಮಾಡಕತ್ತೀವಿ. ನಾವು ಫಸ್ಟ್ ನಮ್ ದಾರ ಅನ್ನೋದೆ ನೂಲ್ ಅನ್ನೋದು ಏನೇ ಗೊತ್ತಿದ್ದಿಲ್ಲ. ಇಲ್ಲಿ ಬಂದ್ಮೇಲೆ ಎಲ್ಲ ಗೊತ್ತಾಗಿದ್ದು. ಬಾವಿನ ಸುತ್ತುವುದು ಮತ್ತೆ ಹಂಗೆ ಮಗ್ಗಗಳು ಬಟ್ಟೆ ತಯಾರಾಗೋದು ನೋಡಿ ಎಷ್ಟ ಬಹಳ ಖುಷಿ ಆಯ್ತು. ಇಲ್ಲಿ ರೆಡಿ ಆಗ್ಬೇಕಂದ್ರೆ ಮೂರ್ನಾಲ್ಕು ನಮೂನಿ ದಾರಗಳು ಇರ್ತವೆ. ಅವು ಹೆಸರು ಟುಬರ್ 40, ಟುಬರ್ 60, ಟುಬರ್ 80, 20 ಸಿಂಗಲ್, 30 ಸಿಂಗಲ್, 60 ಸಿಂಗಲ್ ಅಂತೇಳಿ ಬಗೆ ಬಗೆಯ ನಮೂನಿ ನೂಲುಗಳಿವೆ. ಮತ್ತೆ ಇಲ್ಲಿ ಬಟ್ಟೆಗಳು ನಾವು ಬರೀ ಬಾವಿಂಶ ತಯಾರು ಮಾಡುವುದು, ಬಟ್ಟೆಗಳು ನೆಯ್ಯೋರು ಬೇರೆಯವರು ಇರ್ತಾರೆ. ಭೀಮ್ ನಾವು ಬಾವಿ ಸುತ್ತಿಗೇಶನ ಭೀಮ್ ತಯಾರಿಸಕ್ಕೆ ಅವ್ರಿಗೆ ಕೊಡ್ತೀವಿ, ಅವ್ರು ಭೀಮ್ ತಯಾರಿಸ್ತಾರ, ಅದೊಂದು ಕೆಲಸ ಬೇರೆ.
1: ಇಂದು ಕೈಮಗ್ಗ ಕ್ಷೇತ್ರ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಪವರ್ಲೂಮ್ ಸ್ಪರ್ಧೆ, ಕಡಿಮೆ ಬೆಲೆಯ ಯಂತ್ರ ನಿರ್ಮಿತ ಬಟ್ಟೆಗಳು, ಕಚ್ಚಾ ವಸ್ತುಗಳ ಬೆಲೆ ಏರಿಕೆ, ಯುವಜನತೆಯ ತಾತ್ಸಾರ, ಮಾರುಕಟ್ಟೆಯ ಕೊರತೆ, ಆನ್ಲೈನ್ ಮಾರಾಟ ಅರಿವಿನ ಕೊರತೆ. ಅದಕ್ಕಾಗಿಯೇ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ವೋಕಲ್ ಫಾರ್ ಲೋಕಲ್ ಅಂತ ಕರೆ ಕೊಟ್ಟರು. ನಾವು ದೇಶದಾದ್ಯಂತ ಜನರು ಸ್ವದೇಶಿ ಸರಕುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಸ್ಥಳೀಯರಿಗೆ ಸ್ವದೇಶಿ ವಸ್ತುಗಳಿಗೆ ನಾವು ಬೆಂಬಲ ನೀಡಿದಂತಾಗುತ್ತದೆ. ಇದರಿಂದ ಆತ್ಮನಿರ್ಭರ ಭಾರತ ರೂಪುಗೊಳ್ಳುವಲ್ಲಿ ಅಸಾಧ್ಯವೇನಿಲ್ಲ. ಭಾರತ ಸರ್ಕಾರದ ಆತ್ಮನಿರ್ಭರ್ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಕೂಡ ಒಂದು ಜಿಲ್ಲೆ ಒಂದು ಉತ್ಪನ್ನ ಎಂಬ ಯೋಜನೆಯನ್ನು ಜಾರಿಗೆ ತಂದಿದೆ. ರಾಜ್ಯದ ವಿವಿಧ ಜಿಲ್ಲೆಗಳ ಸ್ಥಳೀಯ ಸಾಂಪ್ರದಾಯಿಕ ಕೃಷಿಯೇತರ ಎಂಎಸ್ಎಂಇ ಉತ್ಪನ್ನಗಳಿಗೆ ವಿಶೇಷ ಪ್ರೋತ್ಸಾಹ ಮತ್ತು ಬ್ರ್ಯಾಂಡಿಂಗ್ ನೆರವು ಒದಗಿಸಲು ತೀರ್ಮಾನಿಸಿದೆ. ಇದರಿಂದ ಸ್ಥಳೀಯ ಆರ್ಥಿಕತೆಗೆ ಉತ್ತೇಜನ ದೊರೆಯುವುದರೊಂದಿಗೆ ಉದ್ಯೋಗಾವಕಾಶಗಳ ಸೃಷ್ಟಿಯಾಗಲಿದೆ. ಕೇಳುಗರೆ, ನೇಕಾರ ನಗುವಾಗ ಸೀರೆ ಅರಳುತ್ತದೆ, ಮೌನವಾಗಿದ್ದಾಗ ವಿನ್ಯಾಸ ಮಾತನಾಡುತ್ತದೆ. ನೇಕಾರನ ಬೆವರಿನ ಹನಿಯಲ್ಲಿ ನಮ್ಮ ಸಂಸ್ಕೃತಿ ಬೆಳೆಯುತ್ತಿದೆ. ಅದಕ್ಕಾಗಿ ಮಗ್ಗದ ಸದ್ದು ನಿಲ್ಲದಿರಲಿ, ನೂಲಿನ ದಾರ ತುಂಡಾಗದಿರಲಿ, ನೇಕಾರನ ಕೈ ಸದಾ ಚಲಿಸುತ್ತಿರಲಿ. ಯಾಕೆಂದರೆ ನೂಲಿನಿಂದ ಬಟ್ಟೆ ಮಾತ್ರವಲ್ಲ, ಬದುಕನ್ನು ನೇಯಲಾಗುತ್ತದೆ. ನಾವು ಧರಿಸುವ ಪ್ರತಿಯೊಂದು ಕೈಮಗ್ಗದ ಉಡುಪಿನ ಹಿಂದೆ ಬೆವರಿನ ಹನಿಯಿದೆ, ಕುಟುಂಬದ ನಿರೀಕ್ಷೆಯಿದೆ. ಇದು ಅವರ ಪೂರ್ವಜರ ಕೌಶಲ್ಯ. ಆದ್ದರಿಂದ ಕೈಮಗ್ಗ ಉಳಿಸುವುದು ಒಂದು ಕುಟುಂಬ, ಸಂಸ್ಕೃತಿ, ಪರಂಪರೆಯನ್ನು ಉಳಿಸಿದಂತೆ. ಕೈಮಗ್ಗವನ್ನು ಗೌರವಿಸೋಣ, ನೇಕಾರರ ಬದುಕನ್ನು ಬೆಂಬಲಿಸೋಣ, ಸ್ಥಳೀಯ ಕಲೆ ಪ್ರೋತ್ಸಾಹಿಸೋಣ. ಯಾಕೆಂದರೆ ನೂಲಿನಲ್ಲಿ ಕಲೆಯಿದೆ, ಶ್ರಮ ಇದೆ, ಸಂಸ್ಕೃತಿ ಇದೆ, ನೂಲಿನಲ್ಲಿ ಬದುಕಿದೆ.
3: ಇದುವರೆಗೆ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ರೂಪಕ ನೂಲಿನೊಳಗಿನ ಜೀವನ ಕೇಳಿದಿರಿ. ರಚಿಸಿ ಪ್ರಸ್ತುತಪಡಿಸಿದವರು ನೀರಜ ಕಾರಟಿಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

ಕೆಜೆ ಜೇಸುದಾಸ್ ಹಾಗೂ ಸಂಗಡಿಗರ ಕಂಠಸ್ಥರಿಗಳಲ್ಲಿ ಕೇಳ್ತಾ ಇದ್ದೀರಾ ಹಳ್ಳಿ ಮೇಸ್ಟ್ರು ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788, 2237 4999, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.

ಆಕಾಶವಾಣಿ ಬೆಂಗಳೂರು, ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ಮೂಡಿಬರುವುದು ದೆಹಲಿ ಕೇಂದ್ರದಿಂದ.

ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ರಾಯಚೂರಿನಲ್ಲಿ ಬರ ಅವಲೋಕಿಸಿದ ಸಚಿವ ಅಜಯ್ ಸಿಂಗ್. ಹುಣಸೂರಿನಲ್ಲಿ ಹೊಗೆಸೊಪ್ಪು ಬೆಳೆ ಪರಿಶೀಲನೆ ನಡೆಸಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಪಕ್ಷದ ವರಿಷ್ಠರು ಸೂಚಿಸಿದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ. ಗದಗ ಜಿಲ್ಲೆಯಲ್ಲಿ ಉಪಲೋಕಾಯುಕ್ತರಿಂದ ವಿವಿಧ ಇಲಾಖೆಗಳ ಕಾರ್ಯವೈಖರಿ ಪರಿಶೀಲನೆ. ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ಸೂಚನೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಇಂದು ರಾಜೀನಾಮೆ ನೀಡಿದ್ದಾರೆ. ಇದಕ್ಕೂ ಮೊದಲು ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಿ ರಾಜೀನಾಮೆ ನಿರ್ಧಾರ ಕೈಗೊಂಡಿದ್ದಾರೆ. ರಾಜೀನಾಮೆ ಪತ್ರದಲ್ಲಿ ಸ್ವಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿರುವುದಾಗಿ ತಿಳಿಸಿದ್ದಾರೆ. ಸತತವಾಗಿ 8 ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾಗುವ ಮೂಲಕ ಸೋಲಿಲ್ಲದ ಸರದಾರ ಎಂದೇ ಬಸವರಾಜ ಹೊರಟ್ಟಿ ಅವರು ಪ್ರಸಿದ್ದರಾಗಿದ್ದಾರೆ. ಇವರ ಈ ಸಾಧನೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆಯಾಗಿದೆ. ರಾಜ್ಯದ ವಿವಿಧೆಡೆ ಸಚಿವರು ಇಂದು ಬರ ಪರಿಶೀಲನೆ ಮುಂದುವರೆಸಿದ್ದಾರೆ. ರಾಯಚೂರಿನಲ್ಲಿ ಬರ ಪರಿಸ್ಥಿತಿ, ಅತಿವೃಷ್ಟಿ ನಿರ್ವಹಣೆ ಕುರಿತಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ಇಂದು ವಿವಿಧ ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳಿ ಬರ ಪರಿಸ್ಥಿತಿ ಅಧ್ಯಯನ ನಡೆಸಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಯಕ್ಲಾಸಾಪುರ ಸೀಮಂತಾರದ ಸರ್ವೆ ನಂಬರ್ 179 ಹಾಗೂ 180 ಜಮೀನುಗಳಿಗೆ ಭೇಟಿ, ಹೊಲದಲ್ಲಿನ ಹತ್ತಿ ಹಾಗೂ ತೊಗರಿ ಬೆಳೆಗಳನ್ನು ವೀಕ್ಷಿಸಿ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ವೇಳೆ ತಮ್ಮ ನೆರವಿಗೆ ಸ್ಪಂದಿಸಬೇಕೆಂದು ರೈತರು ಸಚಿವರಿಗೆ ಮನವಿ ಮಾಡಿದರು. ಈ ವೇಳೆ ಡಾ ಅಜಯ್ ಧರಮಸಿಂಗ್ ಮಾತನಾಡಿ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಜಿಲ್ಲೆಯಾದ್ಯಂತ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲನೆ ಮಾಡಲಾಗುತ್ತಿದೆ. ವರದಿ ಸಲ್ಲಿಸಿದ ಬಳಿಕ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಂಡು ಪರಿಹಾರದ ಕ್ರಮಗಳನ್ನು ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಬಳಿಕ ಅವರು ಸಾತ್ ಮೈಲಿ ಬಿಡಿಯ ಹುಣಸಿ ಹಾಳಹುಡ್ ಸೀಮಂತಾರದ ಜಮೀನಿಗೆ ಭೇಟಿ ನೀಡಿ ಹತ್ತಿ ಬೆಳೆ ವೀಕ್ಷಿಸಿದರು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬೋಳನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಳೆ ಕೊರತೆಯಿಂದ ಹಾನಿಗೆ ಒಳಗಾದ ಪ್ರದೇಶಗಳಿಗೆ ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿಗಳ ಮಾಹಿತಿ ಪ್ರಕಾರ ಈ ಬಾರಿ ಹುಣಸೂರು ತಾಲೂಕೊಂದರಲ್ಲೇ ಸುಮಾರು 21,000 ಹೆಕ್ಟೇರ್ ಪ್ರದೇಶದಲ್ಲಿ ಮಳೆ ಕೊರತೆಯಿಂದ ಹೊಗೆಸೊಪ್ಪು ಬೆಳೆ ಇಳುವರಿ ಕಡಿಮೆಯಾಗಿದೆ. ಅವರೇ ಅಲಸಂದೆ ಬೆಳೆಗಳು ಹಾಳಾಗಿದ್ದು ಈ ಕುರಿತು ಸರ್ಕಾರದ ಗಮನ ಸೆಳೆದು ರೈತರಿಗೆ ತುರ್ತು ನೆರವು ತಲುಪಿಸಲು ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರೈತರು ಒಂದೇ ಬೆಳೆಯನ್ನು ನೆಚ್ಚಿಕೊಳ್ಳದೆ ಬೆಳೆ ಪರಿವರ್ತನೆ ಪದ್ದತಿ ಅಳವಡಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ಕುರಿತು ಸಮಗ್ರ ವರದಿ ಸಿದ್ದಪಡಿಸಿ ಶೀಘ್ರದಲ್ಲೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಸಚಿವ ವಿಜಯಾನಂದ ಕಾಶ್ಯಪ್ಪನವರ ತಿಳಿಸಿದ್ದಾರೆ. ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಸೇರಿದಂತೆ ಸಂಬಂಧಿಸಿದ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಬೇಕು. ಕುಡಿಯುವ ನೀರಿನ ಸಮಸ್ಯೆ, ಎದುರಾಗಬಹುದಾದ ಪ್ರದೇಶಗಳನ್ನು ಗುರುತಿಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇಂದು ಸಂಜೆ ವೇಳೆಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗುವ ನಿರೀಕ್ಷೆ ಇದೆ. ಪ್ರಮುಖ ಖಾತೆಗಳಿಗಾಗಿ ಹಲವು ಸಚಿವರು ಬೇಡಿಕೆ ಇಟ್ಟಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪ್ರಮುಖವಾಗಿ ಕಾರ್ಮಿಕ, ಸಮಾಜ ಕಲ್ಯಾಣ, ಹಣಕಾಸು, ಯೋಜನೆ ಮತ್ತು ಉನ್ನತ ಶಿಕ್ಷಣದಂತಹ ಪ್ರಭಾವಿ ಇಲಾಖೆಗಳಿಗೆ ಸಚಿವರು ಬೇಡಿಕೆ ಇಟ್ಟಿದ್ದಾರೆ. ಸಚಿವ ಬಸವರಾಜ ರಾಯರೆಡ್ಡಿ ಹಣಕಾಸು ಖಾತೆಯ ಸಚಿವರಾಗುವ ಬಯಕೆಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಅತೃಪ್ತ ಶಾಸಕನನ್ನು ಸಮಾಧಾನಪಡಿಸುವ ಭಾಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಮಾಜಿ ಸಚಿವ ಎಂಸಿ ಸುಧಾಕರ್ ಅವರನ್ನು ಭೇಟಿ ಮಾಡಿದ್ದಾರೆ. ಇನ್ನೊಂದೆಡೆ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಮುನಿಸಿಕೊಂಡಿರುವ ವಿಜಯನಗರ ಶಾಸಕ ಕೃಷ್ಣಪ್ಪ ಇಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ರಾಜ್ಯ ಸಚಿವ ಸಂಪುಟದಲ್ಲಿ ಬದಲಾವಣೆ ಮತ್ತು ಖಾತೆ ಹಂಚಿಕೆಗಳ ಕುರಿತ ಚರ್ಚೆಗಳ ನಡುವೆಯೇ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೈಕಮಾಂಡ್ ಸೂಚಿಸಿದರೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸಲು ಬದ್ಧ ಎಂದು ತಿಳಿಸಿದ್ದಾರೆ. ಯಾವುದೇ ಸಚಿವರಿಗೆ ಯಾವ ಜವಾಬ್ದಾರಿ ನೀಡಬೇಕೆಂಬುದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಕ್ಷದಲ್ಲಿ ಸುಮಾರು 144 ಶಾಸಕರಿದ್ದು 30-33 ಸಚಿವ ಸ್ಥಾನಗಳಿವೆ. ಎಲ್ಲರನ್ನೂ ತೃಪ್ತಿಪಡಿಸುವುದು ಕಷ್ಟ ಸಾಧ್ಯ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ವಿಧಾನ ಪರಿಷತ್ ನೂತನ ಸದಸ್ಯೆ ಎವಿ ಗಾಯತ್ರಿ ಶಾಂತೇಗೌಡ ಅವರು ಸಭಾಪತಿ ಬಸವರಾಜ ಹೊರಟ್ಟಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಇದೇ ವೇಳೆ ಸಭಾಪತಿ ಹೊರಟ್ಟಿ ಅವರು ನೂತನ ಸದಸ್ಯರಿಗೆ ಪರಿಷತ್ತಿನ ನಿಯಮಾವಳಿಗಳ ಪುಸ್ತಕ ಹೊಂದಿರುವ ಸೂಟ್ಕೇಸ್ ಹಸ್ತಾಂತರಿಸಿದರು. ಸಚಿವ ನರೇಂದ್ರ ಸ್ವಾಮಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ವಿಧಾನ ಪರಿಷತ್ ಸರ್ಕಾರಿ ಮುಖ್ಯ ಸಚೇತಕ ಸಲೀಂ ಅಹಮದ್, ಶಾಸಕ ಪ್ರಕಾಶ್ ಕೋಳಿವಾಡ್, ಪರಿಷತ್ ಸದಸ್ಯರಾದ ಎಸ್ವಿ ರವಿ, ಐವಾನ್ ಡಿಸೋಜಾ, ಎಚ್ಪಿ ಸುಧಾಮ್ ದಾಸ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಗದಗ ನಗರದ ಸೂರ್ಯನಗರದ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ವಸತಿ ನಿಲಯದಲ್ಲಿ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡುವುದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ಸೂಚನೆ ನೀಡಿದ್ದಾರೆ. ಬಳಿಕ ಅವರು ಗದಗ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ತೆರಿಗೆ ಪಾವತಿಸದೆ ಹಾಗೂ ಇತರೆ ದಾಖಲೆಗಳನ್ನು ಹೊಂದಿರದೆ ಸಂಚರಿಸುವ ಶಾಲಾ ವಾಹನಗಳನ್ನು ಪರಿಶೀಲಿಸಿ ಕ್ರಮ ಜರುಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಆರೋಗ್ಯ ಸೇವೆಗಳನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ತುರ್ತು ಚಿಕಿತ್ಸಾ ಸೇವೆಯನ್ನು ಜನರಿಗೆ ಶೀಘ್ರವಾಗಿ ತಲುಪಿಸುವ ಉದ್ದೇಶದಿಂದ ಆರೋಗ್ಯ ಇಲಾಖೆಯ ವತಿಯಿಂದ ಮೈಸೂರಿನಲ್ಲಿ ನೂತನ ಆಂಬ್ಯುಲೆನ್ಸ್ಗಳ ಸೇವೆಗೆ ಇಂದು ಚಾಲನೆ ನೀಡಲಾಯಿತು. ಚಾಲನೆ ನೀಡಿ ಮಾತನಾಡಿದ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಸಾರ್ವಜನಿಕರಿಗೆ ಗುಣಮಟ್ಟದ ಹಾಗೂ ಸಮಯೋಚಿತ ಆರೋಗ್ಯ ಸೇವೆ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಈ ಆಂಬ್ಯುಲೆನ್ಸ್ ಸೇವೆಯ ವಿಸ್ತರಣೆಯಿಂದ ತುರ್ತು ಸಂದರ್ಭಗಳಲ್ಲಿ ಜೀವರಕ್ಷಣೆ ಕಾರ್ಯ ಇನ್ನಷ್ಟು ಪರಿಣಾಮಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಸೇರಿ ಹಲವು ಭಾಗಗಳಲ್ಲಿ ಈ ಬಾರಿಯ ಮಳೆಗೆ ವಿದ್ಯುತ್ ಕಂಬಗಳು ಹಾನಿಯಾಗಿದ್ದು ಕೂಡಲೇ ಕಂಬಗಳನ್ನು ಬದಲಾವಣೆ ಮಾಡುವಂತೆ ಇಂಧನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಸೂಚನೆ ನೀಡಿದ್ದಾರೆ. ತರೀಕೆರೆ ತಾಲೂಕು ದೋರನಾಳು ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು, ಕಡೂರು ತರೀಕೆರೆ ಸೇರಿದಂತೆ ಹಲವೆಡೆ ವಿದ್ಯುತ್ ಕಂಬಗಳು ಹಾಗೂ ತಂತಿಗಳು ಹಾನಿಗೊಳಗಾಗಿದ್ದು ಕೆಲವೆಡೆ ಬೀಳುವ ಸ್ಥಿತಿಯಲ್ಲಿದೆ. ಇನ್ನು ಕೆಲವೆಡೆ ಮರಗಳು ವಿದ್ಯುತ್ ತಂತಿಗಳ ಮೇಲೆ ಬಾಗಿವೆ. ಇವುಗಳನ್ನು ತೆರವು ಮಾಡಿ ಶೀಘ್ರ ದುರಸ್ತಿ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ನೀರಾವರಿ ಕಾಮಗಾರಿಗಳಿಗೆ ವೇಗ ನೀಡಬೇಕೆಂದು ಅಧಿಕಾರಿಗಳಿಗೆ ಸಚಿವ ರುದ್ರಪ್ಪ ಲಮಾಣಿ ಸೂಚನೆ ನೀಡಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ ಅಂತ್ಯದೊಳಗೆ ಕಾಮಗಾರಿಗಳನ್ನು ಆರಂಭಿಸುವುದರ ಜೊತೆಗೆ ಕುಡಿಯುವ ನೀರು ಪೂರೈಕೆಗೆ ಒತ್ತು ನೀಡುವಂತೆ ತಿಳಿಸಿದ್ದಾರೆ. ನದಿಯಲ್ಲಿ ನೀರು ಇರುವಾಗಲೇ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ದಲ್ತಿತ್ ಕುಮಾರ್ ಮಾತನಾಡಿ, ಜಿಲ್ಲೆಯ 6 ತಾಲೂಕುಗಳಲ್ಲಿ ಒಟ್ಟು 44 ಗ್ರಾಮಗಳಿಗೆ 52 ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆ ರೂಪದಲ್ಲಿ ಪಡೆಯಲಾಗಿದೆ. 62 ಗ್ರಾಮಗಳಲ್ಲಿ 66 ಹೊಸ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ. 13 ಗ್ರಾಮಗಳ 15 ಹಳೆಯ ಕೊಳವೆ ಬಾವಿಗಳನ್ನು ಪ್ಲಸಿಂಗ್ ಮಾಡಲಾಗಿದೆ. ತುರ್ತು ಕುಡಿಯುವ ನೀರಿನ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಜಿಲ್ಲೆಗೆ ಒಟ್ಟು 4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು 344 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ. ರಾಯಚೂರಿನಲ್ಲಿ ಬರ ಅವಲೋಕಿಸಿದ ಸಚಿವ ಅಜಯ್ ಸಿಂಗ್, ಹುಣಸೂರಿನಲ್ಲಿ ಹೊಗೆಸೊಪ್ಪು ಬೆಳೆ ಪರಿಶೀಲನೆ ನಡೆಸಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಪಕ್ಷದ ವರಿಷ್ಠರು ಸೂಚಿಸಿದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ. ಗದಗ ಜಿಲ್ಲೆಯಲ್ಲಿ ಉಪಲೋಕಾಯುಕ್ತರಿಂದ ವಿವಿಧ ಇಲಾಖೆಗಳ ಕಾರ್ಯವೈಖರಿ ಪರಿಶೀಲನೆ. ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಈಗ ಗಾಂಧಿ ಸ್ಮೃತಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
5: ಬೆಳಿಗ್ಗೆ 4 ಗಂಟೆಗೆ

0: ಪೇಪರ್ ಹಾಕೋ ಕೆಲಸ ಶುರು ಆಗತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
4: ಗಾಂಧೀಜಿ ಬಾಂಬೆಗೆ ಹೋದಾಗ ಇವರ ಅಕ್ಕನ ಗಂಡನಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ. ಅಕ್ಕನಿಗೆ ಆ ಶುಶ್ರೂಷೆ ಮಾಡುವ ಶಕ್ತಿ ಇಲ್ಲ, ಕಾಯಿಲೆ ತೀವ್ರ ಆಗಿತ್ತು. ಆಗ ಗಾಂಧಿ ಹೇಳಿದ್ರಂತೆ, ನೋಡು ನಿನ್ನ ಗಂಡನ ಕರ್ಕೊಂಡು ರಾಜಕೋಟೆಗೆ ಹೋಗ್ಬಿಡೋಣ, ಅಲ್ಲೇ ನೋಡ್ಕೋತೀನಿ ಅಂತ. ಆಯಿತು ಅಂದ್ಲು ಅಕ್ಕ. ಅಕ್ಕ ಭಾವನ ಕರ್ಕೊಂಡು ರಾಜಕೋಟೆಗೆ ಹೋದರು. ಆ ಕಾಯಿಲೆ ಇವರು ತಿಳ್ಕೊಂಡಿದ್ದಕ್ಕಿಂತ ಹೆಚ್ಚು ಕಷ್ಟವಾಗಿತ್ತು, ಜಾಸ್ತಿ ದಿವಸ ಎಳೆದು ಬಿಡ್ತು. ನೋಡ್ಕೊಳ್ಳೋರು ಯಾರು? ಇವು ತಮ್ಮ ಕೊಠಡಿಯಲ್ಲೇ ಭಾವನ್ನು ಮಲಗಿಸಿ ಹಗಲು ರಾತ್ರಿ ಉಪಚಾರಕ್ಕೆ ನಿಂತ್ಕೊಂಡ್ರು. ಶುಶ್ರೂಷೆ ಮಾಡ್ತಾ ಮಾಡ್ತಾನೆ ಆ ದಕ್ಷಿಣ ಆಫ್ರಿಕಾ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಬೇಕು. ಅಷ್ಟು ಪ್ರಯತ್ನ ಮಾಡಿದರೂ ಅಕ್ಕನ ಗಂಡ ಉಳಿಲಿಲ್ಲ, ತೀರ್ಕೊಂಡ. ಆದರೆ ಒಂದು ಸಮಾಧಾನ ಗಾಂಧಿಗೆ ಏನಂದರೆ, ಅಂತ್ಯಕಾಲದಲ್ಲಿ ಅವನು ಶುಶ್ರೂಷೆ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ ಅಂತ. ಈ ಘಟನೆ ನನಗೆ ಯಾಕೆ ಮುಖ್ಯ ಆಗತ್ತೆ ಅಂದರೆ, ಇದು ಮುಂದೆ ಗಾಂಧೀಜಿಯವರ ಜೀವನ ಪೂರ್ತಿ ಇದ್ದಂಥದ್ದು. ಮತ್ತೊಬ್ಬರಿಗೆ ಸೇವೆ ಮಾಡುವಂಥ ಸ್ವಭಾವ ಅವ್ರದ್ದು ಉತ್ಸಾಹ ಕೆಲಸ ಆಗಿತ್ತು. ಎಲ್ಲ ಕೆಲಸ ಬಿಟ್ಟು ಅದು ತನ್ನಲೀನಾಗ್ಬಿಡ್ತಿದ್ರು. ಒಂದೊಂದು ಸಲ ಹೆಂಡತಿ ಮಕ್ಕಳನ್ನು ಕೂಡ ಆ ಕೆಲಸದಲ್ಲಿ ಸೇರಿಸ್ಬಿಡ್ತಿದ್ರು. ಗಾಂಧೀಜಿ ಹೇಳ್ತಾರೆ, ಇಂಥ ಸೇವೆಯನ್ನು ಸಂತೋಷದಿಂದ ಮಾಡದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಕೇವಲ ಆಡಂಬರ, ಸಾರ್ವಜನಿಕ ತೋರಿಕೆಗಾಗಿ ಮಾಡೋ ಕೆಲಸ ಮಾಡಿದರೆ ಮಾಡುವವನ ಉತ್ಸಾಹ ಕುಗ್ಗೋಗ್ತದೆ, ಅವನ ಶಕ್ತಿ ವಿಹೀನ ಆಗ್ತಾನೆ. ಸಂತೋಷವಿಲ್ಲದೆ ಮಾಡುವಂಥ ಸೇವೆಯಿಂದ ಸೇವೆ ಮಾಡುವವನಿಗೂ ಫಲ ಇಲ್ಲ, ಮಾಡಿಸ್ಕೊಳ್ಳೋವನಿಗೂ ಸುಖ ಇಲ್ಲ. ಆದರೆ ಸಂತೋಷ ಮನೋಭಾವನೆಯಿಂದ ಮಾಡಿದಂಥ ಕೆಲಸ ಎಲ್ಲವೂ ಅದ್ಭುತ ಅನಿಸುತ್ತೆ, ಬೇರೆ ಯಾವ ಕೆಲಸನೂ ಮುಖ್ಯ ಅಂತ ಅನಿಸೋಲ್ಲ. ಇವ್ರ ಭಾವ ಸ್ವರ್ಗಸ್ಥ ಆದ ಮರುದಿನ ಒಂದು ಸಾರ್ವಜನಿಕ ಸಭೆಗೆ ಹೋಗಬೇಕಾಯಿತು ಮುಂಬೈಗೆ. ಭಾಷಣದ ವಿಚಾರ ಮಾಡೋಕ್ಕೆ ಟೈಮಿಲ್ಲ ಇವರಿಗೆ. ಅನೇಕ ದಿನ ಹಗಲು ರಾತ್ರಿ ಆ ರೋಗಿ ಜೊತೆಗಿದ್ದಾರಲ್ಲ, ಗಂಟ್ಲು ಒಣಗಿ ಹೋಗಿದೆ, ದೇವರ ಮೇಲೆ ಭಾರ ಹಾಕಿ ಹೋದರು. ಯಾರನ್ನ ಭೇಟಿ ಆಗಬೇಕು? ಫಿರೋಜ್ ಶಾನ, ಸರ್ ಫಿರೋಜ್ ಶಾ, ಅವರೊಂದು ಚಕ್ರವರ್ತಿ ಇದ್ದ ಹಾಗೆ. ಅವ್ರು ಹೋಗಿ ಭೇಟಿ ಆದ್ರಂತೆ. ಅವ್ರು, ಗಾಂಧಿ ನಿಮ್ಮ ಭಾಷಣ ಸಿದ್ಧ ಆಗಿದೆಯಾ ಅಂತ ಕೇಳಿದ್ರಂತೆ. ಇವ್ರು ಹೆದರ್ಕೊಂಡು, ಇಲ್ಲ ಸ್ವಾಮಿ ನಾನು ಹಾಗೆ ಮಾತಾಡ್ತೀನಿ, ಬರೆದಿಲ್ಲ ಅಂದ್ರಂತೆ. ಏಹೇ ನಡೆಯೋಲ್ಲ, ಮುಂಬೈಯಲ್ಲಿ ಅದೆಲ್ಲ ನಡೆಯೋಲ್ಲ, ಯಾಕಂದರೆ ಇಲ್ಲಿ ವರ್ತಮಾನ ಪತ್ರಿಕೆಯವರು ಭಾಷಣಗಳನ್ನು ಸರಿಯಾಗಿ ಬರ್ಕೊಳ್ಳಲ್ಲ. ಈ ಸಭೆಯಿಂದ ನಮ್ಮ ಪ್ರಯೋಜನ ಆಗಬೇಕಾದ್ರೆ ನೀವು ಭಾಷಣ ಬರೀಲೇಬೇಕು, ನಾಳೆ ಬೆಳಗ್ಗೆಯವರೆಗೆ ನೀವು ಬರೆದು ಅದು ಮುದ್ರಣನೂ ಆಗಬೇಕು, ನಿಮ್ಮಿಂದ ಆಗತ್ತಾ ಅಂತ ಕೇಳಿದರು. ಇವ್ರಿಗೆ ಗಾಬರಿ ಆಗಿಬಿಡ್ತು. ಪ್ರಯತ್ನ ಮಾಡ್ತೀನಿ ಅಂದರು. ಆಯಿತು, ನಾನು ಮುನ್ಷಿಯವ್ರನ್ನ ಕಳಿಸ್ಕೊಡ್ತೀನಿ, ಹಸ್ತಪ್ರತಿ ಯಾವಾಗ ಕೊಡ್ತೀರಿ, ಎಷ್ಟು ಗಂಟೆಗೆ ಬರಬೇಕು ಅವರು, ಅದನ್ನ ಬರೆದು ಟೈಪ್ ಮಾಡಿ ಪ್ರಿಂಟ್ ಮಾಡಬೇಕಲ್ವಾ ಅಂದರು. ರಾತ್ರಿ 11 ಗಂಟೆಗೆ ಬರಲಿ ಅಂದರು. ಇವರು ಹೋಗಿ 11 ಗಂಟೆವರೆಗೂ ಉಸಿರು ಬಿಡದೆ ಕೂತ್ಕೊಂಡು ಬರೆದ್ರು, ಲೇಖನ ಬರೆದ್ರು. ಮರದೇವ್ ಸಭೆಗೆ ಹೋದಾಗ ಇವ್ರಿಗೆ ಗೊತ್ತಾಯಿತು ಗಾಂಧೀಜಿಗೆ ಫಿರೋಜ್ ಶಾ ಎಷ್ಟು ಬುದ್ಧಿವಂತರು ಅಂತ, ಯಾಕೆ ಬರೆಯೋಕ್ಕೆ ಹೇಳಿದ್ರು ಅಂತ. ದೊಡ್ಡ ಸಭೆ, ಕವಾಜಿ ಜಹಾಂಗೀರ್ ಇನ್ಸ್ಟಿಟ್ಯೂಟ್ ಅಂತ ದೊಡ್ಡ ಹಾಲು, ಅಲ್ಲಿ ಕಾರ್ಯಕ್ರಮ ಆಗೋದು. ಸರ್ ಫಿರೋಜ್ ಶಾ ಬರ್ತಾರೆ ಭಾಷಣಕ್ಕೆ ಅಂದರೆ ಜನ ಕಿಕ್ಕಿರಿ ತುಂಬಿಡ್ತಿದ್ರು. ಅದರಲ್ಲಿ ವಿದ್ಯಾರ್ಥಿಗಳು ಬಂದ್ಬಿಡೋರಂತೆ ಭಾಷಣ ಕೇಳೋದಕ್ಕೆ. ಗಾಂಧೀಜಿ ಮೊದಲೇ ಅನುಭವ, ಆ ದೊಡ್ಡವ್ರ ಮುಂದೆ ಮಾತಾಡೋದು. ಭಾಷಣ ಓದೋದಕ್ಕೆ ಶುರು ಮಾಡಿದ್ರಂತೆ ಧ್ವನಿ ನಡುಗೋಕ್ಕೆ ಶುರು ಆಯಿತು, ಧ್ವನಿಯೇ ಕೇಳಿಸ್ತಾ ಇಲ್ಲ. ಹಿಂದವ್ರು ಕೇಳಿಸಲ್ಲ ಕೇಳಿಸಲ್ಲ ಅಂತ ಕೂಕೊಂಡ್ರು. ಫಿರೋಜ್ ಶಾ, ಜೋರಾಗಿ ಮಾತಾಡಿ ಗಾಂಧಿ ಅಂದರು ಇವರಿಗೆ. ಇವ್ರು ಎಷ್ಟು ಜೋರಾಗಿ ಮಾತಾಡು ಅಂತಾರೋ ಅಷ್ಟು ಧ್ವನಿ ಕುಗ್ಗೋಯ್ತಂತ ಇವ್ರದ್ದು, ಮಾತಾಡೋಕ್ಕೆ ಆಗಲಿಲ್ಲ. ಇವರ ಸ್ನೇಹಿತ ಒಬ್ಬ ಕೇಶವರಾವ್ ದೇಶಪಾಂಡೆ ಅಂತಿದ್ದ, ಅವ್ನು ನಾನೇ ಓದ್ತೀನಿ ಕೊಡು ಅಂದ. ಅವನು ಓದಿದ, ಅವನು ಓದಿದ್ದು ಕೂಡ ಜನರಿಗೆ ಕೇಳಿಸ್ತಿಲ್ಲ. ಧ್ವನಿ ವಾಚ ವಾಚ ವಾಚ ಅಂತ ಕೂಗೋಕ್ಕೆ ಶುರು ಮಾಡಿದರು. ವಾಚ ಅಂತ ಒಬ್ಬರು ಲಾಯರ್, ಅದ್ಭುತ, ಅವರು ಓದಬೇಕು ಅಂತ ಅವಾಚ ಇವರು ಭಾಷಣ ಹಿಡ್ಕೊಂಡು ಓದಿದ್ರಂತೆ. ಅದ್ಭುತ ಪರಿಣಾಮ ಆಯ್ತಂತೆ ಜನರ ಮೇಲೆ, ಅಷ್ಟು ಚೆಂದ. ಶ್ರೋತೃಗಳು ನಿಶ್ಶಬ್ದವಾಗಿ ಕೇಳೋದಲ್ಲದೆ ಅಲ್ಲಿ ನಡುವೆ ಚಪ್ಪಾಳೆ ತಟ್ಟಿ ಶೇಮ್ ಶೇಮ್ ಅನ್ನೋದು ಭಾಷಣ ಕೊನೆಯವರೆಗೆ ಕೇಳಿದ್ರಂತೆ. ಗಾಂಧಿ ಸಂತೋಷ ಆಯಿತು, ನನಗೆ ಓದೋಕ್ಕಾಗದೆ ಹೋದರೂ ನನ್ನ ಭಾಷಣ ಮತ್ತೊಬ್ಬರು ಓದಿದ್ರಲ್ಲ, ಆಗನಿಸ್ತು ನಾನು ತಯಾರಿ ಮಾಡ್ಕೊಳ್ಳೋದೆ ಬರೀದೇ ಹೋಗಿದ್ರೆ ಏನಾಗ್ತಿತ್ತು ಅಂತ. ಫಿರೋಜ್ ಶಾ ಮೆಚ್ಕೊಂಡ್ರಂತೆ ಇವ್ರ ಭಾಷಣ. ಇವ್ರು ಹೇಳ್ತಾರೆ, ಅವ್ರು ಮೆಚ್ಕೊಂಡಿದ್ದು ನನಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ತೃಪ್ತಿ ಆಯಿತು ಅಂತ. ಸರ್ ಫಿರೋಜ್ ಶಾರ ಸಹಾಯದಿಂದಾಗಿ ಇವರು ಮುಂಬೈದಿಂದ ಪುಣೆಗೆ ಹೋದರು. ಆ ಪೂನಾದಲ್ಲಿ ಎರಡು ಪಕ್ಷಗಳಿದ್ವು ಅವಾಗ. ನನಗೆ ಎಲ್ಲ

ಪಕ್ಷದವ್ರು ಸಪೋರ್ಟ್ ಬೇಕಾಗಿತ್ತಲ್ಲ ಗಾಂಧೀಜಿಯವರಿಗೆ, ಅದಕ್ಕೆ ಎಲ್ಲರ ಅಭಿಪ್ರಾಯ ತಗೋಬೇಕು ಅಂತ ಹೋದರು. ಮೊಟ್ಟ ಮೊದಲು ಇವರು ಭೇಟಿಯಾದದ್ದು ಲೋಕಮಾನ್ಯ ತಿಲಕ್ರನ್ನ. ತಿಲಕ್ರು ಹೇಳಿದ್ರಂತೆ, ನೋಡಿ, ನೀವು ಎಲ್ಲ ಪಕ್ಷಗಳ ಎಲ್ಲ ಜನರ ಸಹಾಯ ಅಭಿಪ್ರಾಯ ಹೊಂದಬೇಕು ಅನ್ನೋ ಸರಿ, ದಕ್ಷಿಣ ಆಫ್ರಿಕಾ ಪ್ರಶ್ನೆ ಮೇಲೆ ಭಿನ್ನಾಭಿಪ್ರಾಯ ಇಲ್ಲ, ಆದರೆ ನಿಮ್ಮ ಸಭೆಗೆ ಯಾವ ಪಕ್ಷಕ್ಕೂ ಸೇರದೇ ಇರುವಂಥವ್ರು ಅಧ್ಯಕ್ಷರಾಗಿರಬೇಕು ಅಂಥವ್ರು ಒಬ್ಬರಿದ್ದಾರೆ ಪುಣೆದಲ್ಲಿ, ಪ್ರೊಫೆಸರ್ ಭಂಡಾರ್ಕರ್ ಅಂತಿದ್ದಾರೆ, ಅವ್ರನ್ನ ಹೋಗಿ ಕೇಳಿ ಇತ್ತೀಚೆಗೆ ಯಾವ ಕಾರ್ಯಕ್ರಮದಲ್ಲೂ ಅವ್ರು ಭಾಗವಹಿಸ್ತಾ ಇಲ್ಲ. ಒಂದು ವೇಳೆ ಈ ಪ್ರಶ್ನೆ ಅವ್ರನ್ನ ಹೊರಗೆ ಕೇಳಿದ್ರು ಎಳಿಬೋದು, ನೋಡಿ ಅವರೇನಂತಾರೆ ಕೇಳ್ಕೊಂಬನ್ನಿ, ನಾನು ನಿಮಗೆ ಸಹಾಯ ಮಾಡ್ತೀನಿ, ನೀವು ಬೇಕಾದನ್ನು ನೋಡ್ಬೋದು, ಬಂದು ನೋಡಿ ಅಂದರು. ಅದು ಮೊದಲನೇ ಭೇಟಿ ಲೋಕಮಾನ್ಯರ ಜೊತೆಗೆ ಗಾಂಧೀಜಿಯವ್ರದ್ದು. ಅವ್ರು ನೋಡಿದಾಗ ಅವ್ರು ಎಷ್ಟು ಜನಪ್ರಿಯರಾದದ್ದಕ್ಕೆ ಅತ್ಯಂತ ವಿಶಿಷ್ಟ ವ್ಯಕ್ತಿತ್ವದ ರಹಸ್ಯ ಏನು ಗೊತ್ತಾಯಿತು ಅಂತ ಗಾಂಧಿ ಹೇಳ್ತಾರೆ. ನಂತರ ಅಲ್ಲಿಂದ ಹೋಗಿ ಗೋಪಾಲಕೃಷ್ಣ ಗೋಖಲೆಯವರನ್ನು ನೋಡ್ತಾರೆ, ಅವ್ರು ಫರ್ಗ್ಯೂಸನ್ ಕಾಲೇಜಲ್ಲಿದ್ದರು ಅವಾಗ. ಅವ್ರು ಎಷ್ಟು ಪ್ರೀತಿಯಿಂದ ಇವರನ್ನು ಸ್ವಾಗತ ಮಾಡಿದರು ಅಂದರೆ, ಗಾಂಧೀಜಿ ಹೇಳ್ತಾರೆ, ನನ್ನ ಹೃದಯ ಅವ್ರ ಕೂಡಲೇ ಮಾರು ಹೋದಂಗಾಯಿತು. ಅವ್ರನ್ನೂ ಮೊದಲೇ ಸಲನೇ ನೋಡೋದು, ಆದರೆ ಎಷ್ಟೋ ವರ್ಷ ನೋಡಿದ ಪರಿಚಯ ಇದ್ದ ಹಾಗೆ ಅನಿಸ್ಬಿಡ್ತು ನಾನು ಭೇಟಿಯಾದಾಗ. ಫಿರೋಜ್ ಶಾರವರು ಗಾಂಧೀಜಿಯವರು ಹಿಮಾಲಯದಂಗೆ ಕಂಡ್ರೆ ಲೋಕಮಾನ್ಯ ತಿಲಕರು ಸಮುದ್ರದ ಹಾಗೆ ಕಂಡಿದ್ದರಂತೆ, ಆದರೆ ಗೋಖಲೆಯವರು ಮಾತ್ರ ಗಂಗಾ ನದಿ ಆಗಿದ್ದರಂತೆ. ನೋಡಿ ಹೇಗಿದೆ, ಆ ಪವಿತ್ರವಾದ ನದಿಯಲ್ಲಿ ಯಾರಾದರೂ ಸ್ನಾನ ಮಾಡ್ಬೋದು, ಸಂತೋಷ ಪಡ್ಬೋದು, ಹಿಮಾಲಯ ಹತ್ತೋದು ಸಾಧ್ಯ ಇಲ್ಲ, ಸಮುದ್ರದಲ್ಲಿ ಪ್ರಯಾಣ ಮಾಡೋದು ಸುಲಭ ಅಲ್ಲ, ಆದರೆ ಗಂಗಾ ನದಿ ಮಾತ್ರ ಎಲ್ಲರನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಹೃದಯದಲ್ಲಿ ನಲಿದಾಡೋಕ್ಕೆ ಆಹ್ವಾನ ಕೊಡ್ತಾಳೆ. ಹಾಗೆ ಗೋಖಲೆಯವರು ಏನು ಮಾಡಿದರು, ಇವರೊಬ್ಬ ವಿದ್ಯಾರ್ಥಿಯನ್ನು ಪರೀಕ್ಷೆ ಮಾಡೋ ಹಾಗೆ ಸೂಕ್ಷ್ಮ ಪರೀಕ್ಷೆ ಮಾಡಿ ಯಾರ್ಯಾರು ನೋಡಬೇಕು, ಹೇಗೆ ಮಾತಾಡಬೇಕು ಅಂತೆಲ್ಲ ಹೇಳಿಕೊಟ್ರು. ನನ್ನ ಭಾಷಣ ಏನು ಅನ್ನೋದು ಕೇಳೋಕೆ ಬರೆಸಿದರು, ಕಾಲೇಜ್ ತೋರಿಸಿದ್ರಂತೆ, ಯಾವಾಗಾದರೂ ಬಂದು ನೋಡಿ ನನ್ನ, ನೀವು ಭಂಡಾರ್ಕರ್ ನೋಡಿದ ಮೇಲೆ ಅದರ ಫಲಿತಾಂಶ ನನಗೆ ಹೇಳಿ ಅಂತ ಕಳಿಸಿದ್ರು ಇವ್ರನ್ನ. ಗಾಂಧೀಜಿ ಹೇಳ್ತಾರೆ, ಯಾವುದೇ ಮನುಷ್ಯನ ನೋಡಿದಾಗ ಆ ಪರಿಯ ಸುಖ ನನಗೆ ಎಂದೂ ಸಿಕ್ಕಿರಲಿಲ್ಲ. ಗೋಖಲೆಯವರು ಬದುಕಿದಾಗ ಅಥವಾ ಅವರು ತೀರ್ಕೊಂಡ ಮೇಲೆ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಹೃದಯವನ್ನು ಆಕ್ರಮಿಸಿದ ಸ್ಥಾನವನ್ನು ಇನ್ಯಾರೂ ಆಕ್ರಮಿಸಲಿಲ್ಲ, ಅದು ಗೋಖಲೆಯವರಿಗೆ ಮಾತ್ರ ಮೀಸಲಾಗಿತ್ತು ಅಂತ ಹೇಳ್ತಾರೆ. ಡಾಕ್ಟರ್ ಭಂಡಾರ್ಕರ್ ಕಡೆ ಹೋದರು, ಅವರಂತೂ ಅಗ್ದಿ ತಂದೆ ಮಮತೆಯಿಂದ ನೋಡಿಕೊಂಡ್ರಂತೆ. ಮಧ್ಯಾಹ್ನ ಆಗಿತ್ತು, ಆದರೂ ಆ ಶಾಸ್ತ್ರಜ್ಞರು, ಬಹು ದೊಡ್ಡ ಶಾಸ್ತ್ರಜ್ಞರು, ಅವರು ಯಾವ ಪಕ್ಷಕ್ಕೆ ಸೇರದೆ ಹೋದ್ರಿಂದ ಹಿಂಗಾಗಬೇಕು, ನೀವು ಬರಬೇಕು ಅಂತ ಗಾಂಧಿ ಕೇಳ್ಕೊಂಡಾಗ ಆಗ್ಬೋದು ಅಂದರು. ನೋಡಿ, ನಾನು ಇತ್ತೀಚೆಗೆ ಯಾವ ರಾಜಕೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ, ಆದರೆ ನಿಮಗೆ ಇಲ್ಲ ಅನ್ನೋದಿಲ್ಲ, ಯಾಕಂದರೆ ನಿಮ್ಮದು ರಾಜಕೀಯ ಅಲ್ಲ, ಬೇರೆ ದೇಶದ ಬಗ್ಗೆ ಮಾತಾಡ್ತಾ ಇದ್ದೀರಿ, ನಿಮ್ಮ ವಾದದಲ್ಲಿ ಸತ್ಯ ಇದೆ, ಆದ್ದರಿಂದ ಸಭೆಯಲ್ಲಿ ಬರ್ತೇನೆ. ತಿಲಕ್ ಮತ್ತು ಗೋಖಲೆ ಅವರಿಬ್ಬರದ್ದು ಸಲಹೆ ಪಡೆದದ್ದು ಒಳ್ಳೆಯದಾಯಿತು, ಆ ಎರಡೂ ಪಕ್ಷಗಳ ಆಶ್ರಯದಲ್ಲಿ ನಡೆಯುವಂಥ ಸಭೆಗೆ ನಾನು ಅಧ್ಯಕ್ಷ ಆಗ್ತೀನಿ ಸಂತೋಷದಿಂದ ಅಂತ ತಿಳಿಸಿ. ಸಭೆ ಇಂಥ ದಿವಸ ಆಗಬೇಕು ಅಂತ ನನ್ನ ಅನುಕೂಲ ಕೇಳಬೇಕಾದಿಲ್ಲ, ಅವ್ರಿಗೆ ಅನುಕೂಲವಾದ ಕಾಲ ಹೇಳಿ ನನಗೂ ಅನುಕೂಲ ಆಗ್ತದೆ ಅಂತ ಧನ್ಯವಾದ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು. ಅದು ದೊಡ್ಡ ಸಭೆ ಆಯಿತು, ತುಂಬ ಚೆಂದ ಆಯ್ತಂತೆ. ಅಲ್ಲಿಂದ ಮದ್ರಾಸಿಗೆ ಬಂದರು. ಮದ್ರಾಸಿಗೆ ಬಂದಾಗ ಅತಿ ಉತ್ಸಾಹ ಗಾಂಧೀಜಿಗೆ ಆವಾಗ, ಯಾಕಂದರೆ ಹಿಂದೆ ಬಾಲಸುಂದರಂ ಘಟನೆ ಆಗಿತ್ತಲ್ಲ, ಮೊಕದ್ದಮೆ ಕೆಲಸ, ಅದರಿಂದ ತಮಿಳರ ಬಗ್ಗೆ ತುಂಬ ಪ್ರೀತಿ ಇತ್ತು, ಅವ್ರಿಗೂ ಇವ್ರ ಬಗ್ಗೆ ಪ್ರೀತಿ ಇತ್ತು. ಶ್ರೋತೃಗಳು ಇವ್ರ ಮಾತನ್ನು ಕೇಳಿಕೊಂಡ್ರು. ಆ ಹಸಿರು ಪುಸ್ತಕ ಇತ್ತಲ್ಲ, ಅದು ಎಲ್ಲವೂ ಮಾರಾಟ ಆಗೋಯ್ತು, ಮತ್ತೆ 10,000 ಪ್ರತಿ ಪ್ರಿಂಟ್ ಮಾಡಿದ್ರಂತೆ. ಅಷ್ಟು ಮಾಡಬೇಕಾಗಿರಲಿಲ್ಲ ಅಂತ ಗಾಂಧಿಗೆ ಆಮೇಲೆ ಗೊತ್ತಾಯಿತು, ಯಾಕಂದರೆ ಅಲ್ಲಿ ಇಂಗ್ಲೀಷ್ ಬರೋರು ಸ್ವಲ್ಪೇ ಜನ ತಮಿಳರು, ಈ ಪುಸ್ತಕ ಕೊಂಡ್ಕೊಳ್ಳೋರು ಯಾರು? ಆಗ ಹೋಗಿ ಮದ್ರಾಸ್ ಸ್ಟ್ಯಾಂಡರ್ಡ್ ಅಂತ ಪತ್ರಿಕೆಯ ಸಂಪಾದಕರಾಗಿದ್ದ ಪರಮೇಶ್ವರಂ ಪಿಳ್ಳೆಯವರು ಸಹಾಯ ಮಾಡಿದರು. ಹಿಂದೂ ಪತ್ರಿಕೆ ಸುಬ್ರಹ್ಮಣ್ಯಂ ಡಾಕ್ಟರ್ ಸುಬ್ರಹ್ಮಣ್ಯ ಕೂಡ ಬಹಳ ಸಹಾನುಭೂತಿಯಿಂದ ನೋಡಿಕೊಂಡ್ರು. ಅಲ್ಲಿರೋ ಹಾಗೆ ಪಚ್ಚಿಯಪ್ಪ ಭವನದಲ್ಲಿ ನಡೆದಂಥ ಹಾಲಿಗೆ ಸುಬ್ರಹ್ಮಣ್ಯ ಅಧ್ಯಕ್ಷರಾಗಿ ಕಾರ್ಯಕ್ರಮ ಮಾಡಿದರು. ಆ ತಮಿಳು ಸ್ನೇಹಿತರಂತೂ ತುಂಬ ಪ್ರೀತಿಯನ್ನು ಹಾಕಿದರು ಇವರ ಮೇಲೆ. ಇಂಗ್ಲೀಷಲ್ಲಿ ಮಾತಾಡಿದರೂ ಕೂಡ ಪ್ರೇಮದಿಂದ ಅವರು ಕೂತು ಕೇಳಿದರು ಅಂತ ಗಾಂಧೀಜಿ ಹೇಳುವಂಥ ಮಾತು. ನನ್ನ ಮಾತನ್ನು ಅರ್ಥ ಆಯಿತೋ ಇಲ್ಲ ಗೊತ್ತಿಲ್ಲ, ಆದರೆ ಪ್ರೇಮದಿಂದ ಕೂತು ಕೇಳಿದರು. ಪ್ರೇಮ ಕೂಡ ಬಿಡಿಸಲಾರದ ಬಂಧನಾನೇ ಅಲ್ವೇ?

0: ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237074 88, 2237049 99, STD ಕೋಡ್ 08 0. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.
1: ಆಕಾಶವಾಣಿ ಬೆಂಗಳೂರು. ನಮ್ಮ ಈ ಹೊತ್ತಿನ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಸಂಜೆ ಪ್ರಸಾರದಲ್ಲಿ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:30 ಅವಲೋಕನ, 6:50 ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನ ಕಾಫಿ ಸಂಶೋಧನಾ ಕೇಂದ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಮೂಡಿಬರಲಿವೆ. 7:45 ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುವುದು. ರಾತ್ರಿ 9:15 ಬಿಎಸ್ ಮೀರಾ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. ರಾತ್ರಿ 9:30 ಪ್ರಚಲಿತ ವಿದ್ಯಮಾನ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಕೇಳುಗರೆ ಗಮನಿಸಿ, ಇಂದು ರಾತ್ರಿ 10:00 ಪ್ರಸಾರವಾಗಬೇಕಿದ್ದ ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ಇಂದು ಪ್ರಸಾರವಾಗುವುದಿಲ್ಲ. ಬದಲಾಗಿ ಇಂದು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗುವುದು. ಇಂದಿನ ಕಾರ್ಯಕ್ರಮದಲ್ಲಿ ಜೆಕೆ ಯೋಗ ಕೀರ್ತನ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಪಕ್ಕವಾದ್ಯದಲ್ಲಿ ವಯೋಲಿನ್ ವೆಂಕಟೇಶ್ ಜೋಶಿಯಾರ್ ಹಾಗೂ ಮೃದಂಗ ವಿನೋದ್ ಶ್ಯಾಮ್. ರಾತ್ರಿ 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಗುವುದು. ಇದುವರೆಗೆ ನಮ್ಮ ನಿಲಯದಿಂದ ಸಂಜೆಯ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ.

0: ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048 2237049 99, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇಲ್ಲಿಗೆ ನಮ್ಮ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಈಗ ಸಮಯ 3:04:50. ಎಂದಿನಂತೆ ಸಂಜೆಯ ಪ್ರಸಾರ 5:30 ಆರಂಭವಾಗುವುದು. ಮತ್ತೆ ಸಂಜೆಯ ಪ್ರಸಾರದಲ್ಲಿ ಭೇಟಿಯಾಗೋಣ. ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ ಮಾಡುವ ನಮಸ್ಕಾರಗಳು.

0: और अब इसी के साथ हमारा आज का उमंग कार्यक्रम यहीं पर समाप्त होता है। तो अपने मित्र अजीत को उमंग की तकनीकी टीम के साथ अगले सप्ताह तक के लिए आज्ञा दीजिए। नमस्कार।
1: उमंग उमंग उमंग उमंग
2: ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಿದಿರಿ. ಕೇಳುಗರೆ, ಇನ್ನೀಗ ಕೇಳೋಣ ನ್ಯಾಯವಾಣಿ.
3: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
4: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
5: ನಮಸ್ತೆ ಸರ್.
4: ಈಗ ಸರ್, ಈ ಕೆಲಸದ ಸ್ಥಳದಲ್ಲಿ ಅಪಘಾತ ಆಗ್ಬಹುದು ಅಥವಾ ಅಂಗವೂನತೆ ಆಗ್ಬಹುದು, ಏನಾದರೂ ಸಮಸ್ಯೆ ಆಗ್ತದೆ, ಅದಕ್ಕೆ ಪರಿಹಾರ ಏನೇನಿರುತ್ತೆ? ಅಲ್ಲಿ ಇದ್ದಂತಹ ಸಂಸ್ಥೆ ಆಗಲಿ, ಕಾರ್ಖಾನೆ

0: ನ್ಯಾಯ ಮಾಲೀಕರಾಗಲಿ ಕಾನೂನು ಪ್ರಕಾರ ಅವರು ಬಾಧ್ಯಸ್ಥರಾಗಿರ್ತಾರೆ ಅಂತೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಆದರೆ ವ್ಯವಸ್ಥಿತವಾಗಿ ಅದ್ರ ಬಗ್ಗೆ ಮಾಹಿತಿ ಬೇಕು, ಯಾವ ರೀತಿ ಇದೆ ಸರ್ ಅದು?
1: ನೋಡಿ ಸರ್, ಯಾವುದೇ ವ್ಯಕ್ತಿ ಕೆಲಸದ ಸ್ಥಳದಲ್ಲಿ ಅಥವಾ ಅಸ್ವಾಭಾವಿಕವಾಗಿ ಸಾವಾದರೆ ಆ ಕುಟುಂಬಕ್ಕೆ ಪರಿಹಾರ ಸಿಗುತ್ತೆ, ಖಂಡಿತ ಸಿಗುತ್ತೆ ಸರ್. ಅದು ಉದಾಹರಣೆಗೆ ಅಪಘಾತ ಅಂತ ಸಂದರ್ಭದಲ್ಲಿ ಅಥವಾ ವಿಷ ಸೇವನೆ ಮಾಡಿದ ಸಂದರ್ಭದಲ್ಲಿ ಅಥವಾ ಕೆಲಸದ ಸ್ಥಳಗಳಲ್ಲಿ ಯಾವುದಾದ್ರು ದುರಂತ ಆದರೆ ಅಥವಾ ಕೊಲೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಸಿಗುತ್ತೆ. ಯಾವ ಪರಿಹಾರ ಸಿಗುತ್ತೆ ಅಂತಂದು ಹೇಳಿದ್ರೆ, ಕೆಲಸದ ಸ್ಥಳದಲ್ಲಿ ಏನಾದರೂ ಸಾವಾದರೆ ಮಾಲೀಕರಿಂದ ಪರಿಹಾರ ಕಡ್ಡಾಯವಾಗಿ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಆಕ್ಟ್ ಅಂತೇಳಿ ಅಡಿಯಲ್ಲಿ ಕೊಡ್ತಾರೆ ಸರ್. ಮುಂದೆ ರಸ್ತೆಯಲ್ಲೆಲ್ಲಾದರೂ ಅಪಘಾತವಾದರೆ ವಿಮೆ ಮೂಲಕ ಪರಿಹಾರವನ್ನು, ಮೋಟಾರ್ ಆಕ್ಸಿಡೆಂಟ್ ಕ್ಲೈಮ್ ಇರುತ್ತೆ ಅದರಲ್ಲಿ ಮೋಟಾರ್ ವೆಹಿಕಲ್ ಕೇಸ್ MVC ಕೇಸನ್ನು ಹಾಕಿ ವಿಮೆಯನ್ನು ಅವರು ಪಡ್ಕೊಳ್ಬೋದು. ಒಂದು ವೇಳೆ ವಿಮೆ ಇಲ್ಲ ಅಂತಂದರೆ ಆ ವಾಹನದ ಮಾಲೀಕರು ಯಾರಿರ್ತಾರೆ ಅವರಿಂದ ಪರಿಹಾರವನ್ನು ಪಡ್ಕೊಳ್ಬೋದಾಗಿದೆ. ಅದು ಬಿಟ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ಏನಾದರೂ ನಿರ್ಲಕ್ಷ್ಯ ಸಾವಾದರೆ ಅದನ್ನು ಕನ್ಸೂಮರ್ ಕೋರ್ಟಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿ ಕನ್ಸೂಮರ್ ಕೋರ್ಟಲ್ಲಿ ಪಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಒಂದು ವೇಳೆ ಕೊಲೆ ಉದ್ದೇಶಪೂರ್ವಕವಾಗಿ ಏನಾದರೂ ಸಾವಾದರೆ ಅದನ್ನು ಕ್ರಿಮಿನಲ್ ಕೇಸ್ ಅಂತೇಳಿ ಮಾಡ್ತಾರೆ, ಅವರಿಗೆ ಶಿಕ್ಷೆ ಪ್ಲಸ್ ದಂಡ ಎರಡನ್ನೂ ವಿಧಿಸ್ತಾರೆ. ಅಲ್ಲೂ ಸಹ ಅವರಿಗೆ ಪರಿಹಾರವನ್ನು ಆ ಕುಟುಂಬಸರಿಗೆ ಯಾರು ಇವರನ್ನು ನಂಬಿಕೊಂಡಿರ್ತಾರೆ ಅಂಥ ಕುಟುಂಬದ ವಾರಸುದಾರರಿಗೆ ಅವರಿಗೆ ವ್ಯವಸ್ಥೆಯನ್ನು ಪರಿಹಾರವನ್ನು ಮಾಡ್ತಾರೆ. ನಾವು ಒಂದು ಆ ಒಂದು ಏನಾದರೂ ಪೋಸ್ಟ್ಮಾರ್ಟಮ್ ಆಗಿದೆಯೇ ಅಂತ ಖಚಿತಪಡಿಸ್ಕೊಳ್ಬೇಕು. ಯಾಕಂದರೆ ಈಗ ಅಪಘಾತ ಪ್ರಕರಣದಲ್ಲಿ ಪೋಸ್ಟ್ಮಾರ್ಟಮ್ ತುಂಬ ಅವಶ್ಯಕವಾಗಿದೆ, ಮತ್ತು ಅದೇ ರೀತಿ ಕೊಲೆ ಏನಾದರೂ ಆಗಿದ್ದರೆ ಅದಕ್ಕೂ ಸಹ ಪೋಸ್ಟ್ಮಾರ್ಟಮ್ ರಿಪೋರ್ಟು ಅಗತ್ಯ ಆಗಿದೆ. ಯಾಕಂದರೆ ಅವರಿಗೆ ಶಿಕ್ಷೆ ಆಗಲ್ಲ, ಮತ್ತು ಹಾಗಾಗಿ ಆ ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಖಚಿತಪಡಿಸ್ಕೊಳ್ಬೇಕು, ಮತ್ತು FIR ದಾಖಲಿಸಿ ಮಾಡಿಸ್ಬೇಕು. ಮತ್ತು ಈ ಎಲ್ಲ ದಾಖಲೆಗಳನ್ನು ನಾವು ಜೋಪಾನವಾಗಿ ಇಟ್ಕೊಂಡಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು, ಮಾಲೀಕರಿಂದ ಆಗಿರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳಿಂದ ಕೊಡ್ತಕ್ಕಂಥ ಪರಿಹಾರಗಳನ್ನು
0: ಉದ್ದೇಶಗಳಿಂದ ಕೂಡ
1: ಆಗಿರ್ಬೋದು ಈ ಎಲ್ಲ ಇದನ್ನು ದಾಖಲೆಗಳನ್ನು ಇಟ್ಕೊಂಡು ನಾವು ನಿರ್ದಿಷ್ಟ ಅವಧಿಯೊಳಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಖಂಡಿತ ಪರಿಹಾರ ಸಿಗುತ್ತೆ
0: ಅಲ್ವಾ? ಈಗ ಕೆಲಸದ ಸ್ಥಳದಲ್ಲಿ ಅಪಘಾತ ಆಗಿ ಸಾವಾಗತ್ತಂತ ಒಂದು ಮಾತಾಡಿದ್ರು ಕೂಡ ವೈದ್ಯಕೀಯ ನಿರ್ಲಕ್ಷ್ಯದಿಂದ ಏನಾದರೂ ಸಾವಾದ್ರೂ ಕೂಡ ಅಲ್ಲಿ ಕೊಲೆ ಆಗಿರ್ಬೋದು ಇತ್ಯಾದಿ ಏನೇ ಚಿಕಿತ್ಸೆ ಸಂದರ್ಭದಲ್ಲಿ ಅಜಾಗರೂಕತೆ ಆಗಿರ್ಬೋದು, ಒಟ್ಟಾರೆ ಕಾನೂನಿನ ಪ್ರಕಾರ ಕೋರ್ಟ್ ಮೂಲಕವಾಗಿ ನಮಗೆ ನ್ಯಾಯ ಸಿಗಲು ದಾರಿ ಇದೆ, ಅದಕ್ಕಾಗಿ ಹೋರಾಟ ಮಾಡಬಹುದು. ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ಜೋಪಾನವಾಗಿ ಇಟ್ಕೊಂಡಿರ್ಬೇಕು ಮಾತ್ರ.
1: ಹೌದು ಸರ್.
0: ವಕೀಲರಾದ ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

ಸಮಯ ಆಗಿದೆ 3:35:44. ಇದು ಹೊಂ ಬಿಸಿಲು. ಹೌದು, ಇವತ್ತಿನ ಹೊಂ ಬಿಸಿಲಿನಲ್ಲಿ ಅಂತ್ಯಾಕ್ಷರಿಯನ್ನು ಆಡೋಣ ಅಂತ ಸ್ನೇಹಿತರೆ. ಹೌದು, ಕನ್ನಡ ಸಿನಿಮಾಗಳ ಹೆಸರಿನೊಂದಿಗೆ

ಅಂತ್ಯಾಕ್ಷರಿನ ಆಡೋಣ. ನೀವೇನು ಮಾಡಬೇಕು ಅಂತೀರಾ? ಹೌದು, ನೀವು ನಮಗೆ ಕರೆಯನ್ನು ಮಾಡಬೇಕು. ಕರೆ ಮಾಡಿದ ತಕ್ಷಣ ನಾನು ನಿಮಗೆ ಒಂದು ಅಕ್ಷರವನ್ನು ಕೊಡ್ತೀನಿ. ಆ ಅಕ್ಷರದಿಂದ ಶುರುವಾಗುವಂತಹ ಒಂದು ಕನ್ನಡ ಸಿನಿಮಾದ ಹೆಸರನ್ನು ನೀವು ನನಗೆ ಥಟ್ ಅಂತ ಹೇಳಬೇಕು. ಹಾಗಾದರೆ ಕರೆ ಮಾಡ್ತೀರಲ್ಲ? ನಮ್ಮ ಸಂಖ್ಯೆ ಹೀಗಿದೆ, 0802221206. ಮತ್ತೊಮ್ಮೆ 0802221206.

0: ಕೇಳುಗರೊಬ್ರು ಕರೆಯಲಿದ್ದಾರೆ, ತಗೊಳ್ಳೋಣ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಶ್ಯಾಮ, ಮಾಯಿಂದ ಶುರು ಆಗುವಂತಹ ಮಾ
1: ವಾನಾ ಮೇಡಮ್?
0: ಮಾ ಮಾ ಮಹತ್ವ
1: ಮೇಡಮ್. ಏನ್ ಹೇಳ್ಬೇಕು ಮೇಡಮ್?
0: ಕನ್ನಡ ಚಿತ್ರದ ಒಂದು ಹೆಸರನ್ನ ಹೇಳಬೇಕು.
1: ಏನ್ ಮೇಡಮ್?
0: ಕನ್ನಡ ಸಿನಿಮಾದ ಒಂದು ಹೆಸರನ್ನ ಹೇಳಬೇಕು.
1: ಯಾವ ಅಕ್ಷರದಿಂದ ಮೇಡಮ್?
0: ಮಾ ಸರ್, ಮಹತ್ತು ಮಾ.
1: ಮನಸ್ಸಿದ್ದಾರೆ ಮಾರ್ಗ ಮೇಡಮ್.
0: ಈ ತರ ಪಿಕ್ಚರ್ ಇದೆಯಾ?
1: ಮನಸ್ಸಿದ್ದಾರೆ ಮಾರ್ಗ ಇದೆ ಮೇಡಮ್. ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು.
0: ಇದೆಯಾ? ನಿಮ್ಮ ಹೆಸರು?
1: ನಾವು ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ಸುಬ್ರಹ್ಮಣ್ಯ ಜಯಂತ್, ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.

0: ನಮಸ್ತೆ. ನಮಸ್ತೆ. ಹೌದು, ಗ ಇಂದ ಒಂದು ಕನ್ನಡ ಸಿನಿಮಾದ ಹೆಸರನ್ನ ನೀವು ಹೇಳಬೇಕು.
1: ಹೇಳ್ತೀನಿ ಮೇಡಮ್.
0: ಹೇಳಿ.
1: ಯಾವ್ದು ಬೇಕು ಮೇಡಮ್?
0: ಯಾವ್ದು ಬೇಕು ಅಲ್ಲ ಸರ್,
1: ಯಾವ ಪದ ಅಂತ.
0: ಗ ಗ ಇಂದ ಶುರು ಆಗುವಂತದ್ದು.
1: ಗಾನ?
0: ಹೌದು.
1: ಗಲಾಟೆ ಸಂಸಾರ.
0: ಗಲಾಟೆ ಸಂಸಾರ. ನಿಮ್ಮ ಹೆಸರು?
1: ಹೆಬ್ಬಾಳಿನ ರಮೇಶ್ ಅಂತ.
0: ರಮೇಶ್ ಅವರೇ ಧನ್ಯವಾದಗಳು.
1: ನಮಸ್ತೆ.

0: ನಮಸ್ತೆ.
1: ಹಲೋ.
0: ನಮಸ್ತೆ, ಯಾರು ಮಾತಾಡೋದು?
1: ನಮಸ್ತೆ ಮೇಡಮ್, ಒನ್ನೂರಲ್ಲಿ ಹನುಮಂತಾಪುರದಿಂದ.
0: ನೀವು ಚ ಅಕ್ಷರದಿಂದ ಹೇಳಬೇಕು. ಚ
1: ಚ ಚಲಿಸುವ ಮೋಡಗಳು.
0: ಚಲಿಸುವ ಮೋಡಗಳು. ಧನ್ಯವಾದಗಳು.
1: ಧನ್ಯವಾದ ಮೇಡಮ್.

0: ನಮಸ್ತೆ.
1: ನಮಸ್ತೆ.
0: ನೀವು ಜ ಅನ್ನ ಅಕ್ಷರದಿಂದ ಕನ್ನಡ ಸಿನಿಮಾದ ಹೆಸರನ್ನ ಹೇಳಬೇಕು. ಜ
1: ಜ ಜಗದೇಕ ವೀರನ ಕತೆ.
0: ಜಗದೇಕ ವೀರನ ಕತೆ ಅಂತಿದ್ಯಾ?
1: ಹಲೋ,
0: ಜಗದೇಕ ವೀರನ ಕತೆ ಅಂತಿದ್ಯಾ
1: ಸಿನಿಮಾ? ಜಗದೇಕ ವೀರನ ಕತೆ ಇದೆ.
0: ಇದೆಯಾ ನಿಮ್ ಹೆಸರು?
1: ಜಗದೇಕ ವೀರ ಇದೆ. ಬೂದಿಗೆರೆ ಮುರುಳಿ ಮೇಡಮ್.
0: ಮುರುಳಿ, ಧನ್ಯವಾದಗಳು.
1: ಬೂದಿಗೆರೆ ಮುರುಳಿ.
0: ನಮಸ್ತೆ. ನಮಸ್ತೆ.
1: ಧನ್ಯವಾದ.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಫ ದೊಡ್ಡ ಫ.
1: ಶೋಭಾ ಮೇಡಮ್, ಹಾಸನಿಂದ.
0: ಯಾರು ಮಾತಾಡೋದು?
1: ಶೋಭಾ ಅಂತ ಮೇಡಮ್.
0: ಶೋಭಾ ಹಾಸನಿಂದ. ನೀವು ಫ
1: ಹಾಸನಿಂದ
0: ದೊಡ್ಡ ಅಕ್ಷರ ಫ ಇಂದ ಕನ್ನಡ ಸಿನಿಮಾದ ಹೆಸರನ್ನ ಹೇಳಬೇಕು. ಫ
1: ಪಾನ
0: ಫ ಫ ದೊಡ್ಡ ಫ
1: ಪಾನ ಮೇಡಮ್. ಪಾನ
0: ಫ ಪ ಫ ಬರುತ್ತಲ್ಲ ದೊಡ್ಡ ಫ. ಫಲಿತಾಂಶ ಫಲಿತಾಂಶ ಅಂತ ಇದೆಯಾ ಕನ್ನಡ ಚಿತ್ರ?
1: ಫಲಿತಾಂಶ ಅಂತಿದೆ ಮೇಡಮ್.
0: ಧನ್ಯವಾದ
1: ಮತ್ತೆ ಜಯದೇಶ್ ಮಾಡಿರೋದು.
0: ಶೋಭಾ ಅವರೇ ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್.

0: ನಮಸ್ತೆ.
1: ಹಲೋ,
0: ನಮಸ್ತೆ. ಯಾರು ಮಾತಾಡೋದು?
1: ಗೀತಾ ಜೋಶಿ. ನಮಸ್ತೆ
0: ಗೀತಾ ಜೋಶಿ ಅವರೇ. ನೀವು ದೊಡ್ಡ ಖ ಇಂದ ಶುರು ಆಗೋ ಕನ್ನಡ ಚಿತ್ರದ ಹೆಸರನ್ನ ಹೇಳಬೇಕು. ಖ
1: ಖ ಕ ಖ ಕೊಬ್ಬರಿ ಖ
0: ದೊಡ್ಡ ಖ. ಖ ಇಂದ ಹೇಳಬೇಕು, ಪಟ್ ಅಂತ ಹೇಳಬೇಕು.
1: ಖಳನಾಯಕ.
0: ಖಳನಾಯಕ. ಖಳನಾಯಕ ಕನ್ನಡ ಹಿಂದಿ ಎರಡೂ ಆಗ್ತದ?
1: ಕನ್ನಡದಲ್ಲಿ ಇರ್ಬೋದು, ಡೌಟ್ ನಂಗೆ ಗೊತ್ತಿಲ್ಲ.
0: ಇನ್ನೊಂದು ಹೇಳಿ,
1: ತಲೆ ಓಡಿಸ್ತಾ ಇದೀನಿ, ಬರ್ತಾ ಇಲ್ಲ.
0: ಅನುಮಾನ ಇದ್ರೆ ಇನ್ನೊಂದು ಹೇಳಿ, ಇನ್ನೊಂದು ಕನ್ನಡ ಸಿನಿಮಾ ಹೇಳಿ, ಚಿತ್ರದ ಹೆಸರು ಹೇಳಿ.
1: ಬರ್ತಾ ಇಲ್ಲ,
0: ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಗೀತಾ ಅವರೇ.

0: ನಮಸ್ತೆ.
1: ಹಲೋ
0: ನಮಸ್ತೆ, ಯಾರು ಮಾತಾಡೋದು?
1: ಹಲೋ
0: ನಮಸ್ತೆ, ಯಾರು ಮಾತಾಡೋದು?
1: ನಾನು ಆಶಾ ಶ್ರೀನಿವಾಸ್ ಅಂತ ಮೇಡಮ್, ಬಿನ್ನಿಪೇಟೆಯಿಂದ.
0: ಆಶಾ ಶ್ರೀನಿವಾಸ್, ನಿಮಗೆ ಸಿಕ್ತಿರೋ ಅಕ್ಷರ ಜ. ಹೌದು,
1: ಜನನಾಯಕ.
0: ಜನನಾಯಕ. ಧನ್ಯವಾದಗಳು ಆಶಾ. ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.

ಹೌದು, ಸಮಯ ಆಗೇ ಬಿಡ್ತು ಹೋಮ್ ಬಿಸಿಲು ಕಾರ್ಯಕ್ರಮನ ಮುಗಿಸುವಂತಹ ಸಮಯ. ಇದ್ದಂತಹ ತುಂಬ ಕಡಿಮೆ ಸಮಯದಲ್ಲಿ ನಾವಿವತ್ತು ವಿಭಿನ್ನವಾದಂತಹ ಹೋಮ್ ಬಿಸಿಲನ್ನ ಆಟ ಆಡಿದ್ವಿ. ಕನ್ನಡ ಸಿನಿಮಾದ ಹೆಸರುಗಳನ್ನು ನಾನು ನಿಮಗೆ ಆ ಒಂದು ಅಕ್ಷರವನ್ನು ಕೊಟ್ಟು ಕನ್ನಡ ಸಿನಿಮಾದ ಹೆಸರನ್ನ ಹೇಳಿ ಅಂತ ಹೇಳಿದೆ. ಕೇಳುಗರು ಕರೆಯನ್ನು ಮಾಡಿ ಸರಿಯಾದ ಉತ್ತರವನ್ನು ಕೊಟ್ಟರು. ಸರಿಯಾದ ಉತ್ತರ ಕೊಟ್ಟವ್ರಿಗೆ ಮೆಚ್ಚುಗೆ ಚಪ್ಪಾಳೆ ಕೊಡಲೇಬೇಕಲ್ಲ. ಹೊಂಬಿಸಲು ಯಾವಾಗಲೂ ನಿಮ್ಮ ಸಂದೇಶಗಳು ಬರ್ತಾ ಇರುತ್ತೆ, ಅದ್ರ ಮೂಲಕ ನಾವು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀವಿ, ಆಟವನ್ನು ಆಡ್ತಾ ಇರ್ತೀವಿ. ಇವತ್ತು ಕರೆಯದಿಂದ ತಗೊಳ್ಳೋದ್ರ ಮೂಲಕ ಹೊಸದಾಗಿ ಒಂದು ವಿಭಿನ್ನವಾದಂಥ ಪ್ರಯತ್ನದೊಂದಿಗೆ ಆಗಿತ್ತು. ಯಶವತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಗೆಳತಿ ಮಂಜು. ಮತ್ತೆ ಸಿಗ್ತೀನಿ ವಿಸ್ಮಯ ಜಗತ್ತಿನೊಂದಿಗೆ.

0: ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ, ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

ಸಮಯ ಆಗಿದೆ 4:04:08. ಸ್ನೇಹಿತರೆ, ಹೊಂ ಬಿಸಿಲು ಕಾರ್ಯಕ್ರಮ ಹೇಗೆ, ಆ ಸಮಯ ಹೇಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಕೇಳುಗರು ಕರೆ ಮಾಡ್ತಾಯಿದ್ರು, ಇಷ್ಟೊಂದು ಕರೆಗಳು ಬರ್ತಾಯಿತ್ತು, ಹಾಗೆ ಎಸ್ ಎಮ್ ಎಸ್ ಕೂಡ, ಮಂಜು ಇದನ್ನು ತಗೊಳ್ಳಿ ಅಂತ. ಇವತ್ತು ಸಂದೇಶಗಳನ್ನ ತಗೊಂಡಿಲ್ಲ ನಾನು, ಕೇವಲ ಕರೆಗಳಲ್ಲಿ ಮಾತ್ರ ಉತ್ತರಗಳನ್ನ ತಗೊಂಡೆ. ಒಂದು ಹೊಸ ಪ್ರಯತ್ನ ಅಂತಷ್ಟೇ ಸ್ನೇಹಿತರೆ. ಆಗಲಿ, ಇದು ವಿಸ್ಮಯ ಜಗತ್ತು. ಹೌದು, ಈ ವಿಸ್ಮಯ ಜಗತ್ತಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಗತ್ತೇ ನಮಗೆ ಒಂಥರ ವಿಸ್ಮಯದಂತೆ, ಹೌದಲ್ವಾ? ಎಷ್ಟೇ ನಾವು ತಂತ್ರಜ್ಞಾನದಲ್ಲಿ ಮುಂದುವರೆದಿದ್ದೀವಿ ಅಂತ ಅಂದ್ಕೊಂಡ್ರೂ ಕೂಡ ಈ ಜಗತ್ತಿನಲ್ಲಿ ನಮಗೆ ಗೊತ್ತಿಲ್ಲದ ಎಷ್ಟೋ ಸಂಗತಿಗಳಿವೆ. ಏನಂತೀರಾ? ಆ ಸಂಗತಿಗಳಲ್ಲಿ ಕೆಲವೊಂದಿಷ್ಟನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಮ್ಮ ಈ ವಿಸ್ಮಯ ಜಗತ್ತು. ಏನು ಹೇಳ್ತೀರಾ ಮಂಜು, ಈ ವಿಸ್ಮಯ ಜಗತ್ತಿನಲ್ಲಿ ಅಂತ ಹೇಳ್ತೀರಾ? ಖಂಡಿತ, ನನ್ನ ಜೊತೆ ರೀ ಕೇಳ್ತಾ ರೀ. ಇದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಹೌದು ಸ್ನೇಹಿತರೆ, ಜಗತ್ತಿನಲ್ಲಿ ಅನೇಕ ವಿಚಿತ್ರ ಸಂಗತಿಗಳು ಹಾಗೆ ಆಶ್ಚರ್ಯ ಅನಿಸುವಂತಹ ಸಂಗತಿಗಳು ಅನೇಕ ಇದೆ. ಆದರೆ ನಮಗೆ ಕಣ್ಣು ಮುಂದೆ ಕಾಣದೇ ಇರ್ಬೋದು, ಅಂದರೆ ನಮ್ಮ ಸುತ್ತಮುತ್ತಲೂ ಇಲ್ಲದೇ ಇರ್ಬೋದು, ಆದರೆ ಹಲವಾರಿವೆ. ಅದರಲ್ಲಿ ಒಂದು ಸರೋವರ ಇದೆ ಸ್ನೇಹಿತರೆ, ಇದು ಅಂತಿಂಥ ಸರೋವರ ಅಲ್ಲ, ಅಥವಾ ತಿಳಿ ನೀರಿನ ಸರೋವರ ಕೂಡ ಅಲ್ಲ, ಸಿಹಿ ನೀರಿನ ಸರೋವರ ಕೂಡ ಅಲ್ಲ, ಇದು ಕುದಿಯುವಂತಹ ಸರೋವರ. ಎಲ್ಲಿದೆಯಪ್ಪ ಈ ಕುದಿಯೋ ಸರೋವರ ಅಂತೀರಾ? ಕೆರೆಬಿಯನ್ ದ್ವೀಪದ ಡೊಮಿನಿಕಾದಲ್ಲಿದೆ ಈ ಕುದಿಯುವ ಸರೋವರ. ಇದರ ನೀರು ಬೂದು ಮತ್ತು ನೀಲಿ ಬಣ್ಣದಲ್ಲಿರುತ್ತೆ, ಗುಳ್ಳೆ ಬರುತ್ತಾ ಹಬೆಯಾಡ್ತಾ ಇರುತ್ತೆ ಈ ಸರೋವರ. ಇದರ ಬಗ್ಗೆ ಇನ್ನೊಂದಷ್ಟು ಹೇಳ್ತೀನಿ, ಕೇಳ್ತಾ ಇರಿ.

ವಿಸ್ಮಯ ಜಗತ್ತಿನಲ್ಲಿ ಒಂದು ಕುದಿಯೋ ಸರೋವರದ ಬಗ್ಗೆ ವಿಷಯಗಳನ್ನ ಹಂಚ್ತಾ ಇದೆ. ಹೌದು, ಈ ಕುದಿಯೋ ಸರೋವರ ಕೆರೆಬಿಯನ್ ದ್ವೀಪದ ಡೊಮಿನಿಕಾದಲ್ಲಿದೆ ಅಂತ ಹೇಳಿದೆ. ಸುತ್ತಲೂ ದಟ್ಟ ಕಾಡು, ಮಧ್ಯೆ ಈ ಕುದಿಯುವಂತಹ ಸರೋವರ. ನೋಡೋಕ್ಕೆ ನಿಜವಾಗ್ಲೂ ನರಕದ ಬಾಗಿಲು ತೆರೆದ ಹಾಗಿರುತ್ತಂತೆ. ಯಾಕಪ್ಪ ಅಂತೀರಾ? ಈ ಸರೋವರದಲ್ಲಿ ಯಾವಾಗಲೂ ಗುಳ್ಳೆ ಬರ್ತಾ ಹಬೆ ಆಡ್ತಾ ಇರುತ್ತೆ. ಇದರ ನೀರಿನ ಉಷ್ಣಾಂಶ ಎಷ್ಟು ಗೊತ್ತಾ? ಅದರಲ್ಲೂ ಇದರ ಅಂಚಿನಲ್ಲಿ ಅಂದರೆ ದಡದ ಹತ್ತಿರ ಇರುವಂತಹ ನೀರಿನ ಉಷ್ಣಾಂಶ 90 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಂದರೆ ಇನ್ನು ಮಧ್ಯದಲ್ಲಿ ಎಷ್ಟಿರ್ಬೋದು? ಖಂಡಿತ ಯಾರು ಅಳೆಯುವಂಥ ಧೈರ್ಯವನ್ನು ಮಾಡಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಭೂಮಿಯ ಆಳದಲ್ಲಿರುವ ಮ್ಯಾಗ್ಮಾ ಚೇಂಬರ್ ಈ ಸರೋವರಕ್ಕೆ ಹತ್ತಿರದಲ್ಲಿರೋದ್ರಿಂದ ಹೀಗಾಗುತ್ತೆ ಅನ್ನೋದು ವಿಜ್ಞಾನಿಗಳ ಆಂಬೋಣ. ಅಂದರೆ ಭೂಮಿಯ ಶಾಖ ಹೊರಬರಕ್ಕೆ ಇರುವಂತಹ ಚಿಮಣಿಗಳು ಈ ಕುದಿಯುವಂತಹ ಸರೋವರ ಅಂತ ಹೇಳ್ಬೋದು ಅಂತ ಹೇಳಲಾಗುತ್ತೆ. ಅಂದರೆ ನಾವು ಎಷ್ಟು ಸುರಕ್ಷಿತವಾಗಿದ್ದೀವಿ ಅಂತ ಈಗ ಅನಿಸುತ್ತಾ? ಖಂಡಿತ. ಇನ್ನೊಂದಿಷ್ಟು ವಿಸ್ಮಯ ಜಗತ್ತು ಸಂಗತಿಗಳನ್ನು ಹಂಚ್ಕೊಳ್ತೀನಿ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು, ನಿಮ್ಮದೇ ನೆಚ್ಚಿನ ಕಾರ್ಯಕ್ರಮ ವಿಸ್ಮಯ ಜಗತ್ತು.

ಹೌದು, ಇವತ್ತಿನ ಸಂಜೆ ವಿಸ್ಮಯ ಜಗತ್ತಿನ ಸಂಗತಿಗಳೊಂದಿಗೆ ಸಾಗ್ತಾ ಇದೆ ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲಲಿ. ಕುದಿಯೋ ಒಂದು ಸರೋವರದ ಬಗ್ಗೆ ತಿಳ್ಕೊಂಡ್ವಿ. ಈಗ ಒಂದು ಪ್ರದೇಶ, ಒಂದು ತ್ರಿಕೋನ ಆಕಾರದ ಒಂದು ಪ್ರದೇಶ ಇದೆ ಅಟ್ಲಾಂಟಿಕ್ ಸಾಗರದಲ್ಲಿ. ಈ ಅಟ್ಲಾಂಟಿಕ್ ಸಾಗರದ ಮಿಯಾಮಿ, ಬರ್ಮುಡಾ ಮತ್ತು ಪೋರ್ಟ್ರಿಕೋ ಇದೆ ಈ ಮೂರು ಪ್ರದೇಶಗಳು. ಈ ಪ್ರದೇಶಗಳು ಒಂದು ತ್ರಿಕೋನಾಕೃತಿಯ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡುತ್ತೆ. ಈ ಪ್ರದೇಶದ ವಿಸ್ಮಯ ಏನಪ್ಪ ಅಂದರೆ, ಇಲ್ಲಿ ಹೋದ ನೂರಾರು ಹಡಗುಗಳು, ವಿಮಾನಗಳು ಇಲ್ಲಿವರೆಗೂ ಪತ್ತೆಯಾಗಿಲ್ಲ, ನಾಪತ್ತೆಯಾಗಿವೆಯಂತೆ. ಅಂದರೆ ಈ ತ್ರಿಕೋನ ಪ್ರದೇಶಕ್ಕೆ ಹೋದ ಯಾವುದೇ ಹಡಗು ಇರ್ಬೋದು, ವಿಮಾನ ಇರ್ಬೋದು, ಇಲ್ಲಿವರೆಗೂ ಪತ್ತೆಯಾಗಿಲ್ಲ. ಏನಾದವು, ಎಲ್ಲಿ ಹೋದವು, ಹೇಗಾದವು ಅನ್ನೋದು ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲದ ವಿಷಯ. ಇದಕ್ಕೆ ಕಾರಣ ಏನು? ಅಲ್ಲಿನ ವಿಚಿತ್ರ ಹವಾಮಾನ ಕಾರಣನ, ಅಥವಾ ಕಾಂತೀಯ ಕ್ಷೇತ್ರದ ವ್ಯತ್ಯಾಸವ, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಒಂದು ವ್ಯತ್ಯಾಸವ, ಅಥವಾ ಸಮುದ್ರದೊಳಗಿನ ಮೀಥೇನ್ ಅನಿಲದ ಒಂದು ಸ್ಫೋಟದಿಂದ ಹೀಗಾಗ್ತಿದೆಯಾ, ಅಥವಾ ಕೆಲವರು ಹೇಳ್ತಾರೆ ಏಲಿಯನ್ಗಳ ಕೆಲಸ ಅಂತ ಕೂಡ ಹೇಳ್ತಾರೆ. ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಇನ್ನೂ ಕೆಲವು ರಹಸ್ಯಗಳು ನಮ್ಮ ಬುದ್ಧಿಗೆ ನಿಲ್ಕೋದಿಲ್ಲ. ಪ್ರಕೃತಿಯ ಒಗಟುಗಳನ್ನ ಭೇದಿಸೋದು ಅಷ್ಟು ಸುಲಭ ಅಲ್ಲ ಅನ್ನೋದಕ್ಕೆ ಈ ಅಟ್ಲಾಂಟಿಕ್ ಸಾಗರದ ಈ ತ್ರಿಕೋನ ಪ್ರದೇಶ ಸಾಕ್ಷಿ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ವಿಸ್ಮಯ ಜಗತ್ತು ಬಹಳನೇ ವಿಸ್ಮಯವಾಗಿದೆ ಅಂತ ಅನೇಕ ಕೆಳಗರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹೌದು, ದ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದಗಳು ಅಂತ ಕೆಳಗರು ಸಂದೇಶ ಕಳಿಸಿದ್ದಾರೆ. ಈಗ ಆಕಾಶದಿಂದ ಮೀನು ಮತ್ತು ಕಪ್ಪೆಗಳ ಮಳೆಯಾಗುವಂಥ ಒಂದು ಪ್ರದೇಶ ಇದೆ ಸ್ನೇಹಿತರೆ. ಏನಪ್ಪ ಮಂಜು ಇನ್ನೊಂದ್ಸಲ ಹೇಳಿ ಅಂತೀರಾ? ಹೌದು ಕಣ್ರಿ, ಹೊಂಡುರಾಸ್ ದೇಶದ ಯೋರೋ ಎಂಬ ಊರಲ್ಲಿ ವರ್ಷಕ್ಕೊಂದ್ಸಲ ಆಕಾಶದಿಂದ ಮೀನು ಮತ್ತು ಕಪ್ಪೆಗಳ ಮಳೆಯಾಗುತ್ತಂತೆ. ಕತೆ ಅನ್ಕೋಬೇಡ್ರಿ, ಖಂಡಿತ ಇದು ನೂರಾರು ವರ್ಷಗಳಿಂದ ನಡೀತಾ ಇರೋ ಪರಮ ಸತ್ಯ. ಯಾಕೆ ಹೀಗಾಗುತ್ತೆ ಅಂತೀರಾ? ಭಾರೀ ಬಿರುಗಾಳಿಗೆ ಸಮುದ್ರದಿಂದ ಅಥವಾ ಸಮುದ್ರದ ನೀರು ಸುಂಟರ್ ಗಾಳಿಯ ರೂಪದಲ್ಲಿ ಮೇಲಕ್ಕೆ ಹೋಗಿ ಮೋಡದ ಜೊತೆ ಸೇರಿಕೊಂಡು ನಂತರ ಈ ಪ್ರಾಣಿಗಳನ್ನು ಅಂದರೆ ಈ ಮೀನು ಕಪ್ಪೆಗಳನ್ನ ಎತ್ಕೊಂಡು ಬಂದು ಇಲ್ಲಿ ಸುರಿಯುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆದರೆ ಇಲ್ಲಿನ ಜನ ಮಾತ್ರ ಇದು ದೇವರ ಪವಾಡ, ಇದೊಂದು ದೇವರ ಸೃಷ್ಟಿ ಅಂತಲೇ ನಂಬ್ಕೊಂಡಿದ್ದಾರೆ. ಯಾರು ಏನು ಅಂದ್ಕೊಂಡ್ರೇನು, ಮತ್ಸ್ಯ ಪ್ರಿಯರಿಗೆ ಹಬ್ಬವೋ ಹಬ್ಬ. ಹೌದು, ಮೀನು ಹಾಗೂ ಕಪ್ಪೆ ಒಳ್ಳೆಯ ಸ್ವಾದಿಷ್ಟ ಅಡುಗೆನ ಮಾಡ್ಕೊಂಡು ತಿನ್ಬೋದು, ಅದು ಫ್ರೀಯಾಗಿ. ಹೊಂಡುರಾಸ್ ದೇಶದ ಯೋರೋ ಈ ಊರಲ್ಲಿ ವರ್ಷಕ್ಕೊಮ್ಮೆ ಮೀನು ಮತ್ತು ಕಪ್ಪೆಗಳ ಮಳೆಯಾಗುತ್ತಂತೆ.

ಹೌದು, ಸಂಚಾರಿ ಆಗಲೇಬೇಕು, ಆಗಲೇ ನಮಗೆ ಈ ಜಗತ್ತಿನ ವಿಸ್ಮಯಗಳು ಗೊತ್ತಾಗುತ್ತೆ. ಅನೇಕ ಕೇಳುಗರು ಹೊಸ ವಿಷಯಗಳನ್ನ ತಿಳ್ಕೊಂಡ್ವಿ, ಧನ್ಯವಾದಗಳು ಅಂತ ಸಂದೇಶ ಕಳಿಸಿದ್ದಾರೆ. ಕೊನೆಯದಾಗಿ ಇನ್ನು ಒಂದು ಸಂಗತಿಯನ್ನು ಹೇಳೋಣ ಸ್ನೇಹಿತರೆ. ಈಗ ನಾನು ಹೇಳಲಿಕ್ಕೆ ಹೊರಟಿರೋದು ಈಸ್ಟರ್ ಐಲ್ಯಾಂಡ್ ಬಗ್ಗೆ. ಏನಪ್ಪ ವಿಶೇಷ ಅಂತೀರಾ? ಇದು ಚಿಲಿಯಿಂದ ಸುಮಾರು 3,000 ಕಿಲೋಮೀಟರ್ನಲ್ಲಿ ಇದೆ ಈಸ್ಟರ್ ಐಲ್ಯಾಂಡ್. ಇಲ್ಲಿನ ವಿಶೇಷ ಅಂದರೆ ಈ ಇಡೀ ದ್ವೀಪದಲ್ಲಿ 100+ ದೈತ್ಯಾಕಾರದ ಕಲ್ಲಿನ ತಲೆಗಳು, ಅಂದರೆ ಮೋಯ್ ಅಂತ ಕರೀತಾರೆ, ಆ ಕಲ್ಲಿನ ತಲೆಗಳು ನಿಂತಿವೆಯಂತೆ. ಒಂದೊಂದು ತಲೆ ಕೂಡ ಒಂದೊಂದು ಟ್ರಕ್ ಗಾತ್ರದಷ್ಟಿದೆ. ಅಂದರೆ ಇನ್ನು ಎಷ್ಟು ದೊಡ್ಡದಾಗಿರ್ಬೋದು ಈ ಕಲ್ಲಿನ ತಲೆಗಳು. 100+ ಹಿಂದೆ ಇಲ್ಲಿನ ಆದಿವಾಸಿಗಳು ಇವುಗಳನ್ನ ಇಲ್ಲಿ ಯಾಕೆ ಕೆತ್ತಿದ್ರು? ಕೆತ್ತಿದ್ರು ಅಷ್ಟು ಭಾರದ ಕಲ್ಲುಗಳನ್ನ ಬೆಟ್ಟದಿಂದ ಸಮುದ್ರದ ತೀರಕ್ಕೆ ಹೇಗೆ ತಂದ್ರು ಅನ್ನೋದು ಇವತ್ತಿಗೂ ಬಿಡಿಸಲಾಗದ ಒಗಟು. ಕೆಲವರು ಅಂದ್ಕೊಳ್ತಾರೆ ಏಲಿಯನ್ಗಳು ಬಂದು ಏನಾದ್ರು ಮಾಡಿರ್ಬೋದಾ ಅಂತ, ಇನ್ನು ಕೆಲವರು ಇದು ನಮ್ಮ ಪೂರ್ವಜರ ನೆನಪು, ಅದಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಅಂತ ಅನ್ಕೋತಾರೆ. ಏನೇ ಆಗಲಿ, ಈ ತಂತ್ರಜ್ಞಾನ ಮಾತ್ರ ತುಂಬಾ ಅದ್ಭುತ. ಈಸ್ಟರ್ ಐಲ್ಯಾಂಡ್ಗೆ ನೀವು ಹೋಗಿ ಬನ್ನಿ, ದೈತ್ಯಾಕಾರದ ಈ ಕಲ್ಲಿನ ತಲೆಗಳನ್ನ ನೋಡ್ಕೊಂಡು ಬರ್ಬೋದು.

ಹೌದು, ಇದೇ ರೀತಿಯ ವಿಸ್ಮಯ ಅಂದರೆ ಬಹಳನೇ ಆಶ್ಚರ್ಯ ಅನಿಸುವಂತಹ ವಿಷಯಗಳು ನಿಮ್ಮ ಮುಂದೆ ಇಡ್ತೀವಿ ನಾವು ವಿಸ್ಮಯ ಜಗತ್ತಿನಲ್ಲಿ ಪ್ರತಿ ಶುಕ್ರವಾರ 4 ಗಂಟೆಗೆ ನಿಮ್ಮ ಮುಂದೆ. ಹೌದು, ಅದಕ್ಕಾಗಿ ನೀವು ಸದಾ ಕೇಳ್ತಾ ಇರಬೇಕು ಕನ್ನಡ ಕಾಮನವಿಲಿನ. ಮತ್ತೆ ಸಿಗ್ತೀನಿ, ಜೊತೆಯಾಗ್ತೀನಿ, ಸದಾ ಕೇಳ್ತಾ ಇರಿ. ಇದು ನಿಮ್ಮ ಗೆಳತಿ ಮಂಜು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಎಂದೆಂದಿಗೂ ಯೋರ್ಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 5:02. ಪ್ರತಿದಿನ 5 ಗಂಟೆ ಅಂದ್ರೆ ಗೊತ್ತಿದೆ ಅಲ್ಲ ಯಾವ ಸಮಯ ಅಂತ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಎಸ್, ಪ್ರತಿ ದಿನ 5-6 ನಾನ್ ಸ್ಟಾಪ್ ಸಂಜೆ ಸೂಪರ್ ಹಿಟ್ ಕಾರ್ಯಕ್ರಮ ಮೂಡಿ ಬರುತ್ತೆ. ಹೌದು, ಏನೇನೆಲ್ಲ ಮನರಂಜನೆ ಇರುತ್ತೆ, ಏನೇನೆಲ್ಲ ಮಾಹಿತಿ ಇರುತ್ತೆ ತಿಳ್ಕೊಳ್ಳೋಣ ಒಂದು ಹಾಡಿನ ನಂತರ. ಇವತ್ತು ಒಂದ್ ರೀತಿ ಒಂದು ತುಂಬಾ ಮುಖ್ಯವಾದಂತಹ ದಿನ, ತುಂಬಾ ಇಂಪಾರ್ಟೆಂಟ್ ಆದಂತಹ ದಿನ, ರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡುವಂತಹ ದಿನ. ಯಾವ ದಿನ ಅದು, ಏನ್ ಕತೆ, ಎಲ್ಲದರ ಬಗ್ಗೆ ಹೇಳ್ತೀನಿ. ಬೆಂಗಳೂರು ಅಂತೂ ಸಿಕ್ಕಾಪಟ್ಟೆ ಮಳೆ ಮಳೆ ಮಳೆನಲ್ಲಿ ತುಂಬ ಹೋಗಿದೆ. ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಅಂತೂ ಆಗ್ತಾನೇ ಇದೆ, ದಟ್ಟಣೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಸೊ ಆಲ್ಟರ್ನೇಟಿವ್ ರೂಟ್ಸ್ ಕೂಡ ಬಳಸ್ತಾ ಇರ್ತೀರಿ, ಹಾಗೆ ನೀವು ಕೂಡ ಬರ್ದು ಕಳಿಸಿ ಎಲ್ಲಪ್ಪ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ ಅಂತ, ಸೊ ದ್ಯಾಟ್ ಆ ರೋಡನ್ನು ನಾವು ಮಿಸ್ ಮಾಡಬಹುದು. ಹಾಗೆ ಮೊಟ್ಟ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ ಚಿತ್ರ ಅವರ ಧ್ವನಿಲಿ, ಸೊಗಸಾಗಿರುವಂಥ ಗೀತೆ ಲಾಲಿ ಚಿತ್ರದ್ದು. ಚಿತ್ರ ಅವರು ಧ್ವನಿಗೂಡಿಸಿದ್ದಾರೆ, ಹಾಗೆ ಕೆ ಕಲ್ಯಾಣ ಅವರ ಸಾಹಿತ್ಯ, ಹಾಗೆ ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಜೇನ್ ಮಳೆ, ಜೂನ್ ಮಳೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲ ಇದು ಆಗಸ್ಟ್ ಮಳೆ ಸದ್ಯಕ್ಕೆ. ಈ ಗೀತೆ, ಈ ಮಳೆ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ಹೊತ್ತಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನ್ ಸ್ಟಾಪ್ ಹಾಡು ಹಾಗೂ ಮಾತಿನ ಜೊತೆ ನಿಮ್ಮ ಜೊತೆ ಆಗ್ತಾ ಇರೋದು ತೇಜಾ.

ಹೌದು, ಜೂನ್ ಮಳೆ, ಜೇನ್ ಮಳೆ ಎಲ್ಲ ಬಂತು. ಆಗಸ್ಟ್ ಮಳೆನೂ ಕೂಡ ಸದ್ಯಕ್ಕೆ ನಡೀತಾ ಇದೆ. ಲಾಲಿ ಚಿತ್ರದ ಗೀತೆಯನ್ನು ಈಗಷ್ಟೇ ಕೇಳಿದ್ರಿ ಸ್ನೇಹಿತರೆ. ಹೌದು, ಇವತ್ತು ಒಂದು ಮಹೋನ್ನತವಾದಂತಹ ದಿನ ಅಂತ ಹೇಳ್ತಾ ಇದೆ. ಹೌದು, ಇವತ್ತು ರಾಷ್ಟ್ರೀಯ ಕೈಮಗ್ಗ ದಿನ, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ. ಪ್ರತಿಯೊಂದು ಖರ್ಚಿಫಿಂದ ಹಿಡಿದು ಒಂದು ದೊಡ್ಡ ಸೀರೆವರೆಗೂ ಕೂಡ ಅಪಾರವಾದಂತಹ ಪಾತ್ರ ವಹಿಸಿದೆ ಕೈಮಗ್ಗ ಅಂತ ಹೇಳಬೇಕು. ಈ ಪ್ರತಿಯೊಬ್ಬರಿಗೂ ಕೂಡ ಒಂಥರ ಆಪ್ಯಮಾನ, ಕೆಲವೊಂದೊಂದು ನಶಿಸಿ ಹೋಗ್ತಾ ಇತ್ತು, ಬಟ್ ಈಗ ಸ್ವಲ್ಪ ಲೈಮ್ ಲೈಟ್ಗೆ ಬರ್ತಾ ಇದೆ ಅಂತ ಹೇಳಬೇಕು. ಸೊ ಆ ಎಲ್ಲ ಹ್ಯಾಂಡ್ಲೂಮ್ಸ್ ಬಗ್ಗೆ ನಾವು ಮಾತಾಡೋಣ. ನೀವು ಕೂಡ ಬರೆದು ಕಳಿಸ್ಬೋದು ಯಾವ ರೀತಿಯ ಒಂದು ಹ್ಯಾಂಡ್ಲೂಮ್ ಸಾರಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ. ಸೊ ಹ್ಯಾಂಡ್ಲೂಮ್ಸಲ್ಲಿ ನಾವು ಏನು ಕೊಂಡ್ಕೊಂಡ್ರು ಕೂಡ ಸೀರೆಗೆ ಅದರದೇ ಆದಂತಹ ಒಂದು ಮಹತ್ವ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಯಾವ ಸೀರೆ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಸೊ ರಾಜಸ್ಥಾನದ ಅಥವಾ ವೆಸ್ಟ್ ಬೆಂಗಾಲ್ದ, ನಮ್ಮ ಕರ್ನಾಟಕದ, ಹಾಗೆ ತಮಿಳ್ನಾಡ್ದ, ಯಾವುದು ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಬರೆದು ಕಳಿಸಿ. ಹಾಗೆ ಟ್ರಾಫಿಕ್ ಅಪ್ಡೇಟ್ಸನ್ನು ಕೂಡ ಅರಿವು ಕೊಡ್ಬೋದು ವಾಟ್ಸ್ಆ್ಯಪ್ ಮುಖಾಂತರ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489010104809108013. ಅಪ್ ನೆಕ್ಸ್ಟ್ ನಿಮ್ಮೆಲ್ಲರಿಗೋಸ್ಕರ ಈ ಸೊಗಸಾಗಿರೋಂಥ ಗೀತೆ ಮೂಡಿ ಬರ್ತಾ ಇದೆ. ಒಲವ ಮೊದಲ ಝಳಕ ಅನ್ನೋಂಥ ಗೀತೆ ಮೂಡಿ ಬರ್ತಾ ಇದೆ. ಚಾರ್ಮಿನಾರ್ ಚಿತ್ರದ್ದು, ಲೋಕೇಶ್ ಕೃಷ್ಣ ಅವರ ಸಾಹಿತ್ಯ, ಹರಿ ಅವರ ಅವರ ಹಾಡುಗಾರಿಕೆ, ಹಾಗೆ ಹರಿ ಅವರದೇ ಸಂಗೀತ ಈ ಗೀತೆಗಿದೆ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ನಾನ್ ಸ್ಟಾಪ್ ಸಂಜೆಯಲ್ಲಿ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ನಮ್ಮ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತದೊಂದಿಗೆ ನಿಮ್ಮೊಂದಿಗೆ ನಾನು ಗೀತಾ ರಾಜ್ಕುಮಾರ್. ಇದೀಗ ಸಮಯ 5:30.34. ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. ಗಿರ್ಮಿಟ್ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ.

ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಹೊಸ ದಿನಚರಿ ಚಿತ್ರದ ಗೀತೆಯನ್ನ ವರುಣ್ ರಾಮಚಂದ್ರ ಹಾಗೂ ರಕ್ಷಣಾ ಶ್ರೀಧರ್ ಅವರ ಧ್ವನಿಯಲ್ಲಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಇದೀಗ ಕೇಳೋಣ ಕೆಜಿಎಫ್ ಚಾಪ್ಟರ್ 2 ಚಿತ್ರದ ಗೀತೆಯನ್ನ. ಸುಚೇತಾ ಬಸ್ರೂರವರ ಧ್ವನಿಯಲ್ಲಿ, ಸಾಹಿತ್ಯ ಕಿನ್ನಾಲ್ ರಾಜ್ ಅವರದು ಸಂಗೀತ, ರವಿ ಬಸ್ರೂರ್.

ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

0: ಉಪಾಧ್ಯಕ್ಷ ಚಿತ್ರದ ಗೀತೆಯನ್ನ ರಕ್ಷಿತಾ ಸುರೇಶ್ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಅರ್ಜುನ್ ಎಪಿ ಬರೆದ ಗೀತೆಗೆ ಅರ್ಜುನ್ ಜೈನರ್ ಅವರ ಸಂಗೀತವಿತ್ತು.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಕಾರ್ಯಕ್ರಮದ ಕೊನೆಯಾಗಿ ಕೇಳಿ ಕೋಟಿ ಚಿತ್ರದ ಗೀತೆಯನ್ನ ಮಾಧುರಿ ಶೇಷಾದ್ರಿ ಅವರ ಧ್ವನಿಯಲ್ಲಿ, ನಾರಾಯಣ ತೀರ್ಥರು ಅವರ ಸಾಹಿತ್ಯಕ್ಕೆ ವಾಸುಕಿ ವೈಭವ್ ಅವರ ಸಂಗೀತವಿದೆ.

0: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
5: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
4: ನಿನಗೆ ಬೇರೆ ಹೆಸರು ಬೇಕೆ.
6: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
4: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
5: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: Transparency, Efficiency and Good Governance. Addressing a press conference in New Delhi, GEMS CEO Mihir Kumar said that the GEMS business has grown from 422 crore rupees in 2016-17 to over 20 lakh crore rupees now. The Indian Cybercrime Coordination Center has cautioned corporates and finance professionals against boss scam or CEO impersonation fraud. The Home Ministry said in a statement that there has been a sharp rise in complaints on the National Cybercrime Reporting Portal relating to the takeover of WhatsApp accounts of professionals and business persons through malicious files circulated in the guise of account statements and regulatory communications. President Draupadi Murmu today conferred the Sant Kabir Handloom Awards and the National Handloom Awards for the year 2025 at the Rashtrapati Bhavan in New Delhi. A total of 22 awards comprising 3 Sant Kabir Handloom Awards and 19 National Handloom Awards were conferred. Ladakh Police Department has commenced the sub-inspector recruitment rally in Kargil, witnessing an overwhelming response from aspiring candidates across the Union Territory of Ladakh. More than 7,000 candidates have registered for 40 sub-inspector posts, reflecting the strong interest among the youth of Ladakh in joining the police service. The recruitment process is being conducted under strict guidelines to ensure fairness, transparency and equal opportunity to all eligible candidates. Rains lashed several parts of North and Northwest India today. A yellow alert for moderate to heavy rainfall has been issued for Delhi today. Rainfall is also expected to continue over parts of Jammu and Kashmir, Ladakh, Gilgit-Baltistan, Muzaffarabad, Himachal Pradesh and Uttarakhand till the 12th of this month. In the south, red alert indicating extremely heavy rainfall has been issued for 4 northern districts of Kerala. Orange alert has been issued for 4 other districts and remaining 6 districts have been put under yellow alert. Meanwhile, in Odisha, fresh rainfall has revived flood concerns in several parts of the state. And that is the end of this news bulletin.
1: Akashwani, Bengaluru. ಇದೀಗ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:15 ಹಾಗೂ ನಾಳೆ ಬೆಳಿಗ್ಗೆ 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ, 6:50 ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನ ಕಾಫಿ ಸಂಶೋಧನಾ ಕೇಂದ್ರ ವಿಭಾಗದ ಮುಖ್ಯಸ್ಥರಾದ ಡಾ ರುದ್ರಗೌಡ ಅವರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. 7:20 ಜಾನಪದ ಸಂಗೀತ, ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45 ಸಿರಿಗಂಧ ಕಾರ್ಯಕ್ರಮ, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ, 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯಲಿದೆ. 9:15 ಬಿಎಸ್ ಮೀರಾ ಅವರು ಹಾಡಿರುವ ಭಾವಗೀತೆಗಳು. 9:30 ಪ್ರಚಲಿತ ವಿದ್ಯಮಾನ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಗಾಯಕಿ ಜೆಕೆ ಯೋಗ ಕೀರ್ತನ ಅವರಿಂದ. ಪಕ್ಕವಾದ್ಯದಲ್ಲಿ ವಯಲಿನ್ ವೆಂಕಟೇಶ್ ಜೋಶಿಯಾರ್ ಹಾಗೂ ಮೃದಂಗ ವಿನೋದ್ ಶ್ಯಾಮ್ ಅವರಿಂದ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಇನ್ನು ನಾಳೆಯ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಮಾಣಿಕ್ ನೇಳಗಿ ಅವರಿಂದ ಕಾರ್ಯಕ್ರಮ, ಕಲಬುರಗಿ ಕೇಂದ್ರದ ಕೊಡುಗೆ. 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು ಆರತಿ ಆನಂದ್ ಅವರಿಂದ. 8:30 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ಭಾಗವಹಿಸುತ್ತಾರೆ ಡಾ ಎಂಎ ದಾಸರ್, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. 8:35 ಚಿತ್ರಗೀತೆಗಳನ್ನು ಕೇಳಬಹುದು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ಬೆಳಿಗ್ಗೆ 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನಹರೆ ಫಲ್, 11:00 ಸವಿನೆನಪು ಕಾರ್ಯಕ್ರಮಗಳು ಮೂಡಿಬರಲಿವೆ, 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ, ಸಾಹಿತಿ ಹಾಗೂ ಶಿಕ್ಷಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಶ್ರೀಮತಿ ಚಂಪಾ ಡಿಸಿ ಅವರೊಂದಿಗೆ

0: ಸಂದರ್ಶನ, ಸಂದರ್ಶಕರು ಚೈತ್ರ ಕೆ ವಿಜಯ್, ಸಂಕಲನ ಹಿರೇ ಕುಂದವಾಡಿ ದೀಪಾ ಎಂ, ಸಮಗ್ರ ನಿರ್ವಹಣೆ ಶಿವಪ್ರಕಾಶ್ ಡಿಆರ್, ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಗರ್ಭಸ್ಥ ಶಿಶುವಿನ ಮೇಲೆ ಪ್ರಭಾವ ಬೀರುವ ಅಂಶಗಳು ಕುರಿತು ಆಯುರ್ವೇದ ತಜ್ಞೆ ಡಾ ಆಶಾ ಪಾರ್ವತಿ ಅವರೊಡನೆ ಸಂದರ್ಶನ, ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾತನಾಡುತ್ತಾರೆ ಕೆಪಿ ಋಷಭೇಂದ್ರ ಸ್ವಾಮಿ. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಹಕ್ಕಿಯ ಬಳಗ, ಕಲೆಯೊಂದಿಗೆ ಬೆಳೆಯುವ ಬಾಲ ಮನಸ್ಸು, ಸಂಗೀತ ಗಮಕ ಕಲಾವಿದೆ ಹೇಮಾ ಭಟ್ ಅವರ ಪರಿಚಯ, ಇವರೊಂದಿಗೆ ಆಶಾ. 3:00 ಗುಲ್ಮೊಹರ್ ಕಾರ್ಯಕ್ರಮ ಮೂಡಿಬರುವುದು. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:30 ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಕೃಷಿ ಇಲಾಖೆ ಭಾರತ ಸರ್ಕಾರ, ಖುಷ್ಕಿ ಬೇಸಾಯ ಪರ್ಯಾಯ ಕ್ರಮಗಳು ಈ ಕುರಿತು ಡಾ ಲತಾ ಎಚ್ ಎಸ್ ಅವರೊಡನೆ ಸಂದರ್ಶನವಿದೆ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. 7:20 ಜಾನಪದ ಸಂಗೀತ, ಮಾಗಡಿ ತಾಲೂಕು ಯಲಿಗೇನಹಳ್ಳಿಯ ಉಮೇಶ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. 7:45 ಸಮಾಚಾರ ದರ್ಶನ, ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆಯಾಗಿ. ರಾತ್ರಿ 8:00 ಸಿರಿಗಂಧ, 8:15 ದಿಸ್ ವೈಕ್ ಇನ್ ಪಾರ್ಲಿಮೆಂಟ್, 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರೆಯಲಿದೆ. 9:15 ಭಾವಗೀತೆಗಳು ಮೃತ್ಯುಂಜಯ ದೊಡ್ವಾಡ್ ಅವರಿಂದ. 9:30 ಯುವವಾಣಿ ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಷ್ಮಿತಾ ಹುರ್ಕಡ್ಲಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಮತಾ ಕೃಷ್ಣ. 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬರಲಿದೆ, ಗಿರಿಮಲ್ಲಪ್ಪ ಭಜಂತ್ರಿ ಅವರಿಂದ ಶಹನಾಯಿ ವಾದನ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ಇವಿಷ್ಟು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
2: ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡಿಗರಿಗೆ ಒಂದು ವಿಶಿಷ್ಟ ಧಾಟಿಯ ಹಾಸ್ಯವನ್ನು ಪರಿಚಯಿಸಿದವರು ಸರಸು ಮೈಲಾರಯ್ಯ. ಪಾತ್ರಗಳನ್ನು ಸೃಷ್ಟಿ ಮಾಡಿ ನಕ್ಕು ನಲಿಸಿದವರು. ಕೊರವಂಜಿ ಹಾಸ್ಯ ಮಾಸಪತ್ರಿಕೆಯಲ್ಲಿ ಸುಮಾರು 25 ವರ್ಷ ಬರೆದರು. ಚಿಕ್ಕ ವಯಸ್ಸಿನಲ್ಲೇ ಸಾಹಿತ್ಯದ ಪ್ರಭಾವಕ್ಕೆ ಒಳಗಾದರು. ಇವರು ಬರೆಯುತ್ತಿದ್ದ ಹಾಸ್ಯ ಲೇಖನಗಳನ್ನು ನಾಕಸ್ತೂರಿ, ಜೆಪಿ ರಾಜರತ್ನಂ, ರಾಶಿ ಆದಿಯಾಗಿ ಎಲ್ಲರೂ ಆನಂದಿಸುತ್ತಿದ್ದರು. ವಿಶಿಷ್ಟ ಧಾಟಿಯ ಲೇಖಕಿ ಟಿ ಸುನಂದಮ್ಮ. ಈ ದಿನ ಟಿ ಸುನಂದಮ್ಮ ಅವರ ಸಂದರ್ಶನದಿಂದ ಆಯ್ದ ಭಾಗವನ್ನು ಕೇಳೋಣ.
3: ಹೈಸ್ಕೂಲಿಗೆ ಬಂದಿದ್ದೆ, ಆಗ ಸಣ್ಣ ಕತೆಗಳನ್ನ ಬರೆಯಕ್ಕೆ ಪ್ರಾರಂಭ ಮಾಡಿದೆ. ಆಗಿನ ಕಾಲದಲ್ಲಿ ಅಂದರೆ ಪ್ರಕಾಶನಕ್ಕೆ ಹೆಚ್ಚು ಅವಕಾಶಗಳಿರಲಿಲ್ಲ. ಈ ಮಾಸಪತ್ರಿಕೆಗಳಾಗಲಿ ವಾರಪತ್ರಿಕೆಗಳಾಗಲಿ ಇರಲಿಲ್ಲ. ಈ ದಿನಪತ್ರಿಕೆಗಳಲ್ಲಿ ಇದ್ದದೊಂದು 2-3 ದಿನಪತ್ರಿಕೆಗಳು ವಾರಕ್ಕೊಂದು ಕತೆ ಹಾಕೋರು ಭಾನುವಾರದ ದಿನ. ಅದಕ್ಕೆ ನಾನು ಸಣ್ಣ ಕತೆಗಳನ್ನು ಬರೆದು ಕಳಿಸ್ದೆ. ಅಂದರೆ ಆಗಲೂ ನನ್ನ ಭಾಷೆ ಆಗಲೇ ಅಷ್ಟೊತ್ತಿಗೆ ಚೆನ್ನಾಗಾಗ್ಬಿಟ್ಟಿತ್ತು. ಆಗಿನ ವಿಷಯ ಅಂತಂದರೆ ಅವತ್ತಿನ ಸಮಸ್ಯೆಗಳು, ಬಾಲ್ಯ ವಿವಾಹ ಮತ್ತು ವರದಕ್ಷಿಣೆ, ವಿಧವೆಯರ ಸಮಸ್ಯೆ, ಇಂಥದ್ದನ್ನು ನಾನು ಬರೆದೆ. ನನಗೆ 11 ವರ್ಷಕ್ಕೆ ಮದುವೆ ಆಗೋಯ್ತು. ಆದರೆ ನಿಜವಾಗಿ ನಾನು ಸಂಸಾರ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು 7 ವರ್ಷಗಳ ನಂತರ. ಅವರಿಗೆ ನಾನು ವಿದ್ಯಾರ್ಥಿನಿಯಾಗಿದ್ದೆ, ನಮ್ಮ ಯಜಮಾನರು ವಿದ್ಯಾರ್ಥಿಯಾಗಿದ್ದರು. ಅವರ ಗ್ರಾಜ್ಯುಯೇಷನ್ ಮಾಡಿಕೊಂಡು ಲಾ ಓದ್ತಾ ಇದ್ರು ಪೂನಾದಲ್ಲಿ. ಯಾವಾಗಲಾರು ಬರೋರು, ಆದರೆ ಆಗಿನ ಸಂಪ್ರದಾಯದಲ್ಲಿ ಬಹಳ ಒಂದು ಮದುವೆ ಆಗಿದ್ದರೂ ಸಹ ಗಂಡ ಹೆಂಡತಿ ಹೊರಗೆ ಹೋಗೋದಾಗಲಿ ಮತ್ತು ಬಹಿರಂಗವಾಗಿ ಓಡಾಡೋದಾಗಲಿ ಇರಲಿಲ್ಲ. ಬಹಳ ಇನ್ನೂ ಆ ಸಂಪ್ರದಾಯ
4: ಬರೆದಿದ್ದನ್ನೆಲ್ಲ ಅವರು ಓದ್ತಾ ಇದ್ರು?
3: ಇಲ್ಲ ಇಲ್ಲ, ಅವರು ಯಾವತ್ತೂ ಓದಲೇ ಇಲ್ಲ. ಅವ್ರಿಗೇನು ನನ್ನ ಹಾಸ್ಯ ಅವ್ರಿಗೆ ಅರ್ಥವೇ ಆಗ್ತಾ ಇರಲಿಲ್ಲ. ಶಿಕ್ಷಣ ಅಂದರೆ ಅದೇ ಒಂದು ಹೋರಾಟ. ಈಗ ಎಲ್ಲದಕ್ಕೂ ಹೋರಾಟ ಆಗುತ್ತೆ, ನನ್ನ ಶಿಕ್ಷಣಕ್ಕೂ ಹೋರಾಟ ಅಂತಲೇ ನಾನು ಅನ್ಕೊಳ್ತೀನಿ. ಆದರೆ ನಾನಲ್ಲ, ನನ್ನ ತಂದೆ ತಾಯಿಗಳು ಮಾಡಿದ ಹೋರಾಟ
4: ಮಾಡಿದ್ರು
3: ಅದು. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಈ ಮಿಡಲ್ ಸ್ಕೂಲ್ ಅಂತಾರಲ್ಲ, 7ನೇ ಕ್ಲಾಸಿನ ತನಕ ಕೂಡ ಶಾಲೆಗಳಿರ್ತಿರ್ಲಿಲ್ಲ. ನಮ್ಮ ತಂದೆ ಅವರಿಗೆ ಬೇರೆ ಬೇರೆ ವರ್ಗ, ಬೇರೆ ಊರಿಗೆ ವರ್ಗ ಆಗೋದು. ಸರ್ಕಾರದ ಕೆಲಸದಲ್ಲಿದ್ದರು. ತರೀಕೆರೆ ಅನ್ನೋ ಊರಿಗೆ ಹೋದಾಗ ಅಲ್ಲಿ ನನ್ನ ಗಂಡು ಮಕ್ಕಳ ಶಾಲೆಗೆ ನನ್ನನ್ನು ಸೇರಿಸಿದ್ರು ಓದಲಿ ಅಂತ. ನಮ್ಮ ತಾಯಿಯವ್ರಿಗಂತೂ ಬಹಳ ಇಷ್ಟ ವಿದ್ಯಾಭ್ಯಾಸ ಅಂದರೆ. ಅದರಲ್ಲಿ ಏನಾಯಿತು ಅಂದರೆ 6 ತಿಂಗಳೊಳಗೆ ನನ್ನ ಆ ಸ್ಕೂಲ್ನಿಂದ ತೆಗೆದಾಕ್ಬಿಟ್ರು. ಯಾಕೆ ಅಂತೀರಾ, ಇಲ್ಲ ಫೇಲ್ ಆದೆ ಅಂತಲಲ್ಲ, ತುಂಬಾ ಚೆನ್ನಾಗಿ ಓದ್ದೆ ಅಂತ. ನಾನು ತರಗತಿಯಲ್ಲಿ ಯಾವಾಗ್ಲೂ ಮೊದಲಿಗಳಾಗಿ ಬರ್ತಾ ಇದ್ದೆ.

0: ಮತ್ತೆ ಆ ಉಪಾಧ್ಯಾಯರೇನು ಮಾಡೋರು, ನಾನು ಬರೆದದ್ದನ್ನು ಓದಿ ಮಿಕ್ಕ ವಿದ್ಯಾರ್ಥಿಗಳಿಗೆ ನೋಡಿ ಹೆಣ್ಮಗಳು ಎಷ್ಟು ಚೆನ್ನಾಗಿ ಬರೆದಿದ್ದಾಳೆ ಅಂತ ಓದಿ ಹೇಳೋರು. ಅವ್ರಿಗೇನಾಗೋಯ್ತು ಅಂದರೆ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಅಂತಾರಲ್ಲ ಹಾಗಾಗ್ಬಿಟ್ಟು, ಇದ್ದಕ್ಕಿದ್ದಾಗೆ ಒಂದಿನ ಮಧ್ಯಾಹ್ನ ಆ ಹೆಡ್ ಮಾಸ್ಟರ್ ಕರೆಸ್ಬಿಟ್ಟು ನಮ್ಮ ತಂದೆಯವ್ರಿಗೊಂದು ಪತ್ರ ಬರೆದು ನನ್ನ ಆಳಿನ ಜೊತೆಗೆ ಮನೆಗೆ ಕಳಿಸ್ಬಿಟ್ರು. ನನಗಿನ್ನು 11 ವರ್ಷ ಆವಾಗ, ಏನೋ ಹತ್ಕೊಳ್ತಾ ಮನೆಗೆ ಹೋದೆ. ಆಮೇಲೆ ನೋಡಿದರೆ ಹೀಗೆ ಬರೆದು ಕಳಿಸ್ಬಿಟ್ಟಿದ್ರು. ಕೇಳಿದ್ರು ಅವ್ರು ನಾನೇನು ಮಾಡಲಿ, ಇಲ್ಲಿರೋ ಮಿಕ್ಕ ಹುಡುಗರು ತಂದೆಯರೆಲ್ಲ ಬಂದ್ಬಿಟ್ಟು ಕೇಳ್ಕೊಳ್ತಿದ್ದಾರೆ, ಆ ಹುಡುಗಿಯಿಂದ ನಮ್ಗೆ ಅವಮಾನ ನಮ್ಮ ಮಕ್ಕಳಿಗೆ, ನೀವು ಅವ್ರನ್ನ ಬಿಡಿಸದೇ ಇದ್ರೆ ನಾವು ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳಿಸೋಲ್ಲ, ನಿಮ್ಮ ಕೆಲಸದಿಂದ ತೆಗೆದಾಕ್ಬಿಡ್ತೀವಿ ಅಂದರು. ಸರಿ ಬೇಡ ಅಂತ ಹೇಳಿ ಕಡೆಗೆ ಆದರೆ ನಮ್ಮ ತಂದೆ ತಾಯಿಗಳು ಸೋಲಿಲ್ಲ. ಮನೆ ಒಳಗೆ ನನಗೆ ಟ್ಯೂಷನ್ ಇಟ್ಟು, ಆ ಊರಿನಲ್ಲಿ ಸೆಂಟ್ರ್ ಇಲ್ಲ, ಕಡೂರಿನಲ್ಲಿ ಹೋಗಿ ನಾ ಬೇರೆಯವ್ರವ್ರ ಮನೇಲಿ ನನ್ನ ಇಳಿಸಿ ಅಲ್ಲಿ ನಾನು ಪರೀಕ್ಷೆ ಕೊಟ್ಟು ಅಲ್ಲಿ ಪ್ರಥಮ ತರಗತಿಯಲ್ಲೇ ನಾನು ಪಾಸ್ ಮಾಡ್ಕೊಂಬಂದೆ. ಆ ನಂತರ ಕೂಡ ಅಷ್ಟೇ, ದಾವಣಗೆರೆಗೆ ನಮ್ಮ ತಂದೆಯವ್ರಿಗೆ ವರ್ಗ ಆಯಿತು. ಹೈಸ್ಕೂಲ್ನಲ್ಲಿ ನಾನು ಒಬ್ಬಳೇ ಒಬ್ಬಳು ಮಹಿಳಾ ವಿದ್ಯಾರ್ಥಿಯಾಗಿ ಹೈಸ್ಕೂಲ್ನ ನಾನು ಓದಿದೆ. ಹೀಗಾಗಿ ನನ್ನ ಶಿಕ್ಷಣವೆಲ್ಲ ಉದ್ದಕ್ಕೂ ಹೋರಾಟವೇ. ಆ ನಂತರ ಬೆಂಗಳೂರಿಗೆ ಬಂದು ನನ್ನ ಕಾಲೇಜ್ ವ್ಯಾಸ, ನಾನು ನನ್ನ ಕಾಲೇಜ್ ವಿದ್ಯಾಭ್ಯಾಸ ಮುಗಿದ ಮೇಲೆ ಒಂದು ಮಹಿಳಾ ಸಂಸ್ಥೆಯಲ್ಲಿ ಸದಸ್ಯಳಾಗ್ಬಿಟ್ಟು ಮತ್ತು ಟೆನ್ನಿಸ್ ಆಡಿದೆ ನಾನು. ಅದು ವಿಶೇಷ ಅಂತಂದರೆ ನಮ್ಮ ತಾಯಿಯವರು ನಾನು ಇಬ್ಬರೂ ಸೇರಿ ಟೆನ್ನಿಸ್ ಆಡ್ತಿದ್ವು, ನಮ್ಮಿಬ್ಬರು ಒಟ್ಟಿಗೆ ಹಿಂದಿ ಕ್ಲಾಸ್ಗೆ ಹೋಗ್ತಾ ಇದ್ವು. ಅದು ಇನ್ನೂ ಒಂದು ವಿಶೇಷ ಅಂತ ಹೇಳಬೇಕು. ಆನಂತರ ಬ್ಯಾಡ್ಮಿಂಟನ್ನು, ಟೇಬಲ್ ಟೆನ್ನಿಸ್ ಎಲ್ಲ ಆಡಿದ್ದೀನಿ ನಾನು.
1: ಕನ್ನಡ ರತ್ನ ಭಂಡಾರ. ಇದುವರೆಗೂ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳಿದಿರಿ. ಇದೀಗ ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: प्रदत्तवती।
1: मैं देश के प्रतिभाशाली बुनाकारों, डिजाइनरों, उद्यमियों, विद्यार्थियों और भारत के हथकरघा क्षेत्र से जुड़े सभी लोगों को बहुत बहुत शुभकामनाएं देती हूँ।
0: विदेश मंत्री डॉक्टर एस जयशंकर न्यगादीत यत् पाकिस्तान देशेन सह भारतस्य संबंधाः केवलं आतंकवाद मुक्तौ एव अग्रे सारयितुं शक्यन्ते। अद्य लोकसभायां एकस्मिन् लिखितोत्तरे डॉक्टर जयशंकर स्पष्टीकृतवान् यत् पाकिस्तानः अद्यापि अतिसीम्नि भारतं विरुध्य आतंकवादं अस्त्ररूपेण उपयुङ्क्ते। अद्य भारतस्य उत्तर पश्चिम भागेषु अतिवृष्टिः अजायत। भारतर्तु विज्ञान विभागेन अद्य नवदिल्ल्यां मध्यमतः तीव्र वृष्ट्यै पीतवर्णपरा संचेतना प्रख्यापिता। कोझिकोडे, कन्नूर, वायनाड, कासरगोड क्षेत्रेषु साम्प्रतं रक्तवर्णपरा संचेतना प्रख्यापिता। अथ क्रीडा वार्तासु। भारतस्य ग्रैंडमास्टर आर प्रज्ञानंद अमेरिकादेशे आयोजितायां ग्रैंड चेस टूर सेंट लुईस रैपिड एंड ब्लिट्ज इत्यस्यां प्रतियोगितायां विजयं प्राप्तवान्। 20 वर्षीय प्रज्ञानंद पेनल्टी मेट इत्यस्मिन् चक्रे उज्बेकिस्तानस्य ग्रैंडमास्टर जावोखीर सिंदारोव इत्यनेन सह स्पर्धां समीकृत्य विजयं सुनिश्चितवान्। बैडमिंटन क्रीडायां भारतस्य क्रीडिके रक्षिता रामराज अथ अश्मिता चालिया च अद्य दक्षिण कोरिया देशस्य आसन नगरे आयोजितायाः कोरिया मास्टर्स इत्यस्याः स्पर्धायाः महिलैकल वर्गे उपांत्य चक्रे प्रवेशम् अलभिताम्। अश्मिता चालिया जापान देशस्य क्रीडिकां हिना अकेची इत्येतां पराजित्य उपांत्य चक्रे प्रवेशम् अकरोत् इति वार्ताः।
2: आकाशवाणी अवलोकन। आकाशवाणी ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಹರ್ಷಿತಾ ಟಿಎಲ್. ಕೃಷಿ ಪ್ರಧಾನವಾದ ಕರ್ನಾಟಕ ಆರ್ಥಿಕತೆ, ಗ್ರಾಮೀಣ ಜೀವನ ಹಾಗೂ ಜಲಸಂಪನ್ಮೂಲ ವ್ಯವಸ್ಥೆಯು ನೈರುತ್ಯ ಮುಂಗಾರು ಮಳೆಯ ಮೇಲೆ ಬಹುಮಟ್ಟಿಗೆ ಅವಲಂಬಿತವಾಗಿದೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಸುರಿಯುವ ಮುಂಗಾರು ಮಳೆ ಕೃಷಿ ಚಟುವಟಿಕೆ, ಕುಡಿಯುವ ನೀರಿನ ಲಭ್ಯತೆ, ಜಲಾಶಯಗಳ ಸಂಗ್ರಹ ಹಾಗೂ ಜಲವಿದ್ಯುತ್ ಉತ್ಪಾದನೆಗೆ ಪ್ರಮುಖ ಆಧಾರವಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ಹವಾಮಾನ ಬದಲಾವಣೆ ಮತ್ತು ಸಮುದ್ರದ ಮೇಲ್ಮೈ ತಾಪಮಾನದಲ್ಲಿನ ವ್ಯತ್ಯಾಸಗಳಿಂದ ಮಳೆಯ ಸ್ವರೂಪದಲ್ಲಿ ಗಮನಾರ್ಹ ಬದಲಾವಣೆಗಳು ಕಂಡುಬರುತ್ತಿವೆ. ಈ ಹಿನ್ನೆಲೆಯಲ್ಲಿ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗುವ ಎಲ್ ನಿನೋ ಪ್ರಕ್ರಿಯೆ ಪ್ರಭಾವವು ಭಾರತೀಯ ಮುಂಗಾರಿನ ಮೇಲೆ ಪರಿಣಾಮ ಬೀರುವ ಪ್ರಮುಖ ಹವಾಮಾನ ಅಂಶಗಳಲ್ಲಿ ಒಂದಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ವಿಶ್ಲೇಷಣೆಯಂತೆ ಎಲ್ ನಿನೋ ಸಂದರ್ಭದಲ್ಲಿ ಮಧ್ಯ ಮತ್ತು ಪೂರ್ವ ಪೆಸಿಫಿಕ್ ಮಹಾಸಾಗರದ ಮೇಲೆ ನೀರಿನ ತಾಪಮಾನ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗುತ್ತದೆ. ಭಾರತದ ಮಳೆಯ ಸ್ವರೂಪವನ್ನು ಕೇವಲ ಎಲ್ ನಿನೋ ಒಂದೇ ನಿರ್ಧರಿಸುವುದಿಲ್ಲ. ಹಿಂದೂ ಮಹಾಸಾಗರದ ತಾಪಮಾನ, ವಾಯುಭಾರ ಕುಸಿತಗಳು ಹಾಗೂ ಸ್ಥಳೀಯ ವಾತಾವರಣ ಪ್ರಕ್ರಿಯೆಗಳು ಪ್ರಭಾವ ಬೀರುತ್ತವೆ. ಈ ಬಾರಿಯ ಮುಂಗಾರಿನ ಆರಂಭಿಕ ಹಂತದಲ್ಲಿ ರಾಜ್ಯದಲ್ಲಿ ಕೇವಲ ಶೇಕಡಾ 30-35% ಮಾತ್ರ ಮಳೆಯಾಗಿದ್ದು ತೀವ್ರ ಆತಂಕ ಮೂಡಿಸಿತ್ತು. ಆದರೆ ನಂತರದ ದಿನಗಳಲ್ಲಿ ಬದಲಾದ ಹವಾಮಾನದಿಂದ ಮಳೆಯಾಗಿ ಪರಿಸ್ಥಿತಿಯು ಭಾಗಶಃ ಸುಧಾರಣೆ ಕಂಡಿದೆ. ಕರ್ನಾಟಕದಲ್ಲಿ ಈ ಹವಾಮಾನ ಅಸಮತೋಲನದ ಪರಿಣಾಮಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ತೀವ್ರ ಮಳೆಯಾಗಿ ನದಿಗಳು ಉಕ್ಕಿ ಹರಿದರೆ ಕೆಲವು ಒಳನಾಡು ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದ ಮುಂದುವರೆದಿದೆ. ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಭೂಕುಸಿತ, ರಸ್ತೆ ಸಂಪರ್ಕ ಕಡಿತ, ವಿದ್ಯುತ್ ವ್ಯತ್ಯಯ ಹಾಗೂ ಕೃಷಿ ಭೂಮಿಗೆ ಹಾನಿಯುಂಟಾಗಿದೆ. ಮತ್ತೊಂದೆಡೆ ಒಳನಾಡಿನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿರುವುದರಿಂದ ಬಿತ್ತನೆ ವಿಳಂಬಗೊಂಡು ಬೆಳೆಗಳ ಬೆಳವಣಿಗೆ ಹಾಗೂ ಮೇವು ನೀರಿನ ಲಭ್ಯತೆಯ ಮೇಲೆ ಒತ್ತಡ ಹೆಚ್ಚಾಗಿದೆ. ಹೀಗೆ ಒಂದೇ ರಾಜ್ಯದಲ್ಲಿ ಒಂದು ಕಡೆ ಪ್ರವಾಹ ಹಾಗೂ ಮತ್ತೊಂದು ಕಡೆ ಬರಸ್ಥಿತಿ ನಿರ್ಮಾಣವಾಗಿರುವುದು ಆಡಳಿತ ವ್ಯವಸ್ಥೆಗೆ ದೊಡ್ಡ ಸವಾಲಾಗಿದೆ. ಇತ್ತೀಚಿನ ಮಳೆಯಿಂದಾಗಿ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ಒಳಹರಿವು ಗಣನೀಯವಾಗಿ ಹೆಚ್ಚಾಗಿದ್ದು ಒಟ್ಟು ಒಳಹರಿವಿನ ಪ್ರಮಾಣ 67,000 ಕ್ಯೂಸೆಕ್ಸ್ಗೆ ತಲುಪಿದೆ. ಪ್ರಸ್ತುತ ಕಬಿನಿ ಜಲಾಶಯ ಭರ್ತಿಯಾಗಿದ್ದು ಜಲಾಶಯದ ಸುರಕ್ಷತೆಯ ಹಿತದೃಷ್ಟಿಯಿಂದ ಹೆಚ್ಚುವರಿ ನೀರನ್ನು ನದಿಗೆ ಹರಿಸಲಾಗುತ್ತಿದೆ. ಇದನ್ನು ಸ್ಪಷ್ಟಪಡಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಅಣೆಕಟ್ಟು ತುಂಬಿದಾಗ ನೀರು ಹರಿಸಲೇಬೇಕಾಗುತ್ತದೆ, ಅದನ್ನು ಹಿಡಿದಿಡಲು ಸಾಧ್ಯವಿಲ್ಲ. ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಜಲಾಶಯಗಳಲ್ಲಿ 40 TMC

0: ನೀರನ್ನು ಉಳಿಸಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಅದರಂತೆ 36 ಟಿಎಂಸಿ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಹಾಗೂ 4 ಟಿಎಂಸಿ ನೀರನ್ನು ಆವಿಯಾಗುವಿಕೆಗೆ ಕಾಯ್ದಿರಿಸಿ ಉಳಿದ ನೀರನ್ನು ಕೆರೆಗಳನ್ನು ತುಂಬಿಸಲು ಹಾಗೂ ಕಾಲುವೆಗಳಿಗೆ ಹರಿಸಲು ಆದೇಶಿಸಲಾಗಿದೆ. ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ರಾಜ್ಯ ಸರ್ಕಾರವು ಸಮಗ್ರ ಯೋಜನೆಯನ್ನು ರೂಪಿಸಿದೆ. ರಾಜ್ಯದ ಜನರ ರಕ್ಷಣೆಗೆ ಮತ್ತು ರೈತರ ಹಿತ ಕಾಯಲು ಸರ್ಕಾರ ಬದ್ದವಾಗಿರುವುದಾಗಿ ತಿಳಿಸಿರುವ ಮುಖ್ಯಮಂತ್ರಿ, ನೂತನ ಸಚಿವರು ತಮಗೆ ವಹಿಸಿದ ಜಿಲ್ಲೆಗಳಿಗೆ ಭೇಟಿ ನೀಡಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಪರಿಶೀಲನೆ ನಡೆಸಿ ವರದಿ ನೀಡಲು ಸೂಚಿಸಿದ್ದಾರೆ. ಇದರ ಜೊತೆಗೆ ಆಗಸ್ಟ್ ಅಂತ್ಯದ ವೇಳೆಗೆ ಪೂರ್ಣ ಮಾಹಿತಿ ಪಡೆದು ಅಧಿಕೃತವಾಗಿ ಬರ ಪ್ರದೇಶ ಘೋಷಣೆ ಮಾಡಲಾಗುವುದೆಂದು ಪ್ರಕಟಿಸಿದ್ದಾರೆ. ಕುಡಿಯುವ ನೀರಿನ ತುರ್ತು ಅಗತ್ಯಗಳಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದ್ದು, ಕೃಷಿ ಇಲಾಖೆಯು ರೈತರಿಗೆ ಕೃಷಿ ಹವಾಮಾನ ಸಲಹೆಗಳನ್ನು ನೀಡುತ್ತಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶಗಳಿಗೆ ಅನುಗುಣವಾಗಿ ರಾಜ್ಯದ ಹಿತರಕ್ಷಣೆಯನ್ನು ಮುಂಚೂಣಿಯಲ್ಲಿಟ್ಟುಕೊಂಡು ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ಕಾವೇರಿ ನೀರಿನ ವಿಚಾರದಲ್ಲಿ ಸರ್ವಪಕ್ಷ ಸಭೆಯನ್ನು ಕರೆದು ವಿರೋಧ ಪಕ್ಷಗಳ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕಾನೂನು ತಜ್ಞರ ಸಲಹೆಗಳನ್ನು ಸ್ವೀಕರಿಸಲಾಗಿದೆ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ 6 ಟಿಎಂಸಿ ನೀರನ್ನು ಕಾಯ್ದಿರಿಸುವ ಈ ಯೋಜನೆಗೆ ಸಂಬಂಧಿಸಿದಂತೆ ಅಗತ್ಯ ಸ್ಪಷ್ಟನೆಗಳನ್ನು ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ನೀಡಲಾಗುತ್ತಿದೆ. ಇದೇ ಮಾದರಿಯಲ್ಲಿ ತುಂಗಭದ್ರಾ ನದಿ ನೀರು ನಿರ್ವಹಣೆಗಾಗಿ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಸಮತೋಲಿತ ಜಲಾಶಯ ನಿರ್ಮಾಣಕ್ಕೆ ಸಮಿತಿ ರಚಿಸಿ ಐತಿಹಾಸಿಕ ಹೆಜ್ಜೆ ಇಡಲಾಗಿದೆ. ಜಾಗತಿಕ ಹವಾಮಾನ ಬದಲಾವಣೆ ಮತ್ತು ಎಲ್ನಿನೋ ಪ್ರಭಾವದಿಂದಾಗಿ ಕರ್ನಾಟಕ ಪ್ರವಾಹ ಮತ್ತು ಮಳೆ ಅಭಾವದಂತಹ ದ್ವಂದ್ವ ಸವಾಲುಗಳನ್ನು ಎದುರಿಸುತ್ತಿದೆ. ಇಂತಹ ಸೂಕ್ಷ್ಮ ಸಮಯದಲ್ಲಿ ವೈಜ್ಞಾನಿಕ ಹವಾಮಾನ ಮುನ್ಸೂಚನೆ, ನಿಖರ ನೀರು ನಿರ್ವಹಣೆ, ಮಳೆ ನೀರು ಕೊಯ್ಲು ಹಾಗೂ ಹವಾಮಾನಕ್ಕೆ ಹೊಂದುವ ಕೃಷಿ ಪದ್ದತಿಗಳನ್ನು ಉತ್ತೇಜಿಸುವುದು ಅನಿವಾರ್ಯವಾಗಿದೆ. ಸರ್ಕಾರ ತಕ್ಷಣದ ಪರಿಹಾರ ಕ್ರಮಗಳ ಜೊತೆಗೆ ದೀರ್ಘಕಾಲೀನ ಮೂಲಸೌಕರ್ಯ ಯೋಜನೆಗಳಿಗೆ ಆದ್ಯತೆ ನೀಡುತ್ತಿದ್ದು, ನೈಸರ್ಗಿಕ ವಿಕೋಪಗಳನ್ನು ಮೆಟ್ಟಿ ನಿಂತು ರಾಜ್ಯದ ಕೃಷಿ ಮತ್ತು ಕುಡಿಯುವ ನೀರಿನ ಭದ್ರತೆಯನ್ನು ಕಾಯ್ದುಕೊಳ್ಳಲು ಆಡಳಿತಾತ್ಮಕ ಮತ್ತು ಸಾಮಾಜಿಕ ಸಹಕಾರ ಅತ್ಯಗತ್ಯವಾಗಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಅವಲೋಕನ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
1: ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಕೇಳುವರೆ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788, 2237 4999, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಆಗಸ್ಟ್ 7ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು.
1: ಅಕಾಲಿಕ ಮಳೆಗೆ ಮಿಂಚುಗಳು

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ಇದೇ 14ರಂದು ನೂತನ ಉಪಸಭಾಪತಿ, ಸಭಾಪತಿ ಆಯ್ಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬಸವರಾಜ ಹೊರಟ್ಟಿ ರಾಜೀನಾಮೆ ಪಡೆದ ಸರ್ಕಾರದ ನಡೆ ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆಯದೆ ಕೊಳವೆ ಬಾವಿ ಕರೆಸದಂತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಕೈಮಗ್ಗ ಕ್ಷೇತ್ರದಲ್ಲಿ ವಿಶೇಷ ಉತ್ತೇಜನ ನೀಡಲು ರಾಜ್ಯವ್ಯಾಪಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಅಭಿಯಾನ. ಕಾವೇರಿ ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲ, ತಮಿಳುನಾಡು ಮುಖ್ಯಮಂತ್ರಿ ಅಭಿಮತ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ನೀಡಿದ್ದು ಅದನ್ನು ಅಂಗೀಕರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬದಲಿ ವ್ಯವಸ್ಥೆ ಆಗುವವರೆಗೂ ಅವರನ್ನೇ ಈ ಸ್ಥಾನದಲ್ಲಿ ಮುಂದುವರೆಸಬೇಕು ಎಂದು ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಇದೇ 13ರಂದು ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದ್ದು 14ರಂದು ನೂತನ ಉಪಸಭಾಪತಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಲಿದ್ದು ಬಳಿಕ ಉಪಸಭಾಪತಿಗಳ ಮೂಲಕ ಸಭಾಪತಿಗಳ ಚುನಾವಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ವಿಜಯನಗರ ಶಾಸಕ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ನೀಡುವ ಕುರಿತು ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ಸಂಪುಟ ವಿಸ್ತರಣೆಯಲ್ಲಿ ಯಾವುದೇ ಅಸಮಾಧಾನವಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ. ಬಿಡದಿಯಲ್ಲಿ ಯಾವ ರೈತರಿಂದಲೂ ಬಲವಂತದ ಭೂಸ್ವಾಧೀನ ಮಾಡುವುದಿಲ್ಲ ಎಂದು ಅವರು ಇದೇ ವೇಳೆ ತಿಳಿಸಿದ್ದಾರೆ. ದೇಶದಲ್ಲೇ ಅತ್ಯಂತ ಹಿರಿಯ ವಿಧಾನ ಪರಿಷತ್ ಸದಸ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಬಸವರಾಜ ಹೊರಟ್ಟಿ ಅವರನ್ನು ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಲು ಸರ್ಕಾರ ನಡೆದುಕೊಂಡಿರುವ ರೀತಿ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಧಕ್ಕೆಯುಂಟು ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಸರ್ಕಾರದ ನಡೆ ಪರಿಷತ್ ಇತಿಹಾಸದಲ್ಲೇ ಕಪ್ಪು ಚುಕ್ಕೆಯಾಗಿ ಉಳಿಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹೊರಟ್ಟಿ ಅವರು 46 ವರ್ಷಗಳ ಕಾಲ ವಿಧಾನ ಪರಿಷತ್ ಸದಸ್ಯರಾಗಿ, ಸಚಿವರಾಗಿ ಹಾಗೂ ಸಭಾಪತಿಯಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ 1000 ಅಡಿಗೂ ಹೆಚ್ಚು ಕುಸಿದಿದ್ದು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರವೇ ಕೊಳವೆ ಬಾವಿ ಕೊರೆಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಜಲಜೀವನ ಅಭಿಯಾನ ಕುರಿತಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತುಮಕೂರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವೆಡೆ 1000 ಅಡಿ ಕೊರೆದರೂ ನೀರು ಸಿಗುವುದಿಲ್ಲ, ಸಿಕ್ಕರೂ ಯೋಗ್ಯವಾಗಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆದು ಕೊಳವೆ ಬಾವಿ ಕೊರೆಸುವಂತೆ ಆದೇಶ ನೀಡಲಾಗಿದೆ ಎಂದಿದ್ದಾರೆ. ಸಕ್ರಿಯವಾಗಿರುವ ಮತ್ತು ಬತ್ತಿ ಹೋಗಿರುವ ಕೊಳವೆ ಬಾವಿಗಳ ಮರುಪೂರಣಕ್ಕೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕಾಮಗಾರಿ

0: ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾದರೆ 24 ಗಂಟೆಯ ಒಳಗೆ ಪರಿಹರಿಸುವಂತೆ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಕೈಮಗ್ಗ ಉತ್ಪನ್ನಗಳಿಗೆ ರಾಷ್ಟೀಯ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಹೊಸ ಗುರುತನ್ನು ಸೃಷ್ಟಿಸುವ ಉದ್ದೇಶದಿಂದ ಕರ್ನಾಟಕ ಜವಳಿ ಮತ್ತು ಉಡುಪು ನೀತಿಯಲ್ಲಿ ಕೈಮಗ್ಗ ಕ್ಷೇತ್ರದ ಪ್ರಚಾರಕ್ಕೆ ವಿಶೇಷ ಅನುದಾನ ಮೀಸಲಿಡಲಾಗಿದೆ ಎಂದು ಎಂಎಸ್ಎಂಇ ಗಣಿ ಮತ್ತು ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಿಸಿ ಮಾತನಾಡಿದ ಅವರು, ವಿಶೇಷ ಅನುದಾನದ ಮೂಲಕ ಕೈಮಗ್ಗ ಕ್ಷೇತ್ರದಲ್ಲಿ ಉತ್ಪನ್ನ ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್, ಡಿಜಿಟಲ್ ಮಾರುಕಟ್ಟೆ, ಇ ಕಾಮರ್ಸ್ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಎಂಬ ರಾಜ್ಯವ್ಯಾಪಿ ಅಭಿಯಾನ ಆರಂಭಿಸಲು ಇಲಾಖೆ ನಿರ್ಧರಿಸಿದೆ. ಬೆಂಗಳೂರು ನಗರಾದ್ಯಂತ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ವೇಗ ಪಡೆಯುತ್ತಿದ್ದು, ಸ್ವಚ್ಛತಾ ಕಾರ್ಯಕ್ರಮ ಕೈಗೊಳ್ಳದ ಸರ್ಕಾರಿ ಇಲಾಖೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನಗರ ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ನಗರದಲ್ಲಿ ಕಳೆದ 6 ದಿನಗಳಲ್ಲಿ 453 ಸ್ಥಳಗಳಿಂದ 10,056 ಮೆಟ್ರಿಕ್ ಟನ್ ತ್ಯಾಜ್ಯ ತೆರವುಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಟ್ಟಡ ನಿರ್ಮಾಣದ ಭಗ್ನಾವಶೇಷಗಳನ್ನು ಸರ್ಕಾರ ಗುರುತಿಸಿರುವ ನಿಗದಿತ ಸ್ಥಳಗಳಲ್ಲಿಯೇ ವಿಲೇವಾರಿ ಮಾಡಬೇಕು. ಸ್ವಚ್ಛಗೊಳಿಸಿದ ಸ್ಥಳಗಳಲ್ಲಿ ಮತ್ತೆ ತ್ಯಾಜ್ಯ ಸುರಿಯದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಕೃಷ್ಣ ಬೈರೇಗೌಡ ನಿರ್ದೇಶನ ನೀಡಿದ್ದಾರೆ. ಕಾವೇರಿ ತಮಿಳುನಾಡಿನ ಜೀವಾಳ ಮತ್ತು ಸೂಕ್ಷ್ಮ ವಿಷಯವಾಗಿದೆ ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಕಾವೇರಿ ಮತ್ತು ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲವೆಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಮೇಕೆದಾಟು ವಿಷಯದ ಕುರಿತು ವಿಶೇಷ ಗಮನ ಸೆಳೆಯುವ ಸೂಚನೆ ಮಂಡಿಸಿದ ಉದಯನಿಧಿ ಸ್ಟಾಲಿನ್, ರಾಜ್ಯ ಸರ್ಕಾರವು ತಕ್ಷಣವೇ ಸರ್ವಪಕ್ಷ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ವಿಜಯ್, ಮೇಕೆದಾಟು ಅಣೆಕಟ್ಟು ವಿಷಯದ ಕುರಿತು ವಿಧಾನಸಭೆಯಲ್ಲಿ ಅಂಗೀಕರಿಸಿದ ನಿರ್ಣಯವನ್ನು ಪ್ರಧಾನಿಗೆ ಕಳುಹಿಸಲಾಗಿದೆ ಎಂದು ಹೇಳಿದ್ದಾರೆ. ಮಾತುಕತೆಯ ಮೂಲಕ ಪರಿಹಾರ ಕಂಡುಕೊಳ್ಳಲು ಬೆಂಗಳೂರು ಪ್ರವಾಸ ಕೈಗೊಂಡಿದ್ದರ ಬಗ್ಗೆ ಪ್ರಸ್ತಾವಿಸಿದ ವಿಜಯ್, ಕರ್ನಾಟಕ ರಾಜ್ಯದೊಂದಿಗೆ ಮಾತನಾಡಿ ಸಮಸ್ಯೆ ಪರಿಹರಿಸುವ ಉದ್ದೇಶದಿಂದ ಆ ಪ್ರಯತ್ನ ಮಾಡಲಾಗಿತ್ತು. ಶತ್ರು ರಾಷ್ಟಗಳೇ ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಲು ಯತ್ನಿಸುತ್ತಿರುವಾಗ ನಾವೇಕೆ ಪಕ್ಕದ ಕರ್ನಾಟಕದೊಂದಿಗೆ ಮಾತುಕತೆ ನಡೆಸಬಾರದು ಎಂದು ಪ್ರಶ್ನಿಸಿದ್ದಾರೆ. ಮಾತುಕತೆಯಿಂದ ತಮಿಳುನಾಡಿನ ಜನರಿಗೆ ಒಳ್ಳೆಯದಾಗುವುದಾದರೆ ಯಾವುದೇ ವಿರೋಧ ಅಥವಾ ಅಪಮಾನಗಳನ್ನು ಸಹಿಸಿಕೊಳ್ಳಲು ಸಿದ್ದ ಎಂದು ಜೋಸೆಫ್ ವಿಜಯ್ ಅಲ್ಲಿನ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇಂದು ಮುಖ್ಯಮಂತ್ರಿಗಳ ಸೂಚನೆಯಂತೆ ಸಚಿವರು ಬರ ಪರಿಶೀಲನೆ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬರಬ ಮತ್ತು ಕೊಟ್ಟೂರು ತಾಲೂಕಿನ ಗಜಾಪುರ ಗ್ರಾಮಗಳ ರೈತರ ಹೊಲಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತುಂಗಭದ್ರಾ ಜಲಾಶಯದಲ್ಲಿ ದಿನೇ ದಿನೇ ಒಳಹರಿವು ಹೆಚ್ಚುತ್ತಿರುವುದರಿಂದ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ರೈತರು ಸಂಕಷ್ಟದಲ್ಲಿದ್ದು ಸಾಲ ಮನ್ನಾ ಮಾಡುವುದಕ್ಕೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಲಾಗುವುದು ಎಂದರು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಶ್ರೀರಾಂಪುರ, ಬೇಗೂರು, ಗೇಟ್, ತಾಂಡ್ಯ ಸೇರಿ ತರೀಕೆರೆ ಹಾಗೂ ಕಡೂರು ತಾಲೂಕುಗಳ ಹಲವೆಡೆ ಇಂಧನ ಸಚಿವ ಕೆಜೆ ಜಾರ್ಜ್ ಬರ ಪರಿಸ್ಥಿತಿ ಹಾಗೂ ಬೆಳೆ ಪರಿಸ್ಥಿತಿಗಳನ್ನು ಪರಿಶೀಲನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಕಳೆದ 68 ದಿನಗಳಲ್ಲಿ ಬಿದ್ದಿರುವ ಮಳೆಯ ಪ್ರಮಾಣವು ವಾಡಿಕೆಗಿಂತ 31% ಕಡಿಮೆಯಾಗಿದೆ. ಎನ್ಡಿಆರ್ಎಫ್ ನಿಯಮಾವಳಿಗಳ ಪ್ರಕಾರ ಇಡೀ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲು ಅರ್ಹತೆ ಇದ್ದು, ತಾಲೂಕುವಾರು ವೈಜ್ಞಾನಿಕ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಪ್ರಾಥಮಿಕ ಅಂದಾಜಿನಂತೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಸೇರಿ ಒಟ್ಟು 164 ಕೋಟಿ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಠಲಾಪುರ ಗ್ರಾಮದಲ್ಲಿ ಸಚಿವ ಬಿ ನಾಗೇಂದ್ರ ಬರ ಪರಿಶೀಲನೆ ನಡೆಸಿದರು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಸಮಯದಲ್ಲಿ ಎಎಸ್ಡಿಡಿಒ ವರ್ಗದ ಅಡಿಯಲ್ಲಿ ಗುರುತಿಸಲಾದ ತಮ್ಮ ಹೆಸರುಗಳನ್ನು ಸರಿಪಡಿಸಲು ಮತದಾರರಿಗೆ 15 ದಿನಗಳ ಗಡುವು ನೀಡುವಂತೆ ಚುನಾವಣಾ ಆಯೋಗವನ್ನು ಕೆಪಿಸಿಸಿ ಒತ್ತಾಯಿಸಿದೆ. ಈ ಕುರಿತಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ August 8 ಪ್ರಸ್ತುತ ಗಡುವು ಎಲ್ಲಾ ಬಾಧಿತ ಮತದಾರರಿಗೆ ಮತ್ತು ತಮ್ಮ ವಿವರಗಳನ್ನು ಪರಿಶೀಲಿಸಲು ಸರಿಪಡಿಸಲು ಸಾಕಷ್ಟು ಸಮಯ ಒದಗಿಸುವುದಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಅರ್ಹ ಮತದಾರರು ಮತದಾನದ ಹಕ್ಕಿನಿಂದ ವಂಚಿತರಾಗದಂತೆ ಕಾರ್ಯನಿರ್ವಹಿಸಲು ಚುನಾವಣಾ ಆಯೋಗವನ್ನು ಒತ್ತಾಯಿಸಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು, ಉಡುಪು, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಮತ್ತು ಘಾಟ್ ಪ್ರದೇಶಗಳಲ್ಲಿ ಭೂಕುಸಿತ ಉಂಟಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಅತಿಯಾದ ಸಾರಜನಕಯುಕ್ತ ರಾಸಾಯನಿಕ ರಸಗೊಬ್ಬರಗಳ ಬಳಕೆಯಿಂದಾಗಿ ದೇಶಾದ್ಯಂತ ಅಂತರ್ಜಲ ಮಾಲಿನ್ಯ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ದೇಶದ 26 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 502 ಜಿಲ್ಲೆಗಳಲ್ಲಿ ನೈಟ್ರೇಟ್ ಮಾಲಿನ್ಯ ಪತ್ತೆಯಾಗಿದೆ ಎಂದು ಸಂಸತ್ನಲ್ಲಿ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯ ಉತ್ತರ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಾದ್ಯಂತ 11,22,789 ಗಣತಿ ನಮೂನೆಗಳನ್ನು ಗಣಕೀಕರಣ ಮಾಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೇ 10ರಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸಲಿದ್ದು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ನೀರಿನ ಲಭ್ಯತೆ ಕಡಿಮೆಯಾಗುತ್ತಿರುವ ಪ್ರಸ್ತುತ ದಿನಗಳಲ್ಲಿ ರೈತರು ವೈಜ್ಞಾನಿಕ ಕೃಷಿ ಪದ್ದತಿ ಅಳವಡಿಸಿಕೊಂಡು ಉತ್ಪಾದನೆ ವೆಚ್ಚ ತಗ್ಗಿಸುವ ಜೊತೆಗೆ ಆದಾಯ ಹೆಚ್ಚಿಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ದಾವಣಗೆರೆ ದಕ್ಷಿಣ ಶಾಸಕ ಸಮರ್ಥ ಶಾಮನೂರು ಸಲಹೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಇಂದು ಚಿಕ್ಕಪೇಟೆ ವಿಭಾಗದ ಹೊಂಬೇಗೌಡ ನಗರ ಬಿಟಿಎಸ್ ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ಕಾರ್ಯಾಚರಣೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 14ರಂದು ನೂತನ ಉಪಸಭಾಪತಿ ಸಭಾಪತಿ ಆಯ್ಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬಸವರಾಜ ಹೊರಟ್ಟಿ ರಾಜೀನಾಮೆ ಪಡೆದ ಸರ್ಕಾರದ ನಡೆ, ಪರಿಷತ್ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆಯದೆ ಕೊಳವೆ ಬಾವಿ ಕೊರೆಸದಂತೆ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಕೈಮಗ್ಗ ಕ್ಷೇತ್ರದಲ್ಲಿ ವಿಶೇಷ ಉತ್ತೇಜನ ನೀಡಲು ರಾಜ್ಯವ್ಯಾಪಿ ನೂಲಿನಲ್ಲಿ ನಮ್ಮ ಇತಿಹಾಸ, ಜವಳಿಯಲ್ಲಿ ನಮ್ಮ ಭವಿಷ್ಯ ಅಭಿಯಾನ. ಕಾವೇರಿ ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡುವ ಉದ್ದೇಶವಿಲ್ಲ, ತಮಿಳುನಾಡು ಮುಖ್ಯಮಂತ್ರಿ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ಆಕಾಶವಾಣಿ ಹಲೋ ಕೃಷಿ ರಂಗ. ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
5: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
4: ಕೇಳುಗರೇ, ಇಂದಿನ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಡಾ ರುದ್ರಗೌಡ, ಅಪರ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ.
6: ನಮಸ್ಕಾರ ಎಲ್ಲ ಕೇಳುಗರಿಗೂ, ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ತಿಳಿದಿರೋ ಹಾಗೆ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯವಾಗಿದೆ. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರುದ್ರಗೌಡ ಅವರು. ಡಾಕ್ಟರ್ ರುದ್ರಗೌಡ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ, ಆಕಾಶವಾಣಿ ಬೆಂಗಳೂರಿಗೆ ಮತ್ತು ಎಲ್ಲ ಆಕಾಶವಾಣಿಯ ಪರವಾಗಿ ಸ್ವಾಗತ, ನಮಸ್ಕಾರ.
7: ನಮಸ್ಕಾರ ಸರ್.
6: ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಬಹುದು ಆಗಿದೆ. ನಮ್ಮ ಪೊಂಥಕ್ಕೆ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, 2230477. 2230478 2230499 ಎಸ್ಟಿಡಿ ಕೋಡ್ 080. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು. ಇದು ಇವತ್ತಿನ ಟಾಪಿಕ್ ಆಗಿದೆ. ಅನೇಕ ರೈತರು ಕೂಡ

0: ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಬೇಕಾದ ಮಾಹಿತಿ ಪಡ್ಕೊಳ್ಬೇಕು ಅಂತಿರ್ತಾರೆ. ಡಾಕ್ಟರ್ ರುದ್ರಗೌಡ ಅವರೇ, ತಾವು ಅನೇಕ ವರ್ಷಗಳಿಂದ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇವತ್ತು ನಮ್ಮ ರೈತರಿಗೆ ನಾನೇ ಒಂದು ಪ್ರಶ್ನೆ ತಮಗೆ ಕೇಳ್ತೇನೆ, ಪುನಶ್ಚೇತನ ಕೃಷಿ ಅಂದರೆ ಏನು, ಈ ಒಂದು ಕಾಫಿಯಲ್ಲಿ ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ.
1: ಖಂಡಿತವಾಗ್ಲೂ. ಮೊದಲೇದಾಗಿ ಎಲ್ಲ ಬೆಳೆಗಾರ ಬಂಧುವರಿಗೆ ಮತ್ತು ಆಕಾಶವಾಣಿ ಕೇಳೋರಿಗೆ ನಮಸ್ಕಾರ. ತಾವು ಕೇಳಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಪುನಶ್ಚೇತನ ಕೃಷಿ ಅಥವಾ ರೀಜನರೇಟಿವ್ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಒಂದು ಪ್ರಚಲಿರತಕ್ಕಂಥ ಶಬ್ದ. ಇದು ಪುನಶ್ಚೇತನ ಕೃಷಿ ಅಂದರೆ ಸಮಗ್ರ ಮತ್ತು ಸಮಗ್ರತೆಯ ದೃಷ್ಟಿಕೋನವನ್ನು ಹೊಂದಿರತಕ್ಕಂಥ ಒಂದು ಕೃಷಿ ವಿಧಾನವಾಗಿದೆ. ಇದರ ಮುಖ್ಯ ಉದ್ದೇಶಗಳೇನೆಂದರೆ ಮಣ್ಣಿನ ಆರೋಗ್ಯವನ್ನು ಪುನಃಸ್ಥಾಪಿಸುವುದು, ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುವುದು, ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ಸುಧಾರಣೆ ಮಾಡುವುದು, ಹವಾಮಾನ ಬದಲಾವಣೆಯನ್ನು ಎದುರಿಸುವ ಸಾಮರ್ಥ್ಯವನ್ನು ಬಲಪಡಿಸುವುದು, ಹಾಗೂ ಕೃಷಿ ಉತ್ಪಾದಕತೆ ಮತ್ತು ರೈತರ ಜೀವನೋಪಾಯವನ್ನು ದೀರ್ಘಕಾಲಿಕವಾಗಿ ಖಚಿತಪಡಿಸಿಕೊಳ್ಳೋದು ಇದರದ್ದು ಒಂದು ಮುಖ್ಯ ಉದ್ದೇಶ. ನಾವು ಸಾಂಪ್ರದಾಯಿಕವಾಗಿ ಸುಸ್ಥಿರ ಕೃಷಿ ವಿಧಾನಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸುಸ್ಥಿರ ಕೃಷಿ ಈಗಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡುವುದರ ಮೇಲೆ ಹೆಚ್ಚು ಗಮನಹರಿಸಿದರೆ ಪುನಶ್ಚೇತನ ಕೃಷಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಕೃತಿಯ ಮೂಲ ಬಂಡವಾಳಗಳನ್ನು ಮರು ನಿರ್ಮಾಣದ ಮೇಲೆ ಹೆಚ್ಚು ಒತ್ತು ನೀಡ್ತಾ ಇದೆ. ಇದರಲ್ಲಿ ಮೊದಲನೇದಾಗಿ ಮಣ್ಣಿನ ಸಾವಯವ ಪದಾರ್ಥಗಳ ಪ್ರಮಾಣವನ್ನು ಹೆಚ್ಚಳ ಮಾಡುವುದು, ಅಂದರೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಹೆಚ್ಚು ಮಾಡೋದು ಅಂತ ಹೇಳ್ತೀವಿ. ಮಣ್ಣಿನ ಆರೋಗ್ಯವಿದ್ದರೆ ಅದೇ ಮೇನು, ಎಲ್ಲ ನಾವು ಬೆಳೆಯನ್ನು ಹೆಚ್ಚು ಪಡಿಬೋದು. ಜಲ ಸಂಪನ್ಮೂಲಗಳನ್ನು ಸಂರಕ್ಷಿಸಿ ಪುನರ್ಜೀವನಗೊಳಿಸುವುದು, ಮರಗಳ ಜೀವ ವೈವಿಧ್ಯತೆಯನ್ನು ಹೆಚ್ಚು ಮಾಡುವುದರು, ಹಾಗೂ ಪ್ರಕೃತಿಕ ಜೈವಿಕ ಕ್ರಿಯೆಗಳನ್ನು ಪುನರ್ ಸಕ್ರಿಯಗೊಳಿಸುವುದು ಈ ಒಂದು ಪುನಶ್ಚೇತನ ಕಾಫಿಯ ಕೃಷಿಯ ಮುಖ್ಯ ಗುರಿಗಳು. ಈ ರೀತಿಯಾಗಿ ಪುನಶ್ಚೇತನ ಕಾಫಿ ಕೃಷಿ ಒಂದು ಕಾಫಿ ಉತ್ಪಾದನೆಯ ಹೆಚ್ಚಿಸುವುದಲ್ಲದೆ ಮಣ್ಣು, ನೀರು, ಮರಗಳು ಮತ್ತು ಜೀವ ವೈವಿಧ್ಯತೆಯಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಪುನಃ ಬಲಪಡಿಸುವ ಮೂಲಕ ಪರಿಸರ ಸಂರಕ್ಷಣೆ, ಹವಾಮಾನ ಸ್ಥೈರ್ಯ ಮತ್ತು ರೈತರ ಸುಸ್ಥಿರ ಜೀವನೋಪಾಯವನ್ನು ಖಚಿತಪಡಿಸುವುದೇ ಇಂದು ಪುನರ್ ಉತ್ಪಾದನೆ ಅಥವಾ ಪುನಶ್ಚೇತನ ಕಾಫಿ ಕೃಷಿಯ ಒಂದು ಅಂತ ನಾವು ಹೇಳ್ಬೋದು.
0: ಹಾಂ ಹಾಂ, ತುಂಬ ಸಂತೋಷ ಡಾಕ್ಟರ್ ರುದ್ರಗೌಡ ಅವರೇ. ಈಗ ಭಾರತದಲ್ಲಿ ಪುನಶ್ಚೇತನ ಕಾಫಿ ಕೃಷಿ ಏಕೆ ಅವಶ್ಯಕವಾಗಿದೆ?
1: ಇದು ಒಂದು ಅತಿ ಉತ್ತಮವಾದಂಥ ಪ್ರಶ್ನೆ ಅಂತ ನಾನು ಹೇಳ್ಬೋದು. ತಮಗೆಲ್ಲ ತಿಳಿದ ಹಾಗೆ ಭಾರತದಲ್ಲಿ ಕಾಫಿಯನ್ನು ಅರಣ್ಯ ಪದ್ಧತಿಯಲ್ಲಿ ನಾವು ಬೆಳೀತಾ ಇರ್ತೀವಿ. ಇದು ಆಲ್ರೆಡಿ ತುಂಬ ಪರಿಸರ ಸ್ನೇಹಿ ಪದ್ಧತಿ ಆಗಿದೆ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆಗ್ತಕ್ಕಂಥ ಹವಾಮಾನ ವೈಪರೀತ್ಯತೆ, ಕೆಲವೊಂದಿಷ್ಟು ಭಾಗದಲ್ಲಿ ನೆರಳಿನ ಮರಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಮಣ್ಣಿನ ಗುಣಮಟ್ಟದಲ್ಲಿ ಕುಸಿತ ಕಂತಕ್ಕಂಥನ್ನು ಕಾಣ್ತಾ ಇರ್ತೀವಿ. ಹಾಗೆ ನೋಡೋದಾದರೆ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆ ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇರ್ತಂಥ, ಇವನ್ನೆಲ್ಲ ನಾನು ಕಡಿಮೆ ಮಾಡಿ ಸುಸ್ಥಿರತೆ, ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ ಹೆಚ್ಚು ಮಾಡಬೇಕಂದ್ರೆ ಪುನಶ್ಚೇತನ ಕಾಫಿ ಕೃಷಿಯೆಡೆಗೆ ನಾವು ದಾಪುಗಾಲು ಹಾಕಬೇಕಾಗತಕ್ಕಂಥದ್ದು ಅತಿ ಮುಖ್ಯ ಅಂತ ನಾವು ಹೇಳ್ಬೋದು.
0: ತುಂಬ ಸಂತೋಷ ಡಾಕ್ಟರ್ ರುದ್ರಗೌಡ ಅವರೇ. ಈಗ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಮೊದಲ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿ ರಂಗ, ಹಲೋ, ಪ್ರಶ್ನೆ ಕೇಳಿ, ಹೆಸರು ಹೇಳಿ ಸರ್, ಎಲ್ಲಿಂದ? ಹಾಂ, ಹೆಸರು?
2: ನಮ್ಮ ಹೆಸರು ಯಲ್ಲಪ್ಪ ಅಂತ.
0: ಹಾ, ಕೇಳಿ ಪ್ರಶ್ನೆನ.
2: ಇದು ಸರ್, ಇದು ಇದ್ರದ ಕಾಫಿದೇನ್ ಸರ್? ಕಾಫಿದು,
0: ಕಾಫಿ ಬೆಳೆ ಬಗ್ಗೆ.
2: ಹಾ,
0: ಕೇಳಿ ಪ್ರಶ್ನೆ, ಕೇಳಿ
1: ಹೇಳ್ರಿ.
2: ಕಾಫಿ ಬೆಳೆದಿಲ್ಲ.
1: ಹೌದು, ಬೆಳಗಾವ್ ಕಡೆ ಕಾಫಿ ಬರಲ್ರಿ.
2: ಹೌದು ಸರ್, ನಿಮ್ದು ಫೋನ್ ಸಂಖ್ಯೆ ಒಟ್ಟು ಹಂಗೆ ಇದು ಮಾಡಿ ಸರ್, ಕೊಟ್ಟಿರಿ,
0: ಕೊಡ್ತೇವೆ ಆಮೇಲೆ ಕೊನೆಯಲ್ಲಿ ಕೊಡ್ತೇವೆ. ಪ್ರಶ್ನೆ ಇಲ್ಲವಲ್ಲ? ಓಕೆ ಓಕೆ. ಹಾ ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಇವತ್ತಿನ ಪುನಶ್ಚೇತನ ಕೃಷಿ ಬಗ್ಗೆ ತಾವು ಹೆಸರೇಳಿ, ಎಲ್ಲಿಂದ?
3: ಹಲೋ ಸರ್.
0: ಹಾ, ಕೇಳ್ತಾ ಇದೆ, ಮಾತಾಡಿ. ಎಲ್ಲಿಂದ, ಹೆಸರೇಳಿ?
3: ಚಿನ್ನಣ್ಣ ಸರ್.
0: ಕೇಳಿ ಚಿನ್ನಣ್ಣ ಅವರು, ಪ್ರಶ್ನೆ ಕೇಳಿ. ಕಾಫಿ ಪುನಶ್ಚೇತನದ ಬಗ್ಗೆ ಯಾವ್ದಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು.
3: ಅದೇ, ನಮ್ಮ ಜಮೀನಿಗೆ ಕಾಫಿ ಹಾಕ್ಬೋದ ಅಂತ ಕೇಳೋಣ ಅಂತ, ಗಿಡ ಸಸಿ ಹಾಕೋಣ ಅಂತ
0: ಹೇಳ್ತಾರೆ ಡಾಕ್ಟರ್ ರುದ್ರಗೌಡ ಅವರು.
1: ತಾವು ಯಾವ ಊರಿಂದ ಕರೆ ಮಾಡ್ತಾ ಇದ್ದೀರಾ?
3: ಹುಣಸೂರು ತಾಲೂಕು.

0: ಬೆಳಿಗ್ಗೆ.
1: ಹುಣಸೂರು ತಾಲೂಕು, ಓಕೆ. ಮೈಸೂರು ಜಿಲ್ಲೆ ಕಾಫಿಗೆ ಹೆಚ್ಚು ತಮಗೆ ಗೊತ್ತಿದ್ದ ಹಾಗೆ ಮಡಿಕೇರಿ, ಚಿಕ್ಕಮಗಳೂರು, ಹಾಸನ ಜಿಲ್ಲೆಯ ಸಕಲೇಶ್ಪುರ ಹೆಚ್ಚು ಸೂಕ್ತವಾದಂಥ ವಾತಾವರಣ. ಆದರೂ ಕೂಡ ಹುಣಸೂರು ಭಾಗದಲ್ಲಿ ಕೆಲವೊಂದಿಷ್ಟು ಕಡೆ ಕಾಫಿ ಆಗ್ತಾ ಇದ್ದಾರೆ. ತಮ್ಮದೇನು ಮುಖ್ಯವಾಗಿ ಬೇಕಂದ್ರಪ್ಪ, ಇದಕ್ಕೆ ನೆರಳಿನ ವ್ಯವಸ್ಥೆ ಇರಬೇಕು, ಮತ್ತು ಈ ಹೂ ಬಿಡತಕ್ಕಂಥ ಸಮಯದಲ್ಲಿ ಮಳೆ ಬರತಕ್ಕಂಥ ಸಂಭವ ಹೆಚ್ಚಿರಬೇಕು. ಮಳೆ ಬರದೇ ಇದ್ದರೆ ನೀರಾವರಿ ವ್ಯವಸ್ಥೆ ಇದ್ದರೆ ನೀವು ಪ್ರಯತ್ನ ಪಡ್ಬೋದು. ಹುಣಸೂರಲ್ಲಿ ಕೆಲವೊಂದಿಷ್ಟು ರೈತರು ಪ್ರಯತ್ನ ಪಟ್ಟಿದ್ದಾರೆ, ಯಾಕಂದ್ರೆ ನೀವು ಕಾಫಿ ಏರಿಯಾಕ್ಕೆ ಹತ್ತಿರ ಇದ್ದೀರಿ, ಕಾಫಿ ಬೆಳಿಬೋದು. ತಮಗೆ ನಮ್ಮ ಒಂದು ಕಾಫಿ ಸಂಶೋಧನಾ ಉಪಕೇಂದ್ರ ಚಟ್ಟಳ್ಳಿಯಲ್ಲಿದೆ, ಸುಂಟಿಕೊಪ್ಪ ಇದೆಯಲ್ಲ, ಸುಂಟಿಕೊಪ್ಪದ ಹತ್ತಿರ ಒಂದು ಸ್ಟೇಷನ್ ಇದೆ. ತಮ್ಮ ಜಮೀನಿನ ಒಂದು ಸಂಪೂರ್ಣ ಮಾಹಿತಿ ಒಟ್ಟಿಗೆ ನಮ್ಗೆ ಅಲ್ಲಿ ಉಪಸಂಕೇಂದ್ರ ಕಾಫಿ ರಿಸರ್ಚ್ ಸಬ್ಸ್ಟೇಷನ್ ಅಂತಿದೆ, ನೀವು ಅಲ್ಲಿ ಚಟ್ಟಳ್ಳಿಗೆ ಹೋದರೆ ನಮ್ಮ ಸ್ನೇಹಿತರು ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ಒದಗಿಸ್ತಾರೆ.
2: ಓಕೆ, ನಮಸ್ಕಾರ. ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ.
3: ನಮಸ್ಕಾರ ಸರ್.
2: ನಮಸ್ಕಾರ, ಪ್ರಶ್ನೆ ಕೇಳಿ.
3: ಮೈಸೂರು ಜಿಲ್ಲೆ ಚಿನ್ನಸಭ ತಾಲೂಕು ಸಂಸ್ಥೆಯಿಂದ ಮಾಧೇಶ್ವರ ಮಾಡೋ ನಮಸ್ಕಾರಗಳು. ನನ್ನ ಪ್ರಶ್ನೆ, ಬಯಲು ಸೀಮೆಯಲ್ಲಿ ಕಾಫಿ ಬೆಳೆ ಸೂಕ್ತವಾದ ತಳಿಗಳು ಯಾವ ಇದೆ ಅಂತ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಸರ್.
2: ಹೇಳ್ತಾರೆ ಕೇಳಿ, ಉತ್ತರ ಕೊಡ್ತಾರೆ.
1: ಖಂಡಿತವಾಗ್ಲೂ ಕೂಡ ತಾವು ಹೇಳಿದಾಗೆ ತಮ್ಮ ಪ್ರಶ್ನೆಯಲ್ಲಿ ಉತ್ತರ ಇದೆ. ಈ ಕಾಫಿ ಬೆಳೆ ಬಯಲುಸೀಮೆಗೆ ಸೂಕ್ತವಾದಂಥ ಬೆಳೆ ಅಲ್ಲ. ತಮಗೆ ಗೊತ್ತಿದ್ದ ಹಾಗೆ ಪಶ್ಚಿಮಘಟ್ಟು ಮತ್ತು ಪೂರ್ವಘಟ್ಟಗಳಲ್ಲಿ ಮಲೆನಾಡಿನಲ್ಲಿ ಬರತಕ್ಕಂಥ ಒಂದು ಬೆಳೆ. ಇದಕ್ಕೆ ಕಾಫಿಗೆ ಒಂದು ಅತ್ಯಂತ ಸೂಕ್ತವಾದಂಥ ವಾತಾವರಣ ಬೇಕು, ಅಥವಾ ನಾವು ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವಿ. ಆದ್ದರಿಂದ ಬಯಲುಸೀಮೆಯಲ್ಲಿ ಬರಗಾಲ ಇರತಕ್ಕಂಥ ಪರಿಸ್ಥಿತಿ, ಅಥವಾ ಮಳೆ ಕಡಿಮೆ ಆಗ್ತಕ್ಕಂಥ ಭಾಗದಲ್ಲಿ, ಹೆಚ್ಚು ನೀರಿನಲ್ತಕ್ಕಂಥ ಪ್ರದೇಶಗಳಲ್ಲಿ ಈ ಕಾಫಿಯನ್ನು ಬೆಳೀಲಿಕ್ಕೆ ಆಗಲ್ಲ, ಪ್ರಯತ್ನ ಪಡೋದು ಬೇಡ.
2: ಕರೆ ಮಾಡೋದಿಕ್ಕೂ ಕೂಡ ತಮಗೆ ಧನ್ಯವಾದಗಳು. ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ.
4: ಹಲೋ ಸರ್, ನಮಸ್ತೆ ಸರ್. ನಾನು ಬಾಳುಪೇಟೆ ಚಿನ್ನಳ್ಳಿಯಿಂದ, ಅಂದ್ರೆ ನಮ್ದು ಆಲೂರು ತಾಲೂಕು ಹಾಸನ ಜಿಲ್ಲೆ ಬರುತ್ತೆ ಸರ್.
2: ಓಕೆ ಸರ್, ಕೇಳಿ
4: ಸರ್. ನಮ್ಮಲ್ಲಿ ನಾವು ಈಗ ಕಾಫಿ ಬಗ್ಗೆ ಮಾತಾಡ್ತಿದ್ರಿ ನೀವು. ಒಂದು ಎಕರೆ ಕಾಫಿ ಇದೆ ನಮ್ಮಲ್ಲಿ, ಅದು ಮಣ್ಣು ಪರೀಕ್ಷೆ ಮಾಡಕ್ಕೆ ನಮ್ಮ ಹತ್ತಿರ ಸ್ಥಳ ಅಂದ್ರೆ ಇಲ್ಲಿ ಸಕಲೇಶ್ಪುರ ಇದೆ. ಅವ್ರು ಬಂದು ಮಣ್ಣಿನ ಪರೀಕ್ಷೆ ಇಲ್ಲಿ ಸ್ಥಳದಲ್ಲೇ ಮಾಡಲ್ವ ಸರ್, ನಾವು ಅಲ್ಲಿಗೆ ತಗೊಂಡು ಹೋಗ್ಬೇಕಾ ಏನು ಅಂತ ನಮಗೆ ಮಾಹಿತಿ?
1: ಸರಿ ಸರಿ ಸರಿ, ತಾವು ಬಾಳುಪೇಟೆ ಅಂದ್ರೆ ನೀವು ಕಾಫಿ ಏರಿಯಾದವರೇ. ತಮಗೆ ಹತ್ರದಲ್ಲಿ ನಮ್ದು ಹಿರಿಯ ಸಂಪರ್ಕಾಧಿಕಾರಿಗಳಂತ ಸಕಲೇಶ್ಪುರದಲ್ಲಿ ಆಫೀಸ್ ಇದೆ, ಜೊತೆಗೆ ಮಡ್ಸಾಗರದಲ್ಲಿ ಆಫೀಸ್ ಇದೆ. ನಾವು ತಾವು ಸುಮಾರು ಜನ ಸೇರಿದ್ರೆ, ನಿಮ್ಮ ಗ್ರಾಮದಲ್ಲಿ ಒಂದು 20-25 ಜನ ನೀವು ಸೇರಿಸ್ತೀನಂದ್ರೆ, ನಮ್ಮ ಹಿರಿಯ ಸಂಪರ್ಕಾಧಿಕಾರಿಗಳು ತಮ್ಮಲ್ಲೇ ಬಂದು ಕೂಡ ಸ್ಥಾನಿಕವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ, ಮಣ್ಣಿನ ಪರೀಕ್ಷೆದು ಅದ್ರದ್ದು ಮಣ್ಣಿನ ರಸಸಾರ ಅಂತ ಹೇಳ್ತೀವಿ, pH ಅಂತ ಹೇಳ್ತೀವಿ, ಅದ್ರದ್ದು ರಿಸಲ್ಟನ್ನು ಅಲ್ಲೇ ಕೊಟ್ಟು ತಮಗೇನು ಮಾಡ್ಬೇಕಂತ ಹೇಳ್ತಾರೆ. ಮಣ್ಣಲ್ಲಿ ಇರತಕ್ಕಂಥ ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನ ನಾವು ಪ್ರಯೋಗದಲ್ಲಿ ಪರೀಕ್ಷೆ ಮಾಡಬೇಕಾಗತ್ತೆ. ಉಳಿದಂಥ ಸ್ವಲ್ಪ ಪ್ರಮಾಣದ ಮಣ್ಣನ್ನು ಲ್ಯಾಬೊರೇಟ್ರಿ ತಂದು ಪರೀಕ್ಷೆ ಮಾಡಿ ಉಳಿದು ರಿಸಲ್ಟ್ ಕೊಡ್ತಾರೆ. ಮಣ್ಣಿನ ರಸಸಾರ ಅಲ್ಲೇ ಸ್ಥಾನಿಕವಾಗಿ ತಿಳಿಸಿ ನಿಮ್ಗೇನು ಮಾಡ್ಬೇಕಂತ ತಿಳಿಸ್ಕೊಡ್ತಾರೆ. ಆದರೆ ನೀವು ಒಂದು ಮಾಡ್ಬೇಕಾದದ್ದು ಅಂದರೆ ನೀವು ಜನ ಸೇರಿಸ್ಬೇಕು. ನೀವು ಜನ ಸೇರಿಸಿ ಮಣ್ಣು ತೊಗೊಂಬರ್ತೀವಿ ಅಂದರೆ ನಮ್ಮ ವಿಜ್ಞಾನಿಗಳು ನಿಮ್ಮ ಊರಿಗೆ ಬಂದು ತಿಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಕಾಫಿ ಮಂಡಳಿಯಲ್ಲಿ ಇದೆ.
4: ಹೌದು ಸರ್.
1: ಎಸ್,
4: ಓಕೆ ಸರ್. ನನ್ನ ಪ್ರಶ್ನೆ ಏನಂದ್ರೆ, ಈ ನಮ್ಮ ಇಲ್ಲಿ ಈ ನಮ್ಮ ಪುಟ್ಟ ಗ್ರಾಮ ಬರುತ್ತೆ, ಚಿನ್ನಳ್ಳಿ ಅಂತ ಒಂದು ಪುಟ್ಟ ಗ್ರಾಮ ಇದೆ. ಅಲ್ಲ ಸರ್,
2: ಕೇಳಿ
4: ಸರ್. ಪುಟ್ಟ ಗ್ರಾಮ ಇದೆ, ಅಲ್ಲಿ ನಾವು ಒಂದು 20 ಜನ ಮಣ್ಣಿನ ಪರೀಕ್ಷೆ ಮಾಡ್ತಿದೀವಿ. ನಾವು ಬನ್ನಿ ಪ್ರಾಯೋಗಿಕವಾಗಿ ಸರ್ಕಾರದಿಂದ ನಮ್ಮ ನಮಗೆ ಹೆಲ್ಪ್ ಆಗ್ತದೆ ಅಂತ ಅಂದ್ರೆ, ನಿಮ್ಗೆ ನಾವು ಮಡ್ಸಾಗರ ಕಾಂಟ್ಯಾಕ್ಟ್ ಮಾಡ್ಬೇಕಾ ಇಲ್ಲ ಸಕಲೇಶ್ಪುರ ಮಾಡ್ಬೇಕು?
1: ಮಡ್ಸಾಗರದಲ್ಲಿ ನಮ್ಮ ಹಿರಿಯ ಸಂಪರ್ಕ ಅಧಿಕಾರಿಗಳು ಡಾಕ್ಟರ್ ರಂಜಿತ್ ಕುಮಾರ್ ಅಂತಿದ್ದಾರೆ. ರಂಜಿತ್ ಕುಮಾರ್ ಅವರಿಗೆ ನೀವು ಒಂದು ರಿಕ್ವೆಸ್ಟ್ ಮಾಡಿದ್ರೆ, ನೀವು ದೂರವಾಣಿ ಮುಖಾಂತರ ಆಗಬಹುದು, ಅಥವಾ ನೀವು ಪತ್ರ ಬರೆದ್ರು ಕೂಡ ನಮ್ಮ ವಿಜ್ಞಾನಿಗಳ ಮುಖಾಂತರ ಅವರು ನಿಮ್ಗೆ ಮೀಟಿಂಗ್ ಅರೇಂಜ್ ಮಾಡ್ತಾರೆ. ನೀವು ಮಡ್ಸಾಗರಕ್ಕೆ ಹೋಗಿ ಭೇಟಿ ಆದ್ರೆ ಸಾಕು, ಉಳಿದಿದ್ದ ವ್ಯವಸ್ಥೆ ನಾವು ಇವೆಲ್ಲ ಮಾಡ್ತೀವಿ.
4: ಸರಿ ಸರ್, ಲಾಸ್ಟ್ ನಿಮ್ಮ ಮೊಬೈಲ್ನ ಸಂಖ್ಯೆ ದಯವಿಟ್ಟು
2: ಕೊಡ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಕಾಫಿ ಕೃಷಿಯ ಪುನಶ್ಚೇತನ ಕಾರ್ಯಕ್ರಮ. ಹಲೋ,
5: ನಮಸ್ಕಾರ ಸರ್.
2: ನಮಸ್ಕಾರ, ಹೆಸರು
5: ಮಾತಾಡೋದು ಮಂಗಳೂರಿಂದ.
2: ಕೇಳಿ ತಾಮಸ್
5: ಸರ್. ನಮ್ಮೊಬ್ರು ಫ್ರೆಂಡ್ ಅವ್ರದ್ದು ಮಡಿಕೇರಿಯಲ್ಲಿ ತೋಟ ಇದೆ ಕಾಫಿದು, ಬಟ್ ಅದರಲ್ಲಿ ಯಾವ ಟೈಪ್ ಇದು ಕೀಟನಾಶಕ ಯೂಸ್ ಮಾಡ್ಬೇಕಂತ ತಮ್ಮ ಹತ್ರ ಕೇಳ್ಬೇಕಿತ್ತು ಸರ್.
1: ಯಾವ ತಳಿ ಇದೆ ಮಡಿಕೇರಿಯಲ್ಲಿ, ಯಾವ ಭಾಗದಲ್ಲಿ ಇದೆ ತಮ್ಮ ಸ್ನೇಹಿತರ ತೋಟ?
5: ಮಡಿಕೇರಿಯಲ್ಲಿ ವಿರಾಜಪೇಟೆ ಹತ್ರ ಇದೆ.
1: ಓಕೆ, ಅಂದ್ರೆ ರೋಬಸ್ಟ ಕಾಫಿ ಇರುತ್ತೆ ಅಲ್ಲಿ ವಿರಾಜಪೇಟೆಯಲ್ಲಿ. ರೋಬಸ್ಟದಲ್ಲಿ ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ, ಸಾಮಾನ್ಯವಾಗಿ 99% ಪ್ರತಿಶತ ಬೆಳೆಗಾರರು ಯಾವುದೇ ಸಿಂಪರಣೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ನೀವು

0: ಈ ಬರ್ತಕ್ಕಂಥದ್ದು ಒಂದು ಬೆರಿ ಬೋರರ್ ಬರುತ್ತೆ, ಅದಕ್ಕೆ ಪರಿಸರಾತ್ಮಕ ಪದ್ಧತಿಗಳು ತುಂಬ ಟ್ರ್ಯಾಪ್ಸ್ ಅಂತಿದೆ ನಮ್ಮಲ್ಲಿ, ಬೆಲೆ ಆಕರ್ಷಕಗಳ ಟ್ರ್ಯಾಪ್ಸ್ ಅನ್ನು ಹಾಕಿದರೆ ಖಂಡಿತ ಕಂಟ್ರೋಲ್ ಆಗುತ್ತೆ. ಈ ಹೆಚ್ಚು ಮಳೆಯಾಗಿ ಕೊಳೆ ರೋಗ ಇದ್ದರೆ ಅದಕ್ಕೆ ಮಳೆಗಾಲ ಪೂರ್ವದಲ್ಲಿ ಬೋಡೋ ಮಿಕ್ಸ್ಚರ್ ಅಂತ, ಬೋಡೋ ದ್ರಾವಣ 5% ಅಥವಾ ತುಂಬ ಬೆಳೆ ಮಳೆ ಉದುರ್ತ ನಿಮ್ದು ಕಾಯಿ ಉದುರ್ತಾ ಇದ್ರೆ 1% ಬೋಡೋ ದ್ರಾವಣ.
1: ಮಳೆಗಾಲದಲ್ಲಿ ಫಸಲು ಹಾಳಾಗಿ ಹೋಗಿತ್ತು ಒಂದು 20%. ಆದ್ರಿಂದ ಅವ್ರು ನನ್ಗೆ ಈ ಮಾತನ್ ಕೇಳಿದ್ರು ತಮ್ಮ ಹತ್ರ. ಇನ್ನೊಂದೇನಂದ್ರೆ ಸರ್, ಇದ್ರ ಬಗ್ಗೆ ನನ್ಗೆ ಡಿಟೇಲ್ ಆಗಿ ನೀವು ಮಾಹಿತಿಯನ್ನ ಕೊಡ್ಲಿಕ್ಕೆ ಆಗತ್ತಾ ಸರ್? ಯಾವ ತರ ಕೀಟನಾಶಕವನ್ನು ಸಿಂಪಡಿಸ್ಬೇಕು ಮತ್ತೆ ಎಷ್ಟು ಸಾರಿ, ಅದ್ರ ಪ್ರೊಸೀಜರ್ ಏನಂತ?
0: ಖಂಡಿತವಾಗ್ಲೂ ಫಸ್ಟ್ ಆಫ್ ಆಲ್ ತಮ್ಗೆ ಒಂದು ಸ್ಪಷ್ಟತೆ ಮಾಡ್ಲಿಕ್ಕೆ ಹೇಳ್ತೀನಿ, ಇಲ್ಲಿ ಯಾವುದೇ ಕೀಟನಾಶಕದ ಅವಶ್ಯಕತೆ ಇಲ್ಲ. ಕಾಯಿ ಉದುರ್ತಕ್ಕಂಥದ್ದು ರೋಗದಿಂದ, ರೋಗ ಮತ್ತು ನಾವು ಕೀಟಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ತಿಳ್ಕೋಬೇಕಾಗತ್ತೆ. ಇಲ್ಲಿ ರೋಬಸ್ಟದಲ್ಲಿ ಕೀಟನಾಶಕದ ಅವಶ್ಯಕತೆ ಇಲ್ಲ. ಶಿಲೀಂದ್ರನಾಶಕ ರೋಗಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಪರಿಸರಾತ್ಮಕವಾದಂಥ ವ್ಯವಸ್ಥೆಗಳಿದ್ದಾವೆ. ಮುಖ್ಯವಾಗಿ ಮಳೆ ಕಾಲದ ಪೂರ್ವದಲ್ಲಿ ಅವರು ಬೋರ್ಡೋ ದ್ರಾವಣ ಹೊಡೆದ್ರೆ ಕಾಯಿ ಉದುರ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಇಲ್ಲಪ್ಪ, ಬೋರ್ಡೋ ದ್ರಾವಣ ಹೊಡೆದಿಲ್ಲ, ಕಾಯಿ ಉದುರ್ತಾ ಇದೆ ಅಂದರೆ ಆ ಒಂದು ಸಂದರ್ಭದಲ್ಲಿ ಕಾಯಿ ಉದುರ್ತಕ್ಕಂಥ ಪ್ರದೇಶಕ್ಕೆ ಮಾತ್ರ ಟ್ಯೂಬುಕೋನಾಜಾಲ್ ಅಂತೇಳಿ ಅಂತರ್ವ್ಯಾಪ್ತಿ ಶಿಲೀಂದ್ರನಾಶಕ ಇದೆ. ತಮಗೆ ಯಾವ ಶಿಲೀಂದ್ರನಾಶಕ ಟ್ಯೂಬುಕೋನಾಜಾಲ್ ಅಂತಿದೆ, ಮಾರ್ಕೆಟ್ನಲ್ಲಿ ಇದೆ, ಮಾರ್ಕೆಟ್ನಲ್ಲಿ ಸಿಗುತ್ತೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಅಂದರೆ ನಮ್ಮದು ಹಿರಿಯ ಸಂಪರ್ಕಾಧಿಕಾರಿಗಳ ಕಚೇರಿ ಗೋಣಿಕೊಪ್ಪಲ್ಲಿ ಬರುತ್ತೆ. ನಾವು ಪೊನ್ನಂಪೇಟೆಗೆ ಹೋಗ್ತೀವಲ್ಲ, ಗೋಣಿಕೊಪ್ಪದ ಅಲ್ಲಿ ಅದೇ ದಾರಿಯಲ್ಲಿ ನಮ್ಮದು ಆಫೀಸ್ ಇದೆ, ಶ್ರೀ ವಿರಾಜಪೇಟೆ ಆಫೀಸ್ ಇದೆ. ನಿಮ್ಮ ಬೆಳೆಗಾರ ನೀವು ಅಲ್ಲಿ ಹೋದ್ರೆ ನಮ್ಮ ಸ್ನೇಹಿತರು ನಿಮ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಒದಗಿಸಿಕೊಡ್ತಾರೆ.
1: ತುಂಬಾ ಧನ್ಯವಾದ ಸರ್, ತುಂಬಾ ಧನ್ಯವಾದ.
2: ನಮಸ್ಕಾರ, ತಮಗೂ ಕೂಡ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ?
3: ಹಲೋ ನಮಸ್ತೆ ಸರ್.
2: ನಮಸ್ಕಾರ
3: ಸರ್, ನಮ್ದು ಹಾಸನ್ ಜಿಲ್ಲಾ ಅಂಕಲೇಶ್ಪುರ ತಾಲೂಕ್ ಸರ್, ಬೆಳಗೋಡು ಅಂತ.
2: ಹಾ ಹೇಳಿ ಬೆಳಗೋಡು ಅವರೇ,
0: ಹೇಳ್ರಿ ಪ್ರಶ್ನೆ ಕೇಳಿ.
3: ಕಾಫಿ ಸರ್, ಕಾಫಿ ಬಗ್ಗೆ ಎಷ್ಟು ದಿನ ಇದು ಮಾಡ್ಬೋದು ಸರ್? ಗಿಡಗಳು ಹಚ್ಚಿದ ಸರ್, ಎಷ್ಟು ದಿನಕ್ಕೆ ಬರ್ಬೋದು?
0: ಅಲ್ಲಿ ಯಾವಾಗ ನೀವು ಹಚ್ಚಿರಿ ಗಿಡ, ಯಾವಾಗ ನಾಟಿ ಮಾಡಿದ್ರಿ?
3: ನಾವು ಈಗ ಒಂದು 3-4 ಆಯ್ತು ಸರ್.
0: ಮೊದಲೇ ಬೆಳೆ ಬರ್ಬೇಕಂದ್ರೆ 4 ಬೇಕ್ರಿ.
3: 4 ಸರ್?
0: ಹೌದ್ರಿ, 3ನೇ ಹೂ ಬರುತ್ತೆ, ಹೂವನ್ನ ಚೂಟಬೇಕಾಗತ್ತ. ಅದು ಗಿಡ ಇದು 1-2 ಬೆಳೆ ಅಲ್ಲ, ಬಹುವಾರ್ಷಿಕ ಬೆಳೆ. ಅದು ಸದೃಢವಾಗಿ ನೀವು ನಿರ್ಮಾಣ ಮಾಡ್ಬೇಕಂದ್ರೆ ಮೊದಲೇ ಬಂದದ್ರೆ ಡಿ ಬಡ್ಡಿಂಗ್ ಮಾಡ್ಬೇಕಾಗತ್ತೆ. ಪೂರ ಗಿಡ ಚೆನ್ನಾಗಿ ಸದೃಷ್ಟ ಆದ ನಂತರ ಬೆಳೆ ತಗೊಳ್ಳೋದು ಉತ್ತಮ. 4 ಒಂದೇ ಬೆಳೆ ತಗೋಬಹುದು.
2: ಹೌದು ಹೌದು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ. ಹಲೋ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಡಾಕ್ಟರ್ ರುದ್ರಗೌಡ ಅವರೇ, ಈಗ ಕಾಫಿ ತೋಟಗಳಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕಾಗುತ್ತೆ?
0: ಇದು ಒಂದು ಉತ್ತಮವಾದಂಥ ಪ್ರಶ್ನೆ ಅಂತ ಹೇಳ್ಬೋದು ಸರ್. ಕಾಫಿಯಲ್ಲಿ ಸಾಮಾನ್ಯವಾಗಿ ನಾವು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೀತಾ ಇರ್ತೀವಿ, ಆದ್ದರಿಂದ ಮಣ್ಣಿನ ಸವಕಳಿಗಳು ಹೆಚ್ಚಾಗ್ತಾ ಇರುತ್ತೆ. ಅದನ್ನು ತಡೆಗಟ್ಟಲಿಕ್ಕೆ ರೈತರು, ರೈತ ಬಾಂಧವರು ಅಥವಾ ಬೆಳೆಗಾವ ಬಾಂಧವರು ಕೆಲವೊಂದಿಷ್ಟು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಅದರಿಂದ ಮೊದಲೇದಾಗಿ ಇಳಿಜಾರಿಗೆ ಅಡ್ಡಲಾಗಿ ಅಥವಾ ಬಾಹ್ಯಾಕಾಶ ಆಧಾರಿತ ನಾಟಿ ಪದ್ಧತಿ ಅಂತ ಕಂಟೂರ್ ಪ್ಲಾಂಟಿಂಗ್ ಅಲಾಂಗ್ ವಿತ್ ಕಂಟೂರ್ ಅಂತ ಹೇಳ್ತೀವಿ, ಅದನ್ನು ಮಾಡಬೇಕು. ತೊಟ್ಟಿಲು ಗುಂಡಿಗಳನ್ನು ಕಾಫಿ ಬೆಳೆಗಾರರಿಗೆ ಪ್ರಚಲಿತ ಗೊತ್ತಿರತಕ್ಕಂಥ ಪದ್ಧತಿ ಅಂದರೆ ಕ್ರಿಡಲ್ ಪಿಟ್ ಅಥವಾ ತೊಟ್ಟಿಲು ಗುಂಡಿಗಳನ್ನೇ ನಿರ್ಮಾಣ ಮಾಡೋದಾಗಿರ್ಬೋದು. ಕವರ್ ಕ್ರಾಪ್ ಅಥವಾ ಮುಚ್ಚಗತೆ ಕವರ್ ಡಿಗ್ಗಿಂಗ್ ಅಂತ ಹೇಳ್ತೀವಿ, ಅದನ್ನು ಮಾಡೋದು. ಸೂಕ್ತ ಒಳಚರಂಡಿ ಕಾಲುವೆಗಳನ್ನು ಮಾಡೋದ್ರ ಮುಖಾಂತರ, ಕೃಷಿ ಹೊಂಡಗಳನ್ನು ಮಾಡೋದ್ರ ಮುಖಾಂತರ ನೆಲ ಮುಚ್ಚುವ ಬೆಳೆಗಳು ಅಥವಾ ಕವರ್ ಕ್ರಾಪ್ಸ್ ಅಂತ ಹೇಳಿ
2: ನೀರಿನ ಸಂರಕ್ಷಣೆ
0: ಮಾಡಬಹುದು.
2: ಒಂದು ಕರೆ ತೆಗೆದುಕೊಳ್ಳೋಣ. ಹೆಸರೇಳಿ ಸರ್, ಎಲ್ಲಿಂದ?
4: ಹಲೋ.
2: ನಾ ಹೇಳಿ.
4: ನಮಸ್ತೆ ಸರ್, ನಂಜುಗಡಿಂದ ಮಹೇಶ್ ಅಂತ ಮಾತಾಡ್ತಾ.
2: ಕೇಳಿ ಮಹೇಶ್ ಅವ್ರ ಪ್ರಶ್ನೆನ.
4: ಸರ್, 2 ಪ್ರಶ್ನೆ ಇದೆ.
2: ಕೇಳಿ.
4: ಮೊದಲನೇದು, ಈ ಕಾಫಿ ಬೆಳೆಗೆ ಸೂಕ್ತವಾದ ಜಿಲ್ಲೆಗಳು ಯಾವುವು ಅಂತ ಸರ್.
0: ಒಳ್ಳೆ ಪ್ರಶ್ನೆ.
4: ಇನ್ನೊಂದು ಸರ್, ಕಾಫಿ ಬೆಳೆಗಾರರಿಗೆ ಸರ್ಕಾರ ಮತ್ತು ನಿಮ್ಮ ಕಾಫಿ ಬೋರ್ಡಿಂದ ಕಾಫಿ ಬೆಳೆಗಾರರ ಕ್ಷೇಮಾಭಿವೃದ್ಧಿಗೆ ಏನೇನು ಅನುಕೂಲತೆಗಳು ಸಿಗ್ಬೋದು ಅಂತ.
2: ಓಕೆ, 2 ಉತ್ತರ ಕೊಡ್ತಾರೆ.
0: ಖಂಡಿತ ಮಹೇಶ್ ಅವರೇ, ಮೊದಲೇದಾಗಿ ತಮಗೆ ಗೊತ್ತಿರುವ ಹಾಗೆ ಕಾಫಿಯನ್ನು ಸೂಕ್ತ ವಾತಾವರಣ ಒಂದು ಇರ್ತಕ್ಕಂಥ ಪ್ರದೇಶಗಳಲ್ಲಿ ಬೆಳಿಬೇಕಾಗತ್ತೆ. ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ನೋಡೋದಾದರೆ ಮಡಿಕೇರಿಯಲ್ಲಿ ಎಲ್ಲ ತಾಲೂಕಿನಲ್ಲಿ ಬೆಳಿತೀವಿ. ಚಿಕ್ಕಮಗಳೂರಿನಲ್ಲಿ, ಚಿಕ್ಕಮಗಳೂರು, ಮೂಡಿಗೆರೆ,

0: ಕಾಫಿ ಬೆಳೆಯಿಂದ ಹಿಡಿದು ರಫ್ತಾಗುವವರಿಗೂ ಕೂಡ ಎಲ್ಲ ಹಂತದಲ್ಲಿ ಕೂಡ ಬೆಳೆಗಾರರಿಗೆ ಸೌಲಭ್ಯಗಳಿದೆ. ಒಂದು ಸಂಶೋಧನಾ ಸಂಸ್ಥೆಯಿಂದ ತಾಂತ್ರಿಕಗಳ ಮಾಹಿತಿ ಸಿಗುತ್ತೆ, ಮತ್ತು ಸಹಾಯಧನ ಬೇರೆ ಬೇರೆ ಹಂತ ಮರು ನಾಟಿ ಮಾಡೋದ್ರಾಗಿರ್ಬೋದು, ನೀರಿನ ಸಂರಕ್ಷಣೆ ಆಗಿರ್ಬೋದು, ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಅದಕ್ಕೆ ಬೇಕಾಗತಕ್ಕಂಥ ಯಾಂತ್ರೀಕರಣದ ವ್ಯವಸ್ಥೆ ಆಗಿರ್ಬೋದು, ಮತ್ತು ನೀವು ಮಾರ್ಕೆಟ್ ಮಾಡ್ತೀನಂದ್ರೂ ಮಾರ್ಕೆಟಿಗೆ ನೀವು ಎಫ್ ಇ ಒ ಮಾಡಿಕೊಂಡು ಮಾರುಕಟ್ಟೆ ಮಾಡ್ತೀನಂದ್ರೂ ಅದಕ್ಕೂ ಕೂಡ ಸಹಾಯಧನ ಇದೆ. ನಿಮಗೆ ತರಬೇತಿ ಕಾರ್ಯಕ್ರಮಗಳು, ನೀವೇ ಬೆಳೆ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ತೀನಂದ್ರೂ ಕೂಡ ಅದಕ್ಕೂ ಕೂಡ ಸೌಲಭ್ಯ. ಪ್ರತಿಯೊಂದು ಹಂತದಲ್ಲಿ ಬೆಳೆ ಬೆಳೆದ್ರ ಜೊತೆಗೆ ಅದರ ಮೌಲ್ಯ ಹೆಚ್ಚು ಮಾಡಿ ವಿದೇಶಕ್ಕೆ ರಫ್ತು ಮಾಡೋದು ಅಥವಾ ನೀವು ದೇಶೀಯ ಮಾರುಕಟ್ಟೆಯಲ್ಲಿ ಕೂಡ ಮಾಡ್ತೀನಂದ್ರೂ ಕೂಡ ಅದಕ್ಕೆ ತುಂಬ ಕಾರ್ಯಕ್ರಮಗಳಿದೆ. ಎಲ್ಲ ಹಂತದಲ್ಲಿ ಕೂಡ ಕಾಫಿ ಮಂಡಳಿಯಿಂದ ಬೆಳೆಗಾರರಿಗೆ ಸಹಾಯಧನ ವ್ಯವಸ್ಥೆ ಇದೆ.
1: ಇಷ್ಟೆಲ್ಲ ಉತ್ತೇಜನ ಇದೆ ಅಂತ ಇವತ್ತೇ ಸರ್ ಗೊತ್ತಾದ, ತುಂಬಾ ಟಂಗ್.
2: ಧನ್ಯವಾದ.
3: ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮುಂದಿನ ಕರೆ. ಹಲೋ ಕೃಷಿರಂಗ, ಹೆಸರೇಳಿ, ಎಲ್ಲಿಂದ? ಆಗಲೇ ನಾವು ಕೇಳ್ತಾ ಇದ್ವು, ಕಾಫಿ ಬೆಳೆಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಯಾವ್ಯಾವ ಕ್ರಮ ಕೈಗೊಳ್ಳಬಹುದು ಅಂತ ಇನ್ನೂ ಸ್ವಲ್ಪ ಮಾಹಿತಿ ಕೊಡಿ ಇದ್ರ ಮೇಲೆ.
0: ಖಂಡಿತವಾಗಿ ಇದು ಮುಖ್ಯವಾದಂಥ ಪ್ರಶ್ನೆ. ಮಣ್ಣಿನ ನಾವು ಕಂಟಿನ್ಯೂಸ್ ಸಾಯಿಲ್ ಮಾಯಿಶ್ಚರ್ ಎನ್ಶೂರಿಂಗ್ ದಿ ಅವೈಲೇಬಿಲಿಟಿ ಅಂತ ಹೇಳೋದು, ಮಣ್ಣಿಗೆ ಗಿಡಕ್ಕೆ ಯಾವಾಗ ನಾವು ತೇವಾಂಶ ಬೇಕು ಆ ಒಂದು ತೇವಾಂಶ ಹಿಡಿದುಕೊಂಡ ಪದ್ಧತಿಗಳು ಅಂದರೆ ಕಾಫಿ ತೋಟಗಳಲ್ಲಿ ತುಂಬ ತ್ಯಾಜ್ಯಗಳು ಬಂದಿರುತ್ತೆ, ಅಲ್ಲೇ ನಾವು ತ್ಯಾಜ್ಯಗಳನ್ನು ಸದ್ಬಳಕೆ ಮಾಡೋ ಹಾಗೆ ಅಂದರೆ ಅಲ್ಲೇ ಅದೊಂದು ಚೆನ್ನಾಗಿ ಕಳೆತು ಮಣ್ಣಿನ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾದರೆ ಮಣ್ಣಿನ ನೀರು ಇಡತಕ್ಕಂಥ ಪದ್ಧತಿ ಕೂಡ ಹೆಚ್ಚಾಗುತ್ತೆ. ತೊಟ್ಟಿಲು ಗುಂಡಿ ಇರ್ಬೋದು, ಕವರ್ ಕ್ರಾಪ್ಸ್ ಆಗಿರ್ಬೋದು, ಮತ್ತು ಹೆಚ್ಚು ಮಳೆಗಾಲದಲ್ಲಿ ಕಾಫಿ ಬೆಳೀತಕ್ಕಂಥ ಪ್ರದೇಶದಲ್ಲಿ ಹೆಚ್ಚು ಮಳೆ ಬೀಳುತ್ತಿರುತ್ತೆ, ಅದನ್ನು ಒಂದು ಕಡೆ ಸಂಗ್ರಹಿಸಿಟ್ಟು ಬೇಸಿಗೆ ಕಾಲದಲ್ಲಿ ಹೂ ಮತ್ತು ಹಿಮ್ಮಳೆಗೆ ಉಪಯೋಗಿಸಿಕೊಳ್ಳತಕ್ಕಂಥದ್ದು ಅತಿ ಮುಖ್ಯ.
3: ಹಲೋ, ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ?
4: ನಾವು ಹಾವೇರಿ ಸರ್.
3: ಹಾ, ಹಾವೇರಿಯಿಂದ. ಹಾ, ಕೇಳಿ ಪ್ರಶ್ನೆ.
4: ನಮ್ಮ ಇಲ್ಲಿ ಮರಡಿ ಪ್ರದೇಶ ಐತಲ್ಲ, ಅಲ್ಲಿ ಕಾಫಿ ಬೆಳಿಬಹುದ್ರಿ ಅಂತ.
0: ಬೇಡ್ರಿ, ಹಾವೇರಿ ಕಡೆ ಪ್ರಯತ್ನ ಮಾಡೋದು ಬೇಡ, ಅಲ್ಲಿ ಸರಿ ಬರಲ್ಲ. ಗಿಡ ಬರ್ತ್ರಿ, ಗಿಡ ಬಂದು ಅದು ಹೂ ಆಗ್ಬೇಕು, ಹೂ ಆಗಿ ಕಾಯಿ ಕಟ್ಬೇಕಂದ್ರೆ ಅಷ್ಟು ಚೆನ್ನಾಗಾಗಲ್ಲ, ಕಾಫಿ ಕ್ವಾಲಿಟಿ ಇರಲ್ಲ. ಮಳೆಗಾಲದ ಈ ಚಿಕ್ಕಮಗಳೂರು ಮಡಿಕೇರಿ ಕಡೆ ಬಂದಂಗೆ ಕಾಫಿ ಬರಲ್ಲ, ಪ್ರಯತ್ನ ಮಾಡೋದು ಬೇಡ ಅನ್ಸುತ್ತೆ. ಬೇಡ್ರಿ,
3: ಪ್ರಯತ್ನ ಮಾಡಿದ್ರೆ ನಿಮ್ಗೆ ಅದು ಬೆಳೆ ಕೈ ಸಿಗೋದಿಲ್ಲ ಅಂತ, ಗಿಡ ಬೆಳೀತದ ಅಂತ ಹೇಳ್ತಾರೆ. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರಳ್ಳಿ, ಎಲ್ಲಿಂದ? ಹಲೋ, ಡಾಕ್ಟರ್ ರುದ್ರಗೌಡ ಅವರೇ, ಆವಾಗ ನಾವು ಕೇಳಿದ್ವಿ ಪುನಶ್ಚೇತನ ಕೃಷಿಯಿಂದ ದೊರೆಯುವ ಆರ್ಥಿಕ ಪ್ರಯೋಜನಗಳೇನು?
0: ಮುಖ್ಯವಾಗಿ ಇದು ಒಂದು ಕೂಡ ಉತ್ತಮ ಪ್ರಶ್ನೆ ಅಂತಲೇ ಹೇಳ್ಬೋದು. ಪುನಶ್ಚೇತನ ಕೃಷಿಯಿಂದ ತುಂಬ ಆರ್ಥಿಕ ಪ್ರಯೋಜನಗಳನ್ನು ನಾವು ರೈತರು ಪಡಿಬೋದು. ಪುನಶ್ಚೇತನ ಕಾಫಿ ರೈತರಿಗೆ ಕೆಲವೊಂದಿಷ್ಟು ಉದಾಹರಣೆಗೆ ಹೇಳೋದಾದರೆ ಹೆಚ್ಚು ಸ್ಥಿರವಾದ ಉತ್ಪಾದನೆ, ಸಸ್ಟೈನೇಬಲ್ ಲೀಡ್ ಅಂತ ಹೇಳ್ತೀವಲ್ಲ, ಅದು ಬರುತ್ತೆ. ಇಲ್ಲಿ ನಾವು ಡೈವರ್ಸಿಫಿಕೇಶನ್ ಇರೋದ್ರಿಂದ, ಜೀವ ವೈವಿಧ್ಯತೆ ಇರೋದ್ರಿಂದ ಬೇರೆ ಬೇರೆ ಮೂಲಗಳಿಂದ ಕೂಡ ನಾವು ಆದಾಯನ ಪಡಿಬೋದು. ಮತ್ತು ಮುಖ್ಯವಾಗಿ ಹೊರಗಿನಿಂದ ಬರ್ತಕ್ಕಂಥ ಇನ್ಪುಟ್, ಎಕ್ಸ್ಟರ್ನಲ್ ಇನ್ಪುಟ್ ಅಂತ ಏನಿತ್ತು ಅಥವಾ ಹೊರಗಿನಿಂದ ಬರತಕ್ಕಂಥ ಒಳಸುರಿಗಳನ್ನು ನಾವು ಕೂಡ ಕಡಿಮೆ ಮಾಡಬಹುದು. ಸ್ಥಾನಿಕವಾಗಿ ಸೇರ್ತಕ್ಕಂಥ ಕೃಷಿ ಸಂಪನ್ಮೂಲಗಳನ್ನು ಕೂಡ ನಾವು ಸದ್ಬಳಕೆಯನ್ನು ಮಾಡ್ಕೋಬಹುದು. ಅತಿ ಮುಖ್ಯವಾಗಿ ಹವಾಮಾನ ಸಂಬಂಧಿತ ಅಪಾಯಗಳನ್ನು ಎದುರಿಸುವ ಸಾಮರ್ಥ್ಯ, ಕ್ಲೈಮೇಟ್ ರಿಸಿಲಿಯನ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಮಾಡಬಹುದು. ತೋಟದ ದೀರ್ಘಕಾಲಿಕ ಆರ್ಥಿಕ ಸ್ಥಿರತೆಯನ್ನು ನಾವು ಪುನರುತ್ಪಾದಕವನ್ನು ಕಾಪಾಡ್ಕೋಬಹುದು.
3: ಹೆಸರೇಳಿ ಸರ್, ಎಲ್ಲಿಂದ?
5: ನಮಸ್ತೆ.
3: ನಮಸ್ಕಾರ
5: ಸರ್, ನಾ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂಲಕೋಟದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರೆ.
3: ಕೇಳಿ ಹಿರೇಮಠ ಅವ್ರ ಪ್ರಶ್ನೆನ.
5: ಸರ್, ನನ್ನ ಪ್ರಶ್ನೆ ಏನಂದ್ರೆ ರೀ, ನಾವು ಕೂಡ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಕಾಫಿಯನ್ನ ಬೆಳೆಯಬಹುದು ಅಂತ ಒಂದು ಪ್ರಶ್ನೆ ಇರುತ್ತೆ ಸರ್.
3: ಕೇಳ್ತಾ ಉತ್ತರ ಕೊಡ್ತಾರೆ ಡಾಕ್ಟರ್ ರುದ್ರಗೌಡ ಅವರು ಇದ್ದಾರೆ.
0: ಶಿವಲಿಂಗಯ್ಯನವರು ಬೇಡ, ನಿಮ್ಗೆ ಕಬ್ಬ ಸೂಕ್ತ, ಕಬ್ಬ ಬೆಳೀರಿ, ಕಾಫಿ ಬೇಡ್ರಿ.
5: ಯಾಕ್ರಿ
0: ಕಾಫಿ? ಯಾಕಂದ್ರಿ, ಇದಕ್ಕೆ ಮುಖ್ಯವಾಗಿ ನೆರಳು ಬೇಕು. ಬೇಸಿಗೆ ವಾರ್ಷಿಕ 32 ತಾಪಮಾನ ಇರಬೇಕು, ಟೆಂಪರೇಚರ್ ಉಷ್ಣಾಂಶ ಅಂತ ಹೇಳ್ತೀವಲ್ರಿ, 32 ಡಿಗ್ರಿಸಿಂತ ಹೆಚ್ಚಿಗೆ ಹೋತಂದ್ರೆ ಗಿಡ ಹೂವಾಗಿ ಪರಾಗಸ್ಪರ್ಶ ಹೊಂದಿ ಕಾಯಿ ಕಟ್ಟುವುದಾಗ್ಲಿ ಅದ್ರ ಬರ್ತಕ್ಕಂಥ ಗುಣಮಟ್ಟ ಬರಲ್ರಿ. ನಮ್ಮ ಭಾಗದಾಗ ಏನಾಗುತ್ತೆ, ಅಲ್ಲಿ ಹೆಚ್ಚು ಬಿಸಿ ಉಷ್ಣಾಂಶ ಟೆಂಪರೇಚರ್ ಹೆಚ್ಚಿಗಿರುತ್ತೆ. ಆದ್ರಿಂದ ಗಿಡ ಬೆಳೆಸ್ಬೋದು, ನೀರು ಹಾಕಿದ್ರೆ ನೀವು ಗಿಡ ಬರುತ್ತೆ, ಗಿಡ ಬಂದು ಹೂ ಕಟ್ಟಿ ಕಾಯಿಯಾಗಿ ಉತ್ತಮವಾದಂಥ ಕಾಫಿ ಬರಲ್ಲ. ಆದ್ರಿಂದ ಆ ಪ್ರದೇಶಕ್ಕೆ ಬೇಡ.
3: ಆಯ್ತು, ಧನ್ಯವಾದಗಳು ಹಿರೇಮಠ ಅವರೇ. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ?
6: ಹಲೋ,
3: ಕೇಳಿ.

0: ಸರ್, ನಾವು ಮಂಡ್ಯ ತಾಲೂಕು ಹುಲಿಕೆರೆ ಕೊಪ್ಪಳಿಂದ ಚಂದ್ರು ಅಂತ ಸರ್.
1: ಕೇಳಿ ಚಂದ್ರು ಅವರ ಪ್ರಶ್ನೆ.
0: ಈ ಕಾಫಿ ನಮ್ಮ ಮಂಡ್ಯದಲ್ಲೂ ಬೆಳಿಬೋದ ಸರ್? ಅದು ಕಾಫಿ ಗಿಡ ಎಷ್ಟು ವರ್ಷ ಗಂಟ ಗಿಡ ಇರ್ತದೆ ಸರ್?
2: ಸರಿ, ತಮ್ಮ ಪ್ರಶ್ನೆ ಉತ್ತಮ ಆಗಿದೆ. ಕಾಫಿ ಹೇಳಿದಾಗೆ ಇದು ಬಹುವಾರ್ಷಿಕ ಬೆಳೆ. ಎರಡು ತರ ಜಾತಿ ಕಾಫಿ ಬೆಳಿತೀವಿ ನಾವು ಕರ್ನಾಟಕದಲ್ಲಿ. ಒಂದು ಅರೇಬಿಕಾ ಮತ್ತು ಇನ್ನೊಂದು ರೋಬಸ್ಟಾ ಅಂತೇಳಿ. ಅರೇಬಿಕಾ ಒಂದು ವರ್ಷ ನಾಟಿ ಮಾಡಿದ್ರೆ 40 ವರ್ಷ ತನೂ ಸಾಮಾನ್ಯವಾಗಿ ಬೆಳೆ ತಗೋಬೋದು. ಇನ್ನೊಂದು ರೋಬಸ್ಟಾ ಒಂದು ಸಲ ನಾಟಿ ಮಾಡಿದ್ರೆ 100 ವರ್ಷ ತನಕ ಬರ್ತಕ್ಕಂಥ ತೋಟಗಳಿದಾವೆ. ಸಾಮಾನ್ಯವಾಗಿ ಒಂದು 60-70 ವರ್ಷ ಬರುತ್ತೆ. ಎರಡನೇದು ನಿಮ್ಮ ಪ್ರಶ್ನೆ, ಮಂಡ್ಯದಲ್ಲಿ ಬೆಳಿಬೋದಾ ಹೇಗೆ ಅಂತೇಳಿ. ಮಂಡ್ಯದಲ್ಲಿ ಅಷ್ಟು ಸೂಕ್ತ ಅಲ್ಲ ಕಾಫಿ ಬೆಳಕ್ಕೆ.
1: ಆಗಲೇ ಸಂಶೋಧನೆ ಆಗಿದೆ.
2: ಮರಗಳ ನೆರಳಿದ್ರೆ ಆಗುತ್ತೆ, ಸಣ್ಣ ಪ್ರಮಾಣದಲ್ಲಿ ಪರೀಕ್ಷೆ ಮಾಡ್ಬೋದು, ಪ್ರಯೋಗ ಮಾಡ್ಬೋದು. ಈ ಒಂದು ನೆನಪಿಟ್ಕೊಳ್ಳಿ, ಇದು ಫೆಬ್ರವರಿ ಮಾರ್ಚ್ನಲ್ಲಿ ಹೂ ಬರುತ್ತೆ. ಹೂ ಬಂದು ಮತ್ತು ನವಂಬರ್ ಡಿಸೆಂಬರ್, ಅರೇಬಿಕಾ ಆದರೆ ನವಂಬರು ಮತ್ತು ಡಿಸೆಂಬರ್ನಲ್ಲಿ ಕೊಯ್ಲಿಗೆ ಬರುತ್ತೆ. ರೋಬಸ್ಟ್ ಆದರೆ ಜನವರಿ ಫೆಬ್ರವರಿನಲ್ಲಿ ಕೊಯ್ಲಿಗೆ ಬರುತ್ತೆ. ನಿಮ್ಮಲ್ಲಿ ಹಸಿರು ಎವರ್ ಗ್ರೀನ್ ಫಾರೆಸ್ಟ್ ಅಂತೇಳಿ ನಿತ್ಯ ಹಸಿರು ಇರತಕ್ಕಂಥ ಮರಗಳಿರಬೇಕು. ಸಾಮಾನ್ಯವಾಗಿ ಏನು ಮಾಡ್ತೀವಿ, ನಿಮ್ಮ ಭಾಗದಲ್ಲಿ ಡಿಸಿಡಿಯಸ್ ಫಾರೆಸ್ಟ್ ಟ್ರೀಸ್ ಅಂತೀವಿ. ಅಂದರೆ ನೀವು ಚಳಿಗಾಲಕ್ಕೆ ಎಲ್ಲ ಎಲೆ ಉದುರಿ ಹೋಗ್ತಿರ್ತಾವೆ, ಅಂಥ ಮರಗಳಿದ್ರೆ ಉಪಯೋಗ ಆಗಲ್ರಿ. ಇದು ಕಂಪ್ಲೀಟ್ ಎವರ್ ಗ್ರೀನ್ ಟ್ರೀಸ್ ಇದ್ದರೆ ಪ್ರಯತ್ನ ಪಡ್ಬೋದು. ಮತ್ತು ನೀರಿನ ವ್ಯವಸ್ಥೆ ಇರಬೇಕು. ನೀರಿನ ವ್ಯವಸ್ಥೆ ಅಂದರೆ ಸಣ್ಣ ಮಟ್ಟಿಗೆ ಯಾಕಂದ್ರೆ ನೀವು ಹತ್ತಿರ ಇದ್ದೀರಿ ಮಂಡ್ಯ ಅಂದರೆ ಕಾಫಿ ಪ್ರದೇಶಕ್ಕೆ ಹತ್ತಿರ ಇದ್ದರೆ ಸಣ್ಣ ಪ್ರಯತ್ನ ಮಾಡ್ಬೋದು. ಆದರೆ ಸೂಕ್ತ ನಮ್ಮ ಒಂದು ಸಂಶೋಧನೆ ಪ್ರಕಾರ ಸೂಕ್ತ ಪ್ರದೇಶ ಅಲ್ಲ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಚಂದ್ರು ಅವರೇ. ಮತ್ತೆ ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ, ಹೆಸರು ಹೇಳಿ ಎಲ್ಲಿಂದ?
3: ಶಿಶಿ ಗುರು ಗೌರಂಗ ಗದಾ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ
1: ಮಾತಾಡ್ತಿದ್ದೇನೆ.
3: ಕಥೆ ಮಂಗಳಾಂಬಿಕೆ ಮಂಗಳೂರಿಂದ. ನಮಸ್ಕಾರ ಸರ್, ರಾಧೆ ರಾಧೆ, ಏಕಾದಶಿಯ ಶುಭಾಶಯಗಳು. ಇದು ಸರ್ ಈಗ ನಮ್ಮ ಈ ಕೇಳ್ತಾ ಇದೆಯಾ ಸರ್?
1: ಕೇಳಿ ಪ್ರಶ್ನೆ ಕೇಳಿ.
3: ಈಗ ಈ ಹೆಸರುಘಟ್ಟದಲ್ಲಿ ಫಾರ್ಮ್ ಅಲ್ಲಿ ನಾವು ಔಷಧಿ ಗಿಡಗಳನ್ನೆಲ್ಲ ಬೆಳೆಸ್ತೀವಿ ಸರ್, ಸುಮಾರು ಬೇರೆ ಬೇರೆ ಔಷಧಿ ತುಳಸಿ ಇತ್ಯಾದಿ. ಅವುಗಳಿಗೆ ಈ ಪಕ್ಕದ ತೋಟದಲ್ಲಿ ಕೆಲವರು ಈ ಕಾಫಿ ಬೆಳೆಯುವುದರಿಂದಾಗಿ ನಾವು ಬೇರೆ ಕಡೆನೂ ನೋಡಿದ್ವಿ, ಆ ಕಾಯಿಲೆ ಅದರಲ್ಲಿರುವ ಕಾಯಿಲೆ ಇದಕ್ಕೂ ಬರುತ್ತೆ. ಅದಕ್ಕೆ ನಮ್ಮ ಗಿಡಗಳಿಗೂ ಪುನಶ್ಚೇತನ ಕ್ರಮ ಅದೇ ಕ್ರಮ ಅಳವಡಿಸಬೇಕು ಏನ್ ಮಾಡ. ಮತ್ತೆ ಇನ್ನೊಂದು ಏನಂದ್ರೆ, ಈಗ ITT ಫಾರ್ಮ್ ಎಲ್ಲ ಇದೆ ಅಲ್ಲಿ ಪಕ್ಕದ ಇದರಲ್ಲಿ ನೋಡುವಾಗ ಕಾಫಿ ಬೆಳೆಯುವವರು ಆಲ್ಟರ್ನೇಟಿವ್ ಉಪಯೋಗ ಮಾಡ್ತಾರೆ ಕಾಫಿಯಿಂದ, ಅದು ಅತಿ ಸೇವನೆಯಿಂದ ದುಷ್ಪರಿಣಾಮ ಇದೆ ಅಂತ ಹೇಳಿ. ಅದ್ರ ಬಗ್ಗೆ ಏನಾದ್ರೂ ನಮ್ಮಲ್ಲಿ ಏನಾದ್ರೂ ರಿಸರ್ಚ್ ಆಗಿದೆಯಾ ಅಂತ, ಯೂಸ್ ಆಗುತ್ತಾ, ಅದಕ್ಕೆ ಏನು ಕ್ರಮ ಅಂತ.
2: ಅರ್ಥ ಆಯ್ತು ತಮ್ಮ ಪ್ರಶ್ನೆ. ಮೊದಲೇದಾಗಿ ನಾನು ಹೆಚ್ಚು ತಿಳ್ಕೊಳ್ಳಿಕ್ ಇಷ್ಟಪಡ್ತೀನಿ ನಿಮ್ದು ಔಷಧಿ ಸಸ್ಯಗಳೇ ಕಾಫಿಯಿಂದ ಏನು ಬಂದಿದೆ ಅಂತ. ಯಾವುದು ಡಿಸೀಸ್ ಆಗಲಿ, ರೋಗ ಆಗಲಿ, ಕೀಟ ಆಗಲಿ ಕಾಫಿಯಿಂದ ಬೇರೆ ಬೆಳೆಗೆ ಬರಲ್ಲ ಮೊದಲೇದಾಗಿ. ಎರಡನೇ ಪ್ರಶ್ನೆ, ತಾವು ಅತಿ ಸೇವನೆ ಅಂತ ಇರ್ತಿರಲ್ಲ, ಅತಿ ಸೇವನೆಯಿಂದ ಯಾವುದಾದ್ರೂ ಇದಿರುತ್ತೆ. ಕಾಫಿ 2-3 ಕಪ್ಪು ನಮ್ಮದರಲ್ಲಿ ನಿಯಮಿತವಾಗಿ ಪ್ರತಿ ದಿವಸ 2-3 ಕಪ್ಪು ಕುಡಿಯೋದ್ರಿಂದ ತುಂಬ ತುಂಬ ಆರೋಗ್ಯಕರವಾದಂಥ ಬೆನಿಫಿಟ್ಸ್ ಇದೆ. ಕಾಫಿ ನಮ್ಮ ದೇಶದಲ್ಲಿ ನಾವು ಕಡಿಮೆ ಕುಡಿತೀವಿ. ಈ ಚಳಿ ಕಾಲದಲ್ಲಿ ಹೆಚ್ಚಿರ್ತಕ್ಕಂಥ ಪ್ರದೇಶದಲ್ಲಿ ಸರಾಸರಿ ಒಬ್ಬ ಮನುಷ್ಯ 4-5 ಕೆಜಿಯಷ್ಟು ಕಾಫಿ ಪುಡಿಯನ್ನು ಸೇವನೆ ಮಾಡ್ತಾರೆ. ನಮ್ಮ ದೇಶದಲ್ಲಿ 100 ಗ್ರಾಮ್ಕ್ಕಿಂತ ಕಡಿಮೆ ಇದೆ. ಅವ್ರು ಹೆಚ್ಚಿಗೆ ಯಾಕೆ ಕುಡಿತಾರೆ ಅಂದರೆ ಅದರಿಂದ ಆರೋಗ್ಯದ ಬೆನಿಫಿಟ್ಸ್ ಹೆಚ್ಚಿದೆ. ಆದ್ದರಿಂದ ಕುಡಿತಾರೆ. ಕಾಫಿಯಿಂದ ಆರೋಗ್ಯಕ್ಕೆ ತುಂಬ ಲಾಭ ಇದೆ, ಅದರಿಂದ ನಷ್ಟ ಏನಿಲ್ಲ. ಆದರೆ ತಾವು ಹೇಳಿದಾಗೆ ಅತಿ ಸೇವನೆ ಆದರೆ ಯಾವುದಾದ್ರೂ ಕೂಡ ದುಷ್ಪರಿಣಾಮ ಬೀರುತ್ತೆ. ಅತಿ ಸೇವನೆ ಬೇಡ.
3: ಹರೇ ಕೃಷ್ಣ ರಾಧೇ ರಾಧೇ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್ ಎಲ್ಲಿಂದ? ಡಾಕ್ಟರ್ ರುದ್ರೇಗೌಡ ಅವರೇ, ಈಗ ನಮ್ಮ ಮಣ್ಣಿನ ಸಾವಯವ ಪದಾರ್ಥಗಳ ಪುನಶ್ಚೇತನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಎಲ್ಲ ಕಡೆ ನಾವು ಆರ್ಗ್ಯಾನಿಕ್ ಕೃಷಿ ಅಂತ ಹೇಳ್ತಿದ್ದೇವಲ್ಲ, ಈ ಸಂದರ್ಭದಲ್ಲಿ ನಮ್ಮ ಕಾಫಿ ಬೆಳೆ ಬೇಸಾಯದಲ್ಲಿ ಮಣ್ಣಿನ ಸಾವಯವ ಪದಾರ್ಥಗಳ ಪುನಶ್ಚೇತನ ಹೆಂಗೆ ಮಾಡಬೇಕು?
2: ಇದು ಒಂದು ಉತ್ತಮವಾದಂಥ ಪ್ರಶ್ನೆ ಅಂತ ಹೇಳ್ಬೋದು. ಆರೋಗ್ಯಕರ ಮಣ್ಣು ಪುನಶ್ಚೇತನ ಕಾಫಿಗೆ ಕೇಂದ್ರ ಬಂದು ಅಂತ ನಾವು ಹೇಳ್ಬೋದು. ಕಾಫಿ ತೋಟಗಳಲ್ಲಿ ಮಣ್ಣಿನ ಸಾವಯವ ಪದಾರ್ಥಗಳನ್ನ ಕೆಲವೊಂದಿಷ್ಟು ಅಂಶಗಳನ್ನ ಪದ್ಧತಿಗಳನ್ನು ಅಳಿಸೋದ್ರ ಮುಖಾಂತರ ಮಾಡ್ಬೋದು. ಮೊದಲೇದಾಗಿ ದರಗಲೆ ಹೊದಿಕೆ ಅಥವಾ ನಾವು ಇಂಗ್ಲೀಷ್ನ ಮಲ್ಚಿಂಗ್ ಅಂತ ಹೇಳ್ತೀವಿ, ಅದನ್ನು ಮಾಡೋದಾಗಿರ್ಬೋದು. ಬೆಳೆ ಹಾಗೂ ಸಸ್ಯ ಅವಶೇಷಗಳ ಮರುಬಳಕೆ ಅಂದರೆ ಅಲ್ಲಿ ಏನು ಬಿದ್ದಂಥ ರೆಸಿಡ್ಯೂ ರೀಸೈಕ್ಲಿಂಗ್, ಎಫೆಕ್ಟಿವ್ ರೀಸೈಕಲ್ ಮಾಡೋದ್ರಾಗಿರ್ಬೋದು.

0: ಸಾವಯವ ಗೊಬ್ಬರಗಳ ತಯಾರಿಕೆ ಅಂದ್ರೆ ಸಾಮಾನ್ಯವಾಗಿ ಹೇಳೋದಾದ್ರೆ ಕಾಂಪೋಸ್ಟ್ ತಯಾರಿಕೆ, ಎರೆಹುಳು ಗೊಬ್ಬರಗಳ ತಯಾರಿಕೆ, ಎಲೆಗಳ ಕಸ, ಕಾಫಿ ಸಿಪ್ಪೆ, ರಂಬೆ ಕೊಂಬೆಗಳನ್ನು ಕತ್ತರಿಸಿದ ಅವಶೇಷಗಳನ್ನು ಮರುಬಳಕೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡ್ಬೋದು ಆಗಿದೆ. ಜೊತೆಗೆ ಇದ್ರ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನ ತೇವಾಂಶ ಹೆಚ್ಚು ಕಾಲ ಉಳಿಯುತ್ತೆ, ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳ ಚಟುವಟಿಕೆಗಳು ಹೆಚ್ಚಾಗುತ್ತೆ, ಪೋಷಕಾಂಶಗಳ ಮರುಬಳಕೆ ಆದಂಗೆ ಆಗುತ್ತೆ. ಇದನ್ನೆಲ್ಲ ಮಾಡಿಸ್ಬೋದು, ಅನುಸರಿಸ್ಬೋದು.
1: ಓಕೆ, ತುಂಬ ಸಂತೋಷ ಡಾಕ್ಟರ್ ರುದ್ರಗೌಡ ಅವರೇ. ಈಗ ತಮ್ಮ ಸಂಪರ್ಕ ಸಂಖ್ಯೆನ ಕೆಲವು ರೈತರು ಕೇಳ್ತಾ ಇದ್ದಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ.
0: ಖಂಡಿತವಾಗ್ಲೂ ಬೆಳಗಾರ ಬಾಂಧವರು ಹೆಚ್ಚಿನ ಪ್ರಶ್ನೆಗಳಿದ್ರೆ ನನ್ನ ದೂರವಾಣಿಗೆ ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9538304543. ಮತ್ತೊಮ್ಮೆ ಹೇಳ್ತೀನಿ, ನನ್ನ ದೂರವಾಣಿ ಸಂಖ್ಯೆ 9538304543.
1: ತುಂಬ ಸಂತೋಷ ಡಾಕ್ಟರ್ ರುದ್ರಗೌಡರೇ. ಪ್ರಸ್ತುತ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಸಮಯ ಮುಗಿತಾ ಇದೆ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕರೆ ಮಾಡಿದ ಎಲ್ಲ ರೈತ ಬಾಂಧವರಿಗೂ ಮತ್ತು ಕೇಳಿದ ಕಾರ್ಯಕ್ರಮ ಕೇಳಿದ ಎಲ್ಲರಿಗೂ ಡಾಕ್ಟರ್ ರುದ್ರಗೌಡ ಅವರಿಗೂ ಆಕಾಶವಾಣಿ ಪರವಾಗಿ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
2: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
3: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು ಈ ವಿಷಯವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದವರು ಅಪರ ಕೃಷಿ ನಿರ್ದೇಶಕರಾದ ಡಾ ರುದ್ರಗೌಡ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಗೌಡ, ಸಹಕಾರ ಸುಧಾರಾಣಿ ಟಿ ಹಾಗೂ ರಾಜಲಕ್ಷ್ಮಿ, ತಾಂತ್ರಿಕ ನೆರವು ಗ್ರೀಷ್ಮ ಆರ್ ಮುನಿರಾಜು ಹಾಗೂ ಜಿ ಮೋಹನ್ ರಾಜ್. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಇದೀಗ ಜನಪದ ಸಂಗೀತ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ.
1: ಕೋಟಿಗೊಬ್ಬ ಚರಣ ಕೆಳಕೆ ಆಭರಣ, ಕೋಟಿಗೊಬ್ಬ ಚರಣ ಚರಣಿಕೆ ಆಭರಣ, ಪದವ ತೊಳೆದು

ಬಸವೇಶ್ವರ ಗ್ರಾಮಕ್ಕೆ ಹೋಗೋಣ, ಬಸವೇಶ್ವರ ಪಾದವ ನೋಡೋಣ, ಬಸವೇಶ್ವರ ಪಾದಕ್ಕೆ ಹೋಗೋಣ.

ಸುಂಚನಗೇರಿಗೆ ಹೋಗೋಣ, ಸುಂಚನಗೇರಿಗೆ ಹೋಗೋಣ, ಮಳವನು ಪಾದವ ನೋಡೋಣ.

ಪದವ ತಳದು ಪೂಜೆಯ ಮಾಡಿ ವರವನು ಬೇಡೋಣ, ವರವನು ಬೇಡೋಣ. ಧರ್ಮ ಸ್ಥಳಕ್ಕೆ

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಜನಪದ ಸಂಗೀತದಲ್ಲಿ ಇದುವರೆಗೂ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಭಯೋತ್ಪಾದನೆ ಮುಕ್ತ ವಾತಾವರಣದಲ್ಲಿ ಮಾತ್ರ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರೆಸಲು ಸಾಧ್ಯ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪ್ರತಿಪಾದನೆ. ನವೀನ ಸುಸ್ಥಿರ ಶಿಕ್ಷಣ ವ್ಯವಸ್ಥೆ ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಭಾರತದ ರಕ್ಷಿತಾ ರಾಮರಾಜ್, ಅಶ್ಮಿತಾ ಚೆಲಿಹಾ ಲಗ್ಗೆ. ವಾರ್ತೆಗಳ ವಿವರ: ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ನ್ನು ಸಂಸತ್ತು ಅಂಗೀಕರಿಸಿದೆ. ಲೋಕಸಭೆ ಇಂದು ಈ ಮಸೂದೆಯನ್ನು ಅನುಮೋದಿಸಿದ್ದು, ರಾಜ್ಯಸಭೆ ಸೋಮವಾರ ಮಸೂದೆಯನ್ನು ಅಂಗೀಕರಿಸಿತ್ತು. ಲೋಕಸಭೆಯಲ್ಲಿ ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 12 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ಎಂಎಸ್ಎಂಇ ಸಚಿವ ಜಿತಿನ್ ರಾಮ್ ಮಾಂಝಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆ 2006ಕ್ಕೆ ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಮಂಡಿಸಿದರು. ಮಸೂದೆಯು ಪಾವತಿ ವಿಳಂಬವನ್ನು ಪರಿಹರಿಸುವ ಮತ್ತು ವಿವಾದ ಪರಿಹಾರವನ್ನು ಸರಳಗೊಳಿಸುವ ಗುರಿಯನ್ನು ಹೊಂದಿದೆ. ಮಸೂದೆಯ ಪ್ರಕಾರ ಪ್ರತಿಯೊಂದು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮವು ವ್ಯಾಪಾರ ಸ್ವೀಕಾರ ರಿಯಾಯಿತಿ ವ್ಯವಸ್ಥೆಯಲ್ಲಿ ಎಂಎಸ್ಎಂಇಗಳಿಂದ ಸರಕು ಅಥವಾ ಸೇವೆಗಳ ಖರೀದಿಗಾಗಿ ಎಲ್ಲಾ ಇನ್ವಾಯ್ಸ್ಗಳನ್ನು ಇತ್ಯರ್ಥಪಡಿಸಬೇಕು. ವಿವಾದದ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಿಫಲವಾದರೆ 30 ದಿನಗಳಲ್ಲಿ ಮಧ್ಯಸ್ಥಿಕೆಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳು ಪೂರ್ಣಗೊಂಡ ದಿನಾಂಕದಿಂದ 90 ದಿನಗಳಲ್ಲಿ ತೀರ್ಪು ನೀಡಬೇಕು. 6 ತಿಂಗಳಿಗಿಂತ ಹೆಚ್ಚು ಕಾಲ ಪ್ರಕರಣ ಬಾಕಿ ಇದ್ದರೆ ನೀಡಲಾದ ಮೊತ್ತದ ಕನಿಷ್ಠ 50% ಪೂರೈಕೆದಾರರಿಗೆ ಪಾವತಿಸಬೇಕು. ಮಸೂದೆ ಅಂಗೀಕರಿಸಿದ ನಂತರ ಪೀಠಾಸೀನ ಅಧಿಕಾರಿ ದಿಲೀಪ್ ಸೈಕಿ ಅವರು ಸದನ ನಡೆಸಲು ಪ್ರಯತ್ನಿಸಿದರು. ಸದನ ಕಾರ್ಯನಿರ್ವಹಿಸಲು ಅನುಮತಿಸುವಂತೆ ಪ್ರತಿಭಟನಾ ನಿರತ ಸದಸ್ಯರಿಗೆ ಮನವಿ ಮಾಡಿದರು. ಪದೇ ಪದೇ ಪೋಸ್ಟರ್ಗಳು ಮತ್ತು ಬ್ಯಾನರ್ಗಳನ್ನು ತಂದು ಕಲಾಪಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ, ಇದು ಸದನದ ಕಾರ್ಯನಿರ್ವಹಣೆಗೆ ಅಡ್ಡಿಯಾಗುತ್ತದೆ ಎಂದು ಹೇಳಿದರು. ಗದ್ದಲ ಮುಂದುವರೆದಂತೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಸದನವನ್ನು ಮುಂದೂಡಿದರು. ಇದಕ್ಕೂ ಮೊದಲು ಬೆಳಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಆಗಸ್ಟ್ 9ರಂದು ಕ್ವಿಟ್ ಇಂಡಿಯಾ ಚಳವಳಿಯ 84ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಭಯೋತ್ಪಾದನೆ, ಹಗೆತನ ಮತ್ತು ಹಿಂಸಾಚಾರ ಮುಕ್ತ ವಾತಾವರಣದಲ್ಲಿ ಮಾತ್ರ ಭಾರತ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರೆಯಲು ಸಾಧ್ಯ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆ ನೀತಿಯನ್ನು ಅನುಸರಿಸುತ್ತಿದೆ. ಭಾರತದ ವಿರುದ್ದ ಭಯೋತ್ಪಾದನೆಯನ್ನು ರಾಜ್ಯ ನೀತಿಯ ಸಾಧನವನ್ನಾಗಿ ಬಳಸುತ್ತಿದೆ ಎಂದು ದೂರಿದರು. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಅತ್ಯಂತ ಅನುಕೂಲಕರ ರಾಷ್ಟ್ರ ಸ್ಥಾನಮಾನವನ್ನು ಭಾರತ ಹಿಂತೆಗೆದುಕೊಂಡಿದೆ. ಪಾಕಿಸ್ತಾನದಿಂದ ಆಮದಾಗುವ ಅಥವಾ ರಫ್ತು ಮಾಡುವ ಎಲ್ಲ ಸರಕುಗಳ ಮೇಲಿನ ಕಸ್ಟಮ್ ಸುಂಕವನ್ನು 200%ಕ್ಕೆ ಹೆಚ್ಚಿಸಲಾಗಿದೆ ಎಂದು ಅವರು ತಿಳಿಸಿದರು. ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಭಾರತ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ, ಅಟ್ಟಾರಿ ಚೆಕ್ಪೋಸ್ಟ್ ಮುಚ್ಚಲಾಗಿದೆ, ವೀಸಾಗಳನ್ನು ನಿರ್ಬಂಧಿಸುವುದು ಸೇರಿದಂತೆ ಹಲವಾರು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಸಚಿವ ಎಸ್ ಜೈಶಂಕರ್ ಹೇಳಿದರು.

0: ಭಾರತೀಯ ರೈಲ್ವೆಯು ಪ್ರತಿ ವರ್ಷ ಸುಮಾರು 58 ಕೋಟಿ ಊಟಗಳನ್ನು ಪೂರೈಸುತ್ತಿದೆ. ಆಹಾರ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಸರಾಸರಿ ಶೇಕಡಾ 0.008% ಮಾತ್ರ ದೂರುಗಳು ದಾಖಲಾಗಿವೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಕಳೆದ 3 ವರ್ಷಗಳಲ್ಲಿ ಈ ನಿಟ್ಟನಲ್ಲಿ ಐಆರ್ಸಿಟಿಸಿಯ ಸೂಕ್ತ ದಂಡ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ತಿಳಿಸಿದರು. ಈ ಕ್ರಮಗಳಲ್ಲಿ 5 ಕೋಟಿ ರೂಪಾಯಿಗೂ ಹೆಚ್ಚು ದಂಡ ವಿಧಿಸುವುದು, ಶೋಕಾಸ್ ನೋಟಿಸ್ ನೀಡುವುದು, ಒಪ್ಪಂದಗಳನ್ನು ರದ್ದುಗೊಳಿಸುವುದು, ಆಹಾರ ಗುಣಮಟ್ಟ ಮತ್ತು ನೈರ್ಮಲ್ಯ ಉಲ್ಲಂಘನೆಗಾಗಿ ಪರವಾನಗಿದಾರರನ್ನು ವಜಾಗೊಳಿಸುವುದು ಸೇರಿದೆ ಎಂದು ಅವರು ತಿಳಿಸಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಇಂದು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಗದ್ದಲ ಉಂಟಾದ ಕಾರಣ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇಂದು ಬೆಳಗ್ಗೆ ಸದನ ಸೇರಿದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ವಿಟ್ ಇಂಡಿಯಾ ಚಳವಳಿಯ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಹುತಾತ್ಮರ ಗೌರವಾರ್ಥವಾಗಿ ಸದನದಲ್ಲಿ ಮೌನ ಆಚರಿಸಲಾಯಿತು. ನಂತರ ರಕ್ಷಣೆ, ಗೃಹ ವ್ಯವಹಾರಗಳು, ವಾಣಿಜ್ಯ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಯ ವರದಿಗಳನ್ನು ಸದನದಲ್ಲಿ ಮಂಡಿಸಲಾಯಿತು. ಬಳಿಕ ಪ್ರತಿಪಕ್ಷಗಳ ಗದ್ದಲದ ನಡುವೆ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆಯಲ್ಲಿ ಕಲಾಪ ನಡೆಸಿದರು. ಕೆಲವು ಸದಸ್ಯರು ತುರ್ತು ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಿದರು. ಆದಾಗ್ಯೂ ನಿರಂತರ ಘೋಷಣೆಗಳಿಂದಾಗಿ ಸಭಾಪತಿಯವರು ಸದನವನ್ನು ಮೊದಲು ಮಧ್ಯಾಹ್ನದವರೆಗೆ, ನಂತರ ಸೋಮವಾರದವರೆಗೆ ಮುಂದೂಡಿದರು. ವಿರೋಧ ಪಕ್ಷದ ಸದಸ್ಯರ ಅಡ್ಡಿಗಳ ನಡುವೆಯೂ ಸಂಸತ್ತಿನ ಎರಡೂ ಸದನಗಳು ಕಾರ್ಯನಿರ್ವಹಿಸುತ್ತಿವೆ ಮತ್ತು ಶಾಸಕಾಂಗ ವ್ಯವಹಾರಗಳು ನಡೆಯುತ್ತಿವೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲೋಕಸಭೆ ಮತ್ತು ಎಂಎಸ್ಎಂಇ ಮಸೂದೆಯನ್ನು ಅಂಗೀಕರಿಸಿದೆ. ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳ ಗದ್ದಲ ಮತ್ತು ಘೋಷಣೆ ಕೂಗುವಿಕೆಯಿಂದಾಗಿ ಎರಡೂ ಸದನಗಳಲ್ಲಿ ಚರ್ಚೆಗಳು ಸೀಮಿತವಾಗಿವೆ ಎಂದು ಹೇಳಿದರು. ವಿಶೇಷ ಅಧಿವೇಶನದ ಮೂಲಕ ಮಳೆಗಾಲದ ಅಧಿವೇಶನವನ್ನು ವಿಸ್ತರಿಸುವ ಯಾವುದೇ ಪ್ರಸ್ತಾಪವಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವೀನ ಮತ್ತು ಸುಸ್ಥಿರ ಶಿಕ್ಷಣ ವ್ಯವಸ್ಥೆಗಳನ್ನು ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಬಲವಾದ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಭುವನೇಶ್ವರದಲ್ಲಿಂದು ನಡೆದ 13ನೇ ಬ್ರಿಕ್ಸ್ ಶಿಕ್ಷಕರ ಸಚಿವರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಸಾಂಕ್ರಾಮಿಕ ರೋಗಗಳು, ಆರ್ಥಿಕ ಅನಿಶ್ಚಿತತೆಗಳು, ಹವಾಮಾನ ಬದಲಾವಣೆ ಮತ್ತು ತ್ವರಿತ ತಾಂತ್ರಿಕ ಪ್ರಗತಿಯಂತಹ ಜಾಗತಿಕ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಶಿಕ್ಷಣ ವ್ಯವಸ್ಥೆ ಸಜ್ಜುಗೊಳ್ಳಬೇಕು ಎಂದು ಹೇಳಿದರು. ಭವಿಷ್ಯದ ಪೀಳಿಗೆಗಳು ಉದಯೋನ್ಮುಖ ಜಾಗತಿಕ ಸವಾಲುಗಳನ್ನು ಎದುರಿಸಲು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಬ್ರಿಕ್ಸ್ ರಾಷ್ಟಗಳ ವೈವಿಧ್ಯತೆಯು ಅದರ ಶ್ರೇಷ್ಠ ಸಾಮರ್ಥ್ಯಗಳಲ್ಲಿ ಒಂದಾಗಿದೆ. ಶಿಕ್ಷಣದಲ್ಲಿ ಜ್ಞಾನ, ಉತ್ತಮ ಅಭ್ಯಾಸಗಳು ಮತ್ತು ನವೀನ ವಿಧಾನಗಳನ್ನು ವಿನಿಮಯ ಮಾಡಿಕೊಳ್ಳಲು ಅಪಾರ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿದರು. ಮೊದಲ ಜಾಗತಿಕ ದಕ್ಷಿಣ ಚಲನಚಿತ್ರೋತ್ಸವ ಮುಂದಿನ ವರ್ಷ ಭಾರತದಲ್ಲಿ ನಡೆಯಲಿದೆ. ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NFDC ಮತ್ತು ನ್ಯಾಷನಲ್ ಫಿಲ್ಮ್ ಆರ್ಕೈವ್ ಆಫ್ ಇಂಡಿಯಾ NFAI, ಬ್ರೆಜಿಲ್, ರಷ್ಯಾ, ವಿಯೆಟ್ನಾಂ ಸೇರಿದಂತೆ ಹಲವು ದೇಶಗಳೊಂದಿಗೆ ಪರಸ್ಪರ ಒಪ್ಪಂದ ಮತ್ತು ಮಾತುಕತೆಗಳನ್ನು ನಡೆಸಿ ಭಾರತದಲ್ಲಿ ಮೊದಲ ಜಾಗತಿಕ ಚಿತ್ರೋತ್ಸವ ನಡೆಸಲು ತೀರ್ಮಾನಿಸಲಾಗಿದೆ. ಪ್ರಸ್ತಾವಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕಕ್ಕೆ ವ್ಯಕ್ತವಾಗಿರುವ ಹಲವು ದೇಶಗಳ ಆಕ್ಷೇಪಣೆಗಳನ್ನು ಭಾರತ ತಳ್ಳಿಹಾಕಿದೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಪ್ರಸ್ತಾವಿತ ವಿದೇಶಿ ಕೊಡುಗೆ ವಿಧೇಯಕ ಭಾರತದ ಶಾಸನಾಂಗದ ತೀರ್ಮಾನಕ್ಕೆ ಸಂಬಂಧಪಟ್ಟಿದ್ದು ದೇಶದ ಆಂತರಿಕ ವಿಷಯವಾಗಿದೆ ಎಂದು ಹೇಳಿದರು. ವಿದೇಶಿ ಬಂಡವಾಳವನ್ನು ಅಮೆರಿಕ ಸೇರಿದಂತೆ ಹಲವಾರು ದೇಶಗಳು ನಿಯಂತ್ರಿಸುತ್ತಿವೆ ಎಂದು ಜೈಸ್ವಾಲ್ ತಿಳಿಸಿದರು. ಭಾರತದ ಶೆಟ್ಲರ್ಗಳಾದ ರಕ್ಷಿತಾ ರಾಮರಾಜ್ ಮತ್ತು ಅಶ್ಮಿತಾ ಚೆಲ್ಹಿಯಾ ಅಸ್ಸಾಂನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ತಲುಪಿದ್ದಾರೆ. ರಕ್ಷಿತಾ ಭಾರತದವರೇ ಆದ ತಾನ್ವಿ ಶರ್ಮಾ ವಿರುದ್ದ ಜಯಿಸಿದರೆ ಅಶ್ಮಿತಾ ಅಗ್ರ ಶ್ರೇಯಾಂಕದ ಹೀನಾ ಅಖೇಚಿಯವರಿಗೆ ಆಘಾತ ನೀಡಿ ಸೆಮಿಫೈನಲ್ಸ್ ಪ್ರವೇಶಿಸಿದರು. ರಕ್ಷಿತಾ ಮತ್ತು ಅಶ್ಮಿತಾ ನಾಳೆ ಸೆಮಿಫೈನಲ್ಸ್ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. ಕೇರಳಂನ ಉತ್ತರ ಭಾಗದ 4 ಜಿಲ್ಲೆಗಳಿಗೆ ಭಾರತೀಯ ಹವಾಮಾನ ಇಲಾಖೆಯು ರೆಡ್ ಅಲರ್ಟ್ ಘೋಷಿಸಿದ್ದು, ಕೋಯಿಕೋಡ್, ಕಣ್ಣೂರು, ವಯನಾಡ್ ಮತ್ತು ಕಾಸರಗೋಡಿನಲ್ಲಿ ಅತಿ ಹೆಚ್ಚು ಮಳೆಯಾಗಲಿದೆ ಎಂದು ಮುನ್ಸೂಚನೆ ನೀಡಿದೆ. ಇತರೆ 6 ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಯ

0: ಸೂಚ್ಯಂಕ ಸೆನ್ಸೆಕ್ಸ್ 456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,499 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 65 ಅಂಕಗಳ ಇಳಿಕೆ ಕಂಡು ದಿನದ ಅಂತ್ಯಕ್ಕೆ 24,571 ಅಂಕಗಳು ದಾಖಲಾಗಿವೆ. ಥೈಲ್ಯಾಂಡ್ನ ಬ್ಯಾಂಕಾಕ್ನ ವಾಯುವ್ಯದಲ್ಲಿರುವ ನೊಂಥಂಬುರಿ ಪ್ರಾಂತ್ಯದಲ್ಲಿ 14 ವರ್ಷದ ವಿದ್ಯಾರ್ಥಿಯೊಬ್ಬ ಗುಂಡು ಹಾರಿಸಿ 7 ಜನರನ್ನು ಹತ್ಯೆ ಮಾಡಿದ್ದಾನೆ. ಘಟನೆಯಲ್ಲಿ 23 ಜನರು ಗಾಯಗೊಂಡಿದ್ದು ಈ ಪೈಕಿ 10 ಜನರ ಸ್ಥಿತಿ ಗಂಭೀರವಾಗಿದೆ. ಸ್ಥಳೀಯ ಅಧಿಕಾರಿಗಳ ಪ್ರಕಾರ ಗುಂಡು ಹಾರಿಸಿದ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಡೆಬಿರೆನ್ಸ್ ನೊಂಥಂಬುರಿ ಪ್ರೌಢಶಾಲೆಯ 5 ಸಿಬ್ಬಂದಿಯನ್ನು ಕೊಂದಿದ್ದಾನೆ. ಇದಕ್ಕೂ ಮುನ್ನ ಆತ ಮನೆಯಲ್ಲಿ ತನ್ನ ಇಬ್ಬರು ಅಜ್ಜಿಯರನ್ನು ಹತ್ಯೆ ಮಾಡಿದ್ದಾನೆ. ಉಪರಾಷ್ಟಪತಿ ಸಿ ವಿ ರಾಧಾಕೃಷ್ಣನ್ ಅವರು ನಾಳೆಯಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಮೊದಲ ದಿನ ಅವರು ವಿಜಯಪುರಂನ ಸೆಲ್ಯುಲರ್ ಜೈಲು ರಾಷ್ಟೀಯ ಸ್ಮಾರಕಕ್ಕೆ ತೆರಳಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಭಯೋತ್ಪಾದನೆ ಮುಕ್ತ ವಾತಾವರಣದಲ್ಲಿ ಮಾತ್ರ ಪಾಕಿಸ್ತಾನದೊಂದಿಗಿನ ಸಂಬಂಧ ಮುಂದುವರಿಸಲು ಸಾಧ್ಯ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪ್ರತಿಪಾದನೆ. ನವೀನ ಸುಸ್ಥಿರ ಶಿಕ್ಷಣ ವ್ಯವಸ್ಥೆ ನಿರ್ಮಿಸಲು ಬ್ರಿಕ್ಸ್ ರಾಷ್ಟಗಳ ನಡುವೆ ಸಹಕಾರಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ಸ್ಗೆ ಭಾರತದ ರಕ್ಷಿತಾ ರಾಮರಾಜ್ ಅಶ್ಮಿತಾ ಚೆಲಿಹಾ ಲಗ್ಗೆ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು, ಇದೀಗ ಸಮಯ 7:45:14. ಸಿರಿಗಂಧ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in

0: ಕರ್ಣ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿದಿರಿ. ಗೀತೆಯನ್ನ ಬರೆದಿದ್ದವರು ಚೆಯ್ಯುದಯ ಶಂಕರ್, ಗೀತೆಗೆ ಸಂಗೀತ ಎಂ ರಂಗರಾವ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ

ಸಿರಿಗಂಧ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇದು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಇದೀಗ ಸಮಯವಾಗಲಿದೆ 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ 8:30 ಸಿರಿಗಂಧ ಕಾರ್ಯಕ್ರಮ ಮತ್ತೆ ಮುಂದುವರೆಯಲಿದೆ.

ಹಿಮಪಾತ ಚಿತ್ರದ ಗೀತೆಯನ್ನು ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹೂಮಳೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಇಳೆಯರಾಜಾರವರ ಸಂಗೀತವಿತ್ತು ಈ ಗೀತೆಗೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

ಯಾರೇ ನೀನು ಚಲುವೆ ಚಿತ್ರದ ಗೀತೆಯನ್ನ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ ಕೇಳಿದ್ರಿ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು.

0: 9. Good night.
1: ಆಕಾಶವಾಣಿ ಬೆಂಗಳೂರು ಭಾವಗೀತೆಗಳು. ಬಿಎಸ್ ಮೀರಾ ಅವರು ಹಾಡಿರುವ ಭಾವಗೀತೆಗಳು ಇದೀಗ. ಆರಂಭದಲ್ಲಿ ಕೇಳಿ ನೀನು ಮುಗಿಲು ನಾನು ನೆಲ, ಡಾಕ್ಟರ್ ಜಿಎಸ್ ಶಿವರುದ್ರಪ್ಪರವರ ವಿರಚಿತ ಈ ಗೀತೆ ನಿಮಗಾಗಿ.

ಮುಂದಿನ ಗೀತೆಯಾಗಿ ಕೇಳೋಣ. ಬಾಳದಾರಿ ಸಹನೆಯಲ್ಲಿ ಅನ್ನುವಂಥ ಒಂದು ಗೀತೆಯನ್ನು ಬಿ ಆರ್ ಲಕ್ಷ್ಮಣರಾವ್ ಅವರು ರಚಿಸಿರುವ ಈ ಗೀತೆ.

ಮುಂದಿನ ಭಾವಗೀತೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ರಚಿಸಿರುವ ಈ ಗೀತೆ ಯಾವ ಸೌಭಾಗ್ಯ

ಇದುವರೆಗೂ ಬಿಎಸ್ ಮೀರಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 9:30 ಆಗಲಿದೆ. ಇನ್ನು ಮುಂದೆ ಕರೆಂಟ್ ಅಫೈರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಹತ್ತು ಗಂಟೆಯಾಗಲಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಗಾಯಕಿ ಜೆಕೆ ಯೋಗ ಕೀರ್ತನ ಅವರಿಂದ ಪಕ್ಕವಾದ್ಯದಲ್ಲಿ ವಯಲಿನ್ ವೆಂಕಟೇಶ್ ಜೋಶಿಯಾರ್ ಹಾಗೂ ಮೃದಂಗ ವಿನೋದ್ ಶ್ಯಾಮ್ ಅವರಿಂದ

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಗಾಯಕಿ ಜೆಕೆ ಯೋಗ ಕೀರ್ತನ ಅವರಿಂದ ಗಾಯನ ಕಚೇರಿ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ವೆಂಕಟೇಶ್ ಜೋಶಿಯಾರ್ ಹಾಗೂ ಮೃದಂಗ ವಿನೋದ್ ಶ್ಯಾಮ್.

ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಸಾಹಿತ್ಯ ಚಿವುದಯಶಂಕರ್, ಸಂಗೀತ ಸಂಗೀತಂ ಶ್ರೀನಿವಾಸ್.

ಇದೀಗ ಕೇಳೋಣ ಅರಮನೆ ಚಿತ್ರದ ಗೀತೆಯನ್ನ. ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿ ಕವಿರಾಜ್ ಅವರು ಬರೆದ ಗೀತೆ, ಗುರುಕಿರಣ್ ಅವರ ಸಂಗೀತ.

ಗೀತಾ ಚಂದ್ರಿಕೆಯಲ್ಲಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಆರಾಧನಾ ಚಿತ್ರದ ಗೀತೆಯನ್ನ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ. ಆನಂದ್ ಬಕ್ಷಿ ಅವರ ಸಾಹಿತ್ಯ

ಅನುರಾಗ ಸಂಗಮ ಚಿತ್ರದ ಗೀತೆಯನ್ನು ರಮೇಶ್ ಚಂದ್ರರವರ ಧ್ವನಿಯಲ್ಲಿ ಕೇಳಿದ್ರಿ. ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು.

ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 11:44. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಮಾಣಿಕ್ ನೇಳ್ಗಿ ಅವರಿಂದ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 6:50 ರೈತರಿಗೆ ಸಲಹೆ, 7:15 ಆರತಿ ಆನಂದ್ ಅವರಿಂದ ಭಾವಗೀತೆಗಳು, 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ, ಭಾಗವಹಿಸುತ್ತಾರೆ ಡಾ ಎಂಎ ದಾಸರ್, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು, 8:35 ಚಿತ್ರಗೀತೆಗಳನ್ನು ಕೇಳುತ್ತೀರಿ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು ನಾಳೆ ಬೆಳಗ್ಗೆ 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನಹರೆ ಪಲ್, 11:00 ಸವಿನೆನಪು, 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ಸಾಹಿತಿ ಹಾಗೂ ಶಿಕ್ಷಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಶ್ರೀಮತಿ ಚಂಪಾ ಡಿಸಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚೈತ್ರ ಕೆ ವಿಜಯ್, ಸಂಕಲನ ಹಿರೇಕುಂದವಾಡಿ ದೀಪಾ ಎಂ, ಸಮಗ್ರ ನಿರ್ವಹಣೆ ಶಿವಪ್ರಕಾಶ್ ಡಿಆರ್. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆಯಾಗಿ. 12:35 ಆರೋಗ್ಯ ಸಂಚಿಕೆ, ಗರ್ಭಸ್ಥ ಶಿಶುವಿನ ಮೇಲೆ ಪ್ರಭಾವ ಬೀರುವ ಅಂಶಗಳ ಕುರಿತು ಆಯುರ್ವೇದ ತಜ್ಞೆ ಡಾ ಆಶಾ ಪಾರ್ವತಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಮಧ್ಯಾಹ್ನ 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾತನಾಡುತ್ತಾರೆ ಕೆಪಿ ಋಷಭೇಂದ್ರ ಸ್ವಾಮಿ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. ಮಧ್ಯಾಹ್ನ 2:40 ಹಕ್ಕಿಯ ಬಳಗ, ಕಲೆಯೊಂದಿಗೆ ಬೆಳೆಯುವ ಬಾಲ ಮನಸ್ಸು, ಸಂಗೀತ ಗಮಕ ಕಲಾವಿದೆ ಹೇಮಾ ಭಟ್ ಅವರ ಪರಿಚಯ, ಇವರೊಂದಿಗೆ ಆಶಾ. ಮಧ್ಯಾಹ್ನ 3:00 ಗುಲ್ಮೋಹರ್, ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 5:30 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ,

0: 6:50ಕ್ಕೆ ಕಿಸಾನ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಖುಷ್ಕಿ ಬೇಸಾಯ ಪರ್ಯಾಯ ಕ್ರಮಗಳು ಈ ಕುರಿತು ಡಾ ಲತಾ ಎಚ್ಎಸ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. 7:20ಕ್ಕೆ ಜನಪದ ಸಂಗೀತ, ಮಾಗಡಿ ತಾಲೂಕು ಯಲಗೇನಹಳ್ಳಿಯ ಉಮೇಶ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳು. 7:45ಕ್ಕೆ ಸಮಾಚಾರ ದರ್ಶನ. 8:00ಗೆ ಸಿರಿಗಂಧ ಕಾರ್ಯಕ್ರಮ. 8:15ಕ್ಕೆ ದಿಸ್ ವೀಕೆಂಡ್ ಪಾರ್ಲಿಮೆಂಟ್. 8:30ಕ್ಕೆ ಸಿರಿಗಂಧ ಮುಂದುವರೆಯಲಿದೆ. 9:15ಕ್ಕೆ ಮೃತ್ಯುಂಜಯ ದೊಡ್ಡವಾಡ್ ಅವರಿಂದ ಭಾವಗೀತೆಗಳು. 9:30ಕ್ಕೆ ಯುವವಾಣಿ ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಷ್ಮಿತಾ ಹುರಕಡ್ಲಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಮತಾ ಕೃಷ್ಣ. ರಾತ್ರಿ 10:00ಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮ, ಗಿರಿಮಲ್ಲಪ್ಪ ಭಜಂತ್ರಿ ಅವರಿಂದ ಶಹನಾಯಿ ವಾದನ ಕಾರ್ಯಕ್ರಮ, ಧಾರವಾಡ ಕೇಂದ್ರದ ಕೊಡುಗೆ. ಇವೆಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಇದೀಗ ಸಮಯವಾಗಲಿದೆ 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: Akashvani. The news read by Saira Mujtaba. The Micro, Small and Medium Enterprises Development Amendment Bill 2026 has been passed by the Parliament, with the Lok Sabha approving it today. Rajya Sabha had passed the bill on Monday. The bill aims to address payment delays and simplify dispute resolution. The legislation provides that every central public sector enterprise must settle all

0: ದಯವಿಟ್ಟು ಗಮನಿಸಿ. ಗೇಲ್ ಇಂಡಿಯಾ ಲಿಮಿಟೆಡ್ ಕೈಗಾರಿಕಾ ಇಂಧನ, ಸಿಎನ್ಜಿ ಮತ್ತು ದೇಸಿಯ ಅಡುಗೆ ಅನಿಲವನ್ನು ಪೂರೈಸಲು ಕರ್ನಾಟಕ ರಾಜ್ಯದ ಬೆಳಗಾವಿಯಿಂದ ಬೆಂಗಳೂರಿಗೆ ಅಂಡರ್ಗ್ರೌಂಡ್ ಗ್ಯಾಸ್ ಪೈಪ್ಲೈನ್ಗಳನ್ನು ಅಳವಡಿಸಲಾಗಿದೆ. ಪೈಪ್ಲೈನ್ಗಳ ಉದ್ದಕ್ಕೂ ಎಚ್ಚರಿಕೆ ಗುರುತುಗಳು ಹೈಲಿ ಇನ್ಫ್ಲೇಮಬಲ್ ಮತ್ತು ಪ್ರೆಷರೈಸ್ಡ್ ನ್ಯಾಚುರಲ್ ಗ್ಯಾಸ್ನ ಉಪಸ್ಥಿತವನ್ನು ಸೂಚಿಸುತ್ತದೆ. ಪೈಪ್ಲೈನ್ ಮಾರ್ಗದ ಬಳಿ ಅಗೆಯಬೇಡಿ. ಪೈಪ್ಲೈನ್ ಬಳಿ ಬೆಂಕಿ ಅಥವಾ ಅನಿಲ ಸೋರಿಕೆ ಅಥವಾ ಶಿಳ್ಳೆ ಶಬ್ದದ ಸಂದರ್ಭದಲ್ಲಿ ದಯವಿಟ್ಟು ತಕ್ಷಣ 151 ಕರೆ ಮಾಡಿ. ಜೀವ ಮತ್ತು ಆಸ್ತಿಯನ್ನು ಉಳಿಸಲು ನಮಗೆ ಸಹಾಯ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಗೇಲ್ನಿಂದ ನೀಡಲಾಗಿದೆ.
1: Attention please, Gail India Limited has laid underground gas pipelines from Belgaum to Bengaluru in Karnataka state to supply industrial fuel, CNG and domestic cooking gas. Warning markers along the pipeline indicate the presence of highly inflammable and pressurized natural gas. Do not excavate near pipeline route. In case of fire or gas leak or whistling sound near pipeline, please call 15101 immediately. Help us save life and property. Issued by Gale in Public Interest.
2: ಆಕಾಶವಾಣಿ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿ. ಪಂಡಿತ್ ಭೀಮಸೇನ್ ಜೋಶಿಯವರ ಗಾಯನ, ವಾದ್ಯ ಸಹಕಾರ, ತಬಲಾ ಸಾಥ್ ನೀಡುತ್ತಾರೆ ಶ್ರೀ ವಸಂತ ಆಚಾರ್ಕರ್. ಕೇಳಿ ಪಂಡಿತ್ ಭೀಮಸೇನ್ ಜೋಶಿಯವರ ಗಾನ ಮುದ್ರಿಕೆಯಲ್ಲಿ ಮೊದಲಿಗೆ ರಾಗ್ ಪುರಿಯ, ವಿಲಂಬಿತ್ ಏಕ್ತಾಲ್, ಧೃತ್ ತೀನ್ ತಾಲ್.

ಇದುವರೆಗೆ ಪಂಡಿತ್ ಭೀಮಸೇನ್ ಜೋಶಿಯವರ ಗಾನಮುದ್ರಿಕೆಯಲ್ಲಿ ರಾಗ್ ಪೂರಿಯಾ ಕೇಳಿದ್ರಿ. ಈಗ ಕೇಳಿ ರಾಗ್ ತಿಲಕ್ ಕಾಮೋದ್, ಧೃತ್ ಜಪ್ತಾಲ್, ಧೃತ್ ಏಕ್ತಾಲ್.

ಇದುವರೆಗೆ ಪಂಡಿತ್ ಭೀಮಸೇನ್ ಜೋಶಿಯವರ ಗಾನಮುದ್ರಿಕೆಯಲ್ಲಿ ರಾಗ್ ತಿಲಕ್ ಕಾಮೋದ್ ಕೇಳಿದ್ರಿ. ವಾದ್ಯ ಸಹಕಾರ ತಬ್ಲಾ ಸಾಥ್ ನೀಡಿದವರು ಶ್ರೀ ವಸಂತ್ ಆಚಾರ್ಕರ್. ಈಗ ಕೇಳಿ ಭಕ್ತಿಗೀತೆಗಳು. ಆರಂಭದಲ್ಲಿ ಕೇಳಿ ಕೆಶಿ ರಾಜ್ ಅವರ ವಚನ, ಹಾಡಿದ್ದಾರೆ ಛಾಯಾ ಭರತ್ನೋರ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಕ್ತಿಗೀತೆಗಳನ್ನು ಕೇಳಿದ್ರೆ. ನೆರವು ವೀಣಾ ಎಸ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಹಿಳಾ ರಂಗ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಬಿಆರ್ ನಾಗರತ್ನ ಅವರಿಂದ ಸಣ್ಣ ಕಥೆ ಗುಪ್ತಗಾಮಿನಿ, ಇದಾದ ಬಳಿಕ ಸೌಗಂಧಿಕಾ ವಿ ಜಾಯ್ಸ್ ಅವರಿಂದ ಸ್ವರಚಿತ ಕವನ ವಾಚನ. ಮೊದಲಿಗೆ ಕೇಳೋಣ ಗುಪ್ತಗಾಮಿನಿ ಸಣ್ಣ ಕಥೆ ಶ್ರೀಮತಿ ಬಿಆರ್ ನಾಗರತ್ನ ಅವರಿಂದ.
1: ತಾಯಿಯ ಅಂತಿಮ ಸಂಸ್ಕಾರಕ್ಕೆಂದು ತಮ್ಮ ತಮ್ಮ ಸಂಸಾರಗಳೊಂದಿಗೆ ತುಮಕೂರಿಗೆ ಬಂದಿದ್ದರು ಸದಾಶಿವರಾಯರ ಮಕ್ಕಳಾದ ನೀತು ಮತ್ತು ನಿರಂಜನ. ಎಲ್ಲ ಕಾರ್ಯಗಳು ಪೂರ್ಣವಾದ ಮೇಲೆ ಹೊರಟು ನಿಂತವರನ್ನ, ಮಕ್ಕಳೇ ಈಗಲೇ ಹೊರಟು ಬಿಟ್ರಾ, ನನಗೋಸ್ಕರ ಮತ್ತೆರಡು ದಿನ ಇದ್ದು ಹೋಗಲು ಸಾಧ್ಯವಿಲ್ಲವೇ ಎಂದು ಕೇಳಿದರು ರಾಯರು. ಅದನ್ನು ಕೇಳಿಸಿಕೊಂಡ ನೀತುವಿನ ಗಂಡ ಶಶಿ ಹಾಗೂ ನಿರಂಜನನ ಹೆಂಡ

ಹೆಂಡತಿ ಸುಮಾ, ನಿಮ್ಮ ತಂದೆ ಮಕ್ಕಳ ಜೊತೆ ಏನೋ ಪ್ರೈವೇಟ್ ಆಗಿ ಮಾತಾಡಬೇಕೆಂದು ಕಾಣಿಸುತ್ತೆ. ನಾವೆಲ್ಲ ಇದ್ರೆ ಅವರಿಗೆ ಸಂಕೋಚ ಆಗಬಹುದು. ಒಂದು ಕೆಲಸ ಮಾಡೋಣ, ನಾವಿಬ್ರು ಮಕ್ಕಳನ್ನು ಕರೆದುಕೊಂಡು ಊರಿಗೆ ಹೋಗ್ತೇವೆ, ನೀವಿಬ್ರು ನಂತರ ನಿಧಾನವಾಗಿ ಬನ್ನಿ ಎಂಬ ತೀರ್ಮಾನಕ್ಕೆ ಬಂದರು. ಮಕ್ಕಳು ಇದಕ್ಕೆ ಸಮ್ಮತಿಸಿದರು. ಹೀಗಾಗಿ ಅಣ್ಣ ತಂಗಿಯರನ್ನು ಬಿಟ್ಟು ಉಳಿದವರೆಲ್ಲ ಮೈಸೂರಿಗೆ ಹೊರಟು ಹೋದರು. ಅವರನ್ನು ಕಳಿಸಿಕೊಟ್ಟ ನೀತು, ನಿರಂಜನರು ರಾಯರ ಜೊತೆ ಮನೆಯಲ್ಲಿ ಉಳಿದರು. ಒಂದೆರಡು ದಿನ ಎಂದವರು ಒಂದು ವಾರವಾಯಿತು. ಅಪ್ಪ ತಮ್ಮ ಮಕ್ಕಳೊಡನೆ ಯಾವ ವಿಶೇಷ ಮಾತುಕತೆಯನ್ನೂ ಆಡಲಿಲ್ಲ. ಅಣ್ಣ ತಂಗಿಯರಿಗೆ ಈ ಬಗ್ಗೆ ಚಿಂತಿತರಾದರು. ನಿರಂಜನನು, ನೀತು ಹೀಗೆ ಎಷ್ಟು ದಿನ ಅಂತ ಇರೋಣ? ಅಮ್ಮ ತೀರಿಕೊಂಡ ಸುದ್ದಿ ತಿಳಿದ ತಕ್ಷಣ ಬಿಟ್ಟ ಕೆಲಸ ಬಿಟ್ಟಂತೆ ಬಂದಿದ್ದೇನೆ. ಮ್ಯಾನೇಜರ್ ಎಲ್ಲ ನೋಡ್ಕೊಳ್ತಾರೆ ನಿಜ, ಆದರೂ ಮನೆ ಕಡೆ ಸುಮಳಿಗೆ ಕಾಲೇಜಿನ ಕೆಲಸವೇ ಸಾಕಷ್ಟಿರುತ್ತೆ. ಮಕ್ಕಳಿಬ್ಬರು ಆ ಪರೀಕ್ಷೆ ಈ ಪರೀಕ್ಷೆ ಅಂತ ಗಡಿಬಿಡಿಯಲ್ಲೇ ಇರ್ತಾರೆ. ನಾನೇನೋ ನಾಳೆ ಊರಿಗೆ ಹೊರಟ್ಬಿಡ್ತೀನಿ, ನೀನು ಎಂದ. ಹ್ಞೂ, ನೀನು ಹೇಳೋದು ನಿಜ, ನನ್ನ ಸಮಸ್ಯೆಯು ನಿನ್ನದ್ರ ಹಾಗೆ, ಇನ್ನೂ ಸ್ವಲ್ಪ ಹೆಚ್ಚೆ ಹೇಳಬಹುದು. ನಿನ್ನ ಭಾವನವರು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ, ಹೊತ್ತು ಗೊತ್ತಿನ ಪರಿವೇ ಇಲ್ಲ. ಸ್ವಂತ ಉದ್ಯಮ ನಡೆಸುತ್ತಿರುವ ನಾನು ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಕಷ್ಟವೇ. ಅಲ್ಲದೆ ಗೀತಾಳಿಗೆ ಫೈನಲ್ ಪರೀಕ್ಷೆ ಹತ್ರ ಬರ್ತಿದೆ. ನೆನ್ನೆ ಫೋನ್ ಮಾಡಿದಾಗಲೇ ಅವಳು ಕುಣಗಾಡ್ತಿದ್ಲು, ನಾನು ನಾಳೆ ಹೊಟ್ಬಿಡ್ತೇನೆ ಅಣ್ಣ ಎಂದಳು. ನೀತು, ನೀನು ಗಮನಿಸಿದೆಯೇನೆ, ಅಪ್ಪ ಬಹಳ ನಿರಾಳವಾದಂತೆ ಕಾಣಿಸುತ್ತಿದ್ದಾರೆ ಎಂದ ನಿರಂಜನ. ಹೌದಣ್ಣ, ನಾನು ನೋಡ್ತಿದ್ದೇನೆ. ಅಮ್ಮ ಯಾವಾಗ್ಲೂ ನೋಡಿದ್ರೂ ಸಿಡ್ಕಾಡ್ತಾ ಇದ್ದಿದ್ಲು. ಪಾಪದ ಪ್ರಾಣಿ ಅಪ್ಪ, ಎಂದಿಗೂ ಅಮ್ಮನ ಎದುರು ವಾದಿಸಿದ್ದಾಗ್ಲಿ ದರ್ಪದ ಮಾತುಗಳನ್ನಾಡಿದ್ದಾಗ್ಲಿ ನೋಡೇ ಇಲ್ಲ. ಹೀಗಾಗಿ ನಮ್ಮಿಬ್ಬರಿಗೂ ಒಂದು ರೀತಿಯಲ್ಲಿ ಅಮ್ಮನಿಗಿಂತ ಅಪ್ಪನ ಒಡನಾಟವೇ ಹೆಚ್ಚಾಗಿತ್ತೆಂದ್ರೆ ತಪ್ಪಾಗಲಾರದು. ಅಮ್ಮ ಹಾಗೇಕೆ ಮಾಡುತ್ತಿದ್ದರೋ ನಾಕಾಣೆ. ಅವರು ನಗುನಗುತ್ತಾ ಇದ್ದಿದ್ದು ನೆನಪಿಗೇ ಬರುತ್ತಿಲ್ಲ. ಒಂದು ವಿಷಯದಲ್ಲಿ ಮಾತ್ರ ನಮ್ಮ ಅಮ್ಮನನ್ನ ಹೊಗಳೇಬೇಕು ಅಣ್ಣ. ಅದೆಂದರೆ ನಮ್ಮಿಬ್ಬರ ಬೇಕು ಬೇಡಗಳನ್ನ ತಿಳಿದುಕೊಂಡು ಸಮರ್ಪಕವಾಗಿ ಪೂರೈಸ್ತಿದ್ರು. ಹೊರಗಡೆ ಕೆಲಸಕ್ಕೆ ಹೋಗುತ್ತಿದ್ರು, ಯಾವುದಕ್ಕೂ ಉದಾಸೀನ ಮಾಡ್ತಿರ್ಲಿಲ್ಲ. ಆದರೆ ಅಪ್ಪ ಮನೆಗೆ ಕರೆದುಕೊಂಡು ಬಂದ ಮಂದಿಯ ಮುಂದೆ ಮುಜುಗರವಾಗುವಷ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ರು. ನಿವೃತ್ತರಾದ ನಂತರ ನಾವಿಬ್ಬರೂ ಅವರನ್ನ ನಮ್ಮ ಮನೆಗಳಲ್ಲಿ ಓಡಾಡಿಕೊಂಡು ಇದ್ದು ಬಿಡಿ ಎಂದು ಕರೆದರೂ ಬರಲೇ ಇಲ್ಲ. ನಾನೆಲ್ಲಿಗೂ ಬರೋದಿಲ್ಲ, ನಿಮ್ಮ ಅಪ್ಪ ಬಂದ್ರೆ ಕರೆದುಕೊಂಡು ಹೋಗಿ, ನನ್ನದೇನೋ ಅಬ್ಜೆಕ್ಷನ್ ಇಲ್ಲ ಎಂದು ಖಡಾಖಂಡಿತವಾಗಿ ಹೇಳ್ಬಿಟ್ರು. ಪಾಪ, ಅಪ್ಪ ಅಮ್ಮನನ್ನು ಒಂಟಿಯಾಗಿ ಬಿಟ್ಟು ಬರಲಾರದೆ ಇಲ್ಲೇ ಇದ್ದು ಬಿಟ್ರು. ಹೋಗ್ಲಿ ಬಿಡು ನೀತು, ಈಗ ಅಪ್ಪನನ್ನು ಒಬ್ಬರೇ ಇದ್ದು ಇಲ್ಲಿ ಏನ್ ಮಾಡ್ತೀರಿ? ಮಗನ ಮನೆ ಮಗಳ ಮನೆ ಓಡಾಡಿಕೊಂಡಿರಿ ಅಂತ ಕೇಳೋಣ. ಬೇಸರವಾದ್ರೆ ಇಲ್ಲಿಗೂ ಕೆಲ ಕಾಲ ಬಂದಿರಲಿ, ಏನಂತೆ? ಅದೆಲ್ಲ ಸರಿ, ಅಪ್ಪ ಈಗೆಲ್ಲಿ ಹೋಗಿದ್ದಾರೆ? ಒಂದು ವಾರದಿಂದ ಸರಾಬರ ಅಂತ ಓಡಾಡ್ತಲೇ ಇದ್ದಾರೆ, ನಿನಗೇನಾದರೂ ಗೊತ್ತಾ ಎಂದು ತಂಗಿಯನ್ನು ಕೇಳಿದ ನಿರಂಜನ. ನನಗೆ ಏನೂ ಗೊತ್ತಿಲ್ಲಪ್ಪ, ಏನಾದ್ರೂ ಆಗಲಿ ಇವತ್ತು ಅವರು ಮನೆಗೆ ಬಂದ ಮೇಲೆ ನಾವು ಊರಿಗೆ ಹೊರಡುವ ಸಂಗತಿಯನ್ನು ಹೇಳ್ಬಿಡೋಣ ಎನ್ನುತ್ತಿದ್ದಂತೆ ರಾಯರ ಆಗಮನವಾಯಿತು. ಮಾತುಕತೆಯಲ್ಲಿ ಮಗ್ನರಾಗಿದ್ದ ಅಣ್ಣ ತಂಗಿಯರು ಬೆಚ್ಚಿ ಹೊರಗೆ ಬಂದರು. ಅಪ್ಪ ಮಕ್ಕಳೇ, ಇಷ್ಟು ದೊಡ್ಡವರಾಗಿ ನಿಮ್ ನಿಮ್ ಸಂಸಾರ ಜವಾಬ್ದಾರಿಗಳನ್ನು ಹೊತ್ತರೂ ಹೀಗೆ ಮುಂದಿನ ಬಾಗಿಲು ಹಾರ್ ಹೊಡೆದುಕೊಂಡು ಬೇಜವಾಬ್ದಾರಿ ಒಳಗೆ ಕೂತಿದ್ರಲ್ರೋ ಎನ್ನುತ್ತಾ ಸೋಫಾದ ಮೇಲೆ ಉಸ್ಸೆಂದು ಕುಳಿತರು. ಒಂದು ಲೋಟ ಕುಡಿಯಲು ನೀರು ತಂದುಕೊಡಮ್ಮ ಎಂದು ಕೇಳಿದರು. ತಂದೆಗೆ ನೀರು ತಂದುಕೊಟ್ಟ ನೀತು ರಾಯರ ಎದುರಿಗಿನ ಕುರ್ಚಿಯಲ್ಲಿ ಕುಳಿತಳು. ಅದೇ ವೇಳೆಗೆ ನಿರಂಜನನು ಮತ್ತೊಂದು ಕುರ್ಚಿಯಲ್ಲಿ ತಂದೆಗೆ ಎದುರಾಗಿ ಕುಳಿತ. ಅದನ್ನು ಕಂಡು ಅವರಿಬ್ಬರೂ ಏನೋ ಮಾತನಾಡಲು ಬಯಸುತ್ತಿದ್ದಾರೆ ಎಂದು ಊಹಿಸಿ, ಏನಪ್ಪ ಏನು ಮಾತನಾಡಲು ಬಂದಿರಿ ಎಂದು ಪ್ರಶ್ನಿಸಿದರು. ಹ್ಞೂ ಅಪ್ಪ, ನಾವು ಬಂದು 15 ದಿನಗಳ ಮೇಲಾಯಿತು, ನಾಳೆ ಊರಿಗೆ ಹಿಂದಿರುಗೋಣ ಎಂದುಕೊಂಡಿದ್ದೇವೆ. ಇಲ್ಲಿ ಮತ್ತೇನಾದರೂ ಕೆಲಸಗಳಿದ್ದರೆ ಮುಗಿಸಿಕೊಂಡು ನಮಗೆ ಫೋನ್ ಮಾಡಿ, ನಾವೇ ಬಂದು ನಿಮ್ಮನ್ನು ಮೈಸೂರಿಗೆ ಕರೆದುಕೊಂಡು ಹೋಗ್ತೇವೆ. ಸ್ಥಳ ಬದಲಾವಣೆ ಆದಂಗೆ ಆಗುತ್ತೆ, ನಿಮಗೂ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಎಂದ ನಿರಂಜನ. ಆ ಮಾತಿಗೆ ನೀತುವು ದುನಿಗೂಡಿಸಿದಳು. ಮಕ್ಕಳ ಮಾತಿಗೆ ರಾಯರು ದೀರ್ಘವಾಗಿ ಉಸಿರೆಳೆದುಕೊಂಡು, ನನಗೇನೂ ಬೇಸರವಿಲ್ಲ, ನಿಮ್ಮಮ್ಮ ಇದ್ದಾಗಲೂ ನಾನು ಹೆಚ್ಚು ಕಡಿಮೆ ಒಂಟಿಯಾಗಿಯೇ ಇದ್ದೆ, ಅದೇ ಅಭ್ಯಾಸ ಆಗಿಬಿಟ್ಟಿರುವುದರಿಂದ ಏನೂ ಬದಲಾವಣೆ ಇಲ್ಲ. ಹಾಗೆ ನಿಮ್ಮಲ್ಲಿಗೆ ಬರಬೇಕೆನಿಸಿದ್ರೆ ನಾನೇ ಬರ್ತೇನೆ, ನೀವು ಬಂದು ಕರೆದುಕೊಂಡು ಹೋಗಬೇಕಾದ ಪ್ರಮೇಯವಿಲ್ಲ, ನೀವು ನಾಳೆ ಹೊರಡಬಹುದು. ಹಾಂ, ಒಂದು ನಿಮಿಷ,

ಬಂದೆ ಎನ್ನುತ್ತಾ ತಮ್ಮ ರೂಮಿನೊಳಗೆ ಹೋದರು. 10 ನಿಮಿಷದಲ್ಲೇ ಹಿಂತಿರುಗಿ ಬಂದು, ಮಕ್ಕಳೇ ತಗೊಳ್ಳಿ ಈ ಬೀಗದ ಕೈ, ನಿಮ್ಮ ಅಮ್ಮನ ರೂಮಿನದ್ದು. ಇಲ್ಲಿ ನೋಡಿ, ಇದು ಕಪಾಟಿನ ಸೀಕ್ರೆಟ್ ಲಾಕ್. ಇದರಲ್ಲಿ ಆಕೆಗೆ ಸೇರಿದ ಒಡವೆಗಳೆಲ್ಲವೂ ಇವೆ. ಪಕ್ಕದ ವಾರ್ಡ್ರೋಬ್ನಲ್ಲಿ ಆಕೆಯ ಬಟ್ಟೆ ಬರೆ ಎಲ್ಲವೂ ಇದೆ. ನೀವಿಬ್ಬರೂ ಹೇಗೆ ಬೇಕೋ ಹಾಗೆ ಹಂಚಿಕೊಳ್ಳಿ ಎಂದರು. ಅಲ್ಲಪ್ಪ, ನೀವೇ ಅವುಗಳನ್ನು ನೋಡಿಕೊಟ್ರೆ ಒಳ್ಳೇದಲ್ವಾ ಎಂದದ್ದಕ್ಕೆ, ಹಾಗೆ ಕೊಡುವುದು ನನಗಿಷ್ಟವಿಲ್ಲ. ನಾನು ಯಾವತ್ತೂ ಅವಳ ಸ್ವಂತಿಕೆಯಲ್ಲಿ ತಲೆ ಹಾಕಿದವನು ಅಲ್ಲ. ಈಗ್ಯಾಕೆ? ಅವುಗಳ ಮೇಲಿನ ಹಕ್ಕು ಅವಳದಾಗಿತ್ತು, ಈಗ ನಿಮ್ಮದೇ. ತೀರಾ ಬೇಡವೆನಿಸಿದ ಬಟ್ಟೆ ಬರೆಗಳನ್ನು ಕೆಲಸದವರಿಗೆ ಕೊಟ್ಬಿಡಿ ಎಂದು ಹೆಚ್ಚು ಚರ್ಚೆಗೆ ಅವಕಾಶವೇದೆ, ನಾನು ಸ್ವಲ್ಪ ಹೊತ್ತು ಮಲಗುತ್ತೇನೆ ಎಂದು ತಮ್ಮ ರೂಮಿಗೆ ಹೊಕ್ಕರು. ಬಾಣ್ಣ, ನಮ್ಮಮ್ಮ ತಾನಿಟ್ಟ ವಸ್ತುಗಳೇನಾದರೂ ಸ್ಥಳಾಂತರವಾದರೆ ತಾರು ಮೂರಾಗುವಂತೆ ಕೂಗಾಡ್ತಿದ್ಲು. ಇದೆಲ್ಲ ನಮಗೂ ಗೊತ್ತಿರುವಂಥದ್ದೇ. ಇನ್ನವರ ಖಾಸಾಗಿ ಈತನ ಕೈ ಹಾಕುವ ಧೈರ್ಯ ಯಾರಿಗಿತ್ತು? ಅಪ್ಪನೂ ಈ ವಿಷಯದಲ್ಲಿ ತಟಸ್ಥರಾಗಿದ್ರು ಅಂತ ಕಾಣುತ್ತೆ ಎಂದು ಪಿಸುಧ್ವನಿಯಲ್ಲಿ ಹೇಳುತ್ತಾ ಅಮ್ಮನ ರೂಮಿನ ಬೀಗ ತೆಗೆದು ಒಳಹೊಕ್ಕರು. ನೀತು, ಅಮ್ಮನ ಕಾರ್ಯಗಳು ನಡೆಯುತ್ತಿರುವಾಗ ಈ ಕೋಣೆಯನ್ನು ಸ್ವಚ್ಛ ಮಾಡಿಸಿ ಬೀಗ ಹಾಕಿಸಿದ ಅಪ್ಪ ಇವತ್ತು ಇದನ್ನು ತೆಗೆಯಲು ಹೇಳಿದ್ದಲ್ವೇ ಎಂದ ನಿರಂಜನ. ಹೌದು, ಸರಿಯಾಗಿ ಹೇಳಿದೆ. ಮನೆಗೆ ನೆಂಟರಿಷ್ಟು ಬಂದಿದ್ರು, ಅವರಿಗೆ ಮಲಗಲು ವ್ಯವಸ್ಥೆಯನ್ನು ಟೆರೇಸಿನ ಮೇಲೆ ಶಾಮಿಯಾನ ಹಾಕಿ ಮಾಡಿಸಿದರು ಅಪ್ಪ. ಆದರೆ ಅಮ್ಮನ ರೂಮನ್ನು ತೆಗೆದಿರಲಿಲ್ಲ. ಅದನ್ನು ಗಮನಿಸಿದವರು ಏನೋ ಸೆಂಟಿಮೆಂಟ್ ಇರಬೇಕು, ಅಥವಾ ಅದೇ ರೂಮ್ನಲ್ಲಿ ಪ್ರಾಣ ಹೋಗಿತ್ತಲ್ವಾ, ಯಾರಾದರೂ ಹೆದರಿಕೊಳ್ಳಬಹುದು ಎಂದು ಊಹಿಸಿಕೊಂಡರೆ ಹೊರತು ಯಾರು ಏಕೆಂದು ಪ್ರಶ್ನಿಸಲಿಲ್ಲ. ಹ್ಞೂ, ಏನೋ ಆಯಿತು ಬಿಡಣ್ಣ, ಈ ಕಿಟಕಿಗಳನ್ನು ತೆಗೆಯುತ್ತೇನೆ. ಹೊರಗಿನ ಗಾಳಿ ಚೆನ್ನಾಗಿ ಬರಲಿ, ಸ್ವಲ್ಪ ಆ ಲೈಟಿನ ಸ್ವಿಚ್ ಹಾಕು ಎಂದಳು. ಇಬ್ಬರು ಆ ರೂಮನ್ನು ನೋಡೇ ಇಲ್ಲವೇನೋ ಎಂಬಷ್ಟು ಕುತೂಹಲದಿಂದ ಅವಲೋಕಿಸಿದರು. ಕಿಟಕಿಯ ಪಕ್ಕದಲ್ಲೇ ಡಬಲ್ ಕಾಟ್, ಅದಕ್ಕೆ ಹೊಂದಿಕೊಂಡಂತೆ ಒಂದು ಸಣ್ಣ ಟೇಬಲ್, ಅದರ ಮೇಲೆ ಒಂದು ಟೈಪಿಂಗ್ ಮಿಷಿನ್, ಪಕ್ಕದಲ್ಲೇ ಒಂದು ಪ್ಯಾಡ್ ಮತ್ತು ಪೆನ್ ಸ್ಟ್ಯಾಂಡ್, ಮುಂದೆ ಒಂದು ರೊಟೇಟಿಂಗ್ ಚೇರ್, ಒಂದು ಗೋಡೆಯುದ್ದಕ್ಕೂ ವಾರ್ಡ್ರೋಬ್. ನೀತು, ಅಮ್ಮ ಇದ್ದುದರಲ್ಲಿಯೇ ಸ್ವಲ್ಪ ಮಾಡರ್ನ್ ಆಗಿದ್ರು, ಆದರೂ ಈ ಓಬಿರಾಯನ ಕಾಲದ ಟೈಪ್ರೈಟರ್ ಮಾತ್ರ ಬಿಸಾಕಿಲ್ಲವಲ್ಲ ಎಂದ. ಹ್ಞೂ ಅಣ್ಣ, ಇದರ ಬಗ್ಗೆ ಕೇಳಿದಾಗಲೆಲ್ಲ ಇದು ನನ್ನ ಬಾಳಿನ ಅವಿಭಾಜ್ಯ ಅಂಗ, ಅದರ ಬಟನ್ಗಳು ಎಷ್ಟು ಬೇಕಾದರೂ ಕುಟಿಸ್ಕೊಳ್ತವೆ ಎಂದು ಮಾರ್ಮಿಕವಾಗಿ ಉತ್ತರ ಕೊಡುತ್ತಿದ್ರು. ನಾನಿರುವವರೆಗೂ ಇದನ್ನು ನನ್ನ ಬಳಿಯಲ್ಲಿ ಇಟ್ಕೊಳ್ತೇನೆ, ಆಮೇಲೆ ಇದ್ದವರ ಇಷ್ಟ ಎಂದಿದ್ದರು. ಏನೋಪ್ಪ, ಅವರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಲಾಗಲೇ ಇಲ್ಲ. ವಾಸ್ತವ ಬದುಕನ್ನು ತೀವ್ರವಾಗಿ ಒಪ್ಪಿಕೊಳ್ಳಲೂ ಇಲ್ಲ, ತೀರ ದೂರ ತಳ್ಳಲೂ ಇಲ್ಲ. ತಾವರೆ ಎಲೆಯ ಮೇಲಿನ ಮಂಜಿನ ಹನಿಯಂತಿದ್ದು ಹೋಗೇ ಬಿಟ್ಟರು ಎಂದೆನ್ನುತ್ತಾ ವಾರ್ಡ್ರೋಬಿನ ಬೀಗ ತೆರೆದಳು ನೀತು. ಅದರಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿದ್ದ ಸೀರೆಗಳು, ಕಾಟನ್, ಸಿಂಥೆಟಿಕ್, ರೇಷ್ಮೆ, ಬೇರೆ ಬೇರೆಯಾಗಿ ಪ್ರತಿಯೊಂದರ ಕೆಳಗೂ ಅದಕ್ಕೆ ಒಪ್ಪುವ ಬ್ಲೌಸ್ಗಳು, ಕೆಳಗಿನ ಸಾಲಿನಲ್ಲಿ ಸ್ವೆಟರ್, ಶಾಲುಗಳು, ಕರವಸ್ತ್ರಗಳು ಯಾವುವೂ ಅಸ್ತವ್ಯಸ್ತವಾಗಿರಲಿಲ್ಲ. ಅಬ್ಬಬ್ಬಾ, ಅಮ್ಮ ಇಷ್ಟೊಂದು ಸೀರೆಗಳನ್ನ ಇಟ್ಕೊಂಡಿದ್ರಾ, ಐ ಕಾಂಟ್ ಬಿಲೀವ್ ಇಟ್ ಎಂದ ನೀತು. ಅಣ್ಣ, ಸುಮಾ ಅತ್ತಿಗೆಗೆ ಯಾವುವು ಬೇಕೆಂಬುದನ್ನು ನೀನೇ ಆರಿಸ್ಕೋ, ಹೇಗಿದ್ದರೂ ಅವರ ಬಟ್ಟೆಗಳ ಆಯ್ಕೆ ನೀನೇ ಮಾಡುವುದಲ್ವಾ. ನಾನು ವೆರಿ ಅಕೇಷನಲಿ ಸೀರೆಗಳನ್ನು ಉಡುವುದು. ಇನ್ನು ನನ್ನ ಮಗಳು ಈ ಟೈಪಿನ ಸೀರೆಗಳನ್ನು ಉಡುವ ಚಾನ್ಸೇ ಇಲ್ಲ ಎಂದಳು. ಅದು ಸರಿ ಎಂದು ಇಬ್ಬರೂ ಸೇರಿ ಪ್ರತಿಯೊಂದನ್ನು ಬಿಡಿಸಿ ಮುಟ್ಟಿ ನೋಡಿ ಪರವಾಗಿಲ್ಲ ಎನಿಸಿದವನ್ನೆಲ್ಲ ಆಯ್ಕೆ ಮಾಡಿ ಹಂಚಿಕೊಂಡರು. ಮಿಕ್ಕವುಗಳಲ್ಲಿ ಕೆಲವನ್ನ ಕೆಲಸದವರಿಗೆ ಕೊಟ್ಟು ಉಳಿದವುಗಳನ್ನು ಮುಂದಿನ ರಸ್ತೆಯಲ್ಲಿದ್ದ ವೃದ್ಧಾಶ್ರಮಕ್ಕೆ ತಲುಪಿಸುವುದೆಂದು ತೀರ್ಮಾನಿಸಿದರು. ಒಡವೆಗಳನ್ನಿಟ್ಟಿದ್ದ ಸೇಫಿನ ಬೀಗ ತೆಗೆದರು. ಇಷ್ಟೊಂದು ಒಡವೆಗಳಿವೆ ನೋಡು, ಬ್ಯಾಂಕ್ ಲ್ಯಾಕರ್ನಲ್ಲಿಡದೆ ಮನೆಯಲ್ಲೇ ಇಟ್ಟಿದ್ದಾರೆ. ಪೆಕ್ಯುಲಿಯರ್ ಪರ್ಸನ್. ನೋಡು, ನಿನಗೇನು ಬೇಕೋ ನೀನು ಆರಿಸಿಕೋ, ಹೆಣ್ಣು ಮಗಳಿರುವ ತಾಯಿ ನೀನು ಎಂದ ಅಣ್ಣನ ಮಾತಿಗೆ ನೀತು. ಬೇಡಣ್ಣ, ಅಮ್ಮ ನನ್ನ ಮದುವೆ ಸಮಯದಲ್ಲೇ ಸಾಕಷ್ಟು ಒಡವೆ ಕೊಟ್ಟಿದ್ದಾರೆ, ನೆನಪಿಗಾಗಿ ಒಂದೆರಡನ್ನ ಕೊಡು, ಮಿಕ್ಕವುಗಳನ್ನ ಅತ್ತಿಗೆಗೆ ಕೊಡು, ನನಗೇನು ಬೇಸರವಿಲ್ಲ ಎಂದಳು. ಹೀಗೆ ಒಬ್ಬರಿಗೊಬ್ಬರು ಬೇಕು ಬೇಡಗಳನ್ನು ಪಟ್ಟಿ ಮಾಡುತ್ತಾ ಹೆತ್ತಮ್ಮನ ಒಡವೆಗಳನ್ನು ಒಂದೊಂದಾಗಿ ತೆಗೆಯುತ್ತಿದ್ದಾಗ ಕೆಳಗಿದ್ದ ಚಿಕ್ಕ ಡೈರಿಯೊಂದು ಕಣ್ಣಿಗೆ ಬಿತ್ತು. ಅರೇ, ಇದೇನು,
ಎಂದು ಅದನ್ನು ಕೈಗೆ

ಕೂತ್ಕೊಂಡಳು ನೀತು. ಅಯ್ಯ, ಇನ್ನೇನಿರುತ್ತೆ, ಒಡವೆಗಳ ಪಟ್ಟಿ ಇರಬಹುದು, ಅಥವಾ ಅದ್ಯಾವಾಗ ಮಾಡಿಸಿದ್ದು, ಹಾಗೆ ಹೀಗೆ ಎಂಬ ವಿವರಣೆ ಇರಬೇಕು ಎಂದ ನಿರಂಜನ. ಆ ಡೈರಿಯನ್ನು ತೆಗೆದ ನೀತುವಿಗೆ ಅಲ್ಲಿ ಅವಳಂದುಕೊಂಡಂತೆ ಯಾವ ಒಡವೆಯ ಪಟ್ಟಿಯೂ ಇರಲಿಲ್ಲ. ಅಚ್ಚರಿಯಿಂದ ಪುಟಗಳನ್ನು ತಿರುವು ಹಾಕುತ್ತಾ ಹೋದಳು. ಅದರಲ್ಲಿ ಅವರಮ್ಮನ ಬರಹ? ನಾನು ಒಬ್ಬ ಪ್ರಸಿದ್ಧ ಬರಹಗಾಳಲೇನೂ ಅಲ್ಲ, ಅಥವಾ ದೊಡ್ಡ ಕನಸುಗಾರಳೂ ಅಲ್ಲ. ನನ್ನ ಆತ್ಮತೃಪ್ತಿಗೆ ನನ್ನೊಳಗಿನ ಅನಿಸಿಕೆಗಳನ್ನು ಇಲ್ಲಿ ಬರೆದಿದ್ದೇನೆ. ಇವು ನನ್ನೊಡನೆಯೇ ಅಂತ್ಯವಾಗಬಹುದು. ಅದೇನೇ ಇರಲಿ, ನನ್ನೊಡಲಿನ ಕಿಚ್ಚು ನನ್ನನ್ನು ದಹಿಸುವ ಮುನ್ನ ಅಕ್ಷರಗಳ ಮೂಲಕ ಅದನ್ನು ಪಡಿಮೂಡಿಸುವ ಪ್ರಯತ್ನವೇ ಇದು. ತುಮಕೂರಿನ ಬಳಿಯ ಒಂದು ಸಣ್ಣ ಗ್ರಾಮದಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳೇ ಇದ್ದ ಕುಟುಂಬದಲ್ಲಿ ಹುಟ್ಟಿದವಳು ನಾನು. ನನಗೆ ಬಾಲ್ಯದಲ್ಲಿ ಯಾವ ದೊಡ್ಡ ಕನಸೂ ಇರಲಿಲ್ಲ. ನಾನು ಸೇರುವ ಮನೆ ಶ್ರೀಮಂತ ಕುಟುಂಬವಾಗಿರಬೇಕೆಂಬ ಬಯಕೆಯೂ ಇರಲಿಲ್ಲ. ಆದರೆ ನನ್ನ ಕೈ ಹಿಡಿಯುವವ ನನ್ನನ್ನು ಹೆಚ್ಚಾಗಿ ಪ್ರೀತಿಸಬೇಕು, ಅವನನ್ನು ನಾನು ಅದಕ್ಕಿಂತಲೂ ಹೆಚ್ಚು ಪ್ರೀತಿಸುತ್ತಾ ನಾನೇ ಅವನ ಸರ್ವಸ್ವವಾಗಿರಬೇಕೆಂದು ಬಯಸಿ ಗೃಹಿಣಿಯಾದವಳು. ನನ್ನ ವೈವಾಹಿಕ ಜೀವನದ ಪ್ರಥಮ ರಾತ್ರಿಯೇ ನನ್ನ ಪತಿ, ನಿನ್ನ ಅಂದಚಂದಕ್ಕಾಗಲಿ ಗುಣಗಳಿಗಾಗಲಿ ಮರಳಾಗಿ ಮದುವೆಗೆ ಒಪ್ಪಿಗೆ ಕೊಟ್ಟವನೆಂದು ತಿಳಿಯಬೇಡ. ಚಿಕ್ಕಂದಿನಲ್ಲಿಯೇ ಹೆತ್ತವರನ್ನು ಕಳೆದುಕೊಂಡ ನನ್ನನ್ನು ಈ ಮಟ್ಟಕ್ಕೆ ತಂದ ಪುಣ್ಯಾತ್ಮರು ನನ್ನ ದೂರದ ಬಂಧುವೊಬ್ಬರು. ಅವರನ್ನು ನಾನು ಹೆತ್ತಪ್ಪನ ಸ್ಥಾನದಲ್ಲಿ ಕಂಡಿದ್ದೇನೆ. ಅವರ ಗೆಳೆಯರ ಮಗಳೆಂದು ಬಲವಂತ ಮಾಡಿದ ಕಾರಣಕ್ಕೆ ನಾನು ನಿನ್ನನ್ನು ವರಿಸಬೇಕಾಯಿತು ಎಂದಾಗಲೇ ನನ್ನ ಮನಸ್ಸು ಮುದುಡಿ ಹೋಯಿತು. ಕ್ರಮೇಣ ಸರಿ ಹೋಗಬಹುದೆಂದುಕೊಂಡೆ. ದಾಂಪತ್ಯದ ಫಲವಾಗಿ ಇಬ್ಬರು ಮಕ್ಕಳೂ ಜನಿಸಿದವು. ನನ್ನ ಗಂಡ ನಾನು ಬಯಸಿದಂತೆ ನಡೆದುಕೊಳ್ಳಲೇ ಇಲ್ಲ. ಯಾವಾಗಲೂ ಹೊರಗೆ ಹೆಚ್ಚು ಕಾಲ ಕಳೆಯುತ್ತಿದ್ದರು. ಮನೆಗೆ ಸೇರುತ್ತಿದ್ದುದೇ ಅಪರೂಪ. ಹೊರಗೆ ನೋಡುಗರ ಕಣ್ಣಿಗೆ ನಮ್ಮದು ಆದರ್ಶ ದಾಂಪತ್ಯ. ಮುದ್ದಾದ ಮಕ್ಕಳು, ಸ್ವಂತ ಉದ್ಯಮದಿಂದ ತಕ್ಕ ಮಟ್ಟಿನ ಸಿರಿವಂತಿಕೆಯೂ ಇತ್ತು. ಮನೆಯೊಡೆತಿ ನಾನೇ, ಎಲ್ಲವೂ ಸರಿ. ಆದರೆ ಪರಸ್ಪರ ಪ್ರೀತಿ ಅನುಬಂಧಗಳು ಮೊಳೆಯಲೇ ಇಲ್ಲ. ಜೊತೆಗೆ ಮನೆಗೆ ಬಂದಾಗ ಅವರೊಡನೆ ಬರುತ್ತಿದ್ದ ಗೆಳೆಯ ಗೆಳತಿಯರ ಪಟಾಲಂ ಇದ್ದೇ ಇರುತ್ತಿತ್ತು. ಅವರುಗಳಿಗೆ ಊಟ ಉಪಚಾರಗಳ ವ್ಯವಸ್ಥೆ ಮಾಡುವುದು, ಅವರಿಂದ ಹೊಗಳಿಕೆಯ ಕೃತಕ ಮಾತುಗಳನ್ನು ಕೇಳುವುದು ಹೆಚ್ಚುತ್ತಲೇ ಹೋಯಿತು. ಮಕ್ಕಳು ತಮ್ಮ ತಮ್ಮ ಕೆಲಸ ಮಾಡಿಕೊಳ್ಳುವಷ್ಟು ಬೆಳೆದರು. ಅವರದ್ದೇ ಓದು ಬರಹ ಗೆಳೆಯರೊಟ್ಟಿಗೆ ಚಟುವಟಿಕೆಗಳಲ್ಲಿ ಮಗ್ನರಾದರು. ಒಂಟಿತನ ಕಳೆಯಲು ಟೈಪ್ ರೈಟಿಂಗ್ ಶಾರ್ಟ್ ಹ್ಯಾಂಡ್ ಕಲಿತೆ. ಆಫೀಸೊಂದರಲ್ಲಿ ನೌಕರಿಯೂ ಸಿಕ್ಕಿತು. ಹೀಗೆ ಕಾಲ ಕಳೆಯಲು ನಾನೇ ಮಾರ್ಗವೊಂದನ್ನು ಹುಡುಕಿಕೊಂಡೆ. ನನ್ನ ಪತಿ, ನೀನು ಹೀಗೆ ಹೊರಗೆ ಹೋಗಿ ದುಡಿಯುವ ಅಗತ್ಯವೇನಿದೆ ಎಂದು ಪ್ರಶ್ನಿಸಲಿ ಎಂದು ನಿರೀಕ್ಷಿಸಿದೆ. ಆತ ಕೇಳಲೇ ಇಲ್ಲ. ದಿನಗಳದಂತೆಲ್ಲ ನಮ್ಮಿಬ್ಬರ ನಡುವಿನ ಅಂತರ ಹೆಚ್ಚುತ್ತಲೇ ಹೋಯಿತು. ಈತನಿಗೆ ಬೇರೊಂದು ರೀತಿಯಲ್ಲಿ ಪಾಠ ಕಲಿಸೋಣವೆಂದು ಹೊಸ ಪ್ರಯೋಗಕ್ಕೆ ತೊಡಗಿದೆ. ಮನೆಗೆ ಬಂದವರೊಡನೆ ಒರಟಾಗಿ ನಡೆದು ಸಿಟ್ಟು ಅಸಹನೆ ತೋರಿಸಿಕೊಳ್ಳತೊಡಗಿದೆ. ನನ್ನವರು ಏಕೆ ಹೀಗೆ ಕಿರಿಕಿರಿ ಮಾಡುತ್ತೀ ಎಂದಾಗ, ನಾನು ನಿಮ್ಮನ್ನು ಮದುವೆಯಾಗಿ ಈ ಮನೆಗೆ ಬಂದವಳು, ಕಟ್ಟಿಕೊಂಡವಳನ್ನೇ ಉದಾಸೀನ ಮಾಡಿ ಇನ್ನೊಬ್ಬರನ್ನು ನನ್ನ ಮುಂದೆಯೇ ಅತಿಯಾಗಿ ಹೊಗಳುವುದನ್ನು ಯಾವ ಹೆಂಗಸೂ ಸಹಿಸುವುದಿಲ್ಲ. ಇನ್ನೆಷ್ಟು ಕಾಲ ಈ ರೀತಿ ಅನಾದರವನ್ನು ಸಹಿಸಲಿ ಎಂದು ಕೇಳುತ್ತೇನೆ ಎಂದೆಲ್ಲ ಲೆಕ್ಕಾಚಾರ ಹಾಕಿಕೊಂಡೆ. ಅದ್ಯಾವುದೂ ನಾನಂದುಕೊಂಡಂತೆ ನಡೆಯಲೇ ಇಲ್ಲ. ಇದರಿಂದಾಗಿ ನಾನು ಅಂತರ್ಮುಖಿಯಾಗಬೇಕಾಯಿತು. ನನ್ನ ಮಕ್ಕಳು, ಬಂಧು ಬಾಂಧವರು, ನೆರೆಹೊರೆಯವರಿಂದಲೂ ದೂರ ಸರಿಯಲು ನನ್ನ ಸಿಟ್ಟು ಸೆಡವು ಮುಂಗೋಪಗಳನ್ನೇ ಆಯುಧಗಳನ್ನಾಗಿ ಮಾಡಿಕೊಂಡೆ. ಇದರಿಂದಾಗಿ ಎಲ್ಲರೂ ನನ್ನನ್ನು ಮಹಾ ಸಿಡುಕಿ, ಅತಿಯಾದ ದರ್ಪದ ಹೆಂಗಸು, ಜಗಳ ಗಂಟಿ ಎಂಬ ಬಿರುದುಗಳಿಂದ ಕರೆದರು. ಒಮ್ಮೊಮ್ಮೆ ಅನುಮಾನವಾಗುತ್ತಿತ್ತು, ನನ್ನವರೊಡನೆ ಒಡನಾಟವಿರುವ ಆ ಚೆಲುವೆಯರೊಡನೆ ನನ್ನ ಗಂಡನಿಗೆ ಅಕ್ರಮವಾದ ಸಂಬಂಧವಿರಬಹುದೇ ಎಂದು. ಎಲ್ಲ ರೀತಿಯಲ್ಲೂ ಪರಿಶೀಲನೆ ಮಾಡಿದೆ, ಸಾಕಷ್ಟು ವಿಚಾರಿಸಿ ತಿಳಿದೆ. ಆತನಿಗೆ ಅಂತಹ ಯಾವುದೇ ಚಟಗಳು ಇಲ್ಲ ಎಂಬುದು ಖಚಿತವಾಯಿತು. ಆದರೂ ಈತ ನನ್ನ ಬಗ್ಗೆ ಹೀಗೇಕೆ ಅನಾಸಕ್ತಿಯಿಂದಿದ್ದಾನೆ? ಹೋಗಲಿ, ಇವರನ್ನು ಬಿಟ್ಟು ಬಿಡಲೇ. ಎಂದರೆ ಬಿಟ್ಟು ಹೋಗುವುದೆಲ್ಲಿಗೆ? ಸಮಾಜ, ನಾನು ಬೆಳೆದು ಬಂದ ಸಂಪ್ರದಾಯ, ಮಕ್ಕಳ ಭವಿಷ್ಯ ಎಲ್ಲವೂ ಕಣ್ಮುಂದೆ ಬಂದು ಆ ಯೋಚನೆ ದೂರವಾಯಿತು. ಮಕ್ಕಳು ವಿದ್ಯಾಭ್ಯಾಸ ಮುಗಿಸಿ ತಮ್ಮ ಸಂಗಾತಿಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಸಂಸಾರಗಳನ್ನು ರೂಪಿಸಿಕೊಂಡರು.

0: ನಾನು ಅವರ ತಾಯಿಯಾಗಿ ನನ್ನ ಪತಿಯ ಪತ್ನಿಯಾಗಿ ಯಾರಿಗೂ ಗುಟ್ಟು ಗೊತ್ತಾಗದಂತೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದೆ. ಮಕ್ಕಳ ನಿರ್ಗಮನದ ನಂತರ ನನಗೆ ನೌಕರಿಯಿಂದಲೂ ನಿವೃತ್ತಿ ಆಯಿತು. ದೂರದ ಆಸೆಯೊಂದು ಮತ್ತೆ ತಲೆದೋರಿತು. ಈಗಲಾದರೂ ಎಲ್ಲವೂ ಸರಿಯಾಗಬಹುದೆಂದು ನನ್ನ ಆಶಯ ಮರೀಚಿಕೆಯಾಗಿಯೇ ಉಳಿಯಿತು. ಈ ಸಂಪತ್ತಿಗೆ ಇವರು ಮದುವೆ ಏಕೆ ಮಾಡಿಕೊಂಡರೆಂದು ಗಟ್ಟಿಸಿ ಕೇಳಿಬಿಡಬೇಕು ಎಂದು ಮನಸ್ಸಾಯಿತು. ಆದರೆ ಇಷ್ಟು ವರ್ಷದ ನಂತರದ ಸ್ವಾಭಿಮಾನ ಅಡ್ಡಿ ಬಂತು. ಹೀಗಾಗಿ ದೇವರಲ್ಲಿ ಒಂದೇ ಪ್ರಾರ್ಥನೆ ಉಳಿಯಿತು: ಪರಮಾತ್ಮ, ನನ್ನ ರಂಗಿಲ್ಲದ ಬದುಕನ್ನು ಆದಷ್ಟು ಶೀಘ್ರವಾಗಿ ಅಂತ್ಯಗೊಳಿಸು ಎಂದು. ಅಲ್ಲಿಗೆ ಬರವಣಿಗೆ ಮುಗಿದಿತ್ತು.
1: ನೀತು, ಏ ನೀತು, ಎಲ್ಲಿ ಕಳೆದು ಹೋದೆಯೇ? ಆ ಡೈರಿಯಲ್ಲಿ ಅಂತಹದ್ದೇನಿದೆ
0: ಎಂದು ಪ್ರಶ್ನಿಸಿದ ನಿರಂಜನ ತಂಗಿಯ ಭುಜ ಹಿಡಿದು ಅಲ್ಲಾಡಿಸುತ್ತ. ಇದರಿಂದ ಎಚ್ಚೆತ್ತ ನೀತು ಮೌನವಾಗಿ ಆ ಡೈರಿಯನ್ನ ಅಣ್ಣನ ಕೈಗಿತ್ತಳು. ನಿರಂಜನ ಅಲ್ಲಿದ್ದ ಬರಹದ ಮೇಲೆ ಕಣ್ಣಾಡಿಸುತ್ತಾ ಹೋದಂತೆ ಅವನ ಮನಸ್ಸು ಆರ್ದವಾಯಿತು. ತಾನು ಮಲಗಿದ್ದಲ್ಲಿಯೇ ಅವಸಾನ ಕಂಡ ಅಮ್ಮನ ಚಿತ್ರ ಕಣ್ಮುಂದೆ ಮೂಡಿಬಂತು. ತನಗರಿವಿಲ್ಲದೆಯೇ ಅಮ್ಮ ಎಂದು ಕೂಗಿದ.
1: ನೀತು, ಅಣ್ಣ, ನೀನೀಗ ಮೈಮರಿತೆ. ಅಪ್ಪ ಮನೆಯಲ್ಲಿದ್ದಾರೆ, ಮೆಲ್ಲಗೆ ಎಂದು ಎಚ್ಚರಿಸಿದಳು.
0: ನೀತು, ಇದೇನೇ ಅಮ್ಮನನ್ನು ಅರ್ಥ ಮಾಡಿಕೊಳ್ಳದ ನಾವು ಎಂಥ ಮಕ್ಕಳು? ಅಪ್ಪ ಹೀಗೆ ನಡೆದುಕೊಂಡಿದ್ದಾರೆಯೇ? ಅಮ್ಮನ ಮನಸ್ಸಿನಲ್ಲಿ ಎಂತಹ ಅಂತರಂಗದ ಹೋರಾಟ, ಎಷ್ಟು ಹಿಂಸೆಯನ್ನವಳು ಸಹಿಸಿಕೊಂಡಳು ಎಂದು ಬಿಕ್ಕಿದನು. ಅಣ್ಣನನ್ನು ಸಂತೈಸುತ್ತಾ, ಅಣ್ಣ, ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದರಂತೆ ಅನ್ನುವ ಹಾಗೆ ಈಗ ಕೊರಗಿ ಏನು ಪ್ರಯೋಜನ? ಇದು ನಮ್ಮಿಬ್ಬರಿಗೆ ಹೊರತಾಗಿ ಯಾರಿಗೂ ಗೊತ್ತಾಗುವುದು ಬೇಡ ಎಂದು ಡೈರಿಯನ್ನು ಅಣ್ಣನ ಕೈಯಿಂದ ಕಸಿದುಕೊಂಡು ಸರಸರಣೆ ಹೊರಟಳು. ತಂಗಿಯ ವರ್ತನೆಯಿಂದ ಗಾಬರಿಗೊಂಡ ನಿರಂಜನ ಅವಳ ಹಿಂದೆಯೇ ಹೋದ. ರೂಮಿನಿಂದ ಹೊರಕ್ಕೆ ಬಂದ ನೀತು ಹಿತ್ತಲ ಕಡೆಗೆ ನಡೆದಳು. ಅಲ್ಲಿದ್ದ ಹಲಸಿನ ಮರದ ಬುಡದಲ್ಲಿ ಬಿದ್ದಿದ್ದ ತರಗೆಲೆಗಳನ್ನೆಲ್ಲ ಒಂದುಗೂಡಿಸಿದಳು. ಅಡಿಗೆ ಮನೆಯಿಂದ ಬೆಂಕಿ ಪೊಟ್ಟಣ ತಂದು ಉರಿ ಹಚ್ಚಿದಳು. ಡೈರಿಯಲ್ಲಿದ್ದ ಪುಟಗಳನ್ನು ಹರಿದು ಅದರಲ್ಲಿ ಹಾಕಿ ಸುಟ್ಟಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅಣ್ಣನನ್ನು ನೋಡಿ, ಅಣ್ಣ, ಅಮ್ಮ ಬಾಳ ಪುಟಗಳಲ್ಲಿನ ತನ್ನೆಲ್ಲ ತಳಮಳಗಳನ್ನು ಆಂತರ್ಯದಲ್ಲಿ ಅಡಗಿಸಿಟ್ಟುಕೊಂಡು ಗುಪ್ತ ಗಾಮಿನಿಯಂತೆ ಯಾರಿಗೂ ಅರಿವಾಗದೆ ಹರಿದು ಹೋದಂತೆ ನಾವು ಆಗುವುದು ಬೇಡಣ್ಣ. ತೆರೆದ ಮನ ನಮ್ಮದಾಗಿರಲಿ, ಯೋಚಿಸಿ ನಮ್ಮ ಹೆಜ್ಜೆಗಳನ್ನಿಟ್ಟು ನಡೆಯೋಣ ಎಂದಾಗ ತಂಗಿಯ ಮಾತಿನ ಹಿಂದಿದ್ದ ನವ್ಯ ಚಿಂತನೆಯನ್ನ ಅರ್ಥ ಮಾಡಿಕೊಂಡು ತಲೆಯಾಡಿಸಿದ ನಿರಂಜನ.
1: ಏನು ತೀರ್ಮಾನ ಮಾಡುತ್ತಿರುವಿರಿ
0: ಎಂದು ಕೇಳುತ್ತಾ ಅವರಿದ್ದಡೆಗೆ ಬಂದ ತಂದೆಯನ್ನು ಎಂದೂ ನೋಡೇ ಇಲ್ಲವೇನೋ ಎಂಬಂತೆ ಅಚ್ಚರಿಯ ದೃಷ್ಟಿಯಿಂದ ಅಣ್ಣ ತಂಗಿಯರಿಬ್ಬರು ನೋಡುತ್ತಲೇ ಇದ್ದರು.
2: ಇದುವರೆಗೆ ಶ್ರೀಮತಿ ಬಿಆರ್ ನಾಗರತ್ನ ಅವರಿಂದ ಸಣ್ಣ ಕಥೆ ಗುಪ್ತಗಾಮಿನಿ ಕೇಳಿದಿರಿ. ಈಗ ಶ್ರೀಮತಿ ಸೌಗಂಧಿಕ ವಿ ಜಾಯ್ಸ್ ಅವರಿಂದ ಸ್ವರಚಿತ ಕವನ ವಾಚನ.
3: ಕವನದ ಶೀರ್ಷಿಕೆ ನೀ ಬರುವೆಯ. ಬಾಳ ಬಂಧನ ಸಂಕೋಲೆಯೊಳು ಏಕಾಂಗಿಯಾಗಿ ಪರಿತಪಿಸಿದೆ, ನಿನ್ನ ನರಸಿ ಬಂದಿಹೆ ನಾನಿಂದು ನಲ್ಲೆ ನೀ ಬರಲಾರಿಯ. ತಂಪೆರವ ಒಲವನುಡಿಯಲಿ ಸುಮರಾಶಿ ಪನ್ನೀರು ಚೆಲ್ಲಿದಂತೆ ಸಡಗರದಿ ಉಲ್ಲಾಸವನು ನನಗಾಗಿ ತರಲಾರೆಯ. ಮಂದಗಾಳಿಯ ಸ್ಪರ್ಶವು ತರದಾಗಿದೆಯಲ್ಲ ಮಂದಹಾಸ, ನಳನಳಿಸಿಹ ಸಿಂಗಾರವನದಿ ನಾ ಕಾದು ಕುಳಿತಿಹೆನಲ್ಲ. ಸೊಲ್ಲ ಕೇಳಿ ಬರುವೆಯ, ಸೊಲ್ಲ ಕೇಳಿ ಬರುವೆಯ. ಮಿಂಚಿನ ಸಂಚಲನವು ಧಮನಿಯೋಳು ಹರಿದಾಡಿದೆ, ಮೌನವೀಣೆಯ ಮೀಟಿ ರಾಗತರಂಗದಲೆಯೋಳು ಮಧುರವಾಗಿ ಇಂದು ನೀನಲಿದು ಬರಬಾರದೆ, ಮಧುರವಾಗಿ ಇಂದು ನೀನಲಿದು ಬರಬಾರದೆ. ಮೋಹಕ ಮೋಡಿಯ ಮೊಗವ ಕಾಣಬೇಕೆಂಬ ಹೆಬ್ಬಯಕೆ ಹೊಳೆವ ಕಡಲ ಮುತ್ತೆ ಮುಂಜಾವಿನ ಹಿಮಮಣಿಯಂತೆ ಕಾಂತಿಯಾಗಿ ಬರಬಾರದೆ, ಮುಂಜಾವಿನ ಹಿಮಮಣಿಯಂತೆ ಕಾಂತಿಯಾಗಿ ಬರಬಾರದೆ. ನನ್ನೊಡಲ ತುಂಬೆಲ್ಲ ನಿನ್ನ ದನಿಯಾಗಿ ಕಾತರಿಸಿದೆ, ನನ್ನೊಡಲ ತುಂಬೆಲ್ಲ ನಿನ್ನ ದನಿಯಾಗಿ ಕಾತರಿಸಿದೆ. ನಿನ್ನೊಲುಮೆ ನಿಲುವಿನ ಸೆಳೆಯದ ಸೆಳವಿಗಾಗಿ, ಸೆಳೆಯದ ಸೆಳವಿಗಾಗಿ ತೊಳಲಾಡುತ್ತಿಹೇ ಬರಲಾರೆಯ, ತೊಳಲಾಡುತ್ತಿಹೇ ಬರಲಾರೆಯ.

ಬಾಳಪುಟದ ಬಂಧವಿದು ಹತಾಶೆ ನಿರಾಶೆಗಳ ನಡುವೆ ನಲುಗಿದೆ ಸೊರಗಿದೆ ನಿನ್ನಾಸರೆ ಬಯಸಿ ಬಂದಿಹೇ. ಒಲುಮೆಸಿರಿಯಾಗಿ ಮತ್ತೆ ಆಸರೆಯಾಗಿ ನೀ ಬರುವೆಯ? ಒಲುಮೆಸಿರಿಯಾಗಿ ಮತ್ತೆ ಆಸರೆಯಾಗಿ ನೀ ಬರುವೆಯ? ಮುಂದಿನ ಕವನದ ಶೀರ್ಷಿಕೆ ಮಾತೆ ಗಾಂಧಾರಿ. ಅವಳೆಣಿಸಿರಲಿಲ್ಲ ಎಂದೂ ಕಣ್ಣಿಲ್ಲದವ ಪತಿಯಾಗುವೆನೆಂದು. ರಾಜಕುವರಿಯಾಗಿ ಹುಟ್ಟಿದೊಡೆ ದೌರ್ಭಾಗ್ಯಕ್ಕೆ ಹೊಣೆಯಾರು? ಅಷ್ಟೈಶ್ವರಗಳೇನಿದ್ದರೂ ಸವಾಲಾದೀತೆ ಸಮನಾದೀತೆ. ಜಡ ಮನಸ್ಸಿಗೆ ಇನಿತಾದರೂ ಸಾಂತ್ವನಗೈಯುವವರು ಇಹರೆ. ಜಡ ಮನಸ್ಸಿಗೆ ಇನಿತಾದರೂ ಸಾಂತ್ವನಗೈಯುವವರು ಇಹರೆ. ಬಟ್ಟಲ ಕಂಗಳ ಒಡತಿ ಅಪ್ರತಿಮ ಚೆಲುಮೆಯಾದರೂ ಬಾಹ್ಯ ಪ್ರಪಂಚವನ್ನು ನೋಡದಿಹುದು ಸ್ವಯಂಕೃತವಲ್ಲವೇ. ಕಟ್ಟಿಕೊಂಡ ಬದುಕದು ಸುಖದ ಸುಪ್ಪತ್ತಿಗೆಯಾದರೂ ಪಡೆದು ಬರಲಿಲ್ಲವಲ್ಲ ನೆಮ್ಮದಿ ತರುವ ಬಾಳ್ವೆಯ ಆಸೆಗಳೇನೋ ಬೆಟ್ಟದಷ್ಟು ತನ್ನ ಸಂತತಿಗೆ ಒಳಿತಾಗಲಿ ಎನ್ನುವಷ್ಟು ಸ್ವಾರ್ಥಧೊನಲು ಹರಿದಾಡಿತಲ್ಲ ನಿರಂತರ ಮಕ್ಕಳಿದ್ದರೂ ನೂರೊಂದು ಅಳಿದವರೆಲ್ಲರೂ ಉಳಿಯದೆ ರಣರಂಗದಲ್ಲಿ ಶರಣಾಗಿ ಅವಶೇಷವಿಲ್ಲದೆ ಅಸುನೀಗಿದರು. ಕರುಳ ಕೂಗಿನ ಸಂಕಟ ಅಡಿಗಡಿಗೆ ಹೆಚ್ಚಿರಲು ಮುಂದಡಿಯ ನೀಡಲಾಗದಿರಲು ನಿಟ್ಟುಸಿರಲಿ ನುಡಿಸೊಯ್ದಳು. ಹೇಳಲಾರದೆ ತಾಳಲಾರದೆ ಬದುಕಿನೆಳೆಯ ಸೆಲೆಯಲಿ ಜಗದೊಡೆಯನ ಲೀಲೆಗೆ ಬಲಿಪಶುವಾದಳೆ ಮಾತೆ ಗಾಂಧಾರಿ. ಮುಂದಿನ ಕವನದ ಶೀರ್ಷಿಕೆ ನನ್ನರಸಿ. ಕವಲುಗಳು ಹಲವಿಹುದು ನಮ್ಮಯ ಬಾಳಪತದಿ. ನಡುವಲಿ ತೀರದ ಬಯಕೆ ಬಿಂಬಿಸಲಾಗದ ಪರಿಯಲಿ. ಬಾಂದಳದ ಬಯಲಲ್ಲಿ ಚಿತ್ತ ಕಲಕುವ ಸೊಬಗು ಪುಟಿದೇಳುವ ಹುಮ್ಮಸ್ಸು ದಣಿವಿರದ ಮನಸ್ಸಿಗೆ. ಹೃದಯ ಬಡಿತವೂ ಹೆಚ್ಚಿದೆ ನಿನ್ನ ಸೆಳೆತಕ್ಕೆ ಮೈಮರೆತು. ಹಂಬಲಿಸಿ ಕಾತರಿಸಿಹೇ ಹಗಲಿರುಳೆನ್ನದೆ ನಿನಗಾಗಿ. ಒಲುಮೆಯ ಬದುಕಲಿ ಬೇಡವೆಂದಿಗೂ ಆಡಂಬರ. ಎದೆ ಭಾವದೊಳಗಿಹ ಮೌನದಾಳಿಗೆ ಹಲುಬಿದೆ. ಪಿಸುಮಾತಿನ ಇನಿದ ನೀಯೇ ಸವಿಯಾದ ಜೇನಹೊನಲು. ನಿಶ್ಶಬ್ದದೊಲವು ಕರಗಿ ಲೀನವಾಗಿದೆ ಕಡಲರಾಶಿಯೊಳು. ಕಾಣುವ ತವಕದಿ ನಿನ್ನನ್ನರಸಿ ಹನಿಮುತ್ತಿನ ಸಿಂಚನಕ್ಕೆ ಒಲವ ಹಕ್ಕಿ ನಾಚಿ ನೀರಾಗಿದೆ. ಶರಣೆನ್ನುವೆ ನೀನೇ ನನ್ನರಸಿ. ಕವನದ ಮುಂದಿನ ಶೀರ್ಷಿಕೆ ಗೆಳತಿ. ಮಿನುಗುವುದ ಮರೆತಿವೆ ಬಾನಂಗಳದ ತಾರೆಗಳು. ಚಂದ ಕಂಡ ಮಯೂರಿ ಅಚ್ಚರಿಯ ಮೂಡಿಸಿದೆ. ತಡ ಮಾಡದೆ ಸಾಗರದಲೆಗಳು ದಡಕ್ಕೆ ಅಪ್ಪಳಿಸುವುದನ್ನು ತಂಗಾಳಿ ತಂಪಾಗಿ ಸೊಂಪಾಗಿ ಬೀಸುತ್ತಿದೆ ನವಿರು ನವಿರಾಗಿ. ಘಮಘಮಿಸುವ ಸುಮಗಳು ಅರಳಲು ಹಿಂಜರಿಯುತ್ತಿದೆ. ಚೆಲುವು ಮನೆ ಮಾಡಿದೆ ಮಂದಗಮನೆಯ ವದನದಲ್ಲಿ. ಕಪಟವಿಲ್ಲದ ಮನದೊಳು ತುಳುಕಾಡಿದೆ ಸ್ವಾಭಿಮಾನ. ಮಿನುಗುವ ಕಂಗಳಲ್ಲಿ ಕಾಂತಿಯು ಬೀರುತ್ತಿದೆ. ನಿನ್ನ ನೆನವರಿಕೆಯದು ಕಾಡುತ್ತಿಹುದು ದಿನನಿತ್ಯ. ಕನಸಿನ ಕನವರಿಕೆಯಲ್ಲೂ ನಿನ್ನನ್ನೇ ಅರಸಿತು ಹೆಚ್ಚೆಲುವೆ. ಗೆಳತಿ ಮನ ಮಂದಿರದಲ್ಲಿ ಬೆಳಗುವ ಹಣತೆಯಾಗಿರು. ನಾ ನಿನಗಾಗಿ ಹಂಬಲಿಸಿಯೇ ನೀ ಬದುಕಿನ ಉಸಿರಾಗಿರು. ನಿಶ್ಶಬ್ದ ರಾಗಗಳಲ್ಲಿ ಮಾತಿಲ್ಲದ ಮೌನದಲ್ಲಿ ಮಿಡಿದ ಹೃದಯವಿದು ಆಮಂತ್ರಣವ ಕೊಟ್ಟಿದೆಯಲ್ಲ. ಮುಂದಿನ ಕವನದ ಶೀರ್ಷಿಕೆ ಗುಪ್ತಗಾಮಿನಿ. ಕಣ್ಣಂಚಿನ ಕುಡಿನೋಟಕ್ಕೆ ನಲುಗಿದಳು ಮುಗ್ಧ ಚೆಲುವೆ. ಹಪಹಪಿಸಿದ ಪ್ರೀತಿಗೆ ಶಿರಬಾಗಿದಳು ಮಂದಸ್ಮಿತೆ. ಅಚಲವಾದ ಮರದೊಳು ತಿಳಿಕೊಳದಂತಹ ಪ್ರೇಮ. ಕನಸುಗಳ ಹೊರೆ ಹೊತ್ತು ಮೆಲ್ಲ ನಡೆಯಿಟ್ಟಳು ರಾಜಕುವರಿ. ಮುಗಿಲಿನಾಚೆ ಶಶಿಯು ಮನಸೋತು ನಾಚಿದನೇನೋ. ಚಂದುಳ್ಳಿ ಮೊಗಕೊಂಡು ಮುಗ್ಧೆಯ ಸ್ನಿಗ್ನ ರೂಪಕ್ಕೆ. ಚಂದನ ವನದಿ ಬೀಸುತ್ತಿದೆ ಮಲ್ಲಿಗೆಯ ಶ್ರೀಗಂಧಗಾಳಿ. ನಿತ್ಯ ವಸಂತವೆಂಬುದಿಲ್ಲಿ ಅರಸೊತ್ತಿಗೆಯಲಿ ಭ್ರಮೆ.

0: ದಲ್ಲಿ ಅರಸೊತ್ತಿಗೆಯಲ್ಲಿ ಭ್ರಮೆ. ಹದವಿದ್ದರೂ ಎಲ್ಲವೂ ಮುದವಿಲ್ಲದಾಗಿದೆ ಇಲ್ಲಿ. ದಾಯಾದಿಗಳಲ್ಲಿ ಮತ್ಸರ ಬಿಂಕ ಬಿಗುಮಾನಗಳಾಗರ. ಹಸ್ತಿನಾಪುರದ ಯುವರಾಜ ಮನದಿನಿಯನೆಂಬ ಹೆಮ್ಮೆ ಬಂಧನಗಳ ಬೆಸುಗೆಯಳು ಇತ್ತ ನೋಡಬಾರದೆ ಒಮ್ಮೆ ಮಧುಮಾಸದ ತೂಗುಯ್ಯಾಲೆಯಲ್ಲಿ ವಿಹರಿಸುವಂತಿಲ್ಲ ನಿರಾಳದಿ. ಮಧುಮಾಸದ ತೂಗುಯ್ಯಾಲೆಯಲ್ಲಿ ವಿಹರಿಸುವಂತಿಲ್ಲ ನಿರಾಳದಿ. ಮನದೊತ್ತಡಗಳ ನೆಲೆಯೊಳಗೆ ಹಲುಬಿದಳು ದುರ್ಯೋಧನನ ರಾಣಿ. ಒಲವುಂಟು ಸುಯೋಧನನಲ್ಲಿ ತಾತ್ಸಾರವೇನಿಲ್ಲ ಮಡದಿಯಲ್ಲಿ. ಆದರೂ ಕೈಬೀಸಿ ಕರೆದಿಹುದಲ್ಲ ರಾಜ್ಯಾಧಿಕಾರದ ಗತ್ತುಗಮ್ಮತ್ತು. ಆದರೂ ಕೈಬೀಸಿ ಕರೆದಿಹುದಲ್ಲ ರಾಜ್ಯಾಧಿಕಾರದ ಗತ್ತು ಗಮ್ಮತ್ತು. ತನ್ನೊಡಲೊಳಗೆ ಅಡಗಿಸಿದಳು ಯಾರ ಅರಿವಿಗೂ ಬರದಂತೆ ನಿಶ್ಶಬ್ದದಳು ಬಿಕ್ಕಿದಳು ಗುಪ್ತಗಾಮಿನಿ ಭಾನುಮತಿ. ತನ್ನೊಡಲೊಳಗೆ ಅಡಗಿಸಿದಳು ಯಾರ ಅರಿವಿಗೂ ಬರದಂತೆ ನಿಶ್ಶಬ್ದದಳು ಬಿಕ್ಕಿದಳು ಗುಪ್ತಗಾಮಿನಿ ಭಾನುಮತಿ. ಗುಪ್ತಗಾಮಿನಿ ಭಾನುಮತಿ. ಮುಂದಿನ ಕವನದ ಶೀರ್ಷಿಕೆ ಹೃದಯ ಗೀತೆ. ಶ್ರುತಿಯಾಗಿ ಬಾ ನನ್ನೊಲವೆ, ಹೃದಯ ಗೀತೆ ಹಾಡಲಿರುವೆ, ನವಭಾವವ ಮೂಡಿಸುವೆ, ಅನುಬಂಧದಿ ಬೆಸೆಯುವೆ. ಪಲ್ಲವಿಯ ಚಿಲುಮೆಯಲ್ಲಿ ಮೋಹವದು ಚಿಮ್ಮುತ್ತಿದೆ, ಅಂತರಾಳದ ಬೆಸುಗೆಯಲ್ಲಿ ಅನುರಾಗವು ತುಂಬಿದೆ, ಅನುರಾಗವು ತುಂಬಿದೆ. ಬೀಸಿದ ತಂಗಾಳಿ ತಂಪು ಮನ ತುಂಬಿ ಹಾಡುತ್ತಾ, ನಿನ್ನ ಪ್ರೇಮದ ನೆನಪು ಕಾಡುತ್ತಿದೆ ಅನವರತ. ಮೌನಗಾನದ ಪ್ರೇಮ ನಾದವಾಗಿ ಹರಿಯುತ್ತಿದೆ, ನಿನ್ನ ನುಡಿಯ ಸಂಭ್ರಮ ಭಾವಾಂತರಂಗದಿ ಮಿಡಿದಿದೆ. ಚರಣದಲ್ಲಿನ ಸ್ವರಗಳು ಅಲೆ ಅಲೆಯಾಗಿ ಹೊಮ್ಮುತ್ತಿದೆ, ಮನದಾಸೆಯು ನಿನ್ನೊಳು ನೂರು ರಾಗವ ಹಾಡುತ್ತಿವೆ. ಮನದಾಸೆಯು ನಿನ್ನೊಳು ನೂರು ರಾಗವ ಹಾಡುತ್ತಿವೆ.
1: ಇದುವರೆಗೆ ಶ್ರೀಮತಿ ಸೌಗಂಧಿಕಾ ವಿ ಜೋಯ್ಸ್ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇಲ್ಲಿಗೆ ಇವತ್ತಿನ ಮಹಿಳಾ ರಂಗ ಕಾರ್ಯಕ್ರಮ ಮುಗಿಯಿತು. ಎಲ್ಲರಿಗೂ ನಮಸ್ಕಾರ. ಮಹಿಳಾ ರಂಗ ಪ್ರಸಾರವಾಯಿತು.

ಮಾನಸರೋವರ ಪುಷ್ಕರಿಣಿ ವಿದ್ಯಾಶ್ರಮ ಶಾಲೆಯ ಮಕ್ಕಳಾದ ನಾವು ಇಂದಿನ ಮಕ್ಕಳ ಮಂಟಪ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದೇವೆ. ಕಾರ್ಯಕ್ರಮವನ್ನು ಮೊದಲಿಗೆ ವಿಘ್ನ ವಿನಾಶಕ ಗಜಾನನನ್ನು ಸ್ಮರಿಸುತ್ತಾ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ.

ಹೆಣ್ಣಿನ ಸ್ಥಾನಮಾನ. ಇಂದಿನ ಸಮಾಜದಲ್ಲಿ ಗಂಡು ಹೆಣ್ಣಿನ ಅನುಪಾತದಲ್ಲಿ ವ್ಯತ್ಯಾಸವಿದೆ. ಹೆಣ್ಣಿನ ಪ್ರಮಾಣಕ್ಕಿಂತ ಗಂಡಿನ ಸಂಖ್ಯೆಯೇ ಹೆಚ್ಚಾಗಿರುವುದನ್ನು ಕಾಣುತ್ತಿದ್ದೇವೆ. ಪುನ್ನಾಮ ನರಕಾತ್ ತ್ರಾಯತೆ ಎಂಬ ನಂಬಿಕೆ ಹಿಂದಿನ ಕಾಲದಿಂದಲೂ ನಮ್ಮಲ್ಲಿ ಬೇರೂರಿದೆ. ಗಂಡು ಎಂಬ ಹೆಸರೇ ನಮ್ಮನ್ನು ನರಕದಿಂದ ಪಾರು ಮಾಡುತ್ತದೆ ಎಂಬ ನಂಬಿಕೆ ಇದೆ. ಅದರೊಂದಿಗೆ ಗಂಡು ಮಕ್ಕಳು ಮಾತ್ರ ಸಂಪಾದನೆ ಮಾಡುತ್ತಾರೆ, ಗಂಡು ಮಕ್ಕಳ ಜವಾಬ್ದಾರಿ ಕಡಿಮೆ ಎಂಬ ಕಾರಣಗಳಿಂದ ಗಂಡು ಮಕ್ಕಳ ಕಡೆ ಜನರಿಗೆ ಒಲವು ಹೆಚ್ಚಾಗಿದೆ. ಇದರಿಂದ ಅವರ ಸಂಖ್ಯೆಯೂ ಅಧಿಕವಾಗಿದೆ. ಈ ಮನೋಭಾವನೆ ಮತ್ತು ನಂಬಿಕೆ ದೂರವಾಗಬೇಕು. ಗಂಡು ಹೆಣ್ಣೆಂಬ ಭೇದ ಭಾವ ಮಾಡದೆ ಇಬ್ಬರಿಗೂ ಸಮಾನವಾದ ಸ್ಥಾನವನ್ನು ಕಲ್ಪಿಸಬೇಕು. ಎಲ್ಲಾ ಕ್ಷೇತ್ರಗಳಲ್ಲಿ ಗಂಡಿಗೆ ಸಿಗುವಷ್ಟೇ ಉತ್ತೇಜನ ಮತ್ತು ಅವಕಾಶಗಳು ಹೆಣ್ಣಿಗೂ ಸಿಗಬೇಕು. ಎಲ್ಲಾ ಪಂಚಭೂತಗಳಲ್ಲಿ ಹಾಗೂ ಚರಾಚರ ವಸ್ತುಗಳಲ್ಲಿ ನೆಲೆಸಿರುವ ಸರ್ವವ್ಯಾಪಿ ಜಗನ್ಮಾತೆಯು ತಾಯಿಯ ಸ್ವರೂಪದಲ್ಲಿ ಇರುವಳು. ಇಂತಹ ತಾಯಿ ಯಾರು? ಹೆಣ್ಣು. ಈ ಹೆಣ್ಣಿನ ಸ್ಥಾನಮಾನ ಮತ್ತು ಹೆಣ್ಣಿನ ಶಕ್ತಿಯನ್ನು ಈ ಶ್ಲೋಕದೊಂದಿಗೆ ತಿಳಿಯೋಣ.

0: ಹೆಣ್ಣು ಅಬಲೆಯಲ್ಲ, ಸಬಲೆಯಾಗಿದ್ದಾಳೆ. ಹೆಣ್ಣು ಸರ್ವಶಕ್ತಳು, ಸಾರ್ಥಕ ಜೀವನ ನಡೆಸುವವಳು ಎಂಬುದು ಜನಜನಿತವಾಗಿದೆ. ಈಗ ನನ್ನ ಗೆಳತಿ ಖುಷಿ ಹೆಣ್ಣಿನ ಸ್ಥಾನಮಾನದ ಬಗ್ಗೆ ಇನ್ನಷ್ಟು ತಿಳಿಸಲಿದ್ದಾಳೆ.
1: ನಾಗರಿಕತೆ ಹೆಚ್ಚಾದಂತೆ ಮನುಷ್ಯನು ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿದೆ. ಈ ಶತಮಾನದಲ್ಲಿ ಸ್ತ್ರೀಯರ ಸ್ಥಾನಮಾನವು ಪುರುಷರಿಗೆ ಸಮಾನವಾಗಿದೆ. ಹಿಂದೆ ನಡೆಯುತ್ತಿದ್ದ ಹೆಣ್ಣಿನ ಮೇಲಿನ ಶೋಷಣೆಗೆ ಕಡಿವಾಣ ಬಿದ್ದಿದೆ. ಹೆಣ್ಣು ಅಡುಗೆ ಮನೆಯಿಂದ ಹೊರಬಂದು ತನ್ನ ಮನೋಭೂಮಿಕೆಯನ್ನು ವಿಶಾಲಗೊಳಿಸುತ್ತಿದ್ದಾಳೆ. ಇದರೊಂದಿಗೆ ಹೆಣ್ಣು ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದೆ ಬಂದು ಅತ್ಯುಚ್ಚ ಸ್ಥಾನದಲ್ಲಿ ನಿಂತಿದ್ದಾಳೆ. ಸುಶಿಕ್ಷಿತ ಸಮಾಜದಲ್ಲಿ ಸಾಮಾಜಿಕ ಪಿಡುಗುಗಳ ವಿರುದ್ಧ ದನಿಯೆತ್ತಲು ಹೆಣ್ಣು ಮಕ್ಕಳು ತೊಡಗಿದ್ದಾರೆ. ಜನ ಜಾಗೃತಿಯನ್ನು ಮೂಡಿಸುವಲ್ಲಿ ಹೆಣ್ಣು ಪ್ರಮುಖ ಪಾತ್ರ ವಹಿಸಿದ್ದು, ತೊಟ್ಟಿಲ ತೂಗುವ ಕೈ ದೇಶವನ್ನಾಳುತ್ತದೆ ಎಂಬುದನ್ನು ಸಾಬೀತು ಮಾಡಿದ್ದಾಳೆ. ಎಲ್ಲಿ ಹೆಣ್ಣು ಗೌರವಿಸಲ್ಪಡುವಳೋ ಅಲ್ಲಿ ದೇವತೆಗಳು ಸಂತೋಷದಿಂದ ಇರುತ್ತಾರೆ. ಎಲ್ಲಿ ಹೆಣ್ಣಿಗೆ ಗೌರವ ಇಲ್ಲವೋ ಅಲ್ಲಿ ಕೆಲಸಗಳೂ ವ್ಯರ್ಥ ಎಂಬುದಾಗಿ ಮನುವು ಹೇಳಿದ್ದಾನೆ. ಸೀತೆಯ ಸಹನಾಶಕ್ತಿ, ದ್ರೌಪದಿಯ ಕಾರ್ಯಶಕ್ತಿ, ಸಾವಿತ್ರಿಯ ಸಂಕಲ್ಪ ಶಕ್ತಿ, ಪಾರ್ವತಿಯ ತಪಶಕ್ತಿ ಇಂದು ಹೆಣ್ಣಿನಲ್ಲಿ ಮನೆ ಮಾಡಿದೆ. ನಾಮದಲ್ಲಿ ಹೆಣ್ಣು ರೂಪಲ್ಲದೆ ಭಾವಿಸಲು ಗಂಡು ರೂಪ ನೋಡ ಎಂಬ ಅಕ್ಕಮಹಾದೇವಿಯ ನುಡಿಯು ಹೆಣ್ಣಿನಲ್ಲಿ ಮೂಡಿದೆ. ಅದರಂತೆ ಹೆಣ್ಣು ಮಕ್ಕಳೆಲ್ಲರೂ ವಿದ್ಯಾವಂತರಾಗುತ್ತಾ ಉನ್ನತ ಹುದ್ದೆಗಳಲ್ಲಿ ರಾರಾಜಿಸುತ್ತಿದ್ದಾರೆ, ರಾಜಕೀಯದಲ್ಲಿ ವಿಜೃಂಭಿಸುತ್ತಿದ್ದಾರೆ, ಕಾರ್ಖಾನೆ, ಬ್ಯಾಂಕ್ ಇತ್ಯಾದಿಗಳಲ್ಲಿ ದುಡಿಯುತ್ತಾ ಆಡು

0: ಕ್ಷೇತ್ರದ ಸೊಪ್ಪಿಲ್ಲ ಎನ್ನುವಂತೆ ಹೆಣ್ಣು ದುಡಿಯದ ಕ್ಷೇತ್ರಗಳಿಲ್ಲ. ಹೆಣ್ಣು ಪುರುಷರಿಗೆ ಸರಿಸಮಾನರಾಗಿ ಕಾರ್ಯನಿರ್ವಹಿಸುತ್ತಿದ್ದಾಳೆ. ಪೈಲಟ್, ಸೇನೆ, ಪೊಲೀಸ್ ಮುಂತಾದ ಹುದ್ದೆಗಳಲ್ಲಿಯೂ ಸಹ ಹೆಣ್ಣಿನ ಪಾತ್ರ ಮಹತ್ತರವಾಗಿದೆ. ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಹಿರಿದಾಗಿದೆ. ಇದಕ್ಕೆ ಮೂಲ ಕಾರಣ ಅವಳಲ್ಲಿ ಮನೆ ಮಾಡಿರುವ ಶಾಂತತೆ ಹಾಗೂ ಸಹನಾಶೀಲತೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಅಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ, ಆಚಾರ ವಿಚಾರ, ನೀತಿ ನಿಯಮ ಇವುಗಳಿಗೆ ಕುಂದುಬಾರದಂತೆ ನಡೆಸುತ್ತಿದ್ದಾಳೆ. ಮನೆಯಲ್ಲಿ ಹೆಣ್ಣು ಸಂಪ್ರದಾಯ ಮತ್ತು ಪದ್ಧತಿಗಳನ್ನು ಮೈಗೂಡಿಸಿಕೊಂಡು ಬಂದಲ್ಲಿ ಅದನ್ನೇ ಮುಂದಿನ ತಲೆಮಾರಿನವರು ಅನುಸರಿಸಿ ಪಾಲಿಸಿ ಬೆಳೆಸಿ ಪೋಷಿಸುತ್ತಾರೆ. ಸಮಾಜವು ಹೆಣ್ಣಿನ ಮಹತ್ವ ಮತ್ತು ಕಾರ್ಯದಕ್ಷತೆಯನ್ನು ಅರಿತು ಬಾಳಬೇಕು.
1: ಹೆಣ್ಣು ಸಹನೆಗೆ ತಾಳ್ಮೆಗೆ ಹೆಸರುವಾಸಿಯಾದವಳು. ಇತಿಹಾಸ ಕಾಲದಿಂದಲೂ ಇದಕ್ಕೆ ಹಲವಾರು ನಿದರ್ಶನಗಳಿವೆ. ಅವುಗಳಲ್ಲಿ ಚಿತ್ತೋಡ್ ಸಂಸ್ಥಾನದ ದಾಸಿಯಾದ ಪನ್ನಾಳ ಸ್ವಾಮಿನಿಷ್ಠೆ ಮತ್ತು ಅವಳ ಮಹತ್ತರವಾದ ತ್ಯಾಗ ಗುಣಗಳನ್ನು ನನ್ನ ಸ್ನೇಹಿತರು ಕಿರುನಾಟಕದ ಮೂಲಕ ಈಗ ಪ್ರಸ್ತುತಪಡಿಸುತ್ತಾರೆ.
2: ಯಾಕೋ ಬಂಗಾರ, ಯಾಕೋ ಅಳ್ತಿದ್ಯಾ? ಇಲ್ ನೋಡಿಲ್ಲಿ ಗಿಲ್ಕಿ, ಇಲ್ ನೋಡಿಲ್ಲಿ ಚಂಡು. ಅಯ್ಯೋ, ಒಂದ್ ಮಗು ಅಳಕ್ ಶುರು ಮಾಡಿದ್ರೆ ಅದನ್ನ ಕೇಳಿಸ್ಕೊಂಡು ಇನ್ನೊಂದ್ ಮಗು ಅಳುತ್ತಲ್ಲಪ್ಪ. ಇಲ್ ನೋಡಿಲ್ಲಿ ಯಾಕೆ ಅಳ್ತಿದ್ಯಾ? ನೋಡಿಲ್ಲಿ
3: ಚಂಪಾ, ಎಲ್ಲಿ ಆ ಮಗು ನಿಲ್ಕೊಡು.
2: ಸಾಕಾಗೋಯ್ತು,
3: ಮಕ್ಳಳ್ದೆ ನಾವಳಕ್ಕಾಗುತ್ತಾ?
2: ಇದೇನಿದು ಅಕ್ಕ, ನಿನ್ ಮಗನ್ ಪಕ್ಕಕ್ ಮಲ್ಗಿಸಿ ಪ್ರಭುಗಳ ಮಗು ಹಾಲು ಕೊಡಿಸಿದ್ಯಲ್ಲ, ತಾಯಿಗೆ ಮೊದಲು ತನ್ ಮಗು ಮೇಲೆ ಪ್ರೀತಿ ಇರಬೇಕು.
3: ಅದು ನನಗೂ ಗೊತ್ತು ಚಂಪಾ, ಆದರೆ ರಾಜ್ಯನಿಷ್ಠೆ, ರಾಷ್ಟ್ರಭಕ್ತಿ ತಾಯ್ತನಕ್ಕಿಂತ ದೊಡ್ಡದು.
2: ಏನ್ ಹೇಳ್ತಿದ್ಯಾ ಅಕ್ಕ ನೀನು?
3: ಈ ಚಿತ್ತೋಡ್ ಸಾಮ್ರಾಜ್ಯದಲ್ಲಿ ನಮ್ಮ ಮಹಾರಾಜ ಸಂಗ್ರಾಮ ಸಿಂಹರು ಅಲ್ಪಾಯುಷಕ್ಕೆ ತೀರ್ಕೊಂಡ್ಬಿಟ್ರು, ಅವ್ರ ಹೆಂಡತಿನೂ ಸಹ ಅದೇ ಕೊರ್ಗಲ್ ತೀರ್ಕೊಂಡ್ರು. ಪಾಪ, ಈ ರಾಜಕುಮಾರ ಹುಟ್ಟಿದ ಕೂಡಲೇ ತಬ್ಬಲಿ. ಆದ್ದರಿಂದ ಈ ಮಗು ಜವಾಬ್ದಾರಿ ನನಗೆ ವಹಿಸಿದ್ದಾರೆ. ಕರ್ತವ್ಯ ಎಲ್ಲಕ್ಕಿಂತ ಮುಖ್ಯ, ಅಲ್ಲವೇ ಚಂಪಾ?
2: ಅಲ್ಲ, ನಮ್ಮ ಮಹಾರಾಜ ಸಂಗ್ರಾಮ ಸಿಂಹರ ಮರಣದ ನಂತರ ಈ ಬನಬೀರನನ್ನು ಏಕೆ ಕರೆಸಿದ್ದಾರೆ?
3: ಚಂಪಾ, ಈ ರಾಜಕುಮಾರ ಇನ್ನೂ ಹಾಲುಗಲ್ಲದ ಕಂದ. ಬೊಂಬೆ ಹಿಡಿಯೋ ಕೈಗೆ ರಾಜ್ಯವನ್ನೂ ಕೊಡಲಾಗುವುದೇ? ಆದ್ದರಿಂದ ಸದ್ಯಕ್ಕೆ ರಾಜ್ಯದ ಉಸ್ತುವಾರಿಗೆ ಬನಬೀರರನ್ನು ನೇಮಿಸಿದ್ದಾರೆ.
2: ಆದರೂ ಈ ಬನಬೀರನ ಮೇಲೆ ನನಗೇಕೋ ಅನುಮಾನವಿದೆ ಅಕ್ಕ. ಇವರು ರಾಜ್ಯದ ಆಸೆಗೆ ಈ ಮಗುವಿಗೆ ಏನಾದರೂ ಅಪಾಯ ತಂದೊಡ್ಡಿದರೆ?
3: ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ ಚಂಪಾ. ಅಂತಹ ಸಮಯ ಬಂದರೆ ನಾನು ನನ್ನ ಪ್ರಾಣವನ್ನು ಒತ್ತೆ ಇಟ್ಟಾದರೂ ಈ ಮಗುವನ್ನು ಕಾಪಾಡುತ್ತೇನೆ.
4: ನೋಡಿದೆಯ ಮಂತ್ರಿ, ಆ ಸಂಗ್ರಾಮ ಸಿಂಹನ ಮರಣ ನಮಗೆ ಎಂತಹ ಅದೃಷ್ಟ ತಂದು ಕೊಟ್ಟಿತು. ಕೆಲವರು ಅವನತಿಯಾದರೆ ಮತ್ತೆ ಕೆಲವರು ಅಧಿಪತಿಯಾಗುತ್ತಾರೆ, ಇದೇ ಅಲ್ಲವೇ ರಾಜಕೀಯ?
2: ಪ್ರಭು, ನಿಮ್ಮ ಸಮಯವು ಹೆಚ್ಚು ಕಾಲ ಉಳಿಯುವುದಿಲ್ಲ.
4: ಏನು ಹೇಳುತ್ತಿರುವೆ ಮಂತ್ರಿ?
2: ನಿಜ ಮಹಾಪ್ರಭು, ಉದಯ ಸಿಂಹ ಈಗ ತೊಟ್ಟಿಲಿನ ಕೂಸಾದರೂ ನಾಳೆ ದೊಡ್ಡವನಾದ ಮೇಲೆ ಈ ರಾಜ್ಯಕ್ಕೆ ಅವನೇ ಅಧಿಪತಿ. ಆಗ ನೀವು ಅಧಿಕಾರ ತ್ಯಜಿಸಲೇಬೇಕು.
4: ಹೌದಲ್ಲವೇ, ಈಗೇನು ಮಾಡುವುದು? ಇದೇ ಸರಿಯಾದ ಉಪಾಯ, ಬೆಳೆಯುವ ಗಿಡವನ್ನು ಮೊಳಕೆಯಲ್ಲೇ ಚೀಟಿ ಬಿಸಾಡಬೇಕು.
2: ಪ್ರಭು, ಅಂದ್ರೆ ನೀವು ಉದಯ ಸಿಂಹನನ್ನು?
4: ಹೌದು, ನಾಳೆ ರಾತ್ರಿ ಉದಯ ಸಿಂಹನನ್ನು ಮುಗಿಸಬೇಕು.
2: ಪ್ರಜೆಗಳು ಸುಮ್ಮನೆ ಇರುತ್ತಾರೆಯೇ?
4: ಏ, ಅದಿನ್ನು ಕೂಸು. ಯಾವುದಾದರೂ ರೋಗ ಬಂದು ಸತ್ತು ಹೋಯಿತು ಎಂದು ಹೇಳಿದರಾಯ್ತು ಅಷ್ಟೇ.
2: ನನಗೇಕೋ ಭಯವಾಗುತ್ತಿದೆ.
4: ಏ, ಹೆದರಬೇಡ, ಕುತಂತ್ರ ಸಾಧಿಸುವವನಿಗೆ ಭಯವಿರಬಾರದು.
2: ಅಕ್ಕ, ಅಕ್ಕ, ಎಲ್ಲಿದ್ದೀಯಾ?
3: ಏನಾಯ್ತು ಚಂಪಾ, ಏಕಿಷ್ಟು ಅವಸರದಲ್ಲಿದ್ದೀಯಾ? ಏನಾಯ್ತು ಹೇಳು.
2: ಅಕ್ಕ, ಅಂದು ನಾನು ಹೇಳಿದ ಮಾತು ಇಂದು ಸತ್ಯವಾಗಿ ಹೋಯಿತು.
3: ಅಂದರೆ?
2: ಆ ಪಾಪಿ ಬನಬೀರ ತನ್ನ ಅಧಿಕಾರದಾಸೆಗೆ ಈ ಹಸುಗನ್ನನನ್ನು ಕೊಲ್ಲಲು ಹೊಂಚು ಹಾಕಿದ್ದಾನೆ. ಅಯ್ಯೋ, ನಾನು ಎಚ್ಚರಿಕೆಗೆ ಆಡಿದ ಮಾತು ಇಂದು ಸತ್ಯವಾಗಿ ಹೋಯ್ತಲ್ಲ. ನನ್ನನ್ನು ಕ್ಷಮಿಸಿಬಿಡು ಅಕ್ಕ, ನನ್ನನ್ನು ಕ್ಷಮಿಸಿಬಿಡು. ಅಕ್ಕ, ಅಕ್ಕ, ಏಕಿಷ್ಟು ಅವಕ್ಕಾಗಿ ನಿಂತಿರುವೆ?
3: ಚಂಪಾ, ನಾನು ನಿನಗೆ ಹೇಳಿದ್ದೆ, ಈ ರಾಜಕುಮಾರನಿಗೆ ಏನಾದರೂ ಅಪಾಯ ಬಂದೊಡ್ಡಿದರೆ ನಾನು ನನ್ನ ಪ್ರಾಣ ಬಲಿ ಕೊಡಲು ಸಿದ್ಧಳಿದ್ದೇನೆ ಎಂದು. ಅದಕ್ಕೀಗ ಕಾಲ ಒದಗಿ ಬಂದಿದೆ.
2: ಅಂದರೆ ಅಕ್ಕ, ಈಗ ನೀನು ನಿನ್ನ ಪ್ರಾಣತ್ಯಾಗಕ್ಕೆ ಸಿದ್ಧಳಿದ್ದೀಯಾ?
3: ಹೌದು, ನನ್ನ ಪ್ರಾಣಕ್ಕಿಂತ

0: ಹೆಚ್ಚಾಗಿರುವ ಈ ನನ್ನ ಕಂದನ ಪ್ರಾಣ ತ್ಯಾಗಕ್ಕೆ ಸಿದ್ಧಳಿದ್ದೇನೆ.
1: ಅಕ್ಕ ಏನು ಹೇಳುತ್ತಿದ್ದೀಯ? ನೀನು ಒಬ್ಬ ತಾಯಿ. ತಾಯಿಯಾದವಳು ತನ್ನ ಪ್ರಾಣ ಒತ್ತೆ ಇಟ್ಟಾದರೂ ತನ್ನ ಮಗುವಿನ ಪ್ರಾಣ ಕಾಪಾಡಬೇಕೇ ಹೊರತು ತನ್ನ ಮಗುವಿನ ಪ್ರಾಣಕ್ಕೆ ಕುತ್ತಾಗಬಾರದು.
0: ಇಲ್ಲ ಚಂಪಾ, ನಾನು ಒಬ್ಬ ಮಗುವಿನ ತಾಯಿ ನಿಜ, ಆದರೆ ಅದಕ್ಕಿಂತ ಮುಖ್ಯವಾಗಿ ನಾನು ಈ ರಾಜ್ಯದ ಪ್ರಜೆ, ಈ ರಾಜ್ಯದ ಜವಾಬ್ದಾರಿ ಹೊತ್ತವಳು. ನನಗೆ ಕೆಡುಕಾದರೂ ಈ ರಾಜ್ಯಕ್ಕೆ ಕೆಡುಕಾಗಬಾರದು.
1: ಅಕ್ಕ, ನೀನು ಮಾಡುತ್ತಿರುವ ಕೆಲಸ ನಿನಗೆ ಸರಿಯೇ? ಯಾವ ತಾಯಿ ತಾನೇ ತನ್ನ ಮಗುವಿನ ಸಾವನ್ನು ಸಹಿಸುತ್ತಾಳೆ? ಅದು ಕಣ್ಣೆದುರಲ್ಲೇ. ಅಯ್ಯೋ,
0: ನೋಡು ಚಂಪಾ, ನಾನು ಈ ರಾಜ್ಯದ ಅನ್ನ ತಿಂದಿದ್ದೇನೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಭೂಮಿ ತಾಯಿಯ ಋಣ ತೀರಿಸಲೇಬೇಕು. ಇದು ನಮ್ಮ ನೆಲ ನಮಗೆ ಕಲಿಸಿದ ಪಾಠ.
1: ಅಕ್ಕ, ಈಗ ನೀನು ಏನು ಮಾಡಬೇಕೆಂದಿರುವೆ?
0: ಚಂಪಾ, ನಾನು ಈಗ ಉದಯಸಿಂಹ ಮಲಗಿರುವ ಜಾಗದಲ್ಲಿ ನನ್ನ ಮಗ ಚಂದನನಿಗೆ ರಾಜರ ದಿರಿಸನ್ನು ಹಾಕಿ ಮಲಗಿಸಿ, ಉದಯಸಿಂಹನನ್ನು ಈ ಬುಟ್ಟಿಯಲ್ಲಿ ಸೊಪ್ಪು ಮತ್ತು ಹುಲ್ಲು ತುಂಬಿ ಕೋಟೆಯಿಂದಾಚೆಗೆ ಕರೆದೊಯ್ಯುತ್ತೇನೆ.
1: ಅಕ್ಕ, ನನಗೆ ತುಂಬಾ ಭಯವಾಗುತ್ತಿದೆ ಇದರಿಂದ.
0: ಹೆದರಬೇಡ ಚಂಪಾ. ಕಂದ, ಪ್ರಪಂಚದಲ್ಲಿ ಯಾವ ತಾಯಿಯೂ ಮಕ್ಕಳಿಗೆ ಎಸಕದ ದೊಡ್ಡ ದ್ರೋಹವನ್ನು ನಾನು ನಿನಗೆ ಮಾಡುತ್ತಿದ್ದೇನೆ. ಈ ಪಾಪಿ ತಾಯಿಯನ್ನು ಕ್ಷಮಿಸು ಕಂದ, ಕ್ಷಮಿಸು.
1: ಅಕ್ಕ, ನೀನು ಪಾಪಿ ಅಲ್ಲ. ಅಕ್ಕ, ಈ ಚಿತ್ತೋಡ್ ಸಾಮ್ರಾಜ್ಯಕ್ಕೆ ನೀನು ಮಾತೃ ಸಮಾನಳು. ಪನ್ನಾ ದಾಸಿಯ ಹೆಸರು ಇತಿಹಾಸದ ಪುಟಗಳಲ್ಲಿ ಎಂದೆಂದಿಗೂ ಅಜರಾಮರವಾಗಲಿ.
2: ಪ್ರತಿ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಸ್ತ್ರೀ ಇರುತ್ತಾಳೆ ಎಂಬ ಮಾತನ್ನು ಕೇಳಿದಾಗಲೇ ಹೆಣ್ಣಿನ ಮಹತ್ವ ಎಂಥದ್ದು ಎಂಬುದನ್ನು ತಿಳಿಯಬಹುದು. ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಮಾಡದೆ ಎಲ್ಲರ ಒಳಿತನ್ನು ಬಯಸುವ ಹೆಣ್ಣು ಸರ್ವಶ್ರೇಷ್ಠಳೂ ಆಗಿದ್ದಾಳೆ. ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿಹುದು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಎಂದು ಎಲ್ ಗುಂಡಪ್ಪರವರು ಹೇಳಿರುವ ಮಾತು ಅಕ್ಷರಶಃ ಸತ್ಯವಾಗಿದೆ. ಹೆಣ್ಣಿನ ಮಹತ್ವದ ಬಗ್ಗೆ ನನ್ನ ಗೆಳತಿ ಕುಶ್ಮಿತಾ ತಿಳಿಸುತ್ತಾಳೆ.
3: ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಮತ್ತು ಹೆಣ್ಣಿನ ಮಹತ್ವ. ಸಮಾಜದಲ್ಲಿ ಕುಟುಂಬವು ಒಂದು ಚಿಕ್ಕ ಘಟಕ. ಪ್ರತಿಯೊಬ್ಬ ಮನುಷ್ಯನು ತಮ್ಮ ಕುಟುಂಬದಲ್ಲಿ ಶಾಂತಿ, ಸುಖ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ಇಚ್ಛಿಸುತ್ತಾನೆ. ಗೃಹಿಣೀ ಗೃಹಂ ಉಚ್ಯತೆ ಎನ್ನುವಂತೆ ಇದನ್ನೆಲ್ಲ ಪಡೆಯಬೇಕಾದರೆ ಮನೆಯ ಕೇಂದ್ರ ಬಿಂದುವಾದ ಹೆಣ್ಣು ಮಕ್ಕಳಿಂದ ಮಾತ್ರ ಸಾಧ್ಯ. ಭೂಮಿ ತಾಯಿ ಹೆಣ್ಣು, ಪ್ರಕೃತಿ ಹೆಣ್ಣು, ಭಾರತ ಮಾತೆ ಹೆಣ್ಣು, ನದಿ, ಗೋಮಾತೆ, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಅಬ್ಬಾ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆಯುವ ತಾಯಿ. ಹೆಣ್ಣು ಸಂಸಾರದ ಕಣ್ಣು ಎಂದೆಲ್ಲ ಕೇವಲ ಬಾಯಿ ಮಾತಿನಲ್ಲಿ ಹೇಳಿ ಹೆಣ್ಣನ್ನು ಗೌರವಿಸದೆ ಕಡೆಗಣಿಸುವುದು ಎಷ್ಟರ ಮಟ್ಟಿಗೆ ನ್ಯಾಯ ಹೇಳಿ? ಮಾತೃ ದೇವೋಭವ ಎಂಬುದಾಗಿ ವೇದ ಕಾಲದಿಂದಲೂ ತಾಯಿಗೆ ಅಗ್ರಸ್ಥಾನವನ್ನು ಕೊಟ್ಟಿದ್ದಾರೆ. ತಾಯಿಯನ್ನು ದೇವರಿಗೆ ಸಮಾನವಾಗಿ ಕಾಣುತ್ತೇವೆ. ಪ್ರತಿಯೊಬ್ಬ ಹೆಣ್ಣಿನಲ್ಲಿಯೂ ಶಕ್ತಿ, ಧೈರ್ಯ, ಕರುಣೆ, ಸಮೃದ್ಧಿ, ನೈತಿಕ ಮೌಲ್ಯಗಳು, ಜ್ಞಾನ ಮತ್ತು ದೂರದೃಷ್ಟಿಯ ಸರಿಯಾದ ಮಿಶ್ರಣವಿದೆ. ಅವಳು ಸಹನಾಶೀಲೆ, ವಾತ್ಸಲ್ಯ ಪೂರಿತೆ, ಅವಳಲ್ಲಿ ಅತ್ಯಂತ ಗಹನವಾದ ಸಾಮಾಜಿಕ ಪರಿವರ್ತನೆಯ ಸಾಮರ್ಥ್ಯ ಮೂರ್ತ ರೂಪದಲ್ಲಿದೆ. ಸರಿಯಾದ ಶಿಕ್ಷಣ, ಪೌಷ್ಟಿಕತೆ ಮತ್ತು ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಸ್ವಾಸ್ಥ್ಯವನ್ನು ಸಮಾಜವು ಹೆಣ್ಣಿಗೆ ಒದಗಿಸಿದರೆ ಹೆಣ್ಣಿನ ಧೈರ್ಯ ಮತ್ತು ಮನೋಬಲವು ವೃದ್ಧಿಸುತ್ತದೆ. ತಾಯಿಯಾಗಿ, ಸಹೋದರಿಯಾಗಿ, ಸ್ನೇಹಿತೆಯಾಗಿ, ಪತ್ನಿಯಾಗಿ ಹೆಣ್ಣು ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾಳೆ. ಈ ಎಲ್ಲಾ ಜವಾಬ್ದಾರಿಯನ್ನು ನಿಭಾಯಿಸಲು ಹೆಣ್ಣಿಗೆ ಸರಿಯಾದ ಮೌಲ್ಯಾಧಾರಿತವಾದ ಸೂಕ್ತ ಶಿಕ್ಷಣವನ್ನು ಉಚಿತವಾದ ಸಮಯದಲ್ಲಿ ಒದಗಿಸಿಕೊಡಬೇಕು. ನಕಾರಾತ್ಮಕ ಭಾವನೆಗಳನ್ನು ಹಾಗೂ ಒತ್ತಡವನ್ನು ನಿಭಾಯಿಸುವುದನ್ನು ಹೆಣ್ಣು ಮಕ್ಕಳಿಗೆ ಕಲಿಸಬೇಕು. ಮನೆಯಲ್ಲಿ ಹೆಣ್ಣು ಒತ್ತಡದಲ್ಲಿದ್ದರೆ ಅದು ಇಡೀ ಮನೆ ಹಾಗೂ ಅವಳ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ. ಅವಳು ಆತ್ಮವಿಶ್ವಾಸದಿಂದ ಕೂಡಿದ್ದು ವಿಶಾಲವಾದ ದೃಷ್ಟಿಕೋನವನ್ನು ಹೊಂದಿದ್ದರೆ ತನ್ನ ಮಕ್ಕಳಿಗೆ, ಮನೆ ಮಂದಿಗೆಲ್ಲ ಸಹಜವಾಗಿ ಹೆಣ್ಣು ಸದ್ಗುಣಗಳನ್ನು ರೂಢಿಸುತ್ತಾಳೆ. ಹೆಣ್ಣು ಮಕ್ಕಳ ಸಬಲೀಕರಣ ಹಾಗೂ ಹೆಣ್ಣು ಮಗುವಿನ ಮೇಲೆ ನಡೆಯುತ್ತಿರುವ ಹಿಂಸೆಗೆ ಅಂತ್ಯ ಹಾಡುವ ಉದ್ದೇಶದೊಂದಿಗೆ ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈ ಮೂಲಕ ಮೂಲಭೂತ

0: ಧನಲಕ್ಷ್ಮಿ ಯೋಜನೆ ಮುಂತಾದವುಗಳಾಗಿವೆ. ಈ ಯೋಜನೆಗಳು ದೇಶದ ಮೂಲೆ ಮೂಲೆಯಲ್ಲಿರುವ ಹೆಣ್ಣು ಮಕ್ಕಳ ಪಾಲಿಗೆ ದೊರಕುವಂತಾಗಬೇಕು. ಇದರ ಸದುಪಯೋಗ ಪಡಿಸಿಕೊಂಡಾಗಲೇ ಹೆಣ್ಣು ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಉಂಟಾಗುತ್ತದೆ. ಹೆಣ್ಣು ಮಕ್ಕಳು ಶೈಕ್ಷಣಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಹಾಗೂ ಸಾಮಾಜಿಕವಾಗಿ ಸದೃಢವಾಗಿ ಬೆಳೆದಲ್ಲಿ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಹೆಣ್ಣು ಮಕ್ಕಳ ಪ್ರಗತಿಗೆ ಸರ್ಕಾರವು ಆಯೋಜಿಸಿರುವ ಕಾರ್ಯಕ್ರಮಗಳು ಸದುಪಯುಕ್ತವಾದಲ್ಲಿ ಹೆಣ್ಣು ಮಕ್ಕಳ ಪುರೋಭಿವೃದ್ಧಿಗೆ ಸಹಕಾರಿಯಾಗುತ್ತದೆ.
1: ನಮಗೆ ಜನ್ಮ ನೀಡಿದವಳು ತಾಯಿ, ಆಶ್ರಯ ಕೊಟ್ಟವಳು ಭೂಮಿ ತಾಯಿ. ತಾಯಿ ಮಗುವಿನ ನಡುವೆ ಅವಿನಾಭಾವದ ಸಂಬಂಧವಿದೆ, ಬಿಡಿಸಲಾಗದ ಅನುಬಂಧವಿದೆ. ಈ ತಾಯಿಯ ಋಣವನ್ನು ನಾವು ಎಂದೆಂದಿಗೂ ತೀರಿಸಲು ಸಾಧ್ಯವಿಲ್ಲ. ಇಂತಹ ತಾಯಿ ಮತ್ತು ಪ್ರಕೃತಿ ಮಾತೆಯ ಕುರಿತು NS ಲಕ್ಷ್ಮೀನಾರಾಯಣ ಭಟ್ ರವರು ರಚಿಸಿರುವ ತಾಯಿ ನಿನ್ನ ಮಡಿಲಲಿ ಎಂಬ ಗೀತೆಯನ್ನು ನನ್ನ ಸ್ನೇಹಿತರು ಹಾಡಲಿದ್ದಾರೆ.

0: ಹೆಣ್ಣು ರಾಜಕೀಯ, ಸಂಗೀತ, ಸಮಾಜ ಸೇವೆ, ಕ್ರೀಡೆ, ಉದ್ಯೋಗ ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ಬೆಳೆಯುತ್ತಲೇ ಹೋಗುತ್ತಿದ್ದಾಳೆ. ಇಷ್ಟೆಲ್ಲಾ ಸಾಧನೆ ಮಾಡಿ ಜೊತೆ ಜೊತೆಗೆ ಮನೆಯನ್ನೂ ನಿಭಾಯಿಸುತ್ತಾ ಮೇಲೇರುತ್ತಲೇ ಇದ್ದಾಳೆ. ಹೆಣ್ಣು ಭೌತಿಕವಾಗಿ ಆರ್ಥಿಕವಾಗಿ ಮೇಲೇರಿದರೂ ಸಹ ಸಾಂಸಾರಿಕ ಜೀವನವನ್ನು ಕಡೆಗಣಿಸದೆ ತನ್ನ ಕುಟುಂಬದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾಳೆ. ಹೆಣ್ಣು ತನಗಾಗಿ ತನ್ನ ಸುಖಕ್ಕಾಗಿ ಆಸೆ ಪಡುವುದಿಲ್ಲ, ಬೇರೆಯವರಿಗಾಗಿಯೇ ಹುಟ್ಟಿ ಬೆಳೆದವಳಾಗಿದ್ದಾಳೆ. ಎಷ್ಟೋ ಸಲ ತನಗೆ ಹಸಿವಿಲ್ಲವೆಂದು ಹೇಳಿ ತನ್ನ ಪಾಲಿನ ಊಟವನ್ನು ಹಸಿದವರಿಗೆ ಕೊಡುವಷ್ಟು ಧಾರಾಳ ಮನಸ್ಸು ಹೆಣ್ಣಿನದ್ದಾಗಿದೆ. ಕ್ಷಮಯಾಧರಿತ್ರಿ ಎಂದು ಹೆಸರಾಗಿರುವ ಹೆಣ್ಣು ಯಾರು ಏನೇ ತಪ್ಪು ಮಾಡಿದರೂ ಅದನ್ನು ಕ್ಷಮಿಸುವ ಗುಣ ಬಹಳಷ್ಟಿದೆ. ಮಮತೆ, ಕರುಣೆ, ವಾತ್ಸಲ್ಯ ಮತ್ತು ತಾಳ್ಮೆಯ ಪ್ರತೀಕ ಹೆಣ್ಣು. ತ್ಯಾಗಮಯಿಯೂ ಹೌದು. ಅವಳ ತ್ಯಾಗ ಗುಣಗಳನ್ನು ತಿಳಿಯಲು ಹಲವಾರು ನಿದರ್ಶನಗಳಿವೆ. ಅವುಗಳಲ್ಲಿ ಒಂದನ್ನು ತಿಳಿಯೋಣ.
1: ಒಬ್ಬ ಮಹಿಳೆಗೆ ಇಬ್ಬರು ಗಂಡು ಮಕ್ಕಳಿದ್ದರು. ಇಬ್ಬರು ಸೈನಿಕರಾಗಿ ದೇಶ ಸೇವೆಯಲ್ಲಿ ತೊಡಗಿದ್ದರು. ಹೀಗಿರುವಾಗ ಒಮ್ಮೆ ಯುದ್ಧದಲ್ಲಿ ಶತ್ರುಗಳ ದಾಳಿಗೆ ಸಿಲುಕಿ ಹಿರಿಯ ಮಗನು ವೀರಮರಣವನ್ನಪ್ಪಿದನು. ತಾಯಿಯು ದುಃಖವನ್ನು ತೋರ್ಪಡಿಸದೆ ಅವನ ಅಂತ್ಯ ಸಂಸ್ಕಾರವನ್ನು ಮಾಡಿದಳು. ಊರಿನ ಜನರೆಲ್ಲ, ಎಂಥ ತಾಯಿ, ಮಗ ಸತ್ತರೂ ಅವಳ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರಲಿಲ್ಲವೆಂದು ಮಾತನಾಡಿಕೊಂಡರು. ಅದಕ್ಕೆ ತಾಯಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಹೀಗೆ ಕೆಲವು ವರ್ಷಗಳ ನಂತರ ತನ್ನ ಕಿರಿಯ ಮಗನು ಶತ್ರುಗಳ ಗುಂಡಿಗೆ ಸಿಲುಕಿ ಹುತಾತ್ಮನಾದನು. ಆಗ ತಾಯಿ ಅತಿಯಾದ ದುಃಖದಿಂದ ಎದೆ ಬಡಿದುಕೊಂಡು ಅಳಲಾರಂಭಿಸಿದಳು. ಅದನ್ನು ಕಂಡ ಊರಿನ ಜನರು, ಓಹೋ, ಈ ತಾಯಿ ಹಿರಿಯ ಮಗನು ಸತ್ತಾಗ ಸ್ವಲ್ಪವೂ ತನ್ನ ದುಃಖವನ್ನು ತೋರಲಿಲ್ಲ, ಕಿರಿಯ ಮಗ ಸತ್ತನೆಂದು ಹೀಗೆ ಅಳುತ್ತಿರುವಳು ಎಂದಾಗ ಆ ತಾಯಿಯ ಅಭಿಪ್ರಾಯ ಇದಾಗಿತ್ತು. ನನ್ನ ಮಕ್ಕಳು ಸತ್ತರೆಂದು ನಾನು ಅಳುತ್ತಿಲ್ಲ. ಅವರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅದು ನನಗೆ ಬಹಳ ಹೆಮ್ಮೆಯನ್ನು ತಂದಿದೆ. ನನ್ನ ದುಃಖಕ್ಕೆ ಕಾರಣ ದೇಶ ಸೇವೆಗೆ ಕಳುಹಿಸಲು ನನಗೆ ಮತ್ತೊಬ್ಬ ಮಗನಿಲ್ಲವೆಂಬುದು ಎಂದಾಗ ಅವಳ ಅಭಿಪ್ರಾಯವನ್ನು ತಿಳಿದ ಊರಿನ ಜನರು ಆಶ್ಚರ್ಯಚಕಿತರಾದರು. ಆ ತಾಯಿಯ ಗುಣವನ್ನು ಕೊಂಡಾಡಿದರು. ಹೀಗೆ ಹೆಣ್ಣು ತನ್ನ ತಾಯ್ನಾಡಿಗಾಗಿ ತನ್ನ ಮಕ್ಕಳನ್ನು ತ್ಯಾಗ ಮಾಡುವ ತ್ಯಾಗಮಯಿ ಆಗಿರುತ್ತಾಳೆ. ಹೆಣ್ಣು ಮಕ್ಕಳ ಮಹತ್ವವನ್ನು ಅರಿಯಬೇಕು. ಹೆಣ್ಣಿನ ಸಂಖ್ಯೆಯನ್ನು ಹೆಚ್ಚಿಸುವಲ್ಲಿ ಸರ್ಕಾರವೂ ಕೂಡ ಅನೇಕ ಯೋಜನೆಗಳನ್ನು ಕೈಗೊಂಡಿದೆ. ಈ ಯೋಜನೆಗಳು ಯಶಸ್ವಿಯಾಗಲು ಸಾರ್ವಜನಿಕರ ಸಹಕಾರವು ಅತ್ಯಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳ ಪಾಲನೆ ಪೋಷಣೆ ಯಾವುದೇ ಕುಂದುಕೊರತೆ ಇಲ್ಲದಂತೆ ಆಗಬೇಕಾಗಿದೆ. ಹೆಣ್ಣು ಅತ್ಯುನ್ನತ ಮಟ್ಟಕ್ಕೆ ಏರಬಲ್ಲಳು. ಅವಳಿಗೆ ಅವಕಾಶಗಳು ಬೇಕೇ ವಿನಃ ಅನುಕಂಪವಲ್ಲ. ಹೆಣ್ಣು ಮಕ್ಕಳು ಸಮಾಜಕ್ಕೆ ಆಧಾರ ಸ್ತಂಭವಿದ್ದಂತೆ. ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು. ಹೆಣ್ಣು ಮಕ್ಕಳನ್ನು ವಿಶಾಲ ಮನೋಭಾವನೆಯಿಂದ ಕಾಣುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇದುವರೆಗೆ ಮಕ್ಕಳ ಮಂಟಪ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮೈಸೂರಿನ ಮಾನಸರೋವರ ಪುಷ್ಕರ್ಣಿ ವಿದ್ಯಾಶ್ರಮದ ಮಕ್ಕಳು. ಭಾಗವಹಿಸಿದವರು ಶಿಶಿರಾ ಎಸ್, ತನಿಷಾ, ಖುಷಿ, ಕುಶ್ಮಿತಾ, ನಯನಾ ನಾಗರಾಜ್, ಚಾರ್ವಿ, ಪ್ರಜ್ಞಾ, ಸಂಹಿತಾ, ಶ್ರೇಯಾ, ಭೂಮಿಕಾ, ರಾಘವಿ, ಸುಪ್ರಜ್ ಮತ್ತು ಅಖಿಲ್. ಇಲ್ಲಿಗೆ ನಮ್ಮನ್ನು ತರಬೇತಿ ನೀಡಿ ಕರೆತಂದವರು ಶಿಕ್ಷಕರಾದ ಡಾಕ್ಟರ್ ಹರಿಣಿ ಆನಂದ್, ವಿದುಷಿ ಶೀಲಾ ಎಂಆರ್, ಅಮಿತಾ ಕೆಜಿ, ವಿಕ್ರಮ್ ರಂಗಾಯಣ. ಧನ್ಯವಾದಗಳು.
2: ಮಕ್ಕಳ ಮಂಟಪ ಪ್ರಸಾರವಾಯಿತು.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಮಧುರ ಮುಂಜಾವ. ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ಎಸ್ ಜಾನಕಿ ಅವರ ಸ್ವರದಲ್ಲಿ ಜಯಶ್ರೀ ಅರವಿಂದ ರಚಿತ ಒಂದು ಗೀತೆ, ಬೆಣ್ಣೆ ಕದ್ದು ಮೆದ್ದು ಓಡಿ ಮುದ್ದು ಕೃಷ್ಣ ಬಂದಾನೆ.

ಎಸ್ ಜಾನಕಿಯವರ ಸ್ವರದಲ್ಲಿ ಜಯಶ್ರೀ ಅರವಿಂದ ರಚಿತ ಗೀತೆಯನ್ನು ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಆರ್ ಎನ್ ಜಯಗೋಪಾಲ್ ರಚಿತ ಒಂದು ಗೀತೆ, ಆರಾಧನಾ ಅಭಿವಂದನಾ.

ಆರ್ ಎನ್ ಜಯಗೋಪಾಲ್ ರಚಿಸಿದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಎಸ್ ನಂದಿತಾ ಹಾಡಿರುವ ಸತ್ಯಕ್ಕ ಅವರ ಒಂದು ವಚನ. ಅರ್ಚನೆ ಪೂಜನೆ ನೇಮವಲ್ಲ.

ಇನ್ನು ಕೆಲವು ಭಾವಗೀತೆಗಳು. ಮೊದಲಿಗೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ರಚಿತ ಒಂದು ಗೀತೆ ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ. ನಾನು ಹಾಡುವುದು

ಶಿವಮೊಗ್ಗ ಸುಬ್ಬಣ್ಣ ಅವರ ಸ್ವರದಲ್ಲಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ರಚಿತ ಗೀತೆಯನ್ನು ಕೇಳಿದ್ರಿ. ಇನ್ನು ಮುಂದೆ ಕೇಳಿ, ಹೆಚ್ ಎಸ್ ವೆಂಕಟೇಶಮೂರ್ತಿ ರಚಿತ ಒಂದು ಗೀತೆ ಹಾಡಿದ್ದಾರೆ, ಮೈಸೂರು ಅನಂತಸ್ವಾಮಿ. ಆ ನೀಲಿ ಕೊಳವನ್ನು ಪ್ರೀತಿಸುವೆನು ನಾನು.

ಮೈಸೂರು ಅನಂತಸ್ವಾಮಿ ಹಾಡಿದ ಹೆಚ್ಎಸ್ ವೆಂಕಟೇಶ ಮೂರ್ತಿ ರಚಿತ ಗೀತೆಯನ್ನ ಕೇಳಿದ್ರೆ, ಇನ್ನು ಕೆಲವು ಜನಪದ ಗೀತೆಗಳು. ಯಶವಂತ್ ಹಳಬಂಡಿ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಒಂದು ಗೀತೆ, ಮಾತನಾಡಣ್ಣಯ್ಯ ಮಾತನಾಡು.

0: ಯಶವಂತ್ ಹಳಿಬಂಡಿ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಒಂದು ಗೀತೆಯನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಜೂಮ್ 103.1 ಯುವತರಂಗದ ಅಲೆಗಳ ಮಹಾಪುರ
2: ಇಂದು

ಹಾಯ್ ಹಲೋ, ಗುಡ್ ಮಾರ್ನಿಂಗ್, ನಮಸ್ತೆ ಎಲ್ಲ ಕೇಳುಗರಿಗೂ. ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಜೂಮ್ 103.1ಕ್ಕೆ ಆತ್ಮೀಯ ಹೃದಯ ತುಂಬಿದ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಗೆಳೆಯ ಪವನ್ ಇದ್ದೀನಿ ಅಂತ ಹೇಳ್ತಾ, ಹೊಸ ವರ್ಷ ಅಂತೂ ಬಂದಾಯಿತು. 2015-16 ಆಗಿ ಬದಲಾಗಿ ಸಾಕಷ್ಟು ಸಮಯ ಆಯಿತು. ಹೊಸ ಚಿಂತನೆಗಳು, ಕನಸುಗಳು, ಹೊಸ ಗುರಿ ಇವೆಲ್ಲದರೊಂದಿಗೆ ಹೊಸ ವರ್ಷವನ್ನು ಬರಮಾಡ್ಕೊಂಡಿದ್ದೀವಿ ಅಲ್ವಾ ಫ್ರೆಂಡ್ಸ್? ಇವತ್ತಿನ ಕಾರ್ಯಕ್ರಮದ ವಿಚಾರ ಏನಂತ ನಿಮಗೆಲ್ಲ ಹೇಳಲೇಬೇಕಲ್ವಾ? ಆಗಲೇ ಹೇಳಿದಾಗೆ ಹೊಸ ಚಿಂತನೆಗಳು ಈ ವರ್ಷ ಇರಲಿ ಅಂತ ಹೇಳಿದ್ನಲ್ವಾ? ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮದ ವಿಚಾರ ಸಾಮಾಜಿಕವಾಗಿ ನಮ್ಮ ಚಿಂತನೆಗಳನ್ನು ಬದಲಾಯಿಸಬೇಕಾದ ಸಾಮಾಜಿಕ ಪಿಡುಗುಗಳ ಬಗ್ಗೆ. ಹೌದು ಫ್ರೆಂಡ್ಸ್, ಎಷ್ಟೇ ಹೊಸ ಸಂವತ್ಸರಗಳು ಬಂದರೂ ಕೂಡ ಇಂದಿಗೂ ಹಲವಾರು ಸಾಮಾಜಿಕ ಪಿಡುಗುಗಳು ನಮ್ಮ ನಿಮ್ಮ ನಡುವೆ ಉಳಿದು ಹೋಗಿದೆ. ಆದ್ದರಿಂದ ಇವೆಲ್ಲದರ ಸಂಪೂರ್ಣ ನಿವಾರಣೆಗಾಗಿ ನಾವು ನೀವೆಲ್ಲರೂ ಒಟ್ಟಾಗಿ ದುಡಿಬೇಕಾದಂತಹ ಅನಿವಾರ್ಯ ಇದೆ. ಆದ್ದರಿಂದ ಫ್ರೆಂಡ್ಸ್, ಇವತ್ತಿನ ನನ್ನ ಕಾರ್ಯಕ್ರಮದ ವಿಚಾರ ಇದೇ ಸಾಮಾಜಿಕ ಪಿಡುಗು ಮತ್ತು ಅದರ ನಿವಾರಣೆ ಕುರಿತು. ಸೊ ಫ್ರೆಂಡ್ಸ್, ಈ ವಿಚಾರದ ಬಗ್ಗೆ ಇನ್ನಷ್ಟು ಮಾತು, ಅವುಗಳ ನಿವಾರಣೋಪಾಯ ಮತ್ತು ಇವುಗಳಲ್ಲಿ ಯುವಜನರ ಪಾತ್ರ ಏನು, ಈ ಎಲ್ಲ ವಿಚಾರವನ್ನು ಕುರಿತು ಮಾತಾಡ್ತೀನಿ ಈ ಒಂದು ಹಾಡಿನ ನಂತರ.

0: ಸೀನಾ.
1: ಹೋಗ್ಲಿ ಬಿಡ್ರಿ.
2: ಫ್ರೆಂಡ್ಸ್, ಆಗ್ಲೇ ಹೇಳ್ದಾಗೆ ಈ ಸಾಮಾಜಿಕ ಪಿಡುಗು ಅನ್ನುವಂಥದ್ದು ಸಾಕಷ್ಟು ಶತಮಾನಗಳಿಂದ ನಮ್ಮ ನಡುವೆಯೇ ಬೇರೂರಿದೆ. ಚಿಕ್ಕ ರೀತಿಯಿಂದ ಹಿಡಿದು ಭಾರೀ ದೊಡ್ಡ ರೀತಿಯಲ್ಲಿ ಹಾನಿಯುಂಟು ಮಾಡುವಂಥದ್ದಾಗಿರುತ್ತೆ. ಹಾಗಾದ್ರೆ ಈ ಸಾಮಾಜಿಕ ಪಿಡುಗು ಅಂದ್ರೇನು, ಅದರ ಆರಂಭವಾದದ್ದು ಯಾವಾಗ, ಈ ಎಲ್ಲ ಪ್ರಶ್ನೆಗಳು ಹಾಗೆ ಒಮ್ಮೊಮ್ಮೆ ಮನದಲ್ಲಿ ಮೂಡುತ್ತೆ. ಸಮಾಜದಲ್ಲಿ ನಂಬಿಕೆಗೆ ಅರ್ಹವಲ್ಲದ, ತರ್ಕಬದ್ಧವಲ್ಲದ ಕೆಲ ಆಚರಣೆಗಳನ್ನೇ ಮೌಢ್ಯಾಚರಣೆ ಅಥವಾ ಮೂಢನಂಬಿಕೆ ಅಂತ ಹೇಳ್ತೇವೆ. ಇದು ಬಾಲ್ಯ ವಿವಾಹ, ಪ್ರಾಣಿಬಲಿ ಮುಂತಾದ ಮಾಟಮಂತ್ರಗಳಿಗೆ ಸಂಬಂಧಿಸಿದಂತೆ ನೀಡಬಹುದಾದ ವ್ಯಾಖ್ಯಾನವಾಗಿದೆ. ಇನ್ನು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಾಗೆ ಲಂಚ ಕೊಡೋದು ಮತ್ತು ತೆಗೆದುಕೊಳ್ಳೋದು, ಇವೆಲ್ಲವನ್ನ ನಾವಿಂದು ಸಾಮಾಜಿಕ ಪಿಡುಗು ಅಂತ ಕರಿತಾ ಇದ್ದೀವಿ. ಇದರ ಆರಂಭ ಹೇಗಾಯ್ತು, ಯಾರಿಂದ ಆಯ್ತು ಅನ್ನೋದು ಇಂದಿಗೂ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ಆದರೆ ಇವೆಲ್ಲದರ ನಿಯಂತ್ರಣ ಮತ್ತು ಅಂತ್ಯ

ನಮ್ಮೆಲ್ಲರ ಕೈಲಿದೆ ಫ್ರೆಂಡ್ಸ್. ನಮ್ಮ ಸುತ್ತಮುತ್ತ ನಡೆಯುವಂತಹ ಕೆಲ ಮೌಢ್ಯಾಚರಣೆಗಳ ವಿರುದ್ಧ ನಾವು ಹೋರಾಡೋದ್ರಿಂದ ಇದರ ಅಂತ್ಯ ಸಾಧ್ಯ ಅಂತ ಹೇಳ್ಬೋದು. ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾತಾಡೋಣ. ಯಾವ್ಯಾವ ಸಾಮಾಜಿಕ ಪಿಡುಗುಗಳು ಇಂದು ದೈತ್ಯವಾಗಿ ನಮ್ಮನ್ನು ಕಾಡ್ತಾ ಇವೆ ಅಂತ ತಿಳ್ಕೊಳ್ಳೋಣ ಈ ಒಂದು ಹಾಡಿನ ನಂತರ.

0: ಫ್ರೆಂಡ್ಸ್, ನೀವು ಕೇಳ್ತಾ ಇದ್ರೆ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಜೂಮ್ 103.1 ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಗೆಳೆಯ ಪವನ್ ಮಾತಾಡ್ತಾ ಇರೋ ವಿಷಯ ಈ ಸಾಮಾಜಿಕ ಪಿಡುಗುಗಳ ಬಗ್ಗೆ. ಫ್ರೆಂಡ್ಸ್, ಆಗ್ಲೇ ಹೇಳಿದ್ನಲ್ಲ, ಮೂಢನಂಬಿಕೆ ಮತ್ತು ಬಾಲ್ಯ ವಿವಾಹಗಳು ಇವೆರಡು ಬಹುಮುಖ್ಯ ಸಾಮಾಜಿಕ ಪಿಡುಗು ಅಂತ. ಇವುಗಳ ತೊಂದರೆ ಕುರಿತು ನಾವೀಗ ಮಾತಾಡೋಣ. ಯಾವುದೋ ನಿಧಿ ಅಥವಾ ಇಂತಿತ್ಯಾದಿ ಕೆಲ ಆಸೆ ಆಮಿಷಗಳಿಗಾಗಿ ಜನ ಮಾಡುವಂಥ ಕೆಲ ಪ್ರಾಣಿ ಬಲಿಗಳು, ಮುಗ್ಧ ಜನರನ್ನು ವಂಚಿಸಿ ಹಣ ದೋಚಿ ದೇವರ ಹೆಸರಲ್ಲಿ ಮೂಢನಂಬಿಕೆಯನ್ನು ಹಬ್ಬಿಸೋವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವುಗಳನ್ನು ನಾವು ಮೂಢನಂಬಿಕೆ, ಮೌಢ್ಯಾಚರಣೆ ಅಂತ ಕರಿತೀವಿ. ಆದ್ದರಿಂದ ಇಂಥ ದುಷ್ಕೃತ್ಯಗಳ ಬಗ್ಗೆ ನಾವು ಸದಾ ಎಚ್ಚರಿಕೆಯಿಂದ ಇರಬೇಕು. ಮುಗ್ಧ ಜನರನ್ನು ಇಂಥ ಮೋಸದ ಜಾಲದಿಂದ ಪಾರು ಮಾಡುವಂತಹ ಕೆಲಸ ನಮ್ಮ ನಿಮ್ಮಂತಹ ಯುವಕರಿಂದಲೇ ಆಗಬೇಕು. ಇನ್ನು ಆಧುನಿಕವಾಗಿ ನಾವು ಎಷ್ಟೇ ಮುಂದುವರೆದು ರಾಕೆಟ್ ಯುಗವನ್ನು ತಲುಪಿದ್ರೂ ಈ ಬಾಲ್ಯ ವಿವಾಹ ಅನ್ನೋ ಪಿಡುಗು ನಮ್ಮನ್ನು ಇವತ್ತಿಗೂ ಸುತ್ತಾಕೊಂಡಿದೆ. ಹೌದು ಫ್ರೆಂಡ್ಸ್, ಇದು ತುಂಬ ದೊಡ್ಡ ಸಮಸ್ಯೆ. ಯಾವುದೋ ಒಬ್ಬ ಮಗು ಬಾಲ್ಯ ವಿವಾಹಕ್ಕೆ ಈಡಾದರೆ ಇದು ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ಬಾಲ್ಯದಲ್ಲಿ ನೀಡುವಂಥ ಹಿಂಸೆಯೇ ಆಗಿರುತ್ತೆ. ಅಲ್ಲದೆ ಸಾಕಷ್ಟು ಜನ ಮುಗ್ಧ ಮಕ್ಕಳು ಇಂತಹ ದುಷ್ಕೃತ್ಯದಿಂದಾಗಿ ಶೈಕ್ಷಣಿಕವಾಗಿ ವಂಚಿತರಾಗಿದ್ದಾರೆ. ಇನ್ನು ಮುಂದಾದರೂ ಕೂಡ ಇಂಥ ತೊಂದರೆಯಿಂದ ಸಮಾಜವನ್ನು ಮೇಲೆತ್ತೋಣ. ಸಮಾಜದಲ್ಲಿ ಇಂಥ ಶೋಷಿತರಿಗೆ ನಾವೆಲ್ಲ ಬೆನ್ನೆಲ್ಬಾಗಿರೋಣ ಅಂತ ಹೇಳ್ತಾ ಈ ಒಂದು ಹಾಡು ನಿಮಗಾಗಿ.
1: ಗೋವಾ ಸ್ಟೈಲು ಕನ್ನಡ ಸಾಂಗು.

0: ಡೆಸ್ಕ್ ಎಲ್ಲ ಓಕೆ. ಸುನಕ ಸುನನ ಅರ್ಥ ಆಗ್ಲಿಲ್ಲ.
1: ನೀನು ನಾನು ನನ್ನ ಕನಸು ಅಂತೆಲ್ಲ ಪದ್ಯ ಬರೀತ್ಯ, ನಿನ್ನ ರೇಂಜ್ ನಾನು ಬರೆಯಕ್ಕಾಗಲ್ಲ. ಅದಕ್ಕೆ ಒಂದ್ ಸಣ್ಣ ಎಕ್ಸ್ಪೆರಿಮೆಂಟ್, ಕನಸು ಉಲ್ಟಾ ಸುನಕ, ನನಸು ಉಲ್ಟಾ ಸುನನ.
0: ಹೇ ಹೆಂಗಮ್ಮ ಹಿಂಗೆ,
1: ನಮ್ಗೆ ಹೆಂಗ್ ಬೇಕು ಹಂಗೆ.
2: ಸೋಗ

ಫ್ರೆಂಡ್ಸ್, ವಿವೇಕಾನಂದರು ನಮ್ಮ ಯುವ ವರ್ಗಕ್ಕೆ ಎಂದೆಂದಿಗೂ ಆದರ್ಶ ಪ್ರಾಯರಾದವರು. ಅಂತ ಮಹಾತ್ಮರು ಹುಟ್ಟಿದ ಈ ಮಣ್ಣಿನಲ್ಲಿ ಇಂದಿಗೂ ಆಚರಣೆಯಲ್ಲಿರುವ ಕೆಲ ಸಾಮಾಜಿಕ ಪಿಡುಗುಗಳ ಬಗ್ಗೆ ನೋಡಿದಾಗ ಖಂಡಿತ ನಮ್ಮೆಲ್ಲರಿಗೂ ಬೇಜಾರಾಗಿ ಆಗುತ್ತಲ್ವ ಫ್ರೆಂಡ್ಸ್. ಇನ್ನು ಈ ಭ್ರಷ್ಟಾಚಾರ ಅನ್ನುವಂಥದ್ದು ಇಂದು ದೈತ್ಯವಾಗಿ ಬೆಳೆದು ನಿಂತಿದೆ. ಗಾಂಧೀಜಿ, ಸುಭಾಷರು ಕಂಡಂಥ ಭವ್ಯ ಭಾರತದ ಕಲ್ಪನೆಯನ್ನು ಇಂಚಿಂಚಾಗಿ ಇದು ಹಾಳುಗೆಡುತ್ತಾ ಇದೆ. ಅದೆಷ್ಟೋ ವಿದ್ಯಾವಂತ, ಪ್ರತಿಭಾವಂತ ಯುವಕರು ಇಂದು ಈ ಲಂಚ ಎಂಬಂತಹ ದೈತ್ಯನಿಂದ ಅವಕಾಶ ವಂಚಿತರಾಗಿದ್ದಾರೆ. ಅದೆಷ್ಟೋ ಸರ್ಕಾರಿ ಕೆಲಸಗಳಿಂದ ತಮ್ಮ ಕನಸು ಗುರಿಗಳಿಂದ ಹಿನ್ನಡೆದಿದ್ದಾರೆ. ಆದ್ದರಿಂದ ಇಂತಹ ತಪ್ಪುಗಳು ಮುಂದೆ ಎಂದೂ ನಡೆಯದಂತೆ ನಾವು ನೀವು ಎಚ್ಚರಿಕೆ ವಹಿಸಬೇಕಾದ ಅನಿವಾರ್ಯತೆ ಇದೆ ಅಂತಾನೆ ಹೇಳ್ಬೋದು. ಆದ್ದರಿಂದ ಇದರ ವಿರುದ್ಧ ಹೋರಾಟ ಮಾಡುವಲ್ಲಿ ಯುವ ವರ್ಗ ಮುಂದೆ ಬರಬೇಕು. ಇದಕ್ಕೆ ಎಷ್ಟೇ ಕಾನೂನು ಕಟ್ಟಲೆಗಳನ್ನು ಮಾಡಿದರೂ ನಮ್ಮ

ಓಕೆ ಫ್ರೆಂಡ್ಸ್, ಇನ್ನು ಈಗಾಗಲೇ ಹೇಳಿದಾಗೆ ಸಾಮಾಜಿಕ ತೊಡಕುಗಳ ನಿಯಂತ್ರಣಕ್ಕೆ ಮೊದಲನೇದಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬಂತೆ ಬಾಲ್ಯದಿಂದಲೇ ಇದರ ಕುರಿತು ಮಕ್ಕಳಲ್ಲಿ ಎಚ್ಚರಿಕೆ ವಹಿಸಬೇಕು. ಮುಂದೆ ಯಾವತ್ತೂ ಕೂಡ ಇಂತಹದರಲ್ಲಿ ಅವರು ಪಾಲ್ಗೊಳ್ಳದಂತೆ ನಾವು ನೋಡ್ಕೊಳ್ಬೇಕು. ಇನ್ನು ಪಠ್ಯಪುಸ್ತಕಗಳಲ್ಲಿ ಇದರ ಕುರಿತು ಜಾಗೃತಿಯನ್ನು ಮೂಡಿಸುವಂತಹ ಕೆಲಸಗಳು ಆಗಬೇಕು. ಇದರಿಂದ ಸಾಕಷ್ಟು ರೀತಿಯಲ್ಲಿ ಬಾಲ್ಯದಿಂದಲೇ ಮೂಢನಂಬಿಕೆಯಂತಹ ದುರಾಚರಣೆಯ ನಿಯಂತ್ರಣ ಸಾಧ್ಯ. ಅಷ್ಟೇ ಅಲ್ಲದೆ ಯುವಕರಾದ ನಾವು ಸಮಾಜದ, ರಾಷ್ಟ್ರದ ಭವಿಷ್ಯತ್ತಿನ ಒಳಿತಿಗಾಗಿ ಶ್ರಮಿಸಬೇಕು. ಅದರಿಂದ ಜನರ ಮನಸ್ಸಿನಲ್ಲಿ ಪರಿಣಾಮ ಬೀರುವಂತಹ ಬೀದಿ ನಾಟಕಗಳು, ಪವಾಡ ಬಯಲಿನಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರಿಂದ ಇಂತಹ ದುಷ್ಕೃತ್ಯಗಳ ನಿಯಂತ್ರಣ ಸಾಧ್ಯ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾವೆಂದಿಗೂ ಕೂಡ ಬಾಲ್ಯ ವಿವಾಹದಂತಹ ಮೌಢ್ಯಕ್ಕೆ ಸಹಕರಿಸದೆ ಅದರ ವಿರುದ್ಧ ನಿಲ್ಲೋಣ ಅಂತ ಹೇಳ್ತಾ ಈ ಒಂದು ಗೀತೆ ನಿಮಗಾಗಿ.

0: ಓಕೆ ಫ್ರೆಂಡ್ಸ್, ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಈ ಟೈಮ್ ಹೋಗಿದೆ, ಗೊತ್ತಾಗ್ಲಿಲ್ಲ. ಇವತ್ತಿನ ಕಾರ್ಯಕ್ರಮದ ವಿಚಾರ ಸಾಮಾಜಿಕ ಕಳಕಳಿಯಿಂದ ಕೂಡಿದ್ದು, ತಮಗೆಲ್ಲ ಇದು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಈ ಭ್ರಷ್ಟಾಚಾರ ಎಂಬ ಆಕರ್ಷಣೆಗೆ ನಾವು ನೀವು ಒಳಗಾಗದೆ ಸತ್ಯ ನ್ಯಾಯ ಧರ್ಮದಿಂದ ಇರೋಣ ಅಂತ ಹೇಳ್ತಾ, ಧರ್ಮೋ ರಕ್ಷತಿ ರಕ್ಷಿತ ಎಂಬ ಮಾತನ್ನು ಹೇಳ್ತಾ ನಾನು ನಿಮ್ಮ ಗೆಳೆಯ ಪವನ್ ಹೊರಡೋ ಟೈಮ್ ಆಯಿತು. ಫ್ರೆಂಡ್ಸ್, ಹೊರಡಕ್ಕೆ ಮುಂಚೆ ಒಂದೇ ಒಂದು ಮಾತು, ಮುಖದಲ್ಲಿ ನಗು ಇರಲಿ, ಜೇಬಲ್ ದುಡ್ಡು ಇರಲಿ, ಮನಸ್ಸಲ್ಲಿ ಸ್ನೇಹ ಪ್ರೀತಿ ಜೊತೆಗೆ ಸಾಮಾಜಿಕ ಕಳಕಳಿ ಇರಲಿ ಅಂತ ಹೇಳ್ತಾ ಎಲ್ಲಾ ಕೇಳುಗರಿಗೂ ಬಾಯ್.
1: ಝೂಮ್ 103.1 ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಪವನ್ ಕುಮಾರ್ LP.
2: ಇಂದು ಚೆಲುವಿಗೆ ಹಬ್ಬ,
1: ಸಂಕಲನ ಜೀವನ್ ಕುಮಾರ್.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿ. ಶ್ರೀ ವಿಜಿ ಜೋಗ್ ಅವರಿಂದ ವಯಲಿನ್ ವಾದನ. ವಾದ್ಯ ಸಹಕಾರ ತಬ್ಲಾ ಸಾಥ್ ನೀಡುತ್ತಾರೆ ಶ್ರೀ ಗುಲಾಂ ಅಬ್ಬಾಸ್. ಕೇಳಿ ಶ್ರೀ ವಿಜಿ ಜೋಗ್ ಅವರ ವಯಲಿನ್ ವಾದನದಲ್ಲಿ ರಾಗ್ ಖಮಾಜ್.

0: ಇದು ಆಕಾಶವಾಣಿ. ಶ್ರೋತೃ ಬಾಂಧವರೇ, ಗೀತಾ ಕೃಷ್ಣ ಕಥಾ ಕೇಳೋಣ. ರಚನೆ ಎನ್ಕೆ, ಸಂಗೀತ ಸಂಯೋಜನೆ ವೆಂಕಟೇಶ್ ಗೋಡಖಿಂಡಿ.
1: ಶ್ರೀಕೃಷ್ಣನ ಮೋಹ ಮಾಯೆಯ ಪ್ರತೀಕವಾಗಿದೆ ಆತನ ಕೊಳಲು. ಕೊಳಲು ಕೃಷ್ಣನ ಕೊರಳ ಗೆಳತಿಯೇ ಸೈ. ಅಂತಹ ಅವಿನಾ ಸಂಬಂಧ ಶಂಖ ಚಕ್ರ ಗದಾ ಪದ್ಮಗಳಾಗಲಿ, ಶ್ರೀವತ್ಸ ಲಾಂಛನವಾಗಲಿ, ಕೌಸ್ತುಭವಾಗಲಿ, ಅಷ್ಟೇ ಏಕೆ? ಆತನಲ್ಲಿ ಅನುರಕ್ತರಾದ ರಾಧೆ ನೀಳೆಯರಷ್ಟೇ ಕೃಷ್ಣನ ಅವಿನಾ ಸಂಬಂಧಿ ಆತನ ಕೊಳಲು. ಬೆಳಗಿನ ಬಂಗಾರದ ಅರುಣೋದಯದಲ್ಲಿ ಕೇಳಿಬರುವ ಅಮರ ಉದಯ ರಾಗಕ್ಕೆ ಅನುರಾಗ ಬೆರೆಸುವಂತೆ ಧಾವಿಸುವರು. ಕಾಲೊಳಗಿನ ಪೈಜಣ ಕೈಯೊಳಗೆ, ಕೈಯೊಳಗಿನ ಕಂಕಣ ಕಿವಿಯೊಳಗೆ, ಅವರ ಅವಸ್ಥೆಯೇ ಅಸ್ತವ್ಯಸ್ತವಾಗಿ ಬಿಡುವುದು. ಕೊಳಲ ನೂದಿದ ನೇನ ಕೃಷ್ಣ, ನನಗೇಕೋ ಮನವು ತಲೆ ಕೆಳಗಾಗುತ್ತಿದೆ ಎನ್ನುವಳು ಒಬ್ಬ ಗೋಪಿ. ಕೃಷ್ಣನ ಮುರಳಿ ಮದೋನ್ಮತ್ತನಾದಕ್ಕೆ ವಿಶ್ವವೇ ಭ್ರಮಣಗೊಳ್ಳುತ್ತಿದೆ ಎಂದು ಇನ್ನೊಬ್ಬಳು. ಮುರಳಿ ಮುರಳೀಧರನಧರವನ್ನೇ ಅಗಲದಿರುತ್ತಿದ್ದರೆ ರಾಧೆಯೂ ಅದೇ ಸುಖಕ್ಕಾಗಿ ಸರ್ವಾರ್ಪಿತಳಾದಾಗ ಶ್ರೀಕೃಷ್ಣ ರಾಧೆಯನ್ನೇ ತನ್ನ ಕೊಳಲನ್ನಾಗಿ ಪರಿವರ್ತಿಸಿಬಿಟ್ಟನಂತೆ. ಅಚಂಚಲ ನೀಳೆಯು ಶ್ರೀಕೃಷ್ಣನ ಸ್ಥಿರವಾದ ಚಿರವಾದ ಸ್ಥಾನ ಸಾನ್ನಿಧ್ಯವನ್ನು ಪ್ರಾರ್ಥಿಸಿಕೊಂಡಾಗ ನನ್ನ ತಲೆಯ ಮೇಲಿನ ಚೆಲುವಾದ ನವಿಲುಗರಿಯಾಗಿ ಬಿಡು ಎಂದು ಹರಿಯು ಹರಸಿರಬೇಕು. ಅಂತೆಯೇ ನೀಲೆ ಶ್ಯಾಮನ ಕಣ್ಣ ಕಾಡಿಗೆಯೂ ಆದಳು. ನಿತ್ಯ ಜೀವನದಿಯಾದ ಯಮುನಾ ಜಲದಿಂದ ತಮ್ಮ ಬಣ್ಣದ ಘಟಗಳನ್ನು ತುಂಬಿಕೊಂಡು ಒಂದರ ಮೇಲೊಂದು ಕೊಡವನ್ನೇರಿಸಿಕೊಂಡು ಹೋಗುವಾಗ ಆ ಮುರಳೀಧರ ಮಗ್ಗುಲದ ವಟವೃಕ್ಷದ ಕೊಂಬೆಯ ಮೇಲೆ ಕುಳಿತು ಕೊಳಲುದುವ. ಒಮ್ಮೆ ತರುಣ ಗೋಪಿಯರು ತಮ್ಮ ಸೀರೆ ಕಂಚುಕಗಳನ್ನು ಕಳೆದಿಟ್ಟು ಸ್ನಾನಕ್ಕಾಗಿ ಕಾಳಿಂದಿ ಜಲಕ್ಕಿಳಿದಾಗ ಈ ಗೋಪಿ ಚಿತ್ತಾಪಹಾರಿ ಕೃಷ್ಣ ಅವರ ಬಟ್ಟೆಗಳನ್ನೆಲ್ಲ ಮರದ ತುದಿಗೊಂಬೆಯ ಮೇಲಿರಿಸಿ ಕೊಳಲುದುತ್ತ ಕುಳಿತು ಬಿಟ್ಟ. ಗೋಪಿಯರು ಕೃಷ್ಣನನ್ನು ನಯವಾಗಿ ವಿನಂತಿಸಿಕೊಂಡು ಆತನ ಬೇಡಿಕೆಯನ್ನು ಸಂತಸದಿಂದ ಈಡೇರಿಸುವ ಭಾಷೆಯಿತ್ತು. ನವವಿಧ ಭಕುತಿಯ ಶರಣಾಗತಿಯಿಂದ ತಮ್ಮ ಬಟ್ಟೆಗಳನ್ನು ಪಡೆದುಕೊಂಡರು. ಕದ್ದ ನಮ್ಮ ಬಟ್ಟೆಗಳನ್ನು ಮರಳಿಕೊಟ್ಟೆ, ಆದರೆ ಕದ್ದ ನಮ್ಮ ಮನಗಳನ್ನು ಎಂದು ಗೋಪಿಯರು ಪ್ರಶ್ನಿಸುತ್ತಾರೆ.

0: ಗೀತಾ ಕೃಷ್ಣ ಕಥಾ ಕೇಳಿದಿರಿ. ರಚನೆ ಎನ್ ಕೆ, ಸಂಗೀತ ಸಂಯೋಜನೆ ವೆಂಕಟೇಶ್ ಕೋಡ್ಕಿಂಡಿ. ಇನ್ನು ಕಾವ್ಯಧಾರೆ.
1: ಇವತ್ತಿನ ಕಾವ್ಯಧಾರೆಯಲ್ಲಿ ತಮ್ಮ ಕವಿತೆಗಳನ್ನು ಪ್ರಸ್ತುತಪಡಿಸಲೆಂದು ಶ್ರೀ ಸಿ ಎಂ ಚನ್ನಬಸಪ್ಪ ಮತ್ತು ನಿರ್ಮಲಾ ಶೆಟ್ಟರ್ ಇಬ್ಬರು ಕವಿಗಳು ಧಾರವಾಡ ಆಕಾಶವಾಣಿಯ ಸ್ಟುಡಿಯೋದಲ್ಲಿದ್ದಾರೆ. ಮೊದಲು ತಮ್ಮ ಕವಿತೆಗಳನ್ನು ಓದಲಿದ್ದಾರೆ ಶ್ರೀ ಸಿ ಎಂ ಚನ್ನಬಸಪ್ಪ ಅವರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಮಂಡಲಗಿರಿ ಊರಿನ ಶ್ರೀ ಸಿ ಎಂ ಚನ್ನಬಸಪ್ಪ ಅವರು ಹುಟ್ಟಿದ್ದು 1955.
2: ಕವನದ ಶೀರ್ಷಿಕೆ ಜೋಡಿಯಾಗಿ ನಲಿಯೋಣ ಬಾರ. ಜೋಡಿಯಾಗಿ ನಲಿಯೋಣ ಬಾರೋ, ನಾಡಿನಲ್ಲಿ ಬಾಳೋಣ ಬಾರೋ. ಸಂಗಾತಿ ನೀನು ಆಗಿ ಸಂತಸವ ನೀನು ತಾರೋ. ಒಲವಿನ ಬಾಳಿಗೆ ಆಶ್ರಯ ನೀಡಬಾರೋ. ಕಷ್ಟ ಸುಖವು ಏನೇ ಬರಲಿ ಧೈರ್ಯದಿಂದ ಎದುರಿಸೋಣ. ಬಾಳಿನ ಪಯಣದಲ್ಲಿ ಹೊಂದಿಕೊಂಡು ಹೋಗೋಣ. ಜೋಡಿಯಾಗಿ ನಲಿಯೋಣ ಬಾರೋ, ನಾಡಿನಲ್ಲಿ ಬಾಳೋಣ ಬಾರೋ. ಬಿಸಿಲು ಬರಲಿ ನೆರಳು ಬೀಳಲಿ ಸಹಿಸಿಕೊಂಡು ಸಾಗೋಣ. ಬಿಸಿಲು ಬರಲಿ ನೆರಳು ಬೀಳಲಿ ಸಹಿಸಿಕೊಂಡು ಸಾಗೋಣ. ಕತ್ತಲೆಯ ಇರಳು ಕಳೆಯುವುದು ಒಂದು ರಾತ್ರಿ, ಸೂರ್ಯ ಮತ್ತೆ ಉದಯಿಸಿ ಬೆಳಕನ್ನು ನೀಡುವನು. ಕತ್ತಲೆಯ ಇರುಳು ಕಳೆಯುವುದು ಒಂದು ರಾತ್ರಿ, ಸೂರ್ಯ ಮತ್ತೆ ಉದಯಿಸಿ ಬೆಳಕನ್ನು ನೀಡುವನು. ನಾನು ನೀನು ಜೋಡಿಯಾಗಿ ಸಾಗಿಸೋಣ ಎತ್ತಿನ ಗಾಡಿ. ನಾನು ನೀನು ಜೋಡಿಯಾಗಿ ಸಾಗಿಸೋಣ ಎತ್ತಿನ ಗಾಡಿ. ಪ್ರೀತಿಯ ಅರ್ಥವ ಸಾರೋಣ ನಾಡಿಗೆ, ಒಲವಿನ ಬದುಕಿನ ನಾಂದಿಯ ಆಡೋಣ. ಪ್ರೀತಿಯ ಅರ್ಥವ ಸಾರೋಣ ನಾಡಿಗೆ, ಒಲವಿನ ಬದುಕಿನ ನಾಂದಿಯ ಆಡೋಣ. ಜೋಡಿಯಾಗಿ ನಲಿಯೋಣ ಬಾರೋ, ನಾಡಿನಲ್ಲಿ ಬಾಳೋಣ ಬಾರೋ. ಭಾರತ ದೇಶದ ಹೆಮ್ಮೆಯ ಪುತ್ರ, ಭರತ ಖಂಡದ ಹೆಮ್ಮೆಯ ನಾಯಕ ಅಂಬೇಡ್ಕರ. ಅಂಧಕಾರದಂಗಳದಲ್ಲಿ ಉರಿವ ಪಂಜು ಅಂಬೇಡ್ಕರ. ಶೋಷಣೆಯ ಸಂಕೊಲೆಗೆ ಸಿಡಿದು ನಿಂತ

0: ಧೀರನು ಭರತ ಖಂಡದ ಹೆಮ್ಮೆಯ ನಾಯಕ ಅಂಬೇಡ್ಕರ್. ಹಗಲೇಳು ಒಂದೇ ಮನದಿ ಚಿಂತಿಸಿದ ಪ್ರತಿಭೆ, ಹಗಲೇಳು ಒಂದೇ ಮನದಿ ಚಿಂತಿಸಿದ ಪ್ರತಿಭೆ, ಮನುಕುಲದ ಸಾಕ್ಷಿ ಪ್ರಜ್ಞೆ ಭರತ ಭೂಮಿ ಚೈತನ್ಯವೇ. ಮನುಕುಲದ ಸಾಕ್ಷಿ ಪ್ರಜ್ಞೆ ಭರತ ಭೂಮಿ ಚೈತನ್ಯವೇ. ಮಾನವತೆಯ ಉಳಿಸಲು ಅವಮಾನವ ಸಹಿಸಿದೆ, ಬೆಂಕಿಯ ತಾಪ ಸಹಿಸಿ ಬೆಳಕ ನೀಡಿದ ಸೂರ್ಯನೇ. ಮಾನವತೆಯ ಉಳಿಸಲು ಅವಮಾನವ ಸಹಿಸಿದೆ, ಬೆಂಕಿಯ ತಾಪ ಸಹಿಸಿ ಬೆಳಕ ನೀಡಿದ ಸೂರ್ಯನೇ. ಅಕ್ಷರದ ಹರಿವನ್ನು ಮೂಡಿಸಿದ ದೈವವೇ, ಸೋಲನೆಂದು ಒಪ್ಪದ ಭೀಮಬಲದ ಜಟ್ಟಿಯೇ. ಅಕ್ಷರದ ಹರಿವನ್ನು ಮೂಡಿಸಿದ ದೈವವೇ, ಸೋಲನೆಂದು ಒಪ್ಪದ ಭೀಮಬಲದ ಜಟ್ಟಿಯೇ. ಮಡಿಮೈಲಿಗೆ ಮೆಟ್ಟು ನಿಂತು ಪ್ರಜ್ಞೆ ಮೂಡಿಸಿದ ತಂದೆಯೇ, ಮಡಿಮೈಲಿಗೆ ಮೆಟ್ಟು ನಿಂತು ಪ್ರಜ್ಞೆ ಮೂಡಿಸಿದ ತಂದೆಯೇ, ಬುದ್ಧ ದರ್ಶನ ಮಾಡಿಸಿದ ಕ್ರಾಂತಿ ಸೂರ್ಯ ನೀನು. ಭರತ ಖಂಡದ ಹೆಮ್ಮೆಯ ನಾಯಕ ಅಂಬೇಡ್ಕರ್. ತಾಳ್ಮೆಯ ಚಿತ್ತದಿಂದ ಜಗತ್ತು ಅರಿತ ಶಕ್ತಿಯೇ, ಹೋರಾಟದ ಬದುಕಿಗೆ ಊರುಗೋಲಾಗಿ, ನೋವನ್ನುಂಡು ನಲಿವು ಬಿಟ್ಟು ಸಾಗಿ ಹೋದ ಪುರುಷನೇ. ನೋವನ್ನುಂಡು ನಲಿವು ಬಿಟ್ಟು ಸಾಗಿ ಹೋದ ಪುರುಷನೇ ಭರತ ಖಂಡದ ಹೆಮ್ಮೆಯ ನಾಯಕ. ಬೋಧಿ ಮಾರ್ಗ ತೋರಿದ ನೀನೇ ಮಹಾಪುರುಷ, ಬೋಧಿ ಮಾರ್ಗವ ತೋರಿದ ನೀನೇ ಮಹಾಪುರುಷ. ಕವನದ ಶೀರ್ಷಿಕೆ ಬೀಜವೊಂದು ನೆಲಕ್ಕೆ ಬಿದ್ದು. ಬೀಜವೊಂದು ನೆಲಕ್ಕೆ ಬಿದ್ದು ಬಂದು ಮಣ್ಣಲ್ಲಿ ಸೇರಿದೆ, ಗಾಳಿ ಬೆಳಕಿನ ತಾಣದಲ್ಲಿ ನೀರ ಹನಿಯು ಜಿನಿಗಿದೆ. ಯಾರ ಚೆಲ್ಲಿದ ಬೀಜ ಅದಕ್ಕೆ ಪ್ರಕೃತಿ ಕರುಣೆ ತೋರಿದೆ. ಬೀಜವೊಂದು ನೆಲಕ್ಕೆ ಬಿದ್ದು ಬಂದು ಮಣ್ಣಲ್ಲಿ ಸೇರಿದೆ, ಮೊಳಕೆ ಬಿರಿದು ನೆಲದ ಮೇಲೆ ಸಸಿಯ ರೂಪ ತಾಳಿದೆ, ನಗುವ ಮುಖವ ತೋರಿದೆ. ಮೊಳಕೆ ಬಿರಿದು ನೆಲದ ಮೇಲೆ ಸಸಿಯ ರೂಪವ ತಾಳಿದೆ, ನಗುವ ಮುಖವ ತೋರಿದೆ. ಗಾಳಿ ಬೆಳಕಿನ ಸ್ಪರ್ಶದಲ್ಲಿ ನಗುತ್ತ ನಲಿಯುತ್ತ ಬೆಳೆದಿದೆ. ಗಾಳಿ ಬೆಳಕಿನ ಸ್ಪರ್ಶದಲ್ಲಿ ನಗುತ್ತ ನಲಿಯುತ್ತ ಬೆಳೆದಿದೆ. ಬಿಸಿಲುಬ್ಬಿರು ಗಾಳಿ ಸಹಿಸಿ ಎದೆ ಸೆಟಸಿ ನಿಂತಿದೆ. ಬಿಸಿಲುಬ್ಬಿರು ಗಾಳಿ ಸಹಿಸಿ ಎದೆ ಸೆಟಸಿ ನಿಂತಿದೆ. ರೋಗರುಜುನ ಮೆಟ್ಟಿ ನಿಂತು ಮರದ ಚಿತ್ರವ ತಾಳಿದೆ. ರೋಗರುಜುನ ಮೆಟ್ಟಿ ನಿಂತು ಮರದ ಚಿತ್ರವ ತಾಳಿದೆ. ಬೀಜವೊಂದು ನೆಲಕ್ಕೆ ಬಿದ್ದು ಬಂದು ಮಣ್ಣಲ್ಲಿ ಸೇರಿದೆ. ಗೂಡು ಕಟ್ಟುವ ಅಕ್ಕಿ ಪಕ್ಷಿಗೆ ಆಶ್ರಯ ನೀಡಿದೆ. ಗೂಡು ಕಟ್ಟುವ ಅಕ್ಕಿ ಪಕ್ಷಿಗೆ ಆಶ್ರಯ ನೀಡಿದೆ. ಬೆಳಗು ಮುಂಜಾವಿನಲ್ಲಿ ಚಿಲಿಪಿಲಿ ನಾಂದಿ ಆಡಿದೆ. ಬೆಳಗು ಮುಂಜಾವಿನಲ್ಲಿ ಚಿಲಿಪಿಲಿ ನಾಂದಿ ಆಡಿದೆ. ಬೀಜವೊಂದು ನೆಲಕ್ಕೆ ಬಿದ್ದು ಬಂದು ಮಣ್ಣಲ್ಲಿ ಸೇರಿದೆ. ತಾರತಮ್ಯ ನೀತಿ ಎಣಿಸದೆ ಜನಕ್ಕೆ ನೆರಳು ನೀಡಿದೆ. ಸ್ವಾರ್ಥಿ ಜನರ ಮನದ ಆಸೆಗೆ ನೆಲಕ್ಕೆ ಉರುಳಿ ಬಿದ್ದಿದೆ. ಸ್ವಾರ್ಥಿ ಜನರ ಮನದ ಆಸೆಗೆ ನೆಲಕ್ಕೆ ಉರುಳಿ ಬಿದ್ದಿದೆ. ತಾನು ಸುಟ್ಟು ಬೆಳಕು ನೀಡುವ ದೀಪದ ಗುಣ ಪಡೆದಿದೆ. ತಾನು ಸುಟ್ಟು ಬೆಳಕು ನೀಡುವ ದೀಪದ ಗುಣ ಪಡೆದಿದೆ. ಕಿಟಕಿ ಬಾಗಿಲು ರೆಂಟೆ ಕುಂಟೆಗೆ ತಾಯಿ ಸೊರಿಪಣೆಯಾಗಿದೆ. ಸೌದೆ ರೂಪದಿ ಬಳಕೆಯಾಗಿ ಬೂದಿಯನ್ನು ಚೆಲ್ಲಿದೆ. ಭೂತಾಯಿ ಮಡಿಲ ಸೇರಿ ಬದುಕು ಹಸನು ಮಾಡಿದೆ. ಬೀಜವೊಂದು ನೆಲಕ್ಕೆ ಬಿದ್ದು ಬಂದು ಮಣ್ಣಲ್ಲಿ ಸೇರಿದೆ. ಕಟ್ಟೋಣ ಬನ್ನಿರಿ ಕವಿತೆಯ ಶೀರ್ಷಿಕೆ. ಕಟ್ಟೋಣ ಬನ್ನಿರಿ, ಕಟ್ಟೋಣ ಬನ್ನಿರಿ. ದಿಟ್ಟತನದಿ ಒಂದೇ ಮನದಿ ನಾಡ ಕಟ್ಟುವ ಬನ್ನಿ. ದಿಟ್ಟತನದಿ ಒಂದೇ ಮನದಿ ನಾಡ ಕಟ್ಟುವ ಬನ್ನಿ. ಆಗಿದೆ ಚಿಂದಿ ಚಿಂದಿ ಭರತ ಭೂ ಕಂಡವು, ಅಂದವಾದ ಚಂದವಾದ ಭರತನಾಡು ಕಟ್ಟುವ. ಇಂದು ಎಲ್ಲ ಒಂದೇ ಎಂಬ ಪೊಳ್ಳು ಘೋಷಣೆಯ ತೊಡೆದು, ಮನುಜರೆಲ್ಲ ಒಂದೇ ಎಂದು ಗಟ್ಟಿ ಧ್ವನಿಯ ಕೂಗುವ. ಮನುಜರೆಲ್ಲ ಒಂದೇ ಎಂದು ಗಟ್ಟಿ ಧ್ವನಿಯ ಕೂಗುವ. ಮಲಿನವಾದ ಮನಸ್ಸುಗಳಲ್ಲಿ ಏಕತೆಯ ಬೆಸೆಯುವ, ಬುದ್ಧ ಬಸವ ಅಂಬೇಡ್ಕರ್ ಸಂದೇಶ ಸಾರುವ. ಮಲಿನವಾದ ಮನಸ್ಸುಗಳಲ್ಲಿ ಏಕತೆಯ ಬೆಸೆಯುವ, ಬುದ್ಧ ಬಸವ ಅಂಬೇಡ್ಕರ್ ಸಂದೇಶ ಸಾರುವ. ರಾಜ್ಯಾಂಗದ ನೀತಿಯ ಪಾಲಿಸೋಣ ಬನ್ನಿರಿ. ಕಟ್ಟೋಣ ಬನ್ನಿರಿ, ಕಟ್ಟೋಣ ಬನ್ನಿರಿ. ಶತಮಾನದ ದಾಸ್ಯವ ಕಳಚೋಣ ಬನ್ನಿರಿ. ಶತಮಾನದ ದಾಸ್ಯವ ಕಳಚೋಣ ಬನ್ನಿರಿ. ಕಟ್ಟೋಣ ಬನ್ನಿರಿ, ಕಟ್ಟೋಣ ಬನ್ನಿರಿ. ಸಮೃದ್ಧ ಭಾರತ, ಸದೃಢ ಭಾರತ, ಪ್ರಬುದ್ಧ ಭಾರತ. ಸದೃಢ ಭಾರತ, ಪ್ರಬುದ್ಧ ಭಾರತ.
1: ಇದುವರೆಗೆ ತಮ್ಮ ಕವಿತೆಗಳನ್ನು ಓದಿದವರು ಶ್ರೀ ಸಿಎಂ ಚನ್ನಬಸಪ್ಪ ಅವರು. ಈಗ ಕೆಲವು ಗಜಲಗಳನ್ನು ಕೇಳುಗರಿಗೆ ಪ್ರಸ್ತುತಪಡಿಸುತ್ತಿದ್ದಾರೆ ನಿರ್ಮಲಾ ಶೆಟ್ಟರ್ ಅವರು. ಕವಯಿತ್ರಿ ನಿರ್ಮಲಾ ಶೆಟ್ಟರ್ ಅವರು ಮೂಲತಃ ಗದಗ ಜಿಲ್ಲೆ ಲಕ್ಷ್ಮೇಶ್ವರದವರು. ಈಗ ನಿರ್ಮಲಾ ಅವರು ಕಲಘಟಗಿ ತಾಲೂಕಿನ ದೇವಿಕೊಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಿಂದಿ ಭಾಷಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕತೆ, ಕವಿತೆ ಹಾಗೂ ಗಜಲ್ ಬರವಣಿಗೆಯಲ್ಲಿ ನಿರ್ಮಲಾ ಅವರು ತೊಡಗಿಕೊಂಡಿದ್ದಾರೆ. ಸಹೃದಯರ ವಿಮರ್ಶಕರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಬೆಳಕಿನೊಡನೆ ಪಯಣ ಎನ್ನುವ ಕವನ ಸಂಕಲನ ಅವರ ಪ್ರಕಟಿತ ಕೃತಿ. ಧರೆಯೊಡಲ ತಪಸ್ಸು, ಬಿರುಗಾಳಿಯ ಕಾವಲಿರಿಸಿದೆ ದೀಪಿಕೆ ಎನ್ನುವಂತಹ ಪುಸ್ತಕಗಳು ಈ ವರ್ಷ ಬರುತ್ತಿವೆ. ಕತೆಗಳನ್ನು ಕೂಡ ಬರೆದಿದ್ದು ನಿರ್ಮಲಾ ಶೆಟ್ಟರ್ ಅವರು ಅನುಪಮ ನಿರಂಜನ್ ಪುರಸ್ಕಾರವನ್ನು ಪಡೆದಿದ್ದಾರೆ. ಈಗ ನಿರ್ಮಲಾ ಶೆಟ್ಟರ್ ಅವರು ತಮ್ಮ ಗಜಲ್ಗಳನ್ನು ಓದುತ್ತಿದ್ದಾರೆ.

ಎರಡನೆಯ ಗಜಲ್. ಕಾರಣವಿಲ್ಲದೆ ಬೆನ್ನು ಹಾಕಿ ನಡೆದಾಗ ಕಣ್ಣು ತುಂಬಿದೆ ಕಾರಣವಿಲ್ಲದೆ, ಧೂಳುಟ್ಟದರೆ ಹನಿಗೆ ಸುಗಂಧ ಬೀರಿದೆ ಕಾರಣವಿಲ್ಲದೆ, ಉದುರಿದ ಹೂ ಮಾತು ನೀಡಿರಬೇಕು ಮಣ್ಣ ಸೇರುವಾಗ, ಉದುರಿದ ಹೂ ಮಾತು ನೀಡಿರಬೇಕು ಮಣ್ಣ ಸೇರುವಾಗ, ಬೇಸಿಗೆಗೂ ಬೀಜ ಬಸಿರೊಡೆದು ಬಳುಕಿದೆ ಕಾರಣವಿಲ್ಲದೆ, ಹಗಲು ಸರಿಯುತ್ತದೆ ಕಾಲನ ದಂದುಗದಲ್ಲಿ ಅರಿವಿದ್ದು, ಹಗಲು ಸರಿಯುತ್ತದೆ ಕಾಲನ ದಂದುಗದಲ್ಲಿ ಅರಿವಿದ್ದು, ಎಣಿಸದ ಅದೇಸೋ ರಾತ್ರಿ ಹಾಸಿಗೆ ಹತ್ತಿದೆ ಕಾರಣವಿಲ್ಲದೆ, ಬರದಿರುವವರ ಕಾಯುವುದೇ ಕಸುಬಾದಂತಿದೆ ದಾರಿಗಳಿದ್ದು, ಬರದಿರುವವರ ಕಾಯುವುದೇ ಕಸುಬಾದಂತಿದೆ ದಾರಿಗಳಿದ್ದು, ಹಾದಿ ಕಳೆದವರ ಹರಸಿ ಮನನೊಂದಿದೆ ಕಾರಣವಿಲ್ಲದೆ, ದೂರ ದೂರಕ್ಕೆ ಸರಿದರೂ ಉಸಿರಿನಂತಿರುವೆ ನನ್ನೊಳಗೆ, ಮಗ್ಗುಲಲಿದ್ದು ಮೌನವ ತಬ್ಬಿಕೊಂಡಾಗಿದೆ ಕಾರಣವಿಲ್ಲದೆ, ದಿನ ಮುಗಿವ ಮೊದಲೇ ದೀಪವಾಗಿ ನಿಂತಿರುವೆ ಹೊರಡು, ದಿನ ಮುಗಿವ ಮೊದಲೇ ದೀಪವಾಗಿ ನಿಂತಿರುವೆ ಹೊರಡು, ಜನ್ಮ ಪೂರ್ತಿ ನಿಶೆ ಉರಿಸಿಕೊಂಡಾಗಿದೆ ಕಾರಣವಿಲ್ಲದೆ. ಮೂರನೆಯ ಗಜಲ್. ದಾರಿ ಮುಗಿಯುವುದಿಲ್ಲ, ನಿನ್ನ ಧ್ಯಾನಿಸಿದ ಮೇಲೂ ಧ್ಯಾನಿಸುವುದು ಉಳಿದಿದೆ, ನಿನ್ನ ಕಂಡ ಮೇಲೂ ಮತ್ತೆ ಕಾಣುವುದು ಉಳಿದಿದೆ, ನಿನ್ನ ಧ್ಯಾನಿಸಿದ ಮೇಲೂ ಧ್ಯಾನಿಸುವುದು ಉಳಿದಿದೆ, ನಿನ್ನ ಕಂಡ ಮೇಲೂ ಮತ್ತೆ ಕಾಣುವುದು ಉಳಿದಿದೆ. ಅದೇನು ಮೋಹವೋ ತೀರಿಸಿದಷ್ಟು ಹೆಚ್ಚುತ್ತಿದೆ ದಿನ, ಅದೇನು ಮೋಹವೋ ತೀರಿಸಿದಷ್ಟು ಹೆಚ್ಚುತ್ತಿದೆ ದಿನ, ನಿನ್ನ ಸ್ಪರ್ಶಿಸಿದ ಮೇಲೂ ಸ್ಪರ್ಶಿಸುವುದು ಉಳಿದಿದೆ. ಬದುಕದಾಹವಿದು ವಿರಾಮಕ್ಕೂ ಕೊನೆ ಕಾಣುತ್ತಿಲ್ಲ, ಬದುಕದಾಹವಿದು ವಿರಾಮಕ್ಕೂ ಕೊನೆ ಕಾಣುತ್ತಿಲ್ಲ, ನಿನ್ನ ಪಡೆದಾದ ಮೇಲೂ ಬಯಸುವುದು ಉಳಿದಿದೆ. ನಡೆಯುವುದು ಮುಗಿದಿದೆ ದಾರಿ ಮುಗಿಯುವುದಿಲ್ಲ, ನಡೆಯುವುದು ಮುಗಿದಿದೆ ದಾರಿ ಮುಗಿಯುವುದಿಲ್ಲ, ಪಯಣದಲ್ಲಿ ಬಿಡದಿಯ ಲೆಕ್ಕ ಮಾಡುವುದು ಉಳಿದಿದೆ. ನಿಶೆಯು ಜಗದ ಎಲ್ಲ ಮರೆತು ಅಲೆಯುತಿಹಳು, ನಿಶೆಯು ಜಗದ ಎಲ್ಲ ಮರೆತು ಅಲೆಯುತಿಹಳು, ನಿನ್ನ ಪಡೆಯಲೆಂದೇ ಮರುಜನ್ಮವದು ಉಳಿದಿದೆ. ಕದನ ಕೊನೆಯಲ್ಲ. ಜಗವ ಪ್ರೀತಿಸಲು ಅದಾವ ಅರ್ಹತೆ ಬೇಕಿದೆ, ಜೀವ ಸುಖ ಎಲ್ಲ ಮೀರಿ ನಡತೆ ಸಲ್ಲಬೇಕಿದೆ. ಜಗವ ಪ್ರೀತಿಸಲು ಅದಾವ ಅರ್ಹತೆ ಬೇಕಿದೆ, ಜೀವ ಸುಖ ಎಲ್ಲ ಮೀರಿದ ನಡತೆ ಸಲ್ಲಬೇಕಿದೆ. ಜಾತಿ ಮತ ಕೋಮು ಗಲಭೆ ನಮ್ಮದೇ ಸೃಷ್ಟಿ, ಜಾತಿ ಮತ ಕೋಮು ಗಲಭೆ ನಮ್ಮದೇ ಸೃಷ್ಟಿ, ಯಾರನೋ ನೆಪಕ್ಕಿಡುವುದ ಮರೆತೇ ಬಿಡಬೇಕಿದೆ. ಹಗಲಿರುಳು ಹಂಬಲದ ಜಪ ತಪವು ತಪ್ಪಿಲ್ಲ, ಹಗಲಿರುಳು ಹಂಬಲದ ಜಪ ತಪವು ತಪ್ಪಿಲ್ಲ, ಕೊನೆಗಾಣುವ ಅಲೆಯ ಸರಿತೆ ನೀನಾಗಬೇಕಿದೆ. ಅರಿವಾಗಲು ಅನುದಿನವೂ ಸನಿಹವೇ ಇರಬೇಕಿಲ್ಲ, ಅರಿವಾಗಲು ಅನುದಿನವೂ ಸನಿಹವೇ ಇರಬೇಕಿಲ್ಲ, ಅಗಲಿಕೆಯ ನೋವುಂಡು ಕೊರತೆ ಭರಿಸಬೇಕಿದೆ. ಜಗವ ಜಯಿಸಲು ಕದನ ಕೊನೆಯ ದಾರಿಯಲ್ಲ, ಜಗವ ಜಯಿಸಲು ಕದನ ಕೊನೆಯ ದಾರಿಯಲ್ಲ, ನಿಶಯ ಶರಣಾಗತಿಗೆ ಚರಿತೆ ನಮಿಸಬೇಕಿದೆ. ಜೊತೆ ಬಾರದ ನೆರಳು. ಒಂಟಿ ನಡೆದಿರುವೆ ಬೆಳಕ ಬೇಡುತ್ತಾ ಕತ್ತಲಿನಲ್ಲಿ ಕಾಣುತ್ತಿಲ್ಲವೆ, ಯಾರ ನೆರಳು ಜೊತೆ ಬರುವುದಿಲ್ಲ ನಸೀಬಿನಲ್ಲಿ ಕಾಣುತ್ತಿಲ್ಲವೆ. ಸಾರಥಿ ಇಲ್ಲದ ನಿರಾಯುಧೆ ನಿಂತಿರುವೆ ನೋವಿಗೆ ಎದೆಯೊಡ್ಡಿ, ಸಾರಥಿ ಇಲ್ಲದ ನಿರಾಯುಧೆ ನಿಂತಿರುವೆ ನೋವಿಗೆ ಎದೆಯೊಡ್ಡಿ, ಬಂದು ಹೋಗುವ ಮಾತು ನಮ್ಮ ಬೆಳೆಸುತ್ತವೆ ಕಿವಿಗೊಡಬೇಕು, ಬಂದು ಹೋಗುವ ಮಾತು ನಮ್ಮ ಬೆಳೆಸುತ್ತವೆ ಕಿವಿಗೊಡಬೇಕು, ಮುಗಿಯದ ಹಾದಿ ಏರುಪೇರಾಗಿದೆ ದಂದುಗದಲ್ಲಿ ಕಾಣುತ್ತಿಲ್ಲವೆ. ಬೆಟ್ಟದ ಮೇಲುದುರಿ ಮಣ್ಣ ಸೇರುವ ಹಂಬಲದ ಬೀಜ ನಾನು, ಬೆಟ್ಟದ ಮೇಲುದುರಿ ಮಣ್ಣ ಸೇರುವ ಹಂಬಲದ ಬೀಜ ನಾನು, ಬೀಜ ಹುಸಿ ಹೋಗಿ ಹನಿಗಟ್ಟಿವೆ ರೆಪ್ಪೆಯಂಚಲಿ ಕಾಣುತ್ತಿಲ್ಲವೆ. ಮಸಿಯಾಗದ ಮನಸ್ಸಿದು ಒಂದಿಸಿರುವೆ ಜನುಮ ದಾಟಬೇಕಿದೆ, ಮಸಿಯಾಗದ ಮನಸ್ಸಿದು ಒಂದಿಸಿರುವೆ ಜನುಮ ದಾಟಬೇಕಿದೆ, ತೋರಬೇಕು ದಯೆ ದೈನ್ಯತೆ ನಿಶಯ ಬದುಕಲಿ ಕಾಣುತ್ತಿಲ್ಲವೆ. ಕಾವಳದ ನಾಚಿಕೆ. ಮಲ್ಲಿಗೆಯನ್ನು ಈಗೀಗ ಮುಡಿಯುವುದ ಬಿಟ್ಟಿರುವೆ, ಮಲ್ಲಿಗೆಯನ್ನು ಈಗೀಗ ಮುಡಿಯುವುದ ಬಿಟ್ಟಿರುವೆ, ಸುಗಂಧವೆಂದರೆ ಜೀವ ಗಿಡ ನೆಡುವುದ ಬಿಟ್ಟಿರುವೆ, ಸುಗಂಧವೆಂದರೆ ಜೀವ ಗಿಡ ನೆಡುವುದ ಬಿಟ್ಟಿರುವೆ. ನನಗೂ ದೇವರೆಂದರೆ ಅಪಾರ ಭಕ್ತಿ ನಿನ್ನೊಲವಂತೆ, ಸಾಕ್ಷಿ ಬೇಕೆ ಗುಡಿ ಮಸೀದಿ ಅಲೆಯುವುದ ಬಿಟ್ಟಿರುವೆ. ಮಾತಿನುಡಲ ಬೆಲ್ಲಕ್ಕೆ ಬೇವು ಬೆರೆತರೆ ಸಹಿಸಲಾರೆನು, ಮಾತಿನುಡಲ ಬೆಲ್ಲಕ್ಕೆ ಬೇವು ಬೆರೆತರೆ ಸಹಿಸಲಾರೆನು, ಮೌನ ನವನೀತಕ್ಕೆ ನಮಿಸಿ ನಂಜಾಡುವುದ ಬಿಟ್ಟಿರುವೆ. ಒಲವ ಅಂತರ ಹೆಚ್ಚಬಾರದು ಮುನಿಸಿಗೆ ಬುದ್ಧಿ ಕೊಟ್ಟು, ಒಲವ ಅಂತರ ಹೆಚ್ಚಬಾರದು ಮುನಿಸಿಗೆ ಬುದ್ಧಿ ಕೊಟ್ಟು, ಒಳಗೆ ದಹಿಸುವ ಅಸಹನಿಗೆ ಕಿವಿಗೊಡುವುದ ಬಿಟ್ಟಿರುವೆ. ಮಳೆಯ ನಂತರದ ಮರದ ಹನಿಯಾದರೂ ಸರಿ ನೀನು, ಮಳೆಯ ನಂತರದ ಮರದ ಹನಿಯಾದರೂ ಸರಿ ನೀನು, ಹಸಿರುಡಿಸದ ಹೊಸ ಮಳೆಗೆ ಮಣೆ ಹಾಕುವುದ ಬಿಟ್ಟಿರುವೆ. ಸಂಜೆಯನು ಅಪ್ಪಲಾಗುತ್ತಿಲ್ಲ ನಿಶೆಗೆ ನಿನ್ನ ಗೈರು ಹಾಜರಿಗೆ, ಸಂಜೆಯನು ಅಪ್ಪಲಾಗುತ್ತಿಲ್ಲ ನಿಶೆಗೆ ನಿನ್ನ ಗೈರು ಹಾಜರಿಗೆ,

0: ಕಾವಳದ ನಾಚಿಕೆಯ ಮುಂದೆ ಅಲಂಕರಿಸುವುದ ಬಿಟ್ಟಿರುವೆ, ದೂರಲಾರೆನು? ಜನ ಜಂಜಡದಲ್ಲಿ ಮುಳುಗಿದೆ ನಿನ್ನ ಮರೆತ ಕಾರಣ, ಜನ ಜಂಜಡದಲ್ಲಿ ಮುಳುಗಿದೆ ನಿನ್ನ ಮರೆತ ಕಾರಣ, ಪಡೆಯಲಾಗದೆ ತಳಮಳಿಸಿದೆ ನಿನ್ನ ಮರೆತ ಕಾರಣ. ಬರೀ ಸುಖದ ಬಯಕೆ ಬದುಕಿಗೆ ಉಸಿರಿರುವವರೆಗೆ ದೊರೆತು ಏನೂ ಸಿಗದಂತಾಗಿದೆ ನಿನ್ನ ಮರೆತ ಕಾರಣ. ಯಾವುದೋ ಸೆಳೆತದಲ್ಲಿ ಜೀವ ದಣಿದಿದೆ ಹಗಲಿರುಳು, ಯಾವುದೋ ಸೆಳೆತದಲ್ಲಿ ಜೀವ ದಣಿದಿದೆ ಹಗಲಿರುಳು, ಜಯವೇ ಸೋತು ಕುಣಿಯುತ್ತಿದೆ ನಿನ್ನ ಮರೆತ ಕಾರಣ. ಬಯಕೆಗೆ ದೊರಕದ ಎಲ್ಲದಕ್ಕೂ ಏನೇನೋ ತಕರಾರು, ಬಯಕೆಗೆ ದೊರಕದ ಎಲ್ಲದಕ್ಕೂ ಏನೇನೋ ತಕರಾರು, ಎಲ್ಲ ದೂರುಗಳು ನಿಲ್ಲದಂತಾಗಿದೆ ನಿನ್ನ ಮರೆತ ಕಾರಣ. ನಿಶಯ ಕಣ್ಣ ಹನಿಯೇ ಕೊನೆಯ ಮಳೆಯಾಗಿ ಸುರಿದಿದೆ, ನಿಶಯ ಕಣ್ಣ ಹನಿಯೇ ಕೊನೆಯ ಮಳೆಯಾಗಿ ಸುರಿದಿದೆ ನಿನ್ನ ಮರೆತ ಕಾರಣ. ನಮಸ್ಕಾರಗಳು.
1: ಇದುವರೆಗೆ ನಿರ್ಮಲಾ ಶೆಟ್ಟರ್ ಮತ್ತು ಸಿಎಂ ಚನ್ನಬಸಪ್ಪ ಅವರು ತಮ್ಮ ಕವಿತೆಗಳನ್ನು ಪ್ರಸ್ತುತಪಡಿಸಿದರು. ಕಾವ್ಯಧಾರೆ ಇಲ್ಲಿಗೆ ಮುಗಿಯಿತು.
2: ಈಗ ಡಾಕ್ಟರ್ ರವಿಕಿರಣ ನಾಕೋಡ್ ಅವರ ತಬಲಾವಾದನ. ತಬಲಾವಾದನದಲ್ಲಿ ಕೇಳಿ ಮಟ್ಟತಾಳ, ವಾಯ್ಲಿನ್ ಲೆಹರ, ಶಂಕರ್ ಕಬಾಡಿ.